ಆಕಾಶವಾಣಿ ಕಾರವಾರ ನಿಲಯದ ಮೊದಲನೇ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಮೇ ತಿಂಗಳ 31 ತಾರೀಕು ರವಿವಾರ. ಈಗ ಸಮಯ 5:59 14 ಸೆಕೆಂಡುಗಳು. ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ದೀಪಕ್ ಕುಮಾರ್.

ಆಕಾಶವಾಣಿ ಕಾರವಾರ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು 6:10 ನಮ್ಮ ನಿಲಯದಿಂದ ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ ಪ್ರಸಾರವಾಗಲಿದೆ. ಇಂದು ಮುಂಜಾನೆ 7:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ.

7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿಮತಿ ಮತ್ತು ಓದು ನೂತನ ಸ್ಕದಂ ನಿರ್ಮಾಣ ನಂದನ್ ಕುಮಾರ್ LO, 8:35ಕ್ಕೆ ಆಕಾಶಬುಟ್ಟಿ ಬೆಂಗಳೂರು ಕೇಂದ್ರದಿಂದ ಭಾಗವಹಿಸುತ್ತಾರೆ ಹಿರಿಯ ಸಾಹಿತಿ ಮತ್ತು ಕಲಾವಿದ ಗೋಟೂರಿ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಇದು. 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಹಾಡಿಗೊಂದು ಗೀತೆ ನೇರ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:02ಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. 11:00ಗೆ ದೆಹಲಿ ಕೇಂದ್ರದಿಂದ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನದ ಮಾತು. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ, ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್, ನಿರ್ಮಾಣ ಕೆ ವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ LO, ಪ್ರಸ್ತುತಿ BS ಸುಬ್ರಹ್ಮಣ್ಯ. ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಮತ್ತು ವಿಶೇಷವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ತಂಬಾಕು ದಿನದಂದು ಸಂದರ್ಶನ, ತಂಬಾಕಿನಿಂದ ಆಗುವ ಆರೋಗ್ಯ ಸಮಸ್ಯೆಗಳ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಮತ್ತು ವಯೋಸಹಜ ಕಣ್ಣಿನ ಕಾಯಿಲೆಗಳ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಲತೀಶ್ ಪಾದ್ವಾನ್. 11:00ಗೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ. 11:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎ ಶಂಕರ ನಾರಾಯಣ. 5:00ಗೆ ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯ ಕುರಿತು ವಿಶೇಷ ಕಾರ್ಯಕ್ರಮ ಶುಚಿ ರುಚಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಅನುರಾಧ ಐಗಳ್, ಪ್ರಸ್ತುತಿ ಸಂಧ್ಯಾ ಮಂಗೇಶ್ಕರ್, ನೀತಾ ನಾಯ್ಕ್, ಶಾರದಾರಾವ್ ಮತ್ತು ಗೀತಾ ಪಾಲೇಕರ್, ಸಮಗ್ರ ನಿರ್ವಹಣೆ ಟಿ ಶ್ಯಾಮಪ್ರಸಾದ್. 5:30ಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50ಕ್ಕೆ ನಮ್ಮ ನಿಲಯದಿಂದ ಕಿಸಾನ್ವಾಣಿಯಲ್ಲಿ ಕೃಷಿಯೋದ್ಯಮ, ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ. ಸ್ವ ಉದ್ಯೋಗಿ ನಯನಾ ಶ್ರೀಧರ್ ಭಾಗವತ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ನಂತರ ಕೃಷಿ ಮಾಹಿತಿ. 7:45ಕ್ಕೆ ಭಾಷಣ, ಸ್ತ್ರೀ ಸಂವೇದನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್. 8:00ಗೆ ಮನದ ಮಾತು. ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ನಂತರ ದೇಶಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. 8:09:15ಕ್ಕೆ ಹಿಂದಿ ಚಿತ್ರಗೀತೆಗಳು. 9:30ಕ್ಕೆ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ರಾಧಾಕೃಷ್ಣನ್ ಅವರು ಮಂಗಳೂರಿನ ಕೈಗಾರಿಕಾ ಬೆಳ್ತಂಗಡಿಯ ಕೈಗಾರಿಕಾ ವಲಯವನ್ನು ಉದ್ಘಾಟನೆ ಸಮಾರಂಭದ ವರದಿ. 10:00ಗೆ ಎ ಎರಿಯಯ್ಯ ಅವರಿಂದ ಸ್ಯಾಕ್ಸೋಫೋನ್ ವಾದನ ಕೇಳಲಿದ್ದೀರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:05ಆಗುತ್ತಲಿವೆ. ಇನ್ನು ಮುಂದೆ ಇಂಗ್ಲಿಷಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ನಾಲ್ಕು ಸಂದೇಶಗಳು ಅಂತ ಕತೆ, ಇದನ್ನ ಬಹಳ ಇಷ್ಟವಾದ ಕತೆ. ಪಾಯ್ತು, ಉತ್ತರ ಧ್ರುವದಲ್ಲಿ ಚಳಿಗಾಲ ಪ್ರಾರಂಭ ಆಗ್ತಿರ್ಬೇಕಾದ್ರೆ ಅಲ್ಲಿದ್ದಂತ ಪಕ್ಷಿಗಳು ದಕ್ಷಿಣಕ್ಕೆ ಹಾರೋಕ್ ಶುರು ಮಾಡ್ತವೆ. ಯಾಕೆ ಹೇಳಿ, ಭಾರಿ ಮಳೆ ಬರ್ತದೆ, ಚಳಿ ಶುರು ಆಗ್ತದೆ, ಮರಗಟ್ಟ ಹೋಗ್ತದೆ. ಪಕ್ಷಿಗಳಿಗೊಂದು ಜ್ಞಾನ ಇದೆ, ಯಾವಾಗ ಚಳಿಗಾಲ ಶುರು ಆಗ್ತದೆ ಅಂತ ಮೊದಲೇ ಗೊತ್ತಾಗುತ್ತೆ. ಅವು ಅಲ್ಲಿಂದ ಹಾರಿಕೊಂಡು ಎಷ್ಟು ದೂರ ದೂರ ಹೋಗ್ಬಿಡ್ತಾವು. ಹೇಗೆ ವ್ಯವಸ್ಥೆ ಮಾಡ್ತಾವೆ ಅಂದ್ರೆ, ಹಿರಿಯ ಪಕ್ಷಿಗಳು ಮುಂದೆ ಹೋಗ್ತವೆ, ಅದರಿಂದ ಕಿರಿಯ ಪಕ್ಷಿಗಳು ಹಾರ್ಕೊಂಡು ಹೋಗ್ತವೆ. ಒಂದೆರಡು ವರ್ಷ ಹಾರೋದ್ರೆ ಕಿರಿಯ ಪಕ್ಷಿಗಳಿಗೂ ದಾರಿ ಗೊತ್ತಾಗತ್ತೆ, ಮುಂದೆ ಅವರೇ ಹೋಗ್ತವೆ. ಒಂದ್ಸಲ ಪಕ್ಷಿಗಳಿಗೆ ಗೊತ್ತಾಯ್ತು, ಚಳಿಗಾಲ ಬರೋಕ್ ಶುರು ಆಯ್ತಿನ, ಇನ್ನು ಹೊರಡ್ಬೇಕು ಇಲ್ಲಿಂದ ಅಂತ ಎಲ್ಲ ಪಕ್ಷಿಗಳು ತಯಾರಾದವು. ಆದ್ರೆ ಒಂದು ಪಕ್ಷಿ ಮಾತ್ರ, ಸಣ್ಣ ಪಕ್ಷಿ, ಪುಟ್ಟ ಪಕ್ಷಿ, ನಾನು ಹಾರೋಲ್ಲ, ನಾ ಇಲ್ಲೇ ಇರ್ತೀನಿ ಅಂತ. ದೊಡ್ಡ ಪಕ್ಷಿ, ಬೇಡಪ್ಪ, ಚಳಿ ಆಗತ್ತೆ, ಮರಗಟ್ಟ ಹೋಗ್ತೀವಿ, ಸತ್ತು ಹೋಗ್ತೀಯ ನೀನು, ನಡಿ ಹೋಗೋಣ ಅಂತ. ಏ, ನಮ್ಮ ಊರಿದು, ನಾ ಇಲ್ಲೇ ಇರ್ತೀನಿ ಅಂತ ಒಪ್ಪಲಿಲ್ಲ ಮಾತು. ಎಲ್ಲ ಪಕ್ಷಿಗಳು ಹಾರಿದ್ವು. ಹಾರಿ ಹೋದ ಮೇಲೆ ಇದು ಒಂದೇ ಉಳಿದಿತ್ತಲ್ಲ ಮರಿ ಪಕ್ಷಿ, ಚಳಿ ವಿಪರೀತ ಆದಾಗ ಅದಕ್ಕೆ ತಪ್ಪು ಗೊತ್ತಾಯ್ತು, ನಾ ತಪ್ಪು ಮಾಡಿದೆ, ಇನ್ನ ದಕ್ಷಿಣಕ್ಕೆ ಹಾರಬೇಕು ಅಂತ ಹೊರಟು ಒಂದೇ ಹೊರಟಿದೆ. ಹಿಂದೆ ಎಲ್ಲ ಪಕ್ಷಿ ಹೋದಾಗ ಮುಂದೆ ಹಿರಿಯ ಪಕ್ಷಿಗಳು ಇರ್ತವೆ, ದಾರಿ ಗೊತ್ತಿರುತ್ತೆ. ಇದು ಒಂದೇ ಹೊರಟಲ್ಲ, ದಾರಿ ಗೊತ್ತಿಲ್ಲ. ಹಾರ್ಕೊಂಡು ಹಾರ್ಕೊಂಡು ಹಾರ್ಕೊಂಡು ಸಮುದ್ರ ಮೇಲೆ ಹಾರ್ತಾ ಇತ್ತು. ಆ ರೆಕ್ಕೆ ಮೇಲೆಲ್ಲ ಮಂಜು ಗೂಡ್ಬಿಡ್ತದಲ್ಲ, ಐಸ್ ಫಾರ್ಮೇಶನ್ ಆಗಿ ರೆಕ್ಕೆ ಎಲ್ಲ ಭಾರ ಆಗ್ತಾ ಇತ್ತು. ಎಲ್ಲಿ ನೋಡಿದ್ರು ನೀರೇ ನೀರು, ನೀರೇ ನೀರು. ಸುಸ್ತಾಗ್ತಾ ಇತ್ತು ರೆಕ್ಕೆ, ಇನ್ ಅನಿಸ್ತು ನಾ ಬದುಕೋಲ್ಲ ಅನ್ಸ್ಬಿಡುತ್ತದಕ್ಕೆ. ಎಲ್ಲಿಯಾದ್ರೂ ಭೂಮಿ ಕಾಣಿಸಿತಾ ಅಂತ ಹುಡುಕ್ತಾ ಇತ್ತು. ಇನ್ನೇನು ಕುಸಿದು ಬಿದ್ದು ನೀರಲ್ಲಿ ಬಿದ್ದು ಸತ್ತು ಹೋಗ್ತೇನೆ ಅಂತ ಅನ್ನುವಾಗ ದೂರದಲ್ಲಿ ಭೂಪ್ರದೇಶ ಕಾಣಿಸ್ತು. ಉಸಿರು ಬಿಗಿ ಹಿಡಿದು ಎಲ್ಲಾ ಶಕ್ತಿ ಪ್ರಯೋಗ ಮಾಡಿ ಹಾರಿ ಬಂದು ಆ ಭೂಪ್ರದೇಶದ ಮೇಲೆ ಠಪ್ ಅಂತ ಬಿತ್ತು. ಅದು ಬಿದ್ದದಲ್ಲಿ ಒಬ್ಬ ರೈತನ ಮನೆ ಹಿತ್ತಲಲ್ಲಿ ಬಿದ್ದಿತ್ತು. ನಿಮ್ ಕಣ್ಣು ಮುಂದೆ ಅದು ಚಿತ್ರ ಬರಬೇಕು. ಬೆಳಗಿನ ಜಾವ, ಸ್ವಲ್ಪ ಚೂರು ಚೂರು ಚೂರು ಬೆಳಕು ಕಾಣಿಸ್ತಾ ಇದೆ. ರೈತನ ಹೆಂಡತಿ ಕೊಟ್ಟಿಗೆ ಹೋಗಿ ಸೆಗಣಿ ಎಲ್ಲ ತಂದು ಜೋಡಿಸಿಡ್ಬೇಕಲ್ಲ, ಒಂದ್ ಕಡೆ ಹಾಕ್ಬೇಕಲ್ಲ. ತಂದು ಏನ್ ಮಾಡಿದ್ಲು ಅಂದ್ರೆ, ಪಾಪ ಪಕ್ಷಿ ಬಿದ್ದಿತ್ತಲ್ಲ ನೆಲದ ಮೇಲೆ, ಅಕ್ಕಿ ಗೊತ್ತಾಗ್ಲಿಲ್ಲ. ಒಂದ್ ಬುಟ್ಟಿ ಸೆಗಣಿ ತಂದು ಅದ್ರ ಮೇಲೆ ಹಾಕ್ಬಿಟ್ಟು ಒದ್ದಾಡ್ ಹೋಯ್ತು ಪಕ್ಷಿ. ಈ ಸಮುದ್ರ ಹಾರ್ಕೊಂಡ್ ಬಂದೆ ಪಾರಾಗ್ಬೇಕು ಅಂತ ಹೇಳಿ ಬಂದಿ ಇವ್ರ ತಲೆ ಮೇಲೆ ಸೆಗಣಿ ಹಾಕ್ತಾಳಲ್ಲ, ಸತ್ತೋಗ್ಬಿಡ್ತೀನಿ ನಾನು, ಉಸಿರುಗಟ್ಟದು, ಓಹೋ ಒದ್ದಾಡ್ತ. ಬದುಕು ದೊಡ್ಡದು ಸ್ವಾಮಿ, ಸಾವೋಡ್ ಸುಲಭ ಅಲ್ಲ. ಅದೇನ್ ಮಾಡ್ತು ಗೊತ್ತಾ, ಪಕ್ಷಿ ಸೆಗಣಿಯಲ್ಲಿ ಸೇರ್ಕೊಂಡಿತ್ತಲ್ಲ, ಚುಂಚಿನಿಂದ ಹಿಂಗೊಂದ್ ತೂತ್ ಮಾಡ್ಕೊಂಡು ಹೊರಗಿನ ಗಾಳಿ ಬರೋಕ್ ಶುರು ಆಯ್ತು. ಆರಾಮ ಅನಿಸ್ತು ಅದಕ್ಕೆ. ಯಾಕೆ ಗೊತ್ತಾ, ಹೊರಗಡೆ ಚಳಿ ಇತ್ತಲ್ಲ, ಈ ಬಿಸಿ ಸೆಗಣಿ ಬೆಚ್ಚಗಾಯ್ತು ಮೈಯೆಲ್ಲ, ಚಳಿ ಬಾಧೆ ಇಲ್ಲ. ಆದ್ರೆ ಕೆಟ್ಟ ವಾಸನೆ ಪರವಾಗಿಲ್ಲ, ಬದುಕೊಂಡಲ್ಲ ಸಾಕು, ಗಾಳಿನೂ ಬರ್ತಾ ಇದೆ ಮತ್ತೆ ಬೆಚ್ಚಗೂ ಇದೆ ಅಂತ ಕೂತಿತ್ತು. ಈ ಸಂತೋಷ ಆಯ್ತು ಪಕ್ಷಿಗೆ. ಸಂತೋಷ ಆದ್ಮೇಲೆ ಪಕ್ಷಿ ಏನ್ ಮಾಡುತ್ತೆ, ಹಾಡೋಕ್ ಶುರು ಮಾಡ್ತು. ಜೋರ್ ಜೋರಾಗಿ ಹಾಡ್ತಿತ್ತು. ಈ ಹಾಡು ರೈತನ ಮನೆ ಬೆಕ್ಕಿತ್ತಲ್ಲ ಅದಕ್ಕೆ ಕೇಳಿಸ್ತು. ಓ, ಎಲ್ಲೋ ಪಕ್ಷಿ ಹಾಡು ಕೇಳಿಸ್ತಾ ಇದೆ ಅಂತ ಹುಡ್ಕೊಂಡು ಬಂತದ್ ನೋಡ್ತದೆ, ಸೆಗಣಿಯಿಂದ ಬರ್ತಾ ಇದೆ ಹಾಡು. ಇದೆಂಗ್ ಬಂತು ಅಂತ ಕೈ ಹಾಕಿ ತೆಗೀತು, ಪಕ್ಷಿ ಸಿಕ್ತು, ಅದನ್ನ ಹೊಡೆದು ಪಕ್ಷಿ ತಿಂದ್ಬಿಡ್ತು, ಸತ್ತೋಯ್ತು ಪಕ್ಷಿ. ಈ ಕಥೆ ಎದಕ್ಕೆ ಹೇಳಿದೆ, ಇದ್ರಲ್ಲಿ ನಾಲ್ಕು ಸಂದೇಶ ಇದಾವೆ ಅಂತ ಈ ಕಥೆಯೊಳಗೆ. ಮೊದಲನೇ ಸಂದೇಶ, ದೊಡ್ಡವ್ರ ಮಾತನ್ನು ಕೇಳಬೇಕು, ಅದು ಒಳ್ಳೇದಕ್ಕೆ ಇರುತ್ತದೆ. ಅವ್ರು ಹೇಳಿಲ್ವಾ ನಮ್ ಜೊತೆ ಬಂದ್ಬಿಡು, ದಕ್ಷಿಣಕ್ಕೆ ನನ್ನ ಜೊತೆಗೆ ಬಂದ್ಬಿಡು ಅಂತ ಹೇಳ್ತು, ಅದು ಕೇಳಲಿಲ್ಲ. ಇದು ಅದಕ್ಕೆ ಒದ್ದಾಡ್ತು, ಹಿರಿಯರ ಮಾತನ್ನು ಕೇಳಪ್ಪ, ಅದನ್ನ ಒಳ್ಳೇದಕ್ಕೆ ಇರುತ್ತೆ ಅಂತ ಹೊರಣಿತು. ಎರಡನೇದು ಬಹಳ ಮುಖ್ಯ, ನಿನ್ ಮೇಲೆ ಸೆಗಣಿ ಹಾಕೋರೆಲ್ಲ ನಿನ್ ವೈರಿಗಳಲ್ಲ. ತಂದ್ ಬುಟ್ಟಿ ಸೆಗಣಿ ಹಾಕ್ಬಿಟ್ಲಲ್ಲ, ಅಯ್ಯೋ ಸತ್ತೋದೆ ಅಂತ ಬೈಕೋತಿತ್ತಿದ್ದು, ಆದ್ರೆ ಸೆಗಣಿಯಿಂದಾನೆ ಬದುಕಿದ್ದದು ಬೆಚ್ಚಗಾಗಿ. ಮೂರನೇದು ಬಹಳ ಮುಖ್ಯ, ನಿನ್ನ ಸೆಗಣಿಯಿಂದ ಹೊರಗೆ ತೆಗೆಯೋರು ನಿನ್ ಮಿತ್ರರಲ್ಲ. ತೆಗೆದ್ ಬೆಕ್ಕಲ್ವಾ, ಬೆಕ್ಕೊಂದೇ ಬಿಡ್ತಲ್ಲ ಅದನ್ನ. ಆದ್ರಿಂದ ಸೆಗಣಿಯಿಂದ ಹೊರಗೆ ತೆಗೆಯೋರು ನಿನ್ ಮಿತ್ರರಲ್ಲ. ಕಡೆಯದು ಬಹಳ ಮುಖ್ಯ, ನೀ ಸೆಗಣಿ ಗುಂಪಲ್ಲೇ ಸಂತೋಷವಾಗಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು, ಗದ್ಲ ಮಾಡಬಾರ್ದು. ಅದು ಹಾಡೋದ್ ಬಿಟ್ಟು ಸುಮ್ಮನೆ ಕೂತಿದ್ರೆ ಬೆಕ್ಕಿನ ಕೈಯಿಂದ ಪಾರಾಗ್ತಿತ್ತ? ಇದು ನಮ್ ಜೀವನಕ್ಕೆ ಅನ್ವಯಿಸಿಕೊಳ್ಳೋಣ. ನಮ್ ಹುಡುಗಿಯರಿರ್ತಾರೆ, ಹುಡುಗರಿರ್ತಾರೆ, ಅವ್ರು ಕೆಲವೊಂದ್ಸಲ ಅನ್ಸುತ್ತೆ ಏನ್ ಕಿರಿಕಿರಿ ಅಪ್ಪ ಅಮ್ಮಂದು, ಬಹಳ ನ್ಯಾಗಿಂಗ್, ನಮ್ಮ ಅಮ್ಮ ಬಹಳ ನ್ಯಾಗಿಂಗ್ ಅನ್ನೋದು. ಆದ್ರೆ ಅಮ್ಮ ನ್ಯಾಗಿಂಗ್ ಆದದ್ದು ಎದಕ್ಕೆ ಅಂದ್ರೆ ಇವ್ರು ಒಳ್ಳೇದಕ್ಕೋಸ್ಕರ ಅಂತ. ಆದ್ರಿಂದ ಸ್ವಲ್ಪ ನ್ಯಾಗಿಂಗ್ ಆದ್ರೂ ಪರವಾಗಿಲ್ಲ, ಹೇಳಿದ್ರಲ್ಲಿ ಅರ್ಥ ಇದೆಯಾ ಅಂತ ವಿಚಾರ ಮಾಡ್ಕೊಳ್ಳೋದು ಒಳ್ಳೇದು. ಎರಡನೇದು, ನಿಮ್ಗೆ ಯಾರ ಏನೋ ತೊಂದರೆ ಕೊಟ್ರೆ ವೈರಿಗಳು ಅಂತ ಅನ್ಕೋಬೇಡಿ, ಆ ತೊಂದರೆಯಿಂದ ಒಳ್ಳೇದಾಗೋದು ಇರುತ್ತೆ ನಿಮಗೆ. ಹುಡುಕಿದ್ರೆ ನಿಮ್ ಪ್ರಿಯವಾಗಿ ಹಂಗ್ ಮಾತಾಡ್ತಾರಲ್ಲ ಎಲ್ಲರೂ, ಓ ನೀ ಬಹಳ ಒಳ್ಳೆಯವರು, ಬಹಳ ಬುದ್ಧಿವಂತರು ಅಂತ ಹೊಗಳ್ತಾರಲ್ಲ, ಅವ್ರನ್ನ ಬಹಳ ಮಿತ್ರರು ಅಂತ ಅನ್ಕೋಬೇಡ. ಮತ್ ಇಫ್ ಯು ಆರ್ ಹ್ಯಾಪಿ ಇನ್ ಮಿಸರಿ, ಡೋಂಟ್ ಸಿಂಗ್, ಕೀಪ್ ಕ್ವೈಟ್. ಆದ್ರಿಂದ ನೀನ್ ಇರೋ ಜಾಗನೇ ಚೆನ್ನಾಗಿದೆ ಅಂದ್ರೆ ಬಹಳ ಹೇಳ್ಕೊಟ್ಟು ಅಡ್ಡಬೇಡ, ಎಲ್ಲ ತೊಂದರೆ ಸಿಕ್ಕಾಕೋತೀಯ ಅಂತ. ಈ ದಕ್ಷಿಣದ ಪಕ್ಷಿ ಇದೆಯಲ್ಲ, ನನ್ನ ಜೀವನಕ್ಕೆ ಎಂತ ದೊಡ್ಡ ಪಾಠ ಕಲಿಸುತ್ತೆ ಅಂದ್ರೆ, ಜಗತ್ತಿ ಕಂಡದ್ದೇ ಸತ್ಯ ಅಂತಲ್ಲ, ಅವ್ರ ತೊಂದರೆ ಕೊಟ್ರು ಅಂತ ಅನ್ಕೊಂಡಿರ್ತೀನಿ, ಬಟ್ ಆಕ್ಚುಲ್ ಅನ್ನು ಉಪಕಾರ ಮಾಡಿದಾರ ಅವರು. ಇನ್ನೊಬ್ರು ನನ್ನ ಉಪಕಾರ ಮಾಡಿದ್ರು ಅನ್ಕೊಂಡಿರ್ತೀನಿ, ಅವರಷ್ಟು ತೊಂದರೆ ಯಾರು ಕೊಟ್ಟಿರಲ್ಲ. ಆದ್ರಿಂದ ಯಾವುದೇ ಪ್ರಸಂಗವನ್ನ ಅಳದು ಸುರಿದು ವಿಚಾರ ಮಾಡಿ ಮಾಡೋದಾದ್ರೆ ನನ್ನ ಜೀವನಕ್ಕೆ ಒಳ್ಳೆ ಪ್ರಯೋಜನ ಆಗ್ತದೆ ಅನ್ನೋ ಮಾತು.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
0: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ಚಿತ್ರದುರ್ಗ ಆರ್ ರಾಮಚಂದ್ರರಾವ್ ವಿರಚಿತ ಭಕ್ತಿಗೀತೆಯನ್ನು ಹಾಡಿದ್ದಾರೆ ಮಧುರಾ ದೀಕ್ಷಿತ್ ಮತ್ತು ಸೀಮಾ ಅಂಗಡಿ. ಸರ್ವ ಮಂಗಳೇ ಕಾಯೇ.

ಭಕ್ತಿಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸಾರವಾಗಲಿದೆ.

0: ಸುಳ್ಳು ಭ್ರಮೆಯಲ್ಲಿ ನಾವು ನಿಧಾನವಾಗಿ ವಿಷದ ಕಡೆಗೆ ನಡೆಯಲು ಆರಂಭಿಸುತ್ತೇವೆ. ಮೊದಲ ಬಾರಿ ಯಾರೂ ನಾನು ವ್ಯಸನಿಯಾಗಬೇಕು ಎಂದು ತಂಬಾಕು ಹಿಡಿಯುವುದಿಲ್ಲ. ತಂಬಾಕು ಎಂದರೆ ಕೇವಲ ಒಂದು ಪದಾರ್ಥವಲ್ಲ, ಅದು ನಿಧಾನವಾಗಿ ಮನುಷ್ಯನನ್ನು ಜೀವಂತವಾಗಿಯೇ ಕೊಲ್ಲುವ ವಿಷ. ಅದು ದೇಹವನ್ನಷ್ಟೇ ಅಲ್ಲ ಮನಸ್ಸನ್ನೂ ಹಾಳು ಮಾಡುತ್ತದೆ, ಕುಟುಂಬದ ನೆಮ್ಮದಿಯನ್ನೂ ಕಸಿದುಕೊಳ್ಳುತ್ತದೆ, ಮಕ್ಕಳ ಕನಸುಗಳನ್ನೂ ಒಡೆಯುತ್ತದೆ. ಒಂದು ಸಿಗರೇಟು ಹೊತ್ತಿಸುವಾಗ ಅದರ ತುದಿಯಲ್ಲಿ ಕೇವಲ ಬೆಂಕಿ ಮಾತ್ರ ಹೊತ್ತಿಕೊಂಡಿರುವುದಿಲ್ಲ, ಒಬ್ಬ ತಾಯಿಯ ಕನಸು ಸುಡುತ್ತಿರುತ್ತದೆ, ಒಬ್ಬ ಹೆಂಡತಿಯ ನಂಬಿಕೆ ಕರಗುತ್ತಿರುತ್ತದೆ, ಒಬ್ಬ ಮಗುವಿನ ಭವಿಷ್ಯ ಹಗೆಯಾಗಿ ಹಾರುತ್ತಿರುತ್ತದೆ. ನಮ್ಮ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಾರ್ಡ್ಗಳಿಗೆ ಹೋಗಿ ನೋಡಿ, ಅಲ್ಲಿ ಕೆಲವರು ಮಾತನಾಡಲಾರರು, ಯಾಕೆಂದರೆ ಅವರ ಬಾಯಿಯನ್ನೇ ಕ್ಯಾನ್ಸರ್ ತಿಂದು ಹಾಕಿರುತ್ತದೆ. ಕೆಲವರು ಸರಿಯಾಗಿ ಉಸಿರಾಡಲಾರರು, ಯಾಕೆಂದರೆ ಅವರ ಶ್ವಾಸಕೋಶವೇ ಹಗೆಯಿಂದ ಸುಟ್ಟು ಹೋಗಿರುತ್ತದೆ. ಕೆಲವರು ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡಿರುತ್ತಾರೆ, ಯಾಕೆಂದರೆ ತಂಬಾಕು ಅವರ ರಕ್ತನಾಳಗಳನ್ನು ಮುಚ್ಚಿಬಿಟ್ಟಿರುತ್ತದೆ. ಆದರೆ ಅವರ ಕಣ್ಣುಗಳಲ್ಲಿ ಒಂದೇ ಒಂದು ನೋವು ಕಾಣುತ್ತದೆ. ಆ ದಿನ ನಾನು ಈ ಚಟವನ್ನು ಆರಂಭಿಸದೇ ಇದ್ದರೆ ಎಷ್ಟೋ ಜನರು ಇಂದು ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿ ತಮ್ಮ ಬದುಕಿನ ತಪ್ಪುಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಯುವಕರೇ, ನಿಮ್ಮ ಜೀವನ ತುಂಬ ಅಮೂಲ್ಯ. ಒಂದು ಸಿಗರೇಟು ನಿಮ್ಮ ವ್ಯಕ್ತಿತ್ವವಲ್ಲ, ಒಂದು ಘಟಕ ನಿಮ್ಮ ಶಕ್ತಿಯಲ್ಲ, ಒಂದು ವೇಪ್ ನಿಮ್ಮ ಆಧುನಿಕತೆಯ ಗುರುತು ಅಲ್ಲ. ನಿಮ್ಮ ನಿಜವಾದ ಗುರುತು ನಿಮ್ಮ ಕನಸುಗಳು, ನಿಮ್ಮ ಪರಿಶ್ರಮ, ನಿಮ್ಮ ಆರೋಗ್ಯ, ನಿಮ್ಮ ಆತ್ಮವಿಶ್ವಾಸ. ಇಂದು ಸಾಮಾಜಿಕ ಜಾಲತಾಣಗಳು, ಸಿನಿಮಾಗಳು, ವೆಬ್ ಸಿರೀಸ್ಗಳು, ಕೆಲವು ಜಾಹೀರಾತು ಧೂಮಪಾನವನ್ನು ಒಂದು ಫ್ಯಾಷನ್ ಎಂಬಂತೆ ತೋರಿಸುತ್ತವೆ. ಆದರೆ ಅವರು ಆಸ್ಪತ್ರೆಯ ನೋವನ್ನು ತೋರಿಸುವುದಿಲ್ಲ, ಕ್ಯಾನ್ಸರ್ನ ಕಣ್ಣೀರನ್ನು ತೋರಿಸುವುದಿಲ್ಲ, ಆಕ್ಸಿಜನ್ನ ಸಿಲಿಂಡರ್ಗೆ ಅವಲಂಬಿತನಾದ ಬದುಕನ್ನು ತೋರಿಸುವುದಿಲ್ಲ, ಮಕ್ಕಳು ತಂದೆಯನ್ನು ಕಳೆದುಕೊಳ್ಳುವ ನೋವನ್ನು ತೋರಿಸುವುದಿಲ್ಲ. ಅವರು ಕೇವಲ ಆಕರ್ಷಣೆಯನ್ನು ತೋರಿಸುತ್ತಾರೆ, ಆದರೆ ಅದರ ಹಿಂದೆ ಅಡಗಿರುವ ಮರಣವನ್ನು ಮರೆಮಾಚುತ್ತಾರೆ. ಇಂದು ಎಷ್ಟೋ ಯುವಕರು ತಮ್ಮ ಜೀವನದ ಅತ್ಯುತ್ತಮ ಸಮಯವನ್ನು ಹಗೆಯಲ್ಲಿ ಕರಗಿಸುತ್ತಿದ್ದಾರೆ. ಬೆಳಗ್ಗೆ ಆರೋಗ್ಯಕ್ಕಾಗಿ ಓಡಬೇಕಾದ ವಯಸ್ಸಿನಲ್ಲಿ ಆಸ್ಪತ್ರೆಗೆ ಓಡುತ್ತಿದ್ದಾರೆ, ಕ್ರೀಡಾಂಗಣದಲ್ಲಿ ಬೆವರು ಸುರಿಸಬೇಕಾದ ವಯಸ್ಸಿನಲ್ಲಿ ಕೆಮ್ಮಿನಿಂದ ನರಳುತ್ತಿದ್ದಾರೆ, ಕನಸುಗಳನ್ನು ಕಟ್ಟಿಕೊಳ್ಳಬೇಕಾದ ವಯಸ್ಸಿನಲ್ಲಿ ವ್ಯಸನದ ಸರಪಳಿಯಲ್ಲಿ ಸಿಲುಕಿಕೊಳ್ಳುತ್ತಿದ್ದಾರೆ. ಯುವಕರೇ, ನಿಮ್ಮ ಕೈಯಲ್ಲಿ ಸಿಗರೇಟು ಹಿಡಿಯಬೇಡಿ, ಪುಸ್ತಕ ಹಿಡಿಯಿರಿ. ಜೀವನದಲ್ಲಿ ಟೆನ್ಷನ್ ಬಂದಾಗ ತಂಬಾಕಿನ ಕಡೆಗೆ ಹೋಗಬೇಡಿ, ಆಟದ ಮೈದಾನದಿಗೆ ಹೋಗಿ, ಸಂಗೀತದ ಕಡೆಗೆ ಹೋಗಿ, ಯೋಗದ ಕಡೆಗೆ ಹೋಗಿ, ಧ್ಯಾನದ ಕಡೆಗೆ ಹೋಗಿ, ಪ್ರಕೃತಿಯ ಕಡೆಗೆ ಹೋಗಿ, ನಿಮ್ಮ ಜೀವನಕ್ಕೆ ಅರ್ಥ ಕೊಡುವ ಕೆಲಸಗಳನ್ನು ಮಾಡಿ. ಯಾಕಂದರೆ ವ್ಯಸನ ಮನುಷ್ಯನನ್ನು ನಿಧಾನವಾಗಿ ಖಾಲಿ ಮಾಡುತ್ತದೆ, ಆದರೆ ಒಳ್ಳೆಯ ಹವ್ಯಾಸಗಳು ಜೀವನವನ್ನು ಸುಂದರವಾಗಿಸುತ್ತವೆ. ಮೊದಲ ಕೆಲವು ದಿನ ಕಷ್ಟವಾಗಬಹುದು, ದೇಹ ಕೇಳದಿರಬಹುದು, ಮನಸ್ಸು ಕಾಡಬಹುದು, ಆದರೆ ನಿಧಾನವಾಗಿ ನಿಮ್ಮ ದೇಹ ಹೊಸ ಬದುಕಿಗೆ ಹೊಂದಿಕೊಳ್ಳುತ್ತದೆ, ಉಸಿರು ಹಗುರವಾಗುತ್ತದೆ, ರುಚಿ ಮರಳಿ ಬರುತ್ತದೆ, ನಿದ್ದೆ ಚೆನ್ನಾಗಿ ಆಗುತ್ತದೆ, ಮುಖದಲ್ಲಿ ಹೊಳಪು ಕಾಣುತ್ತದೆ, ನಿಮ್ಮ ಮನೆಯವರ ಮುಖದಲ್ಲಿ ಮತ್ತೆ ಸಂತೋಷ ಮೂಡುತ್ತದೆ. ವ್ಯಸನದ ಕತ್ತಲಿಗಿಂತ ಆರೋಗ್ಯದ ಬೆಳಕು ಶ್ರೇಷ್ಠ. ನಮ್ಮ ಕುಟುಂಬ ಉಳಿಸೋಣ, ನಮ್ಮ ಭವಿಷ್ಯ ಉಳಿಸೋಣ, ಈ ಆಕರ್ಷಣೆಯ ಮುಖವಾಡ ಕಳಿಸೋಣ, ನಿಕೋಟಿನ್ ವ್ಯಸನವನ್ನು ಮೆಟ್ಟಿ ನಿಲ್ಲೋಣ, ಆರೋಗ್ಯದ ಬದುಕನ್ನು ಅಪ್ಪಿಕೊಳ್ಳೋಣ. ತಂಬಾಕು ಮುಕ್ತ ಕರ್ನಾಟಕ, ಆರೋಗ್ಯವಂತ ಭಾರತ ನಿರ್ಮಿಸೋಣ.
1: ಇದುವರೆಗೆ ಸಿದ್ಧಲಿಂಗ ಪೂಜಾರಿ ಅವರಿಂದ ಚಿಂತನೆ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ವಾಣಿ ಕಾರವಾರ ರೈತರಿಗೆ ಸಲಹೆ.
3: ಬೇಸಾಯ ಮಾಡುವಾಗ ಒಂದಿಷ್ಟು ಎಚ್ಚರ ತಪ್ಪಿದ್ರೂ ಇಳುವರಿಯಲ್ಲಿ ಕುಂಠಿತವಾಗುವುದು ಖಂಡಿತ. ಬೆಳೆಗಳಿಗೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವುದು ಮಹತ್ವದ ಕೆಲಸ. ಯಾವ ಬೆಳೆಗೆ ಎಷ್ಟು ಗೊಬ್ಬರವನ್ನು ಹಾಕಬೇಕು ಅನ್ನುವುದು ತಿಳಿದಿದ್ರಷ್ಟೇ ಸಾಲದು, ಅದನ್ನು ಹೇಗೆ ಹಾಕಬೇಕು ಎಂಬುದು ಕೂಡ ಮುಖ್ಯವಾಗಿರುತ್ತೆ. ಹಾಕಿದ ಗೊಬ್ಬರವನ್ನು ಸಂಪೂರ್ಣವಾಗಿ ಬೆಳೆಗಳು ಉಪಯೋಗಿಸಿಕೊಳ್ಳುವಂತಾಗಬೇಕು ಮತ್ತು ಹಾಕಿದ ರಸಗೊಬ್ಬರವು ನಷ್ಟವಾಗುವುದನ್ನು ಕಡಿಮೆ ಮಾಡಬೇಕಾದ್ರೆ ಕೆಲವೊಂದು ಪ್ರಮುಖ ಅಂಶಗಳನ್ನು ಅನುಸರಿಸಬೇಕಾಗತ್ತೆ. ಅನಗತ್ಯವಾಗಿ ಗೊಬ್ಬರವನ್ನು ಸುರಿಯೋದ್ರಿಂದ ಹೆಚ್ಚಿನ ಲಾಭ ಏನೂ ಆಗೋದಿಲ್ಲ. ವ್ಯವಸ್ಥಿತವಾಗಿ ಸಾವಯವ ಗೊಬ್ಬರವನ್ನು

ನಮ್ಮ ಜೀವನದ ಬಗ್ಗೆ ನಾವೇ ಯೋಚಿಸೋಣ. ನಾವು ಹುಟ್ಟಿದಾಗ ನಮ್ಮ ಕೈಯಲ್ಲಿ ಸಿಗರೇಟು ಇರಲಿಲ್ಲ, ಗುಟ್ಕಾ ಇರಲಿಲ್ಲ, ವ್ಯಸನ ಇರಲಿಲ್ಲ. ಇತ್ತು ಎಂದರೆ ಒಂದು ಶುದ್ಧ ಉಸಿರು, ಒಂದು ನಿರಪರಾಧ ಮಗು, ಒಂದು ಸುಂದರ ಭವಿಷ್ಯ. ಆದರೆ ಜೀವನದ ಯಾವುದೋ ಒಂದು ಹಂತದಲ್ಲಿ ಕುತೂಹಲದ ಹೆಸರಿನಲ್ಲಿ, ಸ್ನೇಹದ ಹೆಸರಿನಲ್ಲಿ

0: ಬಳಸೋದಕ್ಕಿಂತ ಮುಂಚೆ ಎಷ್ಟು ಹಾಕಬೇಕು ಎನ್ನುವುದನ್ನು ಮಣ್ಣು ಪರೀಕ್ಷೆ ಮಾಡಿಸಿ ತಿಳ್ಕೊಳ್ಬೇಕು. ಬೇಕಾಬಿಟ್ಟಿ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಮಣ್ಣಿನಲ್ಲಿರುವಂತಹ ಸಾವಯವ ವಸ್ತುಗಳು ಕಡಿಮೆಯಾಗುತ್ತವೆ. ಸ್ವಾಭಾವಿಕವಾಗಿ ನಡೆಯುವ ಬ್ಯಾಕ್ಟೀರಿಯಾಗಳ ಚಟುವಟಿಕೆ ನಿಂತು ಹೋಗುತ್ತೆ. ಮಣ್ಣಿನ ಜೈವಿಕ ಗುಣ ಹಂತ ಹಂತವಾಗಿ ನಾಶವಾಗ್ತಾ ಹೋಗುತ್ತೆ. ಎರೆಹುಳುಗಳು ಮತ್ತು ಇನ್ನಿತರ ಜೀವಿಗಳು ನಾಶವಾಗಿ ನೀರು ಕೂಡ ಮಲಿನವಾಗುತ್ತೆ. ರಸಗೊಬ್ಬರಗಳನ್ನು ಮಣ್ಣಿನ ರಸಸಾರದ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಬೇಕು. ಉದಾಹರಣೆಗೆ ಹುಳಿ ಮಣ್ಣಿಗೆ ಕ್ಷಾರವನ್ನುಂಟು ಮಾಡುವಂತಹ ರಸಗೊಬ್ಬರಗಳು, ಅಂತೆಯೇ ಕ್ಷಾರ ಮಣ್ಣಿಗೆ ಹುಳಿ ಮಾಡುವ ರಸಗೊಬ್ಬರವನ್ನು ಹಾಕಬೇಕು. ರಸಗೊಬ್ಬರವನ್ನು ಚೆಲ್ಲುವ ಬದಲು ಬೀಜದ ಅಥವಾ ಗಿಡದ 3-4 ಸೆಂಟಿಮೀಟರ್ ಅಂತರದಲ್ಲಿ ಮಣ್ಣಿನ ಒಳಗಡೆ ಸೇರಿಸಿ ಮುಚ್ಚಬೇಕು. ಹೀಗೆ ಮಾಡಿದ್ದಲ್ಲಿ ರಸಗೊಬ್ಬರ ಗಾಳಿಯಲ್ಲಿ ಆವಿಯಾಗುವುದನ್ನು ತಡೆಗಟ್ಟಬಹುದು. ಅಲ್ಲದೆ ಕಳೆಗಳ ಬೆಳವಣಿಗೆಯನ್ನು ಕೂಡ ಕಡಿಮೆ ಮಾಡಬಹುದು. ರಂಜಕ ಮತ್ತು ಪೊಟ್ಯಾಷ್ ರಸಗೊಬ್ಬರಗಳನ್ನು ಒಂದೇ ಹಂತದಲ್ಲಿ ಹಾಕಬಹುದು, ಏಕೆಂದರೆ ಅವುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರಿನಲ್ಲಿ ಕರಗಿ ಅಷ್ಟಾಗಿ ಚಲಿಸೋದಿಲ್ಲ. ಆದ್ದರಿಂದ ಅವುಗಳನ್ನು ಬೆಳೆಯ ಬೇರುಗಳ ಹತ್ತಿರ ಹಾಕುವುದು ಒಳ್ಳೆಯದು. ಮನೆಯಲ್ಲಿ ಬೇರೆ ಬೇರೆ ಗೊಬ್ಬರಗಳ ಮಿಶ್ರಣ ಮಾಡುವಾಗ ಗೊಬ್ಬರ ಮಿಶ್ರಣ ಮಾರ್ಗದರ್ಶಿಯನ್ನು ಇಟ್ಟುಕೊಂಡು ಅದರಂತೆಯೇ ಮಿಶ್ರಣ ಮಾಡಬೇಕು. ಹಾಗೆ ಮಿಶ್ರಣ ಮಾಡಿದ ನಂತರ ತಕ್ಷಣ ಬೆಳೆಗೆ ಕೊಡಬೇಕಾಗತ್ತೆ. ಈ ಜೇಡಿ ಮಿಶ್ರಿತ ಮಣ್ಣಿನಲ್ಲಿ ಸಾರಜನಕ ಗೊಬ್ಬರವನ್ನು 2 ಹಂತದಲ್ಲಿ ಹಾಕಬೇಕು. ಮೊದಲನೇದಾಗಿ ಬೀಜಗಳನ್ನು ಹಾಕುವ ಸಂದರ್ಭದಲ್ಲಿ ಉಳಿದ ಸಾರಜನಕವನ್ನು 2ನೇ ಹಂತದಲ್ಲಿ ಹಾಕಬೇಕು. ಮರಳು ಮಿಶ್ರಿತ ಮಣ್ಣಿನಲ್ಲಿ ಸಾರಜನಕವನ್ನು 3 ಭಾಗಗಳಲ್ಲಿ, ಅಂದರೆ 1 ಭಾಗವನ್ನು ನಾಟಿ ಮಾಡುವ ಸಂದರ್ಭದಲ್ಲಿ, ನಂತರ 2ನೇ ಭಾಗವನ್ನು ಬೀಜ ಬಿತ್ತಿದ 30 ದಿನಗಳ ನಂತರ, ಮತ್ತು ಉಳಿದ 3ನೇ ಭಾಗವನ್ನು ಬೀಜ ಬಿತ್ತಿ ನಾಟಿ ಮಾಡಿದ 60 ದಿನಗಳಲ್ಲಿ ಕೊಡಬೇಕು. ರಸಗೊಬ್ಬರ ಹಾಕಿದ ನಂತರ ಕನಿಷ್ಠ 1 ವಾರದವರೆಗೆ ಗದ್ದೆಯಲ್ಲಿ ನೀರು ನಿಲ್ಲಬಾರದು. 2ನೇ ಹಂತದ ರಸಗೊಬ್ಬರವನ್ನು ಹಾಕುವಾಗ ಗದ್ದೆಯಲ್ಲಿರುವ ನೀರನ್ನು ಸಂಪೂರ್ಣವಾಗಿ ಬಸಿಯುವಂತೆ ಮಾಡಿ ಮತ್ತು ಕಳೆಗಳನ್ನು ತೆಗೆದ ಮೇಲೆ ರಸಗೊಬ್ಬರವನ್ನು ಹಾಕಬೇಕು. ಹುಳಿ ಮಣ್ಣಿನಲ್ಲಿ ಅವಶ್ಯಕವೆನಿಸಿದರೆ ಸುಣ್ಣವನ್ನು ಹಾಕಬೇಕು. ಖುಷ್ಕಿ ಜಮೀನಾಗಿದ್ದರೆ 2ನೇ ಹಂತದ ರಸಗೊಬ್ಬರವನ್ನು ಹಾಕುವಾಗ ಮಣ್ಣಿನ ಒಳಗಡೆ ಹಾಕಿ ನಂತರ ಮಣ್ಣನ್ನು ಮುಚ್ಚಬೇಕು ಮತ್ತು ಎಲೆಗಳ ಮೇಲೆ ರಸಗೊಬ್ಬರವನ್ನು ಸಿಂಪಡಿಸಬೇಕು. ಹಸಿರೆಲೆ ಗೊಬ್ಬರಗಳನ್ನು ಅಥವಾ ಕೊಟ್ಟಿಗೆ ಗೊಬ್ಬರಗಳನ್ನು ಕನಿಷ್ಠ ಎಂದರೆ 3-5 ವರ್ಷಗಳಿಗೊಮ್ಮೆ ಮಣ್ಣಿಗೆ ಸೇರಿಸಬೇಕು. ಜಮೀನಿನಲ್ಲಿ ವರ್ಷದ ಯಾವುದೇ ಕಾಲದಲ್ಲಿ ಕಳೆಗಳು ಬೆಳೆಯದಂತೆ ನೋಡ್ಕೋಬೇಕು. ನೀರು ನಿಲ್ಲುವ ಸಾರಜನಕವನ್ನು ಭೂಮಿಯಲ್ಲಿ ನಿಧಾನವಾಗಿ ಬಿಡುಗಡೆ ಮಾಡುವ ರಸಗೊಬ್ಬರಗಳನ್ನು, ಅಂದರೆ ಬೇವು ಲೇಪಿತ ಯೂರಿಯಾ, ಗಂಧಕ ಲೇಪಿತ ಯೂರಿಯಾ, ಯೂರಿಯಾ ಸೂಪರ್ ಹರಳು ಅಥವಾ ಬೇವು ಮಿಶ್ರಿತ ಯೂರಿಯಾವನ್ನು ಬಳಸಿದ ಸಂದರ್ಭದಲ್ಲಿ ಸಾರಜನಕದ ನಷ್ಟವಾಗುವುದನ್ನು ತಪ್ಪಿಸಬಹುದು. ಇಂತಹ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಬೇಸಾಯ ಮಾಡಿದರೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬಹುದಲ್ಲದೆ ಹಾಕಿದ ರಸಗೊಬ್ಬರಗಳನ್ನು ಬೆಳೆಗಳು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಬೆಳೆಗಳು ಚೆನ್ನಾಗಿ ಬೆಳೆದು ಅಧಿಕ ಇಳುವರಿ ಕೊಡುವುದರ ಜೊತೆಗೆ ಅಧಿಕ ಲಾಭವಂತೂ ತಂದುಕೊಡಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವೃಂದಗಾನದಲ್ಲಿ ವಚನಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಸರ್ವಜ್ಞನ ವಚನ, ಭಕ್ತಿ ಎಂಬುದೇ ಬೀಜ.

ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:55, ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ, ಸಮಯ 7:02 ಹೊತ್ತಲ್ಲವೇ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 7:02:12 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಸಹನ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
6: ಹೌದು, ನನಗೂ ಬಂದಿದೆ ಕಣೆ.
5: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
7: ಹಲೋ, ನಮನ, ಸಹನ ಅಮ್ಮಂದು ಮೆಸೇಜ್ ಬಂದಿದೆ ನನ್ಗೆ.
5: ಅಯ್ಯೋ, ನಿಂಗೂ ಬಂತ?
7: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
5: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
8: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಜೂನ್ 3ರಂದು ಪ್ರಮಾಣವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಈಗ

0: ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ರಾಜ್ಯಪಾಲರು ಒಪ್ಪಿಗೆ ಸೂಚಿಸಿದ್ದು ಜೂನ್ 3ರಂದು ಸಂಜೆ 4:05 ಪ್ರಮಾಣವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿದೆ. ರಾಜ್ಯಪಾಲರು ಪ್ರಮಾಣವಚನ ಬೋಧಿಸಲಿದ್ದು ಡಿಕೆ ಶಿವಕುಮಾರ್ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು.
1: Congress High Command suggested the name of D.K. Shivakumar, Deputy Chief Minister, as the leader of Congress Legislative Party. Siddaramaiah ji proposed the name of D.K. Shivakumar and Dr. Parameshwara seconded it. CLP again unanimously accepted the name. I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress, going to take oath as a Chief Minister along with his team on 3rd evening.
0: ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಇಂದು ಬೆಳಗ್ಗೆ 10:00 ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಪಾಲ್ಗೊಳ್ಳಲಿದ್ದಾರೆ. 7 ಎಕರೆ ಪ್ರದೇಶದಲ್ಲಿ 1.5 ಲಕ್ಷ ಚದರ ಅಡಿಯಷ್ಟು ವಿಸ್ತಾರವಾದ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ 700ಕ್ಕೂ ಅಧಿಕ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿದೆ. ಡಾ ಡಿ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಸಂಕಲ್ಪದಂತೆ ನಿರ್ಮಾಣಗೊಂಡ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಿರಿ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಜನಾರ್ಧನ.
2: ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ನಮ್ಮ ಇಡೀ ಭಾರತ ದೇಶದ ಒಂದು ಮಾದರಿಯ ಇಂಡಸ್ಟ್ರಿಯ ಪಾರ್ಕ್ ಅಲ್ಲಿ ಒಂದು ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಎಲ್ಲ ವ್ಯವಸ್ಥೆಗಳು ಹೊಂದಿದೆ. ಇದರಲ್ಲಿ ಬಟ್ಟೆಗಳನ್ನ ಹೊಲಿತೇವೆ, ಫೆನಾಯಿಲ್ಲು, ಕ್ಲೀನಿಂಗ್ ಏಜೆಂಟ್ಗಳು, ದೀಪದ ಎಣ್ಣೆ, ಉಪ್ಪಿನಕಾಯಿಗಳು, ಅಗರಬತ್ತಿಗಳು, ಹೀಗೆ ಹಲವು 16 ಪ್ರತಿನಿತ್ಯ ಬೇಕಾದಂತಹ ಉತ್ಪನ್ನಗಳನ್ನ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪಿನ ಮಹಿಳೆಯರು ಉತ್ಪಾದನೆ ಮಾಡಿ ಅದನ್ನ ನಮ್ಮ ಇಡೀ ರಾಜ್ಯದಾದ್ಯಂತ ನಮ್ಮದೇ ಆದಂತಹ 13 ಅಂಗಡಿಗಳ ಮೂಲಕ 13 ಲೈನ್ ಸೇಲ್ಗಳ ಮೂಲಕ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಅಲ್ಲಿ ಮಾಡ್ತಾ ಇದ್ದೇವೆ. ರಮೇಶ್ ಅರವಿಂದ್ ರವರು ನಮ್ಮ ರಾಯಭಾರಿಯಾಗಿ ಈ ಸಿರಿಯನ್ನು ಇಡೀ ರಾಜ್ಯದಾದ್ಯಂತ ತೆಗೆದುಕೊಂಡು ಹೋಗೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಲ್ಲಿ ಕೆಲಸ ಮಾಡತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಆ ಡಿಗ್ನಿಟಿ ಆಫ್ ಲೇಬರ್ ಫೀಲ್ ಮಾಡತಕ್ಕಂತಹ ಒಂದು ಪ್ರೌಡ್ ಮೊಮೆಂಟ್ ಇದು. ನಿಜವಾಗ್ಲೂ ಇವತ್ತೊಂದು ನಮ್ಮ ಸಿರಿಯ ದಿನದಲ್ಲಿ ಅಭೂತಪೂರ್ವವಾದ ಕ್ಷಣಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ.
0: ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ ಸೇರುತ್ತಿದ್ದು ಅನುಮೋದಿತ 80 ಕೋಟಿ ರೂಪಾಯಿ ವೆಚ್ಚದ ಶುದ್ಧೀಕರಣ ಯೋಜನೆಯನ್ನು ಮುಂಬರುವ 1 ವಾರದೊಳಗೆ ಅನುಷ್ಠಾನಕ್ಕೆ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಗಂಭೀರ ವಿಷಯವಾಗಿದ್ದು ಲೋಕಾಯುಕ್ತ ಸಂಸ್ಥೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದು ಮುಂದಿನ ಬೆಳವಣಿಗೆಗಳ ಮೇಲೆ ನಿಗಾ ವಹಿಸಲಿದೆ ಎಂದು ಕೆಎನ್ ಫಣೀಂದ್ರ ತಿಳಿಸಿದರು. ಸಂಸ್ಕೃತಿ, ಸಂಗೀತ, ಕಲೆ, ಯೋಗದಲ್ಲಿ ನಮ್ಮ ಅಸ್ಮಿತೆ ಇದೆ. ನಮ್ಮತನ, ನಮ್ಮ ಸಂಸ್ಕೃತಿಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡ ಸತ್ತೂರಿನ ಡಾ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಅವರ ಜುಗಲ್ಬಂದಿ, ಪಂಡಿತ್ ಕುಮಾರ್ ಮರಡೂರ್, ವಿದುಷಿ ಅನುಪಮಾ ಭಾಗವತ್, ಅನಿರುದ್ಧ ಐತಾಳ್ ಹಾಗೂ ನಿಷಾದ್ ಮತ್ತು ನೌಶಾದ್ ಹರ್ಲಾಪುರ್ ಅವರ ಸಂಗೀತ ಕಚೇರಿಗಳು ಗಮನ ಸೆಳೆದವು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ತಂಬಾಕು ಮತ್ತು ಧೂಮಪಾನ ಮುಕ್ತ ದಿನಾಚರಣೆ. ಇಂದಿನಿಂದ ಜೂನ್ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಪದ್ಮಶ್ರೀ ಡಾ ಆರ್ಬಿ ಪಾಟೀಲ್ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಸಂಶೋಧನಾ ಆಸ್ಪತ್ರೆಯ ರೋಗ ಲಕ್ಷಣಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ಇಂದು ನಾವೆಲ್ಲರೂ ವಿಶ್ವ ತಂಬಾಕು ರಹಿತ ದಿನವನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆಚರಿಸುತ್ತೇವೆ. ನಾವು ಪ್ರತಿ ದಿವಸನೂ ತಂಬಾಕು ರಹಿತ ದಿನವನ್ನು ಆಚರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ತಂಬಾಕು ಸೇವನೆಯಿಂದ ಕುಟುಂಬ, ಸಮಾಜ ಮತ್ತು ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಇಂದು ನಾವು ಈ ದಿನವನ್ನು ಆಚರಿಸುತ್ತಿದ್ದೇವೆ. ತಂಬಾಕು ಸೇವನೆ ಕೇವಲ ಕ್ಯಾನ್ಸರ್ಗೆ ಅಷ್ಟೇ ಅಲ್ಲ, ಹೃದಯ ರೋಗಗಳು, ಶ್ವಾಸಕೋಶ ರೋಗಗಳು, ಮಧುಮೇಹ, ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ COPD ಅಂತ ಕರೀತೇವೆ, ಕ್ಷಯರೋಗ ಹಾಗೂ ಕಣ್ಣಿನ ಮೇಲೆ ಇದರ ದುಷ್ಪರಿಣಾಮಗಳು ಇರುತ್ತದೆ. ಪರಿಸರದ ಮೂಲಕ ನೋಡುವುದಾದರೆ ತಂಬಾಕು ಕೃಷಿಯಿಂದ ಉಂಟಾಗುವ ವಾರ್ಷಿಕ ಅರಣ್ಯ ನಾಶವು 2 ಲಕ್ಷ ಹೆಕ್ಟೇರ್ ಎಂದು ಅಂದಾಜಿಸಲಾಗಿದೆ. ತಂಬಾಕು ಬೆಳೆಯುವ ಭೂಮಿ ಜೈವಿಕ ಉತ್ಪಾದನೆ ನಷ್ಟ ಆಗುತ್ತದೆ. ಅಧಿಕ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕ ಭಾರಿ ಬಳಕೆಯಿಂದ ಇದು ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸುತ್ತಾ ಬರುತ್ತದೆ.
2: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ 11:30ಕ್ಕೆ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಜ್ಯದಲ್ಲಿ ಒಟ್ಟು 6,000 ಗ್ರಾಮ ಪಂಚಾಯಿತಿಗಳ ಪೈಕಿ 4,000 ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಸ್ವಚ್ಛತಾ ವಾಹಿನಿಗಳನ್ನಾಗಿ ನಿಯೋಜಿಸಲಾಗಿದೆ. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಬಗ್ಗೆ ಸೂಕ್ತ ತರಬೇತಿ ನೀಡಲಾಗುವುದು ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ 2026ರ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. 4 ವಿಧದಲ್ಲಿ ವೈಜ್ಞಾನಿಕವಾಗಿ ಕಸವನ್ನು ನಿರ್ವಹಿಸುವಂತೆ ಮ್ಯಾಪಿಂಗ್ ವ್ಯವಸ್ಥೆ ರೂಪಿಸಬೇಕು, ವೇಸ್ಟ್ ಟು ಎನರ್ಜಿ, ವೇಸ್ಟ್ ಟು ವೆಲ್ತ್ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಧಾರವಾಡ ತಾಲೂಕು ಸಿಂಗನಹಳ್ಳಿ ಗ್ರಾಮದ ಕರೆಮ್ಮನ ಕೆರೆಯಲ್ಲಿ ಈಜಲು ಹೋಗಿ 3 ಬಾಲಕರು ಮುಳುಗಿ ಮೃತಪಟ್ಟ ದುರ್ಘಟನೆ ನಡೆದಿದೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತಂತ್ರಾಂಶ ಅಭಿವೃದ್ಧಿ ಹಾಗೂ ಅನುಷ್ಠಾನದಲ್ಲಿ ತೋರಿದ ಅತ್ಯುತ್ತಮ ಸಾಧನೆಗಾಗಿ ಎಕ್ಸಲೆನ್ಸ್ ಇನ್ ಕ್ಲೌಡ್ ಅಡಾಪ್ಷನ್ ರಾಷ್ಟೀಯ ಪ್ರಶಸ್ತಿಗೆ ಭಾಜನವಾಗಿದೆ. ಗದಗ್ ವಿಭಾಗೀಯ ಸಂಚಾರ ಅಧಿಕಾರಿ ಪಡಿಯಪ್ಪ ಮೇತ್ರಿ ಹೊಸದಿಲ್ಲಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30ಕ್ಕೆ ಐಪಿಎಲ್ T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ಜೂನ್ 3ರಂದು ಪ್ರಮಾಣವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
4: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಕೆಸಿ ಶಿವಪ್ಪ ವಿರಚಿತ ಭಾವಗೀತೆಗಳು, ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್. ಮೊದಲ ಗೀತೆಯನ್ನು ಹಾಡಿದ್ದಾರೆ SP ಶೈಲಜಾ.

0: ಕೆಸಿ ಶಿವಪ್ಪ ವಿರಚಿತ ಭಾವಗೀತೆಗಳನ್ನು ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಪಿ ಶೈಲಜಾ ಅವರ ಧ್ವನಿಯಲ್ಲಿ ಕೇಳಿದಿರಿ. ಆಕಾಶವಾಣಿ ಕಾರವಾರ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು

0: 2253452
1: ಎಸ್ಟಿಡಿ ಕೋಡ್ 083882 ಮೊಬೈಲ್ ಸಂಖ್ಯೆ 9480249740 ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಶ್ರೋತೃಗಳೇ, ಇಂದು ಸಂಜೆ 5 ಗಂಟೆಗೆ ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ ಪ್ರಸಾರವಾಗಲಿದೆ. ಭಾಗವಹಿಸುವ ಅತಿಥಿ ಅನುರಾಧ ಐಗಳ್. ಪ್ರಸ್ತುತಿ ಸಂಧ್ಯಾ ಮಂಗೇಶ್ಕರ್, ನೀತಾ ನಾಯ್ಕ್, ಶಾರದಾರಾವ್ ಮತ್ತು ಗೀತಾ ಪಾಲೇಕರ್. ಸಮಗ್ರ ನಿರ್ವಹಣೆ ಟಿ ಶ್ಯಾಮಪ್ರಸಾದ್. ಕೇಳಿ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ. ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಕೇಳುವಿ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳಿಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ್ದ ಭಾರತೀಯ ನೌಕಾಪಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ

0: ಕಿ ಬಾತ್ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿಯ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಇಡೀ ಪಾಕಿಸ್ತಾನ ನೌಕಾಪಡೆಯನ್ನು ತನ್ನ ಬಂದರುಗಳಿಗೆ ಸೀಮಿತವಾಗಿರುವಂತೆ ಮಾಡಿತು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಕ್ನೋದಲ್ಲಿ ನೌಕಾ ವಸ್ತು ಸಂಗ್ರಹಾಲಯದ ನೌಸೇನಾ ಶೌರ್ಯ ವಾಟಿಕ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಕಾಯ್ದುಕೊಳ್ಳುವಲ್ಲಿ ನೌಕಾಪಡೆಯು ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಭಾರತೀಯ ನೌಕಾಪಡೆಯನ್ನು ಅರೇಬಿಯನ್ ಸಮುದ್ರದಲ್ಲಿ ಸಂಪೂರ್ಣ ಸನ್ನದ್ದತೆ ಮತ್ತು ಬಲದೊಂದಿಗೆ ನಿಯೋಜನೆ ಮಾಡಲಾಗಿದ್ದು ಎದುರಾಳಿಯ ಮೇಲೆ ನಿರಂತರ ಒತ್ತಡವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ರಕ್ಷಣಾ ಸಚಿವರು ಹೇಳಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮಾತನಾಡಿ, ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಸಂಪೂರ್ಣ ಯುದ್ದ ಸನ್ನದ್ದತೆ, ಕಾರ್ಯಾಚರಣೆಯ ವ್ಯಾಪ್ತಿ ಮತ್ತು ತಡೆಗಟ್ಟುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿತು ಎಂದು ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದಿಂದಾಗಿ ಉಂಟಾದ ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರವಾಗಿದೆ. 2026ರ ಮೇನಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದ ಮಾಸಿಕ ಆರ್ಥಿಕ ಅವಲೋಕನ ಎಂಇಆರ್ ಪ್ರಕಾರ ವಿದೇಶಿ ವಿನಿಮಯ ಮೀಸಲು ಆರಾಮದಾಯಕ ಮಟ್ಟದಲ್ಲಿಯೇ ಉಳಿದಿದೆ. ಜಾಗತಿಕ ಪರಿಸರವು ಭೌತಿಕವಾಗಿ ಹೆಚ್ಚು ಸವಾಲಿನದ್ದಾಗಿದ್ದು ಹೆಚ್ಚುತ್ತಿರುವ ಕಚ್ಚಾ ತೈಲ ಬೆಲೆಗಳು, ಬಿಗಿಯಾದ ಆರ್ಥಿಕ ಪರಿಸ್ಥಿತಿ ಮತ್ತು ಪ್ರಮುಖ ಆರ್ಥಿಕತೆಗಳಲ್ಲಿ ಬೆಳವಣಿಗೆಯ ಆವೇಗ ದುರ್ಬಲಗೊಳ್ಳುವುದರಿಂದ ಭಾರತೀಯ ಆರ್ಥಿಕತೆಗೆ ತಲೆನೋವಾಗಿದೆ ಎಂದು ಅದು ಹೇಳಿದೆ. ಮೂಲಸೌಕರ್ಯ ಮತ್ತು ಉತ್ಪಾದನಾ ಚಟುವಟಿಕೆಗಳು ಆಧಾರವಾಗಿರುವ ಆವೇಗವನ್ನು ಕಾಯ್ದುಕೊಳ್ಳುತ್ತಿದ್ದರೂ ಪ್ರಮುಖ ಕೈಗಾರಿಕೆಗಳ ಸೂಚ್ಯಂಕವು ಈ ವರ್ಷದ ಮಾರ್ಚ್ನಲ್ಲಿ ಶೇಕಡ 0.4ರಷ್ಟು ಅಲ್ಪ ಪ್ರಮಾಣದಲ್ಲಿ ಕುಸಿದಿದೆ. ಹಣದುಬ್ಬರ ಈ ವರ್ಷದ ಮಾರ್ಚ್ನಲ್ಲಿ ಶೇಕಡ 3.4ರಷ್ಟಿದೆ. ಬ್ಯಾಂಕ್ ಸಾಲದ ಬೆಳವಣಿಗೆಯು ಸ್ಥಿರವಾಗಿದೆ ಮತ್ತು ವರ್ಷದಿಂದ ವರ್ಷಕ್ಕೆ ಶೇಕಡ 17ಕ್ಕಿಂತ ಹೆಚ್ಚು ಬೆಳೆಯುತ್ತಿದೆ ಎಂದು ಎಂಇಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ನಿನ್ನೆ ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ನವದೆಹಲಿಯ ಐಜಿಐ ವಿಮಾನ ನಿಲ್ದಾಣದಲ್ಲಿ ಸ್ಕೈ ಕ್ಯಾಸ್ಟ್ ವ್ಯವಸ್ಥೆಯನ್ನು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಉದ್ಘಾಟಿಸಿದ್ದಾರೆ. ಸ್ಕೈಕಾಸ್ಟ್ನಂತಹ ಸುಧಾರಿತ ಹವಾಮಾನ ಮೇಲ್ವಿಚಾರಣಾ ವ್ಯವಸ್ಥೆಗಳು ಮಂಜು ಮತ್ತು ಪ್ರಕ್ಷುಬ್ಧತೆಯ ಸಮಯದಲ್ಲಿ ವಿಮಾನ ಕಾರ್ಯಾಚರಣೆಯನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಹೇಳಿದ್ದಾರೆ. ಈ ತಂತ್ರಜ್ಞಾನವು ದೇಶದಾದ್ಯಂತ ಹೆಚ್ಚಿನ ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸದಂತೆ ಇದು ಸುರಕ್ಷತೆಯನ್ನು ಬಲಪಡಿಸುತ್ತದೆ ಮತ್ತು ಪ್ರಯಾಣಿಕರಿಗೆ ಪ್ರಯಾಣದ ಅನುಭವವನ್ನು ಹೆಚ್ಚಿಸುತ್ತದೆ. ನಾಗರಿಕರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ವಿಜ್ಞಾನ, ತಂತ್ರಜ್ಞಾನ ಮತ್ತು ವಾಯುಯಾನ ಒಟ್ಟಾಗಿ ಕೆಲಸ ಮಾಡುವ ಇಡೀ ಸರ್ಕಾರಿ ವಿಧಾನಕ್ಕೆ ಈ ಕ್ರಮವು ಒಂದು ಉದಾಹರಣೆಯಾಗಿದೆ ಎಂದು ಸಚಿವ ರಾಮಮೋಹನ್ ನಾಯ್ಡು ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

0: ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ದೇಶಾದ್ಯಂತ 90 ಕೋಟಿ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳ ಮೈಲಿಗಲ್ಲನ್ನು ದಾಟಿದೆ. ನಾಗರಿಕ ಕೇಂದ್ರಿತ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಯತ್ತ ಭಾರತದ ಪ್ರಯಾಣದಲ್ಲಿ ಈ ಸಾಧನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ಬ್ರಿಸ್ಟನ್ನಲ್ಲಿ ನಿನ್ನೆ ನಡೆದಂತಹ ಮಹಿಳಾ ಟಿ20 ಕ್ರಿಕೆಟ್ನ 2ನೇ ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ತಂಡದ ವಿರುದ್ಧ ಇಂಗ್ಲೆಂಡ್ ತಂಡ 26 ರನ್ಗಳಿಂದ ಜಯ ದಾಖಲಿಸಿದೆ. ಈ ಮೂಲಕ ಸರಣಿ 1-1 ಅಂತರದಿಂದ ಸಮಗೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಇಂಗ್ಲೆಂಡ್ ಮಹಿಳಾ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 168 ರನ್ ಗಳಿಸಿತು. ಈ ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಭಾರತದ ವನಿತಾ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ನಷ್ಟಕ್ಕೆ 142 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದೆ. ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸೇಂಗ್ ಜೆ ಮತ್ತು ಕಿಮ್ ಓನ್ ಹೋ ಅವರನ್ನು 21-19 21-18 ಸೆಟ್ಗಳಿಂದ ಮಣಿಸಿತು. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆದಂತಹ ಏಷ್ಯನ್ 17 ವರ್ಷದ ಒಳಗಿನ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟುಗಳು ಅದ್ಭುತ ಪ್ರದರ್ಶನ ನೀಡಿ ವಿವಿಧ ವಿಭಾಗಗಳಲ್ಲಿ ಹಲವಾರು ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 73 ಕೆಜಿ ವಿಭಾಗದಲ್ಲಿ ಗರಿಮಾ ಮಂಗೋಲಿಯಾದ ನಮ್ಸುನ್ ಟೆಂಗ್ಸಂಗ್ ಬ್ಯಾಟ್ ಬೋಲ್ಡ್ ಅವರನ್ನು 18-6 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡರು. 43 ಕೆಜಿ ವಿಭಾಗದಲ್ಲಿ ದೀಕ್ಷಾ ಉಜ್ಬೇಕಿಸ್ತಾನದ ಮುಕ್ಲಿಸಾ ಮಶಾರಿಪೋವಾ ಅವರನ್ನು 6-0 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. 49 ಕೆಜಿ ವಿಭಾಗದಲ್ಲಿ ನಿಖಿತ ಚೀನಾದ ಯುಟಿಂಗ್ ಯುವಾನ್ ವಿರುದ್ದ 10-2 ಅಂತರದಿಂದ ಸೋತ ನಂತರ ಬೆಳ್ಳಿಗೆ ತೃಪ್ತಿಪಟ್ಟುಕೊಂಡರು. 65 ಕೆಜಿ ವಿಭಾಗದಲ್ಲಿ ಅಂತರ ಚೀನಾದ ಸಿಯು ವಿರುದ್ದ 5-0 ಅಂತರದಿಂದ ಸೋಲನ್ನು ಅನುಭವಿಸಿದರು. ಆದರೆ ಚೀನಾದ ಟಾಂಗ್ ಡಾಕ್ ವಿರುದ್ದ 4-6 ಅಂತರದ ಕಠಿಣ ಸೋಲಿನ ನಂತರ ತಾನಿಯಾ ಬೆಳ್ಳಿ ಪದಕ ವಿಜೇತರಾದರು. 40 ಕೆಜಿ ವಿಭಾಗದಲ್ಲಿ ಪಾಲಕ್ ಚೀನಾದ ಮೆನ್ಯಾ ಫಾಂಗ್ ವಿರುದ್ದ 6-2 ಅಂತರದಿಂದ ಜಯ ಗಳಿಸುವ ಮೂಲಕ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಈ ನಡುವೆ 46 ಕೆಜಿ ವಿಭಾಗದಲ್ಲಿ ಮಂಗೋಲಿಯಾದ ತಜ್ರಮ್ಮಾರ್ ಬಟ್ಸುರಿ ಅವರನ್ನು 9-0 ಅಂತರದಿಂದ ಸೋಲಿಸುವ ಮೂಲಕ ಅನಾಮಿಕ ಕಂಚಿನ ಪದಕವನ್ನು ಗೆದ್ದರು. 53 ಕೆಜಿ ವಿಭಾಗದಲ್ಲಿ ಅಕ್ಷರ ವಿಯೆಟ್ನಾಂನ ತಿ ಹೋಯೆ ತು ಬುಯಿ ಅವರನ್ನು 10-0 ಅಂತರದಿಂದ ಸೋಲಿಸಿ ಕಂಚಿನ ಪದಕವನ್ನು ಗೆದ್ದರು. ಸಾಕ್ಷಿ ಕಜಕಿಸ್ತಾನದ ಎರಿನಾ ಕೊನಿಸುವಾ ಅವರನ್ನು ಅದೇ 10-0 ಅಂತರದಿಂದ ಸೋಲಿಸಿ 53 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. 61 ಕೆಜಿ ವಿಭಾಗದಲ್ಲಿ ಮಾನ್ಯ ರಜಪೂತ್ ಕಜಕಿಸ್ತಾನದ ಎಗೆರಿಮ್ ಪೊಲಾಕ್ಟೆಕ್ನಕ್ ಅವರನ್ನು 10-0 ಅಂತರದಿಂದ ಸೋಲಿಸುವ ಮೂಲಕ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕವನ್ನು ತಂದುಕೊಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ್ದ ಭಾರತೀಯ ನೌಕಾಪಡೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಪ್ರೀತ್ಸು ತಪ್ಪೇನಿಲ್ಲ ಚಿತ್ರಕ್ಕಾಗಿ ಹರಿಹರನ್ ಹಾಡಿದ ಗೀತೆ. ಗೀತ ರಚನೆ ಮತ್ತು ಸಂಗೀತ ವಿ ರವಿಚಂದ್ರನ್ ಅವರದು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 31 ಮೇ 2026 ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ. ತಪ್ಪದೇ ಕೇಳಿ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 31 ಮೇ 2026 ಸಂಜೆ 5 ಗಂಟೆಗೆ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: AK-47 ಚಿತ್ರದ ಗೀತೆ ಹಾಡಿದ್ದಾರೆ ಹರಿಹರನ್. ಗೀತ ರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆಗಳು, ಹಿಂದಿಯಲ್ಲಿ 8 ಗಂಟೆ 15 ನಿಮಿಷಕ್ಕೆ, ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ದುಬಾರಿ ತಯಾರಿಸಿ ದೆಹಲಿಯಲ್ಲಿರುವ ಡೈರೆಕ್ಟರೇಟ್ಗೆ ಒಪ್ಪಿತಕ್ಕೆ ಕಳುಹಿಸಲಾಗುತ್ತದೆ. ಹೀಗೆ ಕಾರ್ಯಕ್ರಮಗಳು ಒಂದು ದೊಡ್ಡ ಅಥವಾ ಪುಟ್ಟ ಕೇಂದ್ರದಲ್ಲಿ ತಯಾರಾಗಿ ಪ್ರಸಾರವಾದರೂ ಅದರ ಹಿಂದೆ ಇಷ್ಟೊಂದು ದೀರ್ಘ ಸಿದ್ಧತೆಗಳು, ಯೋಜನೆಗಳು ಇರುತ್ತವೆ. ಈ ಎಲ್ಲ ಕಾರಣಗಳಿಂದ ಆಕಾಶವಾಣಿಯು ಉಳಿದ ಎಲ್ಲ ಮಾಧ್ಯಮಗಳಿಗಿಂತ ಕರಾರುವಾಕ್ಕಾಗಿ ಕೆಲಸ ಮಾಡಲು ಸಾಧ್ಯವಾಗಿದೆ. ಎಫ್ಪಿಸಿಗೆ ಅನುಗುಣವಾಗಿ ಬೇರೆ ಬೇರೆ ವಿಭಾಗದ ಕಾರ್ಯಕ್ರಮ ಅಧಿಕಾರಿಗಳು 3 ತಿಂಗಳು ಮುಂಚಿತವಾಗಿ ಶೆಡ್ಯೂಲ್ ಎಂದು ಕರೆಯಲ್ಪಡುವ ಕಾರ್ಯಕ್ರಮಗಳ ಯಾದಿಯನ್ನು ತಯಾರಿಸುತ್ತಾರೆ. ಇದರಲ್ಲಿ ಮುಂದಿನ 3 ತಿಂಗಳಲ್ಲಿ ಅವರು ಯೋಜಿಸಿರುವ ಕಾರ್ಯಕ್ರಮಗಳ ಪೂರ್ಣ ವಿವರಗಳು, ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಕಿರು ಮಾಹಿತಿಯನ್ನು ನೀಡಿ ಸಹಾಯಕ ನಿರ್ದೇಶಕರು ಹಾಗೂ ಕೇಂದ್ರ ನಿರ್ದೇಶಕರ ಒಪ್ಪಿತಕ್ಕೆ ಕಳುಹಿಸುತ್ತಾರೆ. ಅವರು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಸೂಚನೆಗಳನ್ನು ನೀಡಿ ಹಿಂತಿರುಗಿಸುತ್ತಾರೆ, ಇಲ್ಲವಾದಲ್ಲಿ ಸಮ್ಮತಿ ನೀಡುತ್ತಾರೆ. ಇದು ಕಾರ್ಯಕ್ರಮ ನಿರ್ವಾಹಕರ ಕಾರ್ಯಕ್ಷಮತೆ ಹಾಗೂ ಕೌಶಲ್ಯಕ್ಕೆ ಹಿಡಿದ ಕನ್ನಡಿಯಾಗಿರುತ್ತದೆ. ಪ್ರಸಾರದ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದ ಜನರ ಆಶೋತ್ತರಗಳು, ಅಲ್ಲಿನ ಕಲಾ ಸಂಪತ್ತು, ಸಾಮಾಜಿಕ ಸಮಸ್ಯೆಗಳು, ನಾಗರಿಕ ಹಾಗೂ ಗ್ರಾಮೀಣ ಜನರ ನಡೆನುಡಿಗಳು, ಇವೇ ಮೊದಲಾದ ಹಲವು ವಿಚಾರಗಳನ್ನು ಕೂಲಂಕುಷವಾಗಿ ಹಾಗೂ ರಚನಾತ್ಮಕವಾಗಿ ಸರಳವಾಗಿ ತಿಳಿಯ ಹೇಳುವ ಕಾರ್ಯಕ್ರಮ ಸರಣಿ ಪ್ರಯೋಜನಕಾರಿ ಎನಿಸುತ್ತದೆ. ಪ್ರತಿ 3 ತಿಂಗಳಿಗೊಮ್ಮೆ ಇದನ್ನು ತಯಾರಿಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಹೊಸ ಕಾರ್ಯಕ್ರಮಗಳು ಬಿಂಬಿತವಾಗುತ್ತವೆ. ಇದನ್ನು ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಗೂ ಕಳುಹಿಸಲಾಗುತ್ತದೆ. ಇದರಿಂದ ಬೇರೆ ಬೇರೆ ಕೇಂದ್ರಗಳ ಕಾರ್ಯಕ್ರಮ ಯೋಜನೆ ಹಾಗೂ ಹೊಸ ಹೊಸ ಆಲೋಚನೆಗಳ ವಿನಿಮಯಕ್ಕೂ ಅವಕಾಶವಾಗುತ್ತದೆ. ಮಾಧ್ಯಮದ ಮಟ್ಟಿಗೆ ಹೇಳುವುದಾದರೆ ಇದು ಆಕಾಶವಾಣಿಯಲ್ಲಿ ಮಾತ್ರ ಕಾಣಸಿಗುವ ಅಪೂರ್ವ ಮಾದರಿ ಎನ್ನಬಹುದು. ಇನ್ನು ಆಕಾಶವಾಣಿಯಲ್ಲಿ ಉದ್ಘೋಷಕರು ಆಕಾಶವಾಣಿಯ ಮುಖವಾಣಿಯಂತೆ. ಇವರ ಧ್ವನಿಯಲ್ಲಿ ಕಾರ್ಯಕ್ರಮಗಳ ಯಶಸ್ಸೂ ಅಡಗಿದೆ. ಇವರು ತಮ್ಮ ಆಪ್ತ ಧ್ವನಿಯಿಂದ ಕೇಳುಗರನ್ನು ಸೆರೆಹಿಡಿದು ಕಾರ್ಯಕ್ರಮಗಳನ್ನು ಕೇಳುವಂತೆ ಮಾಡಬಲ್ಲರು. ಆಕಾಶವಾಣಿಯ ಇತಿಹಾಸದಲ್ಲಿ ಅನೇಕ ಖ್ಯಾತನಾಮ ಉದ್ಘೋಷಕರಿದ್ದಾರೆ. ಇವರ ವಾಕ್ಚಾತುರ್ಯ, ಸಮಯ ಪ್ರಜ್ಞೆ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸುತ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಗೂಟೂರಿ ಸಾಹಿತಿ ಹಾಗೂ ಕಲಾವಿದರು ಕನ್ನಡ ಧ್ವನಿಸುರುಳಿಗಳಿಗೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಹಲವಾರು ನಾಟಕಗಳ ಖ್ಯಾತ ಕಲಾವಿದ. ವಾಣಿಜ್ಯ ಜಾಹೀರಾತುಗಳಿಗೆ ಕಂಠದಾನ ಮಾಡಿದ್ದಾರೆ. ದೂರದರ್ಶನ ಧಾರಾವಾಹಿಯ ಹಿರಿಯ ಕಲಾವಿದರು ಗೋಟೂರಿ. ಕೇಳಿ.
2: ಅದ್ಭುತ ರಸದ ಜೊತೆಯಲ್ಲೇ ಭಕ್ತಿರಸವೂ ಮಿಳಿತವಾಗಿದೆ ಈ ಶ್ಲೋಕ ಹಾಗೂ ದಂಡಕದಲ್ಲಿ. ಕೋಪದಲ್ಲಿ ರೋಷ, ರೌದ್ರ, ವೀರ ರಸಗಳು, ಪ್ರೀತಿಯಲ್ಲಿ ಶೃಂಗಾರ, ಆನಂದಗಳು, ಹೀಗೆ ಒಂದಕ್ಕೊಂದು ಬೆರೆತು ಹೋಗಿರುತ್ತೆ. ಅದೇ ರೀತಿ ಅದ್ಭುತ ರಸದಲ್ಲಿ ಭಕ್ತಿಭಾವವೂ ಸೇರಿ ಹೋಗಿದೆ. ಈ ಭಕ್ತಿಯಿಂದ ನಮ್ಮಲ್ಲಿ ಶಾಂತಿ ಉಂಟಾಗುತ್ತದೆ. ಅದಕ್ಕೆ ಶಾಂತರಸ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಭಕ್ತಿ, ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ವೈರಾಗ್ಯ, ವೈರಾಗ್ಯದಿಂದ ನಿಜವಾದ ತತ್ವ ನಮ್ಮಲ್ಲಿ ಬೆಳೆದಾಗ ಆ ವ್ಯಕ್ತಿಯಲ್ಲಿ ಯಾವ ಆಸೆ ಆಕಾಂಕ್ಷೆಗಳು, ಮೋಹದಾಹಗಳು, ಕಾಮಕ್ರೋಧಗಳು, ಲೋಭಸ್ವಾರ್ಥಗಳು ಇರುವುದಿಲ್ಲ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಅಂತ ಆದಿಶಂಕರರು ಹೇಳಿದ ಹಾಗೆ ಎಲ್ಲವೂ ಭಗವಂತನ ಇಚ್ಛೆ ಅಂತ ನಮ್ಮ ಜೀವನ ನಡೆಸ್ತೀವಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನವೂ ಅಷ್ಟೇ.

ಹಾಡು ಮುಟ್ಟದ ಸೊಪ್ಪೇ ಇಲ್ಲ, ಅಣ್ಣ ಅವರು ಧರಿಸದ ಪಾತ್ರವೇ ಇಲ್ಲ, ಅಣ್ಣ ಅವರು ಹಾಡದ ಭಾವವೇ ಇಲ್ಲ, ನಮ್ಮ ಅಣ್ಣ ಅವರ ಸರಿಸಮ ಯಾರೂ ಇಲ್ಲ, ಅಣ್ಣ ಅವರ ವಿನಯ ಯಾರಿಗೂ ಇಲ್ಲ. ಓಹೋ ಹೋ ಹೋ ಹೋ, ಮಾತಿನ ಧಾಟಿಯಿಂದ ಕವಿತಾ ಧಾಟಿಗೆ ಬಂದುಬಿಟ್ಟೆ ಅಲ್ವೇ. ನಾನು ಮೊದಲೇ ಹೇಳಿದ ಹಾಗೆ ಇದು ಕೂಡ ಒಂದು ಹವ್ಯಾಸ. ನಾನು ಧ್ವನಿ ಸುರುಳಿಗಳಿಗೆ ಹಾಡುಗಳನ್ನು ಬರೀತಾ ಇರ್ತೀನಿ, ಅದರ ಪ್ರಭಾವವೇ ಇದು. ಆಗಲೇ ಏನಂದೆ, ಅಣ್ಣ ಅವರ ವಿನಯ ಯಾರಿಗೂ ಇಲ್ಲ. ನಿಜ, ಅವರು ಕನ್ನಡದ ಮೇರು ನಟರಾದರು, ರಸಿಕರ ರಾಜರಾದರು, ನಟ ಸಾರ್ವಭೌಮ.

0: ಆದರು, ಕರ್ನಾಟಕ ರತ್ನ ಆದರು, ಡಾಕ್ಟರ್ ಪ್ರಶಸ್ತಿ, ಫಾಲ್ಕೆ ಪ್ರಶಸ್ತಿ ಅವರನ್ನು ಹುಡುಕಿಕೊಂಡು ಬಂದರೂ ಅವರು ನಡೆದು ಬಂದ ದಾರಿನ ಮರೆತವರಲ್ಲ. ತಾವು ಗಳಿಸಿದ ಬಿರುದು ಪ್ರಶಸ್ತಿಗಳಿಗೆ ಕಾರಣವಾದವರನ್ನು ಅವರು ಮರೆತವರಲ್ಲ. ಅದನ್ನು ಅಣ್ಣ ಅವರು ಈ ಹಾಡಿನಲ್ಲಿ ಹೇಳಿದ್ದಾರೆ. ಯಾವ ಹಾಡು ನೀವೇ ಕೇಳಿ.
1: ಜನ

ಈ ವಿನಯ, ಈ ಸೌಜನ್ಯ ಬರಬೇಕಾದರೆ ಪೂರ್ವಜನ್ಮದ ಪುಣ್ಯ ಸಂಸ್ಕಾರ ಇರಬೇಕು, ಬೆಳೆದು ಬಂದ ವಾತಾವರಣವೂ ಹಾಗೇ ಇರಬೇಕು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಒಂದೊಂದು ಹಾಡು ಒಂದೊಂದು ಅಮೂಲ್ಯವಾದ ರತ್ನ, ಒಂದೊಂದು ಮುತ್ತು. ನಮ್ಮ ಮುತ್ತುರಾಜರ ನಡೆ, ನುಡಿ, ಹಾಡು, ಗುಣ, ಸ್ವಭಾವ ಎಲ್ಲವೂ ಮುತ್ತುಗಳ ರಾಶಿ. ಆಸೆಗೂ ಮಿತಿ ಇರಬೇಕು. ತಾವೊಂದು ನೆನೆದರೆ ದೈವವೊಂದು ನೆನೆಯುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ಎಲ್ಲವೂ ಭಗವದರ್ಪಣೆ ಮಾಡಬೇಕು. ಕಷ್ಟವೇ ಬರಲಿ, ಸುಖವೇ ಬರಲಿ,

ಎಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ ಆಯ ಸಂಗೊಳುತ ಸಂಸಾರಿಯಾಗಿರುವ ಮಾಯ ಎಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ ಆಯ ಸಂಗೊಳುತ ಸಂಸಾರಿಯಾಗಿರುವ ನಾಯಕ ಬ್ರಹ್ಮನ್ ಅನುಯಾಯಿಗಳು ನಾವೆಲ್ಲ ಹೇಯವದರೊಳಗೇನೋ ಮಂಕುತಿಮ್ಮ ನಾಯಕ ಬ್ರಹ್ಮನ್ ಅನುಯಾಯಿಗಳು ನಾವೆಲ್ಲ ಹೇಯವದರೊಳಗೇನೋ ಮಂಕುತಿಮ್ಮ.

0: ಇಲ್ಲಿ ಒಂದು ಪುರಾಣವನ್ನ ಡಿವಿಜಿಯವರು ವಿವರಿಸ್ತಾ ಇದ್ದಾರೆ. ಆ ಪುರಾಣದ ಹಿನ್ನೆಲೆಯಲ್ಲಿ ಲೌಕಿಕದಲ್ಲಿ ಮನುಷ್ಯ ಬದುಕಬೇಕಂತ ರೀತಿಯನ್ನು ಕೂಡ ವಿವರಿಸ್ತಾ ಇದ್ದಾರೆ. ಮಾಯ ಎಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ ಅನ್ನೋ ಮಾತಿನಲ್ಲಿ ಬ್ರಹ್ಮ ಸೃಷ್ಟಿಕರ್ತ, ವಾಸ್ತವವಾಗಿ ಅವನು ಮಾಯೆಯನ್ನು ಸೃಜಿಸ್ತ, ಹುಟ್ಟಿಸ್ತ ಅಥವಾ ಸೃಷ್ಟಿಸ್ತ, ಅವಳನ್ನ ತಾಯಿಯನ್ನು ಕೂಡ ಮಾಡ್ದ. ಆಯಾಸಂಗೊಳ್ಳುತ್ತ ಅಂತ ಹೇಳೋ ಪದಕ್ಕೆ ಅರ್ಥ ಇರೋದು ಆಯಾಸಗೊಳ್ಳುವುದು ಅನ್ನೋ ಅರ್ಥ. ಬ್ರಹ್ಮ ಹೇಗೆ ಆಯಾಸಗೊಂಡ ಎನ್ನುವಂತಹ ಮಾತು ಇಲ್ಲಿ ಒಂದು ಪುರಾಣದ ಕಥೆಗೆ ನಮಗೆ ವಿಚಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಬ್ರಹ್ಮ ಮಾಯೆಯನ್ನು ಹುಟ್ಟಿಸ್ತಾನೆ, ಅದರ ಜೊತೆಗೆ ಆ ಮಾಯೆಯ ಒಂದು ಭಾಗವನ್ನೇ ತಾನು ಮೋಹಿಸ್ಲಿಕ್ಕೆ ಶುರು ಮಾಡ್ತಾನೆ ಪಾರ್ವತಿಯನ್ನು. ಪಾರ್ವತಿಯನ್ನು ಮೋಹಿಸ್ಲಿಕ್ಕೆ ಶುರು ಮಾಡಿದಾಗ ಅವನಿಗೆ ಶಾಪ ತಗಲುತ್ತೆ ಅನ್ನೋದೊಂದು ಪುರಾಣ ಇದೆ, ಪುರಾಣ ಕಥೆ ಇದೆ. ಹೀಗಾಗಿ ಆಯಾಸಂಗೊಳ್ಳುತ್ತ ಅನ್ನೋ ಪದ ಇಲ್ಲಿ ಬ್ರಹ್ಮ ಆಯಾಸಗೊಂಡ, ಮಾಯೆಯನ್ನು ಸೃಷ್ಟಿಸಿ ಆಯಾಸಗೊಂಡಂತಹ ಬ್ರಹ್ಮ ಸಂಸಾರದಲ್ಲಿ ಪಡುವಂತಹ ದುಃಖವನ್ನು ಇಲ್ಲಿ ಪುರಾಣ ಕಥೆಯ ಮೂಲಕ ಡಿ ವಿ ಜಿ ಅವರು ವಿವರಿಸ್ತಾ ಇದ್ದಾರೆ. ಆ ನಾಯಕ ಬ್ರಹ್ಮನ ಅನುಯಾಯಿಗಳು ನಾವೆಲ್ಲ ಅಂತ ಹೇಳುವಲ್ಲಿ ಇಂಥದೊಂದು ಸಂಸಾರ, ಮಾಯೆಯ ಭಾಗವಾಗಿರುವಂಥ ಸಂಸಾರದಲ್ಲಿ ನಾವು ಮಾಯೆಯನ್ನು ತಾಯಿಯನ್ನಾಗಿ ನೋಡ್ತೀವಿ, ಹೆಂಡತಿಯನ್ನಾಗಿ ನೋಡ್ತೀವಿ, ಮಗಳನ್ನಾಗಿ ನೋಡ್ತೀವಿ, ಹೀಗೆ ಅನೇಕ ವಿಧದಲ್ಲಿ ಮಾಯೆಯನ್ನು ನೋಡುವಂಥ ಈ ಸಂಸಾರ ಏನಿದೆ ಅನೇಕ ಸುಖ ದುಃಖಗಳನ್ನು ತಂದುಕೊಡ್ತಾ ಇದೆ ಅದು. ಆದ್ದರಿಂದ ಇಂತಹ ಸಂಸಾರವನ್ನು ಹೇಯವೆಂದು ಭಾವಿಸಬೇಡ, ಅಸಹ್ಯವೆಂದು ಭಾವಿಸಬೇಡ, ಅದನ್ನು ಎಲ್ಲ ರೀತಿಯಿಂದ ಎದುರಿಸಲು ಕಲಿ ಎನ್ನುವುದು ಡಿ ವಿ ಜಿ ಅವರು ಹೇಳುವಂಥ ಒಂದು ಅರ್ಥ ಇಲ್ಲಿ. ಹೀಗಾಗಿ ಪುರಾಣದ ಒಂದು ಕಥೆಯನ್ನು ನಮ್ಮ ಬದುಕಿನ ದಿನನಿತ್ಯ ವ್ಯವಹಾರ ಜೊತೆಗೆ ಮೇಳವಿಸಿ ಅರ್ಥವಿಸುವ ಒಂದು ಭಾವವನ್ನು ಈ ಪದ್ಯದಲ್ಲಿ ನಾವು ನೋಡಬಹುದು ಅಂತ ಅನಿಸುತ್ತೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ಆಕಾಶವಾಣಿ ಕಾರವಾರ.
3: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ, ಹಗುರ ತಿಳಿ ಬಣ್ಣದ ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ, ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಿ, ಹೊರಗಿನ ಉಷ್ಣತೆಯು ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು, ಪ್ರಯಾಣಿಸುವಾಗ ನೀರನ್ನು ಜೊತೆಯಲ್ಲಿಯೇ ಕೊಂಡೊಯ್ಯಿರಿ, ನಮ್ಮ ದೇಹವನ್ನು ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸೇವಿಸದಿರಿ, ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನು ಹೆಚ್ಚು ಬಳಸಿ, ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನು ಮತ್ತು ಎಳೆನೀರನ್ನು ಸೇವಿಸಿ, ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ, ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
6: ಸಾಂಪ್ರದಾಯಿಕ ಅಡುಗೆಗಳು, ನಶಿಸುತ್ತಿರುವ ತಿನಿಸುಗಳು.
5: ಇದೇ ಭಾನುವಾರ ದಿನಾಂಕ 31 ಮೇ 2026 5:00 PM ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 MHz ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ. ತಪ್ಪದೇ ಕೇಳಿ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 31 ಮೇ 2026 5:00 PM.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಇಂದಿನ ಹಾಡಿಗೊಂದು ಗೀತೆ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೆ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆ 0838 2253 45, 0838 2253 45, ಮೊಬೈಲ್ ಸಂಖ್ಯೆ 9480249740, 9480249740. ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ,
0: ನಮಸ್ಕಾರ.
1: ನಮಸ್ತೆ ದೀಪಕ್ ಸರ್.
0: ನಮಸ್ಕಾರ. ನಮಸ್ಕಾರ, ಒಮ್ಮೆ ತಮ್ಮ ಹೆಸರು ಹೇಳ್ಬಿಡಿ ನಮ್ಮ ಶ್ರೋತೃಗಳಿಗೋಸ್ಕರ. ಹಾಡಿ ಇವತ್ತು ಯಾವ ಹಾಡನ್ನ ಹಾಡ್ತಿದ್ರ ಗಂಗಾವತಿ ಈರಣ್ಣ ಅವರೇ? ಹಲೋ. ಹಾ, ನಾನು ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಿ? ಬಿಸಿಲು ಹೆಂಗಿದೆ? ತುಂಬಾ ಇದೆಯಾ? ಮಳೆನೂ ಬರ್ತಾ ಇದೆಯಾ? ನಮ್ ಕಡೆ ಬಿಸಿಲಿದೆ, ಆದ್ರೆ ಮಳೆ ಸ್ವಲ್ಪ ಬಂದು ಹೋಗ್ತಾ ಇದೆ. ಮಳೆ ಬಿದ್ದ ಕೂಡಲೇ ಮತ್ತೆ ಇಲ್ಲಿ ಸೆಕೆ ಹೆಚ್ಚಾಗ್ಬಿಡುತ್ತೆ. ಹೌದು ಸರಿ. ಈ ಬಿಸಿಲಿನ ತಾಪದ ಮಧ್ಯದಲ್ಲಿ ಇವತ್ತು ಸ್ವಲ್ಪ ಹಾಡುಗಳನ್ನು ಕೇಳಿ ಬಿಸಿಲಿನ ಬೇಗ ಮರೆಯೋಣ ಅಂತ.
1: ಸರಿ ಸರ್.
0: ಸರಿ ಹಾಡಿ.
1: ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ಒಲವಾದರೆ ಒಲಿಗೊಲಿತು ಬರಲಿ, ನನ್ನ ಆತ್ಮ ನನ್ನ ಬರಲಿ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ಒಲವ ದಾರಿ ಒಲಿದೊಲಿದು ಬರಲಿ, ನನ್ನ ಆತ್ಮನ ತನ ಪ್ರಾಣಿಂದು. ನೂರು ಜನ್ಮಕ್ಕೂ ಬಾಳೆಂದರೆ ಪ್ರಣಯಾನುಭವ, ಕವಿತೆ ಆತ್ಮಾನುಸಂಧಾನ, ನೆನಪೆಂದರೆ ಮಳೆ ಬೀಳಿದ ಛಾಯೆ ನನ್ನೆದೆಯ ಬಾಂಗಳಲ್ಲಿ. ನನ್ನೆದೆಯ ಬಾಂಗಳಲ್ಲಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ನೂರು ಜನ್ಮಕ್ಕೂ ನೂರಾರು ಮಕ್ಕಳು, ಜನ್ಮಕ್ಕೂ ನೂರು
0: ಇರಣ್ಣವ್ರೆ, ನಿಮ್ಮ ಧ್ವನಿ ಕಟ್ ಆಗ್ತಾ ಇದೆ. ಟ್ರಾವೆಲ್ ಮಾಡ್ತಾ ಇದ್ದೀರಾ?
1: ಇಲ್ಲ ಸರ್, ಇಲ್ಲ, ಮನೆಯಲ್ಲೇ.
0: ಈಗ ಸರಿ ಬರ್ತಾ ಇದೆ. ಹಾಡುವಾಗ ಕೊನೆಯಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಆಗ್ತಾ ಇತ್ತು. ಇಲ್ಲ ಪರವಾಗಿಲ್ಲ, ಚೆನ್ನಾಗಿದೆ, ಹಾಡಿದ್ರಿ.
1: ಸರಿ, ಇನ್ನೊಂದು ನೋಡಿ
0: ಹಾಡ್ಬೇಕು. ಹಾಡ್ಬಿಡಿ.
1: ಬಾಸಂತಿಗೆ ಕವಿ ಬಾವಲ ಹರಿ ಅರಿ ಪನ್ನೀರ ಜೀವನದಿ. ಹಲೋ ಸರ್.
0: ಹಲೋ.
1: ಬಾ ಮಲ್ಲಿಗೆ ಮಮಕಾರ ಮಾಯೆ ಲೋಕದ ಸುಖವಿಲ್ಲ, ಲೋಕ ಸುಖ ಮುಡುಕಿ ಇರು ಇರಲಿ ಕೊನೆ.
0: ಮತ್ತೆ ಕಟ್ ಆಗ್ತಾ ಇದೆ. ಇರ್ಲಿ ಪರವಾಗಿಲ್ಲ, ಚೆನ್ನಾಗಿ ಹಾಡಿದ್ರಿ, ಇಡೀ ಹಾಡನ್ನೇ ಹಾಡಿದ್ರಿ ಅಲ್ವಾ?
1: ನೆಟ್ವರ್ಕ್
0: ಹೌದೌದು, ನೆಟ್ವರ್ಕ್ ಅಂದ್ರೆ ಧ್ವನಿ ಕಟ್ಟಾಗಿ ಬರುತ್ತೆ. ಕಟ್ಟದ ಅಂದ್ರೆ

ಅಚ್ಚುಕಟ್ಟಾಗಿಲ್ಲ, ನೀವು ಮಾತಾಡಿದ್ದು ಒಂದೊಂದು ಅಕ್ಷರಗಳ ಮಧ್ಯ ಮಧ್ಯದಲ್ಲಿ ಕಟ್ಟಾದಂಗೆ ಅನಿಸುತ್ತೆ. ಇರಲಿ, ಪರವಾಗಿಲ್ಲ. ಈರಣ್ಣ ಅವರು ಅಷ್ಟು ದೂರದಿಂದ ಕರೆ ಮಾಡಿದ್ದೀರಾ, ನಮ್ಮ ಮೇಲೆ ಪ್ರೀತಿ ಇಟ್ಟು. ನಾನು ನೀವೊಂದು ಹಾಡು ಹಾಡಿದ್ರಿ, ಈಗ ಹಾಡಿಗೊಂದು ಗೀತೆ, ನಮ್ಮ ಗೀತೆಯನ್ನು ನಾನು ಪ್ರಸಾರ ಮಾಡ್ತೀನಿ. ನಮಸ್ತೆ ನಮಸ್ತೆ, ತುಂಬ ಧನ್ಯವಾದ ಹಾಡಿದ್ದಕ್ಕೆ. ಈಗ ಹಾಕ್ತೀನಿ, ಕೇಳಿ.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿ ನಂದು, ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಹಲೋ
5: ಹಲೋ
4: ಸರ್, ನಮಸ್ತೆ.
5: ನಮಸ್ತೆ,
4: ನಾವು ಬೇಲೂರು ತಾಲೂಕು ಪರವಳದಿಂದ ರೂಪಾ.
5: ರೂಪಾ ಅವ್ರಿಗೆ ನಮಸ್ತೆ. ರೂಪಾ ಅವರು ಚೆನ್ನಾಗಿದ್ದೀರಾ?
4: ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ?
5: ಚೆನ್ನಾಗಿದ್ದೀವಿ ಮೇಡಮ್. ಹೇಗಿದೆ ಬೇಲೂರಿನಲ್ಲಿ ವಾತಾವರಣ? ಬಿಸಿಲಿದೆಯಾ?
4: ವಾತಾವರಣ ಸರ್, ಮಳೆ ಹೀಗೆ ಉದ್ದುದ್ರಾಗಿ ಬರುತ್ತೆ, ಜೋರು ಮಳೆ ಇಲ್ಲ.
5: ಹಾ ಹಾ,
4: ರೈತರುಗಳಿಗೆಲ್ಲ ತುಂಬಾ ತೊಂದರೆ ಆಗಿದೆ ಸರ್, ಮಳೆ ಇಲ್ದಲೆ.
5: ಹೌದಾ, ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ ಅಂದು. ರೈತರಿಗೆ ತೊಂದರೆ ಇದೆ ಯಾಕೆ? ಈಗ ಸ್ಟಾರ್ಟ್, ಕೃಷಿ ಚಟುವಟಿಕೆ ಸ್ಟಾರ್ಟ್ ಆಯ್ತಾ?
4: ಹೌದು ಸರ್.
5: ಓಹೋ,
4: ಮಳೆ ಬಂದಿದ್ರೆ ಇಷ್ಟೊತ್ತಿಗೆ ಜೋಳ ಹಾಕಿ ಮುಗಿಯೋದು.
5: ಓಕೆ ಓಕೆ. ಹಾ ಹಾ,
4: ಆದ್ರೆ ಏನ್ ಮಾಡ್ತೀರಾ, ಮಳೆ ಇಲ್ಲದ ಕಾರಣ ಆಗ್ತಿಲ್ಲ ಸರ್.
5: ಮಾನ್ಸೂನ್ ಇನ್ನು ಲೇಟ್ ಇದೆಯಲ್ಲ, ಜೂನ್ 7ರ ನಂತರ ಬರಬಹುದು.
4: ನೋಡ್ಬೇಕು ಸರ್, ಈ ಎರಡು ತಿಂಗಳು ಮಳೆ ಕಡಿಮೆ ಅಂತ ಹೇಳ್ತಿದ್ದಾರೆ.
5: ಹೌದು ಹೌದು, ಈ ಬಾರಿ ಮಳೆ ಕಡಿಮೆ, ಅದು ಎಲ್ ನಿನೋ ಅಂತ ಒಂದು ಇದರಿಂದಾಗಿ ಮಳೆ ಕಡಿಮೆ ಇದೆ ಅಂತ ಹೇಳ್ತಾ ಇದಾರೆ. ಮಳೆ ಒಂದು ಕಡಿಮೆ ಆಗಬಾರ್ದು, ಯಾಕಂದ್ರೆ ರೈತರಿಗೂ ತೊಂದರೆ ಆಗುತ್ತೆ, ನೀರಿಗೂ ತೊಂದರೆ ಆಗುತ್ತೆ, ಜಾನುವಾರುಗಳಿಗೂ ನಮಗೂ ಎಲ್ಲರಿಗೂ ತೊಂದರೆ. ಹೌದು ಮೇಡಮ್. ಇವತ್ತು ಯಾವ ಹಾಡು ಹಾಡ್ತೀರಾ
4: ಸರ್? ನಾವು ಲೀಡರ್ ಮೂವಿಯಿಂದ ಹೇಳ್ತೀನಿ ಸರ್.
5: ಹಾ ಹಾಡಿ. ನೀವು ಮಾತಾಡಿದ್ದು ಸರಿಯಾಗಿ ಕೇಳಿಸ್ತಾ ಇದೆ, ಬಟ್ ನೀವು ಹಾಡಿದ್ದು ಕಟ್ ಆಗ್ತಾ ಇದೆ. ಹೌದು ಹೌದು,
4: ನೆಟ್ವರ್ಕ್ ನಿಂತಿದ್ದೀನಿ ಸರ್.
5: ಅಲ್ಲ ಪರವಾಗಿಲ್ಲ, ಕಂಟಿನ್ಯೂ ಮಾಡಿ, ಈಗ ಸರಿಯಾಗಿ ಕೇಳಿಸ್ತಾ ಇದೆ.
4: ಓಕೆ ಓಕೆ.

No.

0: ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಹಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ? ಹೌದಾ? ಓಕೆ, ಕಲ್ತಿದ್ರಾ ಹಾಡಂದ ಅಥವಾ ಮನೇಲಿ ನಿಮ್ಮಷ್ಟಕ್ಕೆ?
1: ಹೌದು ಸರ್, ಕಲ್ತೆ. ಸಂಗೀತ ನನಗೆ ಬೇಕಾಗಿರೋ ಹಾಡು ಕಲ್ತಿರ್ತೀನಿ ಸರ್, ಇದು ಮಾತ್ರ ನೋಡ್ಕೊಂಡು ಹೇಳಿದೆ.
0: ಓಕೆ ಓಕೆ, ತುಂಬಾ ಧನ್ಯವಾದ ಮೇಡಮ್.

0: ಹಲೋ, ಹೌದು, ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
0: ಹಾ, ಸುಬ್ರಹ್ಮಣ್ಯ ಅವರೇ, ನಮಸ್ಕಾರ. ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದಕ್ಕೂ ಧನ್ಯವಾದ. ಹೇಳಿ ಸರ್, ಇವತ್ತು ಯಾವ ಹಾಡನ್ನ ಆಡ್ತಾ ಇದ್ದೀರಾ?
1: ನಿನ್ನೆ ಅಷ್ಟೇ ನಮ್ಮ ರಿಜಿಸ್ಟ್ರಾರ್ ರವಿಚಂದ್ರನ್ ಅವರು ಬರ್ತಡೆ ಮಾಡ್ಕೊಂಡಿದ್ದಾರೆ.
0: ಓಕೆ,
1: ಅವ್ರದೇ ಒಂದು ಗೀತೆ ತಗೊಂಡಿದ್ದೀನಿ ಸರ್.
0: ಯಾವುದು?
1: ಕಲಾವಿದ.
0: ಕಲಾವಿದ, ಓಕೆ, ಹೇಳಿ ಸರ್, ಹಾಡೇ ಹಾಡಿ.
1: ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ ನೋಡನ್ನು ಅಲಕ್ಕೆ, ಆ ಸೌಂದರ್ಯ ಲೋಕದಿಂದ ನಿನ್ನ ನೋಡಣ್ಣು ಅಲದೆ, ಏನವಿಲೆ ಎನ್ನವಿಲೆ ಬಾವಿಲೆ ಬಾವಿಲೆ ಸೌ ರೇಖೆಯ ನೂರು ಶಾಖೆಯ ಸೌಂದರ್ಯ ರೇಖೆಯ ನೂರು
0: ಸರ್, ನೀವು ಹೇಳಿದ್ದು, ನೀವು ಹಾಡಿದಾಗ ಮಾತಾಡಿದಾಗ ಕರೆಕ್ಟ್ ಇರುತ್ತೆ, ಆದರೆ ಹಾಡುವಾಗ ಅದು ತುಂಬ ಏನು ಡಿಸ್ಟರ್ಬ್ ಒಂದಾಗ ಅಂದರೆ ಕಟ್ಟಾದಂಗಾಗುತ್ತೆ. ಪರವಾಗಿಲ್ಲ, ಹಾಡಿ ನೋಡೋಣ ಮತ್ತೊಂದು ಸ್ಟಾಂಜ ಹಾಡಿ. ಹಲೋ,
1: ಹಲೋ,
0: ಹಾಂ, ಹಾಡಿ ಹಾಡಿ ಸರ್, ಹಾಡಿ. ಸಾರಿ, ನಿಮ್ಗೆ ಡಿಸ್ಟರ್ಬ್
1: ಮಾಡಿದೆ. ಎಲ್ಲಿದೆ ಅಲೆಯಾಗಿದೆ, ಮಾಡೋ ಬೇಲೂರ ಶಿಲೆಯಾಗಿದೆ, ಏನಾಗಿದೆ ಏನಿಲ್ಲ ಆಗಿದೆ ಏನಿಲ್ಲ.

0: ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ರವಿಚಂದ್ರನ್ ಅವರು ಅಭಿಮಾನಿ ಅವರು ತಾವು?
1: ನಾವು
0: ಯಾರ್ದು?
1: ಡಾಕ್ಟರ್ ವಿಷ್ಣುವರ್ಧನ್.
0: ವಿಷ್ಣುವರ್ಧನ್ ಅವ್ರದಾ? ವಿಷ್ಣುವರ್ಧನ್ ಎಲ್ಲ ಚಿತ್ರಗಳನ್ನ ನೋಡಿದೀರಾ? ಹಲೋ, ನೀವು ಮಾತಾಡಿದ್ದು ತುಂಬಾ ಇದಾಗ್ತಾ ಇದೆ ಸರ್, ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ನೀವು ಮಾತಾಡಿದ್ರಲ್ಲಿ ನಾನು ಮಾತಾಡಿದ್ ಕೇಳಿಸ್ತಾ ಇದೆಯಾ ತಮ್ಗೆ? ರಿಪೀಟ್ ಕೇಳಿಸ್ತಾ ಇದೆಯಾ? ಓಕೆ ಸರ್, ರವಿಚಂದ್ರನ್ ಅವರ ಹಾಡನ್ನು ಹಾಡಿದ್ರಿ, ನಾನು ಒಂದು ರವಿಚಂದ್ರನ್ ಅವರ ಹಾಡನ್ನು ಪ್ರಸಾರ ಮಾಡ್ತೇನೆ, ಆಯ್ತಾ? ಓಕೆ ಸರ್, ಧನ್ಯವಾದ, ಕರೆ ಮಾಡ್ತಾ ಇರಿ. ಓಕೆ.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಕೊಪ್ಪಳ ಜಿಲ್ಲಾ ಮುತ್ತಣ್ಣ.
0: ಹೇಳಿ.
1: ಮುತ್ತಣ್ಣ ಚಿತ್ರಗಾರ.
0: ಹಾ, ಓಕೆ ಮುತ್ತಣ್ಣ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ, ಚೆನ್ನಾಗಿದ್ದೀರಾ?
1: ಹಾಂ, ಆರಾಮಿದ್ದೀನಿ ಸರ್.
0: ರವಿವಾರ ಇವತ್ತು ಹೇಗೆ ಕಳೀತಾ ಇದ್ದೀರಾ?
1: ಸುಮ್ಮನೆ ಸರ್.
0: ಸುಮ್ಮನೆ ಕಳೀತಾ ಇದ್ದೀರಾ? ಎಲ್ಲಾದರೂ ಹೋಗೋದು ಈ ಥರ ಏನಾದರೂ ಇದೆಯಾ? ಹಲೋ, ಏನಂದ್ರಿ? ಅಂದ್ರೆ ಸಂಡೇ ಹಾಲಿಡೇ ಇರುತ್ತಾ ಅಥವಾ ನೀವು ಏನು ವರ್ಕ್ ಏನ್ ಮಾಡ್ತಾ ಇದ್ರಿ ನೀವು? ಕೃಷಿನಾ? ಏನಿದೆ?
1: ಕಿರಾಣಿ ಸ್ಟೋರ್.
0: ಹಾ, ಕಿರಾಣಿ ಸ್ಟೋರ್ ಇದೆ. ಅಂದ್ರೆ ನಿಮ್ಗೆ ಸಂಡೇ ಅಂತ ರಜೆ ಯಾವ ದಿನ ರಜೆ ನಿಮ್ಗೆ?
1: ರಜೆ ಇಲ್ಲ ಸರ್.
0: ರಜೆ ಇಲ್ವಾ?
1: ಇಲ್ಲ ಸರ್.
0: ವಾರದ ಎಲ್ಲ 7 ದಿನ ಕೆಲಸ ಮಾಡೋದು ಬೇಜಾರ್ ಅನ್ಸಲ್ವಾ? ಒಂದು ದಿನ ಸುಮ್ಮನೆ ಬಿಡಬೇಕು ಅಂತ ಅನ್ಸಲ್ವಾ? ಹಲೋ,
1: ಏನಾದ್ರೂ ಕೆಲಸ ಇದ್ರೆ ರಜೆ
0: ಮಾಡ್ತೀನಿ. ಅಲ್ಲಲ್ಲ, ಹೀಗೆ ಒಂದೇ ರೀತಿ ಕೆಲಸ ಮಾಡಿ ಬೇಜಾರಾಗುತ್ತಾ ಅಥವಾ ಪರವಾಗಿಲ್ಲ ನಡೀತಾ ಇರುತ್ತೆ, ಏನು ಇಲ್ಲ ಬೇಜಾರು? ಕೆಲಸದಲ್ಲಿ ತುಂಬಾ ಖುಷಿ ಅನ್ಸುತ್ತಾ?
1: ಕೆಲಸದಲ್ಲಿ ತುಂಬಾ ಖುಷಿ ಅನ್ಸುತ್ತಾರ, ಆದ್ರೂ ಬೇಜಾರು ಅನ್ಸುತ್ತಾರ?
0: ಹೌದಲ್ವಾ, ಎಲ್ಲರೂ ಎಲ್ಲ ಹೊರಗಡೆ ಹೋಗ್ತಾರೆ, ಫ್ರೆಂಡ್ಸ್ ತಿರುಗಾಡ್ತಾರೆ, ನಮ್ಗಾಗಲ್ಲ, ಏನು ಮಾಡಕ್ ಆಗಲ್ಲ. ಕೆಲಸದ ಒತ್ತಡ ಇದ್ದಾಗ ಏನ್ ಮಾಡಕಾಗತ್ತೆ ಹೇಳಿ, ಕೆಲಸನೇ ಮುಖ್ಯ ಅಲ್ವಾ? ಹೌದು. ಸರಿ, ಯಾವ ಹಾಡನ್ನ ಹಾಡ್ತೀರಾ ಇವತ್ತು? ಎಲ್ರು ಚಿತ್ರಗೀತೆ ಹಾಡ್ತಾ ಇದ್ರಲ್ಲ, ಬೇರೆ ಭಾವಗೀತೆಗಳು ಭಕ್ತಿ ಗೀತೆಗಳು ಹಾಡಬಹುದು, ಈಗ ನೀವು ಹಾಡಿ ಪರವಾಗಿಲ್ಲ, ಚಿತ್ರಗೀತೆ ಹಾಡಿ. ಹಾಡಿ ಹಾಡಿ ಪರವಾಗಿಲ್ಲ.
1: ಒಳ್ಳೆ ಮನಸ್ಸು ಇದ್ದರೇನೆ ಕಷ್ಟವಂತೆ ಕರಗು ಹೃದಯ, ಇದ್ದರಂತೂ ಚಿಂತೆಯಂತೆ ಪ್ರೀತಿ ಹರಿವ ನೀರು ಒಡೆದ ಮನಸ್ಸಿನಲ್ಲಿ ಬಾಳು.

0: ಹೃದಯ ಹಿಡಿತದಲ್ಲಿ ತಂದೆ ಕೊಡಿಸೋ ಮದುವೆ ಹೋಗಿ ತಾಯಿ ಉಳಿದೋ ಸೀರೆ ತಾಯಿಯ ಹೋಗಿ ಬಂದು ಕೊಡಿಸು ಸೀರೆ ಬಣ್ಣ ಹೋಗುವವರೆಗೆ ಕಂಡ ಕೊಡಿಸು ಸೀರೆ ಸುಮಿರುವವರೆಗೆ ಹೆಣ್ಣಿನ ಕಳೆವರೆಗೆ ಮಣ್ಣಿನ ಮಗ ಕಳೆವರೆಗೆ
1: ತುಂಬಾ ಚೆನ್ನಾಗಿ ಹಾಡಿದ್ರಿ, ಪರವಾಗಿಲ್ಲ. ಎಲ್ಲರೂ ಒಂದಂದ್ರೆ ಎಲ್ಲರೂ ಹಾಡುವಾಗ ಕಟ್ ಆಗುತ್ತೆ, ನೀವು ಮಾತಾಡುವಾಗ ಸರಿ ಇರುತ್ತೆ, ನಿಮ್ಗೆ ಕೇಳಿಸುವಾಗ ನೀವು ಕಟ್ ಆಗಿದ್ ಕೇಳಿಸುತ್ತ ಬೇರೆಯವ್ರು ಹಾಡಿದಾಗ ಸರಿಯಾಗಿ ಕೇಳುತ್ತೆ, ಹಾಡುವಾಗ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಸರಿ, ಪರವಾಗಿಲ್ಲ, ಚೆನ್ನಾಗಿ ಹಾಡಿದ್ರಿ. ನಿಮಗೋಸ್ಕರ ಒಂದು ಭಾವಗೀತೆಯನ್ನು ಹಾಕ್ತೀನಿ, ಸುಬ್ರಾಯ್ ಚೌಕಾಡಿ ಅವರು ಬರೆದ ಗೀತೆ, ಇದು ಸಿನಿಮಾದಲ್ಲೂ ಇದೆ. ಇಲ್ಲ ಪರವಾಗಿಲ್ಲ, ನಿಮ್ ಇಷ್ಟದ ಗೀತೆಯನ್ನು ಹಾಡಿ ಹಾಗೇನಿಲ್ಲ, ಆದ್ರೆ ಭಾವಗೀತೆ, ಭಕ್ತಿ ಗೀತೆ, ಎಲ್ಲಾ ಜಾನಪದ ಗೀತೆ ಏನನ್ನು ಹಾಡಬಹುದು ಇದರಲ್ಲಿ, ಗೊತ್ತಾಯ್ತಲ್ವಾ? ಪರವಾಗಿಲ್ಲ, ಚಿತ್ರಗೀತೆ ಅಂದ್ರೆ ಖಾಯಂ ನಾವು ಕೇಳ್ತಾ ಇರ್ತೀವಿ, ಹಾಡ್ತಾ ಇರ್ತೀವಿ, ಹಾಗಾಗಿ ಹೊಸದು ಇರಲಿ ಅಂತ. ಈಗ ನಿಮಗೋಸ್ಕರ ಒಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತೀನಿ ಕೇಳಿ. ಓಕೆ, ಧನ್ಯವಾದ ಸರ್.

0: ಹಲೋ
1: ಹಲೋ ನಮಸ್ತೆ
0: ನಮಸ್ತೆ
1: ಕಾರವಾರ ಆಕಾಶವಾಣಿಗೆ ಶುಭ ಮುಂಜಾನೆ.
0: ತಮಗೂ ಶುಭ ಮುಂಜಾನೆ ಸರ್. ತಮ್ಮ ಹೆಸರು ಹೇಳ್ಬಿಡಿ.
1: ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯಿಂದ ಟಿಸಿ ಬಸವರಾಜ್.
0: ಬಸವರಾಜ್ ಅವರು, ಬಸವರಾಜ್ ಅವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಸರ್ ಹೇಗಿದೆ ಇವತ್ತಿನ ರವಿವಾರ?
1: ರವಿವಾರ
0: ಪ್ಲಾನ್ ಮಾಡ್ಕೊಂಡಿದ್ರಾ ಎಲ್ಲಾದ್ರೂ ಹೋಗ್ಬೇಕು, ಏನಾದ್ರು ಮಾಡ್ಬೇಕು, ಫ್ರೆಂಡ್ಸ್ ಸಿಗ್ಬೇಕು?
1: ಇಲ್ಲ, ಸ್ವಲ್ಪ ಇಲ್ಲೇ ಹೋಗಿ ಬಿಡ್ಬೇಕು. ಇಲ್ಲಿವರೆಗೆ ನಾವು ಮೋಟರ್ ರಿಪೇರಿ ಅದ ಮಾಡ್ತೀವಿ ಕೆಲಸನ.
0: ಮೋಟರ್ ರಿಪೇರಿನ?
1: ಹಾ, ಮೋಟರ್ ವೈಂಡಿಂಗ್ ಅದ ಮಾಡ್ತೀವಿ.
0: ಹಾ, ವೈಂಡಿಂಗ್. ಹಾ ಹಾ. ಈ ಮಿಕ್ಸಿ ಇವೆಲ್ಲ ಮಾಡ್ತೀರಾ?
1: ಯಾವುದು? ಹಾ, ಮಿಕ್ಸಿ ಮಾಡ್ತೀವಿ. ಮಿಕ್ಸಿ, ಮನೆ ಮೋಟ್ರು.
0: ಹಾ ಹಾ.
1: ಮತ್ತೆ ಬೋರ್ ನೀರ ಮೋಟ್ರು, ನೀರಿನೊಳಗೆ ಹಾಕೋ ಮೋಟ್ರು, ನೀರಿನ ಮ್ಯಾಲಿಡೋ ಮೋಟ್ರು, ದಂಡೆಗೆ ಒಳಗೆ ಹಾಕೋ ಮೋಟ್ರು, ಒಳಗೆ ಮ್ಯಾಲಿಡೋ ಮೋಟ್ರು.
0: ಹೌದಲ್ವ, ಅಷ್ಟೆಲ್ಲ ಮೋಟರ್ಸ್ ಇದಾವಲ್ವಾ?
1: ಹಾ,
0: ನಾವೆಲ್ಲ ಮೋಟರ್ ಅಂತ ಒಂದೇ ಹೇಳ್ಬಿಡ್ತೀವಿ ಅಷ್ಟೇ.
1: ಅದೇ ಅದೇ ಅದೇ.
0: ಹೌದು,
1: ರಿವೈಂಡಿಂಗ್ ಅಂದ್ರೆ ಎಲ್ಲ ಬರ್ತದೆ ನೋಡಿ, ಎಲ್ಲ ತರದ ಮೋಟರ್ಗಳು ರಿಪೇರಿ
0: ಎಲ್ಲ ತರದ ಇದೆಲ್ಲ ಬರುತ್ತೆ. ಸರ್ ಇವತ್ತು ಯಾವ ಹಾಡನ್ನ ಹಾಡ್ತೀರಾ ತಾವು?
1: ಒಂದ್ ಭಕ್ತಿ ಗೀತೆ ಹಾಡೋಣ ಅಂತ ಮೇಡಮ್. ಯಾರು ಹೇಳಿ ನಿಮಿತಕ್ಕ ಭಕ್ತಿ ಗೀತೆನ?
0: ಭಕ್ತಿ ಗೀತೆನ ಯಾರು ಹಾಡಿಲ್ಲ ಅದಕ್ಕೆ.
1: ಹೌದೌದು, ನೀವೊಂದು ಜನಪದ ಹಾಕಿದ್ರಲ್ಲ ಬಾರಿ ಚೆನ್ನಾಗಿ ಬಿಟ್ಟು ಸರ್. ಸುಸುವಲಾಲಿ ಸುಸುವಲಾಲಿ
0: ಅಲ್ವಾ? ಕಸ್ತೂರಿ ಶಂಕರ್ ಹಾಡಿದ್ದು. ಏನಾಗಿದೆ ಸರ್ ಈ ಜಾನಪದ ಗೀತೆಗಳಿದೆ ಅಲ್ಲ, ಇದು ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಬರುವ ಹಾಡುಗಳು, ಈಗ ಈ ರೀತಿ ರೆಕಾರ್ಡಿಂಗ್ ಮಾಡಿರೋದ್ರಿಂದ, ಮತ್ತೆ ಆಕಾಶವಾಣಿಯಲ್ಲಿ ತುಂಬಾ ಹಾಡುಗಳು ಇವೆ, ಹಳೆಯ ಹಾಡುಗಳೆಲ್ಲ ಎಲ್ಲ ಕಲಾವಿದರು ಹಾಡಿದ್ದು ಅಂಥವು, ಇಲ್ಲಾಂದ್ರೆ ಅವೆಲ್ಲ ನಶಿಸಿ ಹೋಗ್ತವೆ. ಯಾಕೆ ಸಿನಿಮಾ ಹಾಡುಗಳು ಇರ್ತವೆ, ಬಟ್ ಜಾನಪದ ಗೀತೆಗಳು ಹಾ ನಶಿಸಿ ಹೋಗ್ತವೆ. ಹಂಗಾಗಿ ಅವನ್ನೆಲ್ಲ ಇರೋದ್ರಿಂದ ಜನನೂ ಅದನ್ನು ಕೇಳಬೇಕು. ಸಿನಿಮಾ ಹಾಡುಗಳನ್ನ ನಾವು ಕೇಳ್ತಾ ಇರ್ತೀವಿ, ಈಗ ಮೊಬೈಲ್ನಲ್ಲೂ ಕೇಳ್ತಾ ಇರ್ತೀವಿ, ಇದೊಂದು ದೊಡ್ಡ ವಿಷಯ ಅಲ್ಲ. ಜಾನಪದ ಗೀತೆಗಳನ್ನು ಕೇಳಿದ್ರೆ ನೋಡಿ, ಈಗ ನೀವು ಹೇಳಿದ್ರೆ ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ಕಾಲದಲ್ಲಿ ಅಕ್ಷರ ಜ್ಞಾನ ಇಲ್ದಿದ್ದ ಜನ ಅವರು ಸಾಹಿತ್ಯವನ್ನು ರಚನೆ ಮಾಡ್ತಿದ್ರು ಅಂದ್ರೆ ಅಂದ್ಕೊಳ್ಳಿ ಹೇಗಿರುತ್ತೆ, ಹೇಗಿರುತ್ತೆ. ಮತ್ತು ರೈತರು ಇವರೆಲ್ಲ ಕೆಲಸ ಮಾಡುವಾಗ ಈ ಹಾಡುಗಳನ್ನ ಹಾಡ್ಕೊಂಡು ಅಷ್ಟು ಚೆನ್ನಾಗಿ. ಅದರಲ್ಲಿ ನಮ್ಮ ಸಂಸ್ಕೃತಿ ಅದರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅಂದ್ರೆ ನಮ್ಮ ಸಂಸ್ಕೃತಿ ಹಾಡುಗಳೇ ಅದ್ರಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಹಾಡುಗಳನ್ನ ನಾವು ಹೆಚ್ಚು ಹಾಡ್ಬೇಕು, ಮತ್ತೆ ಮುಂದಿನ ಜನರೇಷನ್ ಗೂ ತಿಳಿಸ್ಬೇಕು, ಅವರಿಗೆಲ್ಲ ಗೊತ್ತೇ ಇಲ್ಲ ಎಷ್ಟು ಜನ. ಹೌದು ಸರ್, ಪರವಾಗಿಲ್ಲ. ಈಗ ಹಾಡಿ
1: ಹಾಡ್ನಾಗಿತ್ತಲ್ಸ ಒಂದ್ ಹಾಡು ಬಹಳ ಚೆನ್ನಾಗಿತ್ತು, ಮಾವನ ಮಗಳೇ ಕೋಗಿಲೆ ದೊಣ್ಣೆ.
0: ಹಾ ಹೌದು ಹೌದು, ಮುಗಿಸು ಅಂತ ಏನಿತ್ತಲ್ವ ಅದು. ಹೌದು,
1: ಇದ್ ಮಾತ್ರ ಬಹಳ ಅಚ್ಚಳಿಯದೇ ಉಳಿದಿತ್ತ ಮನಸ್ಸಿನಾಗ.
0: ಹೌದು ಹೌದು ಸರ್,
1: ಈ ಕ್ಯಾಸೆಟ್ ಇತ್ತ, ಈ ಒಂದು ಏಳೆಂಟು ಹಾಡಿದ್ವು ಸರ್. ಹಾಡುಗಳು ಬಹಳ ಚೆನ್ನಾಗಿದ್ದಾವೆ ಸರ್.
0: ಹಾ, ಈ ಹಾಡಿತ್ತು ಅದ್ರಲ್ಲಿ.
1: ಹಾ, ಈ ಹಾಡಿತ್ತು ಸರ್ ಅದು.
0: ಓಕೆ ಓಕೆ.
1: ಕೆ ಯುವರಾಜ್ ಕೆ ಯುವರಾಜ್ ಹಾಡಿರೋ ಅವೆಲ್ಲ ಹಾಡಿದ್ರು ಸರ್.
0: ಹಾ ಹಾ, ಜಾನಪದ ಗೀತೆಗಳು ಯಾವತ್ತು ಅವುಗಳ ಬೆಲೆ ಕಡಿಮೆ ಆಗಲ್ಲ, ಸಿನಿಮಾ ಹಾಡುಗಳು ಬಂದು ಹೋಗ್ಬಿಡ್ತವೆ. ಜಾನಪದ ಗೀತೆಗಳು ಭಕ್ತಿ ಗೀತೆಗಳು ಹಾಗೆ ಇರ್ತವೆ. ಇಲ್ಲ ಸರ್, ಅದು ಏನಾಗಿದೆ ಟೇಸ್ಟ್ ಅಂದ್ರೆ, ಈಗ ಏನಾಗುತ್ತೆ, ಒಂದು ವಯಸ್ಸು ದಾಟಿದ ಮೇಲೆ ಜನ ಮತ್ತೆ ಅದನ್ನೇ ಕೇಳ್ತಾರೆ ಅಂದ್ರೆ ಗೊತ್ತಾಯ್ತಲ್ಲ. ಈಗ ನಮ್ಮ ಯಾವ್ಯಾರೋ ಕಾಲೇಜಿಗೆ ಹುಡುಗರು, ಅದು ಜೆನ್ ಝಿ ಅಂತ ಹೇಳ್ತೀವಲ್ಲ, ಅವರೆಲ್ಲ ಅದನ್ನ ಕೇಳದೇ ಇರ್ಬೋದು. ಆದ್ರೆ ಒಂದು ಹಂತ ದಾಟಿದ ಮೇಲೆ ಆ ಹಾಡುಗಳು, ಸಿನಿಮಾ ಹಾಡುಗಳು ಅವೆಲ್ಲ ಬೋರ್ ಬಂದ್ಬಿಡುತ್ತೆ. ಅದು ಕೇಳಿದ್ದೆ ಕೇಳೋದು, ಅದೇ ರಾಗ, ಅದೇ ಕರ್ಕಶ ಹಾಡುಗಳು ಎಷ್ಟೋ ಸಲ. ಜಾನಪದ ಗೀತೆಗಳು ನೋಡಿ, ಆ ಪುರಂದ್ರ ದಾಸರು, ಈಗ ನಾವು ಬೆಳಿಗ್ಗೆ ದಾಸರ ಪದಗಳನ್ನೆಲ್ಲ ಹಾಕ್ತಾ ಇರ್ತೀವಿ, ಅವೆಲ್ಲ ಏನು 13-14 ಶತಮಾನದಲ್ಲಿ ಬರೆದ ಹಾಡುಗಳು ಇವತ್ತಿಗೂ ಪ್ರಸ್ತುತವಾಗಿವೆ ಅಲ್ವಾ? ಸಿನಿಮಾ ಹಾಡುಗಳು 6 ತಿಂಗಳು 1 ತಿಂಗಳಲ್ಲಿ ಹೋಗ್ಬಿಡ್ತಾವ ಅದಕ್ಕೆ. ಸರಿ ಸರ್, ಹಾಡಿತಾವ.
1: ಗಜಾನಂಭೂತ ಗಣಾದಿ ಸೇವಿತಂ ಕಪಿತ ಜಂಬೋಪಲಸಾರ ಭಕ್ಷಿತಂ ಉಮಾಶ್ರುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಶರ ಮಹಾಗಣಪತಿ ನಿನಗೆ ನನ್ನ ದೇಸಿ ಅನುದಿನವೋ ಭಕ್ತರು ನಿನ್ನ ನಂಬಿರುವರು ಶರವು ಮಹಾಗಣಪತಿ ಗಜಮುಖದ ದೇವನೇ ನಿನಗೆ ವಂದನೆ ಭಕ್ತಿಯ ಸೇವೆಯಲ್ಲಿ ಆರಾಧನೆ ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ ಕಾಪಾಡು ಕರುನಾಡು ವಿಘ್ನ ನಾಶಕ ಕಾಪಾಡು ಕರುನಾಡು ವಿಘ್ನ ನಾಶಕ ಶರ ಮಹಾ

0: கணபதி நினைக்கின்ற சரவு சிவாலயி நல்லின் திவ்யமா கணேஷா அவதரின் நித்தியம் எடுத்ததே நாமோ வந்தி சேம் சகல இஷ்டவ பரிபாலி சகல இஷ்டவ பரிபாலோ சரவு மா கணபதி நினைக்கின்ற புண்ணிய பிரசாதமே பஞ்சாய முக்தியனு நீடுவ பக்த ஜனப்பிரியம் சத்ய தர்மதிதோரோ நின்ன மாயையம் சாஸ்திரீத பூஜிதோ ஸ்ரீ விநாயகம் சாஸ்திரீத பூஜிதோ விநாயகம் சரவு மகா கணபதி நினஜன தேசி
1: ஆமீன் ஹாடிதே சார்.
2: ಈ ಮೊದಲು ನಾನು 200 ಜಾನಪದ ಗೀತೆ ಆಡಿದ್ದೆ ಸವಾಗ ಕಳೆದ ವಾರ
1: ಹಾಡಿದ್ರಲ್ವಾ? ಇದನ್ನು ಈಗ ಇವತ್ತು ಭಕ್ತಿ ಗೀತೆ ಹಾಡಿದಿರ, ತುಂಬಾ ಸಂತೋಷ. ಮುಂದಿನ
2: ಅವರೊಂದು ಹಾಡು ಹೇಳ್ತಾರ ಲೈನ್ ಹೇಗಿದ್ದಾರೆ
1: ಯಾರಿದ್ದಾರೆ?
2: ನಮ್ಮ ಕ್ಲಾಸ್ಮೇಟ್ ಹಿರಿಯಮ್ಮ ಅಂತಂದು.
1: ಹೌದಾ?
3: ಮಾತಾಡುತ್ತಿರುವ ವ್ಯಕ್ತಿಯು
2: ಹಿರಿಯಮ್ಮ ಹೇಳವ, ನಿಮ್ ಪರಿಚಯ ಹೇಳಿ.
1: ಹೇಳಿ ಮೇಡಮ್, ನಿಮ್ ಹೆಸರು ಹೇಳಿ.
4: ಹಲೋ ಸರ್, ನಮಸ್ತೆ.
1: ನಮಸ್ತೆ, ತಾವ್ ಯಾವೂರಿಂದ ಮಾತಾಡ್ತಿದ್ದೀರಾ?
4: ನಾನು ಹಳ್ಳೂರಿಂದ ಮಾತಾಡ್ತಿದ್ದೆ, ಎರಡನೇ ತಾಲೂಕು.
1: ಯಾವ ಊರದು?
4: ಹಳ್ಳೂರು, ರಟ್ಟಿಹಳ್ಳಿ ತಾಲೂಕು.
1: ರಟ್ಟಿಹಳ್ಳಿ ತಾಲೂಕು ಯಾವ ಡಿಸ್ಟ್ರಿಕ್ಟ್? ಸಾರಿ, ಹಾವೇರಿ. ಹಾವೇರಿ, ಹಾ ಸರಿ. ಅಲ್ಲಿಂದ ಮಾತಾಡ್ತಿದ್ದೀರಾ? ಹೇಳಿ, ಪರವಾಗಿಲ್ಲ. ಹಾಡನ್ನ ಹಾಡ್ತೀರಾ? ಇಲ್ಲ, ಪರವಾಗಿಲ್ಲ, ಫಸ್ಟ್ ಟೈಮ್ ಕರೆ ಮಾಡಿದಿರಲ್ವಾ, ಅದಕ್ಕೆ ಹೇಳಿದೆ. ನಮ್ ಕಾರ್ಯಕ್ರಮ ಒಂದು ಹಾಡೋದು, ನಾವೊಂದು ಅದಕ್ಕೆ ಗೀತೆಯನ್ನು ಹಾಕೋದು. ಹಾಡಿ ಹಾಡಿ ಮೇಡಮ್, ಹಾಡಿ. ಹಲೋ,
2: ಪ್ರತಿಧ್ವನಿ ಬರುತ್ತೆ ಸರ್?
1: ಪ್ರತಿಧ್ವನಿ ಬರ್ತಾ ಇದೆ, ಪರವಾಗಿಲ್ಲ, ನೀವು ಹಾಡಿ, ನಮ್ ಕೇಳಿಸ್ತಾ ಇದೆ. ಹಾಡಿ ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಹಾಡಿ ಹಾಡಿ, ಪರವಾಗಿಲ್ಲ. ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ವಾಯ್ಸ್ ಸ್ವಲ್ಪ ಕಟ್ ಆಗ್ತಾ ಇತ್ತು, ನಿಮ್ ಧ್ವನಿ ತುಂಬಾ ಚೆನ್ನಾಗಿದೆ. ಬಸವರಾಜು ಸರ್, ನಿಮಗೂ ಮತ್ತು ಹಿರಿಯಮ್ಮ ಅವರಿಗೆ ಇಬ್ಬರಿಗೂ ಧನ್ಯವಾದ ಕರೆ ಮಾಡಿದ್ದಕ್ಕೆ.
2: ಹೌದು, ನಮ್ಮ ಹೈಸ್ಕೂಲ್ ಕ್ಲಾಸ್ಮೇಟ್ ಸರ್, ನಮ್ದು 40 ವರ್ಷ ಆಯ್ತು.
1: ಹೌದಾ?
2: ಹೈಸ್ಕೂಲ್ ಮುಗಿದು.
1: ಒಟ್ಟಿಗೆ ಓದಿದ್ರಾ?
2: ಜೂನ್ 7 ತಾರೀಕು ಪುನರ್ಮಿಲನ ಕಾರ್ಯಕ್ರಮ
1: ಮಾಡ್ತಿದ್ದೀವಿ. ತುಂಬಾ ಸಂತೋಷ, ಹಳೆ ಫ್ರೆಂಡ್ಸ್ ಎಲ್ಲ ಮತ್ತೆ ಸಿಗ್ತಾರೆ ಅಂದಾಯ್ತು.
2: 2023 ಒಂದ್ಸಲ ಮಾಡಿದ್ವಿ, ಈ ಮೂರು ಈಗ ಪುನರ್ಮಿಲನ ಅಂತ ಮತ್ತೆ ಮಾಡ್ತಿದ್ವಿ. 123 ಸೇರ್ಕೊಂತಿದ್ವಿ.
1: ಹೌದಾ? ಸರಿ ಸರ್, ತುಂಬಾ ಧನ್ಯವಾದ. ಎಲ್ಲ ಎಂಜಾಯ್ ಮಾಡಿ. ನಾನೀಗ ಒಂದು ಪ್ರೋಮೋ ಇದು ಜಿಂಗಲ್ ಹಾಕಿ ಆಮೇಲೆ ಒಂದು ಭಕ್ತಿ ಗೀತೆಯನ್ನು ಪ್ರಸಾರ ಮಾಡ್ತೀರಿ? ಓಕೆ, ಧನ್ಯವಾದ ಸರ್, ಕರೆ ಮಾಡಿದ್ದು. ಧನ್ಯವಾದ. ಎಸ್,
5: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ

ಇದೇ ಭಾನುವಾರ ದಿನಾಂಕ 31 ಮೇ 2026 ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ. ತಪ್ಪದೇ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 31 ಮೇ 2026 ಸಂಜೆ 5 ಗಂಟೆಗೆ.

0: ಹಲೋ
1: ಹಲೋ ಹಲೋ
0: ಹಲೋ,
1: ಹಲೋ, ನಾನು ಗಣಪತಿ.
0: ಎಲ್ಲಿಂದ ಮಾತಾಡ್ತಿದ್ರಿ?
1: ಅಣ್ಣ ಅವ್ರ ಇಡಗ.
0: ಹಾಂ ಸರ್, ನೀವು ಮಾತಾಡೋದು ಸರಿಯಾಗಿ ಕೇಳಿಸ್ತಾ ಇಲ್ಲ, ಅದಕ್ಕೆ ಇದಾಯ್ತು. ಕೇಳಿಸ್ತಾ ಇಲ್ಲ. ಹಾಂ ಈಗ ಕೇಳಿಸ್ತಾ ಇದೆ, ಹೇಳಿ.
1: ಸರಿ ಸರಿ ಸರಿ, ಓಕೆ ಓಕೆ.
0: ಯಾವ ಒಡನಾಡ್ತೀರಾ ಸರ್?
1: ನಾನು ಗಣಪತಿ ಹಾಡಾಡ್ತೇನೆ.
0: ಯಾವುದು?
1: ಇಡಗುಂಜಿ ಗಣಪತಿ.
0: ಹಾಂ ಇಡಗುಂಜಿ ಗಣಪತಿ ಇದು. ಈಗ ನಾನು ಗಣಪತಿ ಹಾಡು ಹಾಕಿದ್ದೆ. ಹೇಳಿ. ಪರವಾಗಿಲ್ಲ.
1: ಗಜ ಮುಖ ನೀ ಗಣಪತಿ, ನಿನಗೆ ವಂದನೆ, ನಂಬಿದವರ ಬಾಯಿ ನಲ್ಪತರು ನೀನೇ, ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರು ಕಾಣಿ, ಪಾದ ಪಂಕದಲ್ಲಿ ಪದುಮನಿ ಸುಯಂದು ಪಾದ ಶಿವೇ ಜನ್ಮ ಪಾವನ, ಗಜಮುಖನಿ ಗಣಪತಿ ನಿನಗೆ ವಂದನೆ, ನಂಬಿದವರ ಬಾಯಿನ ಕಲ್ಪತರು ನೀನೆ, ಭದ್ರಪದ ಶುಕ್ಲದ ಚೌತಿಯಂದು ನಿಮನೆ ಮನೆ ಉದಯ ಮಾಡುವರಸು ಎಂದು, ಭದ್ರಪದ ಶುಕ್ಲದ ಚೌತಿಯಂದು ನಿಮ್ಮನೆ ಮನೆ ಉದಯ ಮಾಡು ಅರಸು ಎಂದು, ನಿನ್ನ ಸನ್ನಿಧಾನದಿ ತಲೆಗಾದು ಕೈಯ ಮುಗಿದು, ಬೇಡುವ ಅವರಿಗೆ ನೀ ದಯಾ ಸಿಂಧು, ಗಜಮುಖನಿ ಗಣಪತಿಗೆ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೆ. ಧನ್ಯವಾದಗಳು.
0: ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಈಗ ರಜೆಯಲ್ಲಿ ತುಂಬಾ ರಶ್ ಇದೆಯಾ ಅಲ್ಲಿ? ಬರ್ತಾ ಇರ್ತಾರೆ?
1: ಟೂರಿಸ್ಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ.
0: ಹೌದಲ್ವಾ? ಹೊರಗಡೆಯಿಂದ ಬರ್ತಾರೆ.

ಶ್ರೋತೃಗಳೇ, ಈಗ ಹಾಡಿಗೊಂದು ಗೀತೆ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ಇನ್ನೂ ಕರೆಗಳು ಬರ್ತಾ ಇದೆ. ಯಾವ ಶ್ರೋತೃಗಳಿಗೆ ಕರೆ ಮಾಡಲಿಕ್ಕೆ ಇವತ್ತು ಸಾಧ್ಯವಾಗಿಲ್ಲೋ ಅವರು ಮುಂದಿನ ವಾರ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಹಾಡನ್ನು ನೀವು ಹಾಡಬಹುದು, ನಾವು ಒಂದು ಹಾಡನ್ನು ಪ್ರಸಾರ ಮಾಡ್ತೀವಿ ನಿಮಗೋಸ್ಕರ, ಅದನ್ನು ಕೇಳಬಹುದು. ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದು ನಾನು ದೀಪಕ್ ಕುಮಾರ್, ತಾಂತ್ರಿಕ ಸಹಾಯ ನೀಡಿದವರು ಜಯರಾಮನ್ ಮತ್ತು ಅಭಿಜಿನ್.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಹತ್ತು ಗಂಟೆ 3:29 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಅಂತ ಹೇಳಿ ನಿಮಗೆ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಭಾನುವಾರದ ಬೆಳಿಗ್ಗೆ ತಿಂಡಿ ಕಾಫಿ ಎಲ್ಲವನ್ನು ಮುಗಿಸಿ ಆರಾಮಾಗಿ ಒಂದಿಷ್ಟು ಹಳೆಯ ಗೀತೆಗಳನ್ನ ಕೇಳ್ತಾ ಆಸ್ವಾದಿಸೋಣ ಭಾನುವಾರವನ್ನ ಅಂತ ಹೇಳಿ ಕುಳಿತಿರ್ತಕ್ಕಂಥ ಎಲ್ಲ ಶ್ರೋತೃಬಂಧುಗಳಿಗೆ ಧನ್ಯವಾದ, ನಮಸ್ಕಾರ. ನಿಮಗೆ ಇಷ್ಟ ಆಗೇ ಆಗುತ್ತೆ ಅನ್ನೋ ಒಂದು ಖಾತರಿ ನನ್ನಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ಆ ಕನ್ನಡ ಚಿತ್ರಗೀತೆಗಳ ಭಂಡಾರವೇ ಅಂಥದ್ದು. ಅದರಲ್ಲೂ ಹಳೆಯ ಚಿತ್ರಗೀತೆಗಳು ಅಂತ ಹೇಳಿದ್ರೆ ಯಾರಿಷ್ಟ ಆಗಲ್ಲ ಹೇಳಿ. ಸುಮಧುರ ಗೀತೆ.

ಗಳನ್ನ ಎಲ್ಲೋ ಹೋಗ್ತಾ ಇರಬೇಕಾದಾಗ ಎಲ್ಲೋ ಒಂದು ಸಾಲು ಕಿವಿಗೆ ಬಿದ್ರೆ ಥಟ್ ಅಂತ ಹೇಳಿ ಹೆಜ್ಜೆ ಅಲ್ಲೇ ನಿಂತು ಬಿಡುತ್ತೆ. ಇದು ಯಾವ ಚಿತ್ರದ್ದು, ಯಾವ ಗೀತೆ, ಎಷ್ಟು ಚಂದ ಇದೆ, ಎಷ್ಟು ಅಂದ ಇದೆ ಅಂತ ಹೇಳಿ ಕೇಳ್ಕೊಂಡು ಮುಂದಕ್ಕೆ ಸಾಕ್ತಾ ಹೋಗ್ತೀವಿ. ಅದೇ ಹಾಡನ್ನ ಗುಣಗುತ್ತಾ ಇರ್ತೀವಿ, ಆ ಹಾಡನ್ನ ಎಲ್ಲಾರು ಸಿಗುತ್ತಾ ಅಂತ ಹೇಳಿ ಹುಡುಕ್ತೀವಿ. ಇಷ್ಟೆಲ್ಲ ಪ್ರಯತ್ನವನ್ನ ನಾವು ಪಡ್ತೀವಿ, ಆದರೆ ಒಂದು ಗಂಟೆಯ ಅವಧಿ ಗೀತೆಗಳನ್ನ ನಿಮಗೆ ಪ್ರಸಾರ ಮಾಡತಕ್ಕಂತಹ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಲಗ್ನ ಪತ್ರಿಕೆ ಚಿತ್ರದ ಗೀತೆ ಪ್ರಥಮವಾಗಿ ಮೂಡಿ ಬರುತ್ತೆ. ಪಿ ಬಿ ಶ್ರೀನಿವಾಸ್ ಮತ್ತು ರಾಜ್ಕುಮಾರ್ ಧ್ವನಿಯಾಗಿದ್ದಾರೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಲಗ್ನ ಪತ್ರಿಕೆ ಚಿತ್ರ ತೆರೆ ಕಂಡದ್ದು 1967 ಕೆ ಎಸ್ ಎಲ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂತು ಈ ಚಿತ್ರ. ಡಾಕ್ಟರ್ ರಾಜ್, ನರಸಿಂಹರಾಜು, ದ್ವಾರಕೀಶು, ಶ್ರೀ ಉದಯಶಂಕರ್, ಜಯಂತಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭ.

ಬದಸಿಡಿದು ಮಾವಿನ ಕಾಣಿಕೆ ದಯ

0: ಮನೆಯಲ್ಲಿ.
1: ಚಕ್ರತೀರ್ಥ ಚಿತ್ರದ ಗೀತೆ ಕೇಳಿದ್ರಿ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಧ್ವನಿಯಾಗಿದ್ರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಚಕ್ರತೀರ್ಥ ಚಿತ್ರ ತೆರೆ ಕಂಡದ್ದು 1967. ಪಿ ಕೆ ಟಿ ಶಿವರಾಮ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು. ಡಾಕ್ಟರ್ ರಾಜ್, ಉದಯಕುಮಾರ್, ಬಾಲಕೃಷ್ಣ, ಬಿ ಎಂ ವೆಂಕಟೇಶ್, ಜಯಂತಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಗೀತೆಯ ನಂತರ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳ ಪ್ರಸಾರವಾಗುತ್ತೆ, ಯಾರಿಂದ ಅಂತ ಹೇಳಿ ಹೇಳ್ತೀರಾ? ಎಲ್ಆರ್ ಈಶ್ವರಿ ಅವರ ಧ್ವನಿಯಲ್ಲಿ ಮಾರ್ಕೆಟ್ ಚಿತ್ರದ ಪ್ರಸಾರವಾಗುತ್ತೆ. ಎಲ್ಆರ್ ಈಶ್ವರಿ ಧ್ವನಿಯಾಗಿದ್ದಾರೆ. ಎಂ ನರೇಂದ್ರ ಬಾಬು ಅವರ ಸಾಹಿತ್ಯಕ್ಕೆ ಬ್ಲಾಕ್ ಮಾರ್ಕೆಟ್ ಚಿತ್ರ ತೆರೆಕಂಡದ್ದು 1967. ಸಿಂಗ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಇದು. ನರಸಿಂಹ ರಾಜು ಡಿಕ್ಕಿ ಮಾಧವರ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಗೀತೆಯ ನಂತರ ನೀವು ಕೇಳ್ತೀರಿ ಗೀತೆ. ಈ ಗೀತೆಯ ಸಾಹಿತ್ಯ ಕೂಡ ಎಂ ನರೇಂದ್ರ ಬಾಬು ಅವರದ್ದೇನೆ. 1967 ಮನಸ್ಸಿದ್ದರೆ ಮಾರ್ಗ ಚಿತ್ರಕ್ಕೆ ಬಂದದ್ದು. ಶಂಕರ್ ಜಯಂತಿ, ಕೆ ಎಸ್ ಅಶ್ವತಿ, ಶಂಕರ್ ಮುಂತಾದವರು ತಾರಾಗಣದಲ್ಲಿದ್ದರು. ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ಮೂಡಿತ್ತು ಈ ಚಿತ್ರ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಸಾಧ್ಯ ಇದೆ, ಬನ್ನಿ ಕೇಳ್ಕೊಂಡು ಬರೋಣ.

ಸುಶೀಲಾ ಹಾಡಿದ್ದಾರೆ.

கைந்த

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಳೆ ಮಧುರವಾದ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಇವಾಗ ಪ್ರಸಾರವಾಗುತ್ತೆ ಎಸ್ ಜಾನಕಿ ಮತ್ತು ಎಲ್ಲಾರೀಶ್ವರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮನರಂಜನೆ ಚಿತ್ರದ ಗೀತೆ. ವಿಜಯಭಾಸ್ಕರ್ ಅವರ ಸಂಗೀತವಿದೆ, ಚೀವದೇವ ಶಂಕರ್ ಅವರ ಸಾಹಿತ್ಯಕ್ಕೆ. ಮಂಕುದಿಣ್ಣೆ ಚಿತ್ರ ತೆರೆ ಕಂಡದ್ದು 1968 ಕುಮಾರ್ ಇದ್ರು ತಾರಾಗಣದಲ್ಲಿ, ದಿನೇಶ್ ಇದ್ರು, ನರಸಿಂಹರಾಜು, ಬಾಲಕೃಷ್ಣ, ಜಯಶ್ರೀ ರಾಗಣದಲ್ಲಿದ್ದರು. ಕೆ ಎಲ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿತು. ಆ ಚಿತ್ರದ ಒಂದು ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ.

ಕೇಳಿಸ್ತಾ ಧನ್ಯವಾದ. ಕಷ್ಟ ಬರ್ತಾ ಇದೆ ನಾಳೆ. ನಿನ್ನೆ ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ, ಮನಕ್ಕೆ ಮೋದವನ್ನು ನೀಡ್ತಕ್ಕ ಮಧುರ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದೆ. ಎಲ್ಲರಿಗೂ ಹಾಡುಗಳು ತುಂಬ ಖುಷಿಯಾಯಿತು. ನಿನ್ನೆ ಸಾಯಂಕಾಲ ವಿವಿಧ ಭಾರತಿ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಇತ್ತು, ನಮಗೆಲ್ಲ ಐಸಿಯುನಲ್ಲಿ ಇದ್ದ ಅನುಭವ ಆಯಿತು. ಈ ಮೊದಲು ನಮ್ಮ ಸಂದೇಶಗಳನ್ನು ತುಂಬ ಓದ್ತಾ ಇದ್ರಿ, ಈಗ ಅದಕ್ಕೆಲ್ಲ ಕೊಟ್ಟಿದ್ದೀರಿ. ನಮ್ಮ ಸಂದೇಶ ಓದೋದಿಲ್ಲ ಅಂತ ಗೊತ್ತಿದ್ರು ಕೂಡ ಸಂದೇಶವನ್ನು ಕೊಡ್ತಾ ಇದ್ದೀನಿ ನಾನು. ವಿವಿಧ ಭಾರತಿ ಕಲಾವಾಹಿನಿಯಲ್ಲಿ ಅಭಿಮಾನ ಅಂತ ಹೇಳ್ತಾ ಇದ್ದಾರೆ. ನನ್ನ ನೋಡಬಾರದು ಓದಬಾರದು ಅಂತಕ್ಕಂತಹ ಯಾವುದೇ ಇಚ್ಛೆ ನಮಗೂ ಕೂಡ ಇಲ್ಲ. ನಿಮ್ಮ ಅಭಿಮಾನ ಸದಾಕಾಲ ಇದ್ದೇ ಇರುತ್ತೆ ಅಂತ ಹೇಳಿ ನಮಗೆ ಖಚಿತವಾಗಿ ಗೊತ್ತೇ ಇದೆ. ಒಂದಿಷ್ಟು ಸುಂದರವಾದ ಮಧುರವಾದ ಗೀತೆಗಳನ್ನ ಕೇಳ್ತಾ ಅಂತಕ್ಕಂತ ಒಂದು ಪ್ರಸಾರವಾಗ್ತಾ ಇದೆ ಸಂಗೀತವಿದೆ. ಗಾಂಧಿನಗರ ಚಿತ್ರ ತೆರೆ ಕಂಡದ್ದು ಯಾವಾಗ ಅಂತ ಹೇಳಿದ್ರೆ 1968 ರಮಾದೇವಿ, ದ್ವಾರಕೀಶ್, ಅಶ್ವಥ್, ನರಸಿಂಹರಾಜು ಅವರು ತಾರಾಗಣದಲ್ಲಿ ಇದ್ರು. ಕೆ ಎಲ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಗಾಂಧಿನಗರ

0: ಕಲಿಬೇಕು. ತಂಬಾಕನ್ನ ತ್ಯಜಿಸಿದಾಗ
1: ಮಲ್ಲಿಗೆ ಹೂವಿನ ಮಾಲೆ ಇದು ಆರೋಗ್ಯಕರ ದೇ ಬರೆದ.

0: ಮಲ್ಲಿಗೆಯ ಆಹ್ಲಾದವನ್ನ ಅನುಭವವನ್ನ ನೀಡ್ತಕ್ಕಂತಹ ಸುಮಧುರ ಗೀತೆಗಳು ಪ್ರಸಾರವಾಗತ್ತೆ ಒಂದು ಪುಟ್ಟ ವಿರಾಮದ ನಂತರ.
1: ವಿವಿಧ ಭಾರತಿ 102.9 FM.

0: 15 ನಿಮಿಷಕ್ಕೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜ್ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪ್ರಕಟಣೆಗಾಗಿ ಸಂಪರ್ಕಿಸಿ. CPSBLR@gmail.com

0: ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕೇಳುವ ಸಮಯ ಓಲ್ಡೀಸ್ ಗೋಲ್ಡ್ನ. ಈ ಹೊತ್ತು ಇದುವರೆಗೂ 60ರ ದಶಕದ ಗೀತೆ ಬಹದ್ದೂರ್ ಗಂಡು ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಾಜರಾವ್ ಸ್ವರಕಲ್ಪನೆಯನ್ನ ಮಾಡಿದ್ದಾರೆ. 1976ರಲ್ಲಿ ತೆರೆಕಂಡ ಚಿತ್ರ ಬಹದ್ದೂರ್ ಗಂಡು. ಡಾಕ್ಟರ್ ರಾಜ್, ಬಾಲಕೃಷ್ಣ, ವಜ್ರಮಣಿ, ಜಯಂತಿ, ಆರ್ತಿ ಮುಂತಾದವರು ತಾರಾಗಣದಲ್ಲಿದ್ದರು. ಎ ವಿ ಶೇಷಗಿರಿರಾವ್ ಅವರ ಬಹದ್ದೂರ್ ಗಂಡು
1: ಆಚರಣೆಯಲ್ಲ ಸೇರಬೇಕು ನೋಡುವ

ಪಾಪ ನನ್ನ ತನಕ ಹಾಯಾಗಿ ಸು.

ಬಸೆಯಲ್ಲ ಹಸಿವು ನಿದ್ದೆ ಕೋ ಮಗು ನಂತರ ಮಗು ಇದೆ ಈ ನಿಜವನ್ನು ಕರೆದಾಗ ಹೆಣ್ಣಾಗುವೆ ಇಲ್ಲ ಮಂತಿ.

ಒಂದು ಪ್ರೇಮದ ಕದೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ರು. ಚಿತ್ರ ಚಿತ್ರ ಮೂಡಿ ಬಂತು ಎಲ್ ವಿ ಶಾರದಾ ಅಶೋಕ್ ರಜನಿಕಾಂತ್ ಮನು. ಈಗ ಪ್ರಸಾರವಾಗುತ್ತೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿ ದೇವರಗುಡಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನಾಗೇಂದ್ರ ಅವರ ಸಂಗೀತವಿದೆ. 1975 ತೆರೆ ಕಾಣ್ತು ಈ ಚಿತ್ರ. ಆರ್ ರಾಮಮೂರ್ತಿ ನಿರ್ದೇಶನ ಮಾಡಿದ್ರು. ವಿಷ್ಣುವರ್ಧನ್, ಭಾರತಿ, ರಾಜೇಶ್, ಮಂಜುಳಾ, ಅಶ್ವಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ.

ಮೇರಿ ಜೀವನ್ ಸಾಥಿ ಚಿತ್ರದ ಗೀತೆಯನ್ನು ಕೇಳೋಣ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಮಜರೂ ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ರಾಹುಲ್ ದೇವ್ ಬರ್ಮನ್ ಸಂಗೀತವನ್ನು ನೀಡಿದ್ದಾರೆ.

ಪಿ ಬಿ ಶ್ರೀನಿವಾಸ್ ಅವರ ಸಾಹಿತ್ಯ ಈ ಗೀತೆ ಮಕ್ಕಳ ಭಾಗ್ಯ ಚಿತ್ರ ತೆರೆಕಂಡದ್ದು 1976 ವಿಷ್ಣುವರ್ಧನ್, ದ್ವಾರಕೀಶ್, ಕೆ ಎಸ್ ಅಶ್ವಥ್, ಭಾರತಿ ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ಕೆ ಎಸ್ ಎಲ್ ಸ್ವಾಮಿಯವರ ನಿರ್ದೇಶನದಲ್ಲಿ ಈ ಚಿತ್ರ ಕೂಡ ಬಂತು. ಈ ಹೊತ್ತಿನಲ್ಲಿ

ಸ್ನೇಹಿತರೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನದ ಮಾತು ಮನ್ ಕಿ ಬಾತ್ ಕಾರ್ಯಕ್ರಮ

0: ಹುರುಳಿ ಏನು ಚಿಕ್ಕದಿರಲಿ ದೊಡ್ಡದಿರಲಿ ಸಣ್ಣವಿರಲಿ ದಪ್ಪವಿರಲಿ ಕೇಶವ.
1: ಎಲ್ಲ ಇವನ ನನ್ನ ಹೆಸರು ನಿಂಗೆ ಯಾಕೋ ಗೊತ್ತಾಯ್ತು?
0: ಅದಲ್ಲಪ್ಪ, ಇದು ಕೇಶವ ತೊಲಗಿಸುವೆ ಮನೋಕ್ಲೇಶವ ತೊಲಗಿಸುವೆ. ಬನ್ನಿ ಮಹಾಸ್ವಾಮಿ, ಬನ್ನಿ ಮಹಾರಾಜ.

ಇದು ಇಂದಿನ ಸುನ್ಹೆರೇಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ. ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ, ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ.

0: सुनी है, मैं इससे जुड़े सभी लोगों को बहुत बहुत बधाई देता हूँ और उन स्टूडेंट्स की भी विशेष सराहना करता हूँ जिन्होंने अपने वीर सैनिकों के लिए योगदान दिया। साथियों, भारत के हर गांव में, हर शहर में कुछ न कुछ ऐसा हो रहा है जो हमें प्रेरणा देता है। कई बार इन प्रयासों की ज्यादा चर्चा नहीं होती, लेकिन जब हम इन्हें जानते हैं तो ये विश्वास और मजबूत होता है कि देश अपने लोगों की शक्ति से आगे बढ़ रहा है। मेरा आपसे आग्रह है, अपने आसपास के ऐसे प्रयासों को जरूर देखिए। जो लोग समाज के लिए अच्छा काम कर रहे हैं उन्हें पहचानिए, उनकी सराहना कीजिए, उनसे सीखिए और हो सके तो खुद भी किसी अच्छे काम से जुड़िए। अगले महीने मन की बात में कुछ और प्रेरक गाथाओं के साथ मैं फिर आपसे जुड़ूंगा। बहुत बहुत धन्यवाद, नमस्कार।
1: मन की बात आकाशवाणी के माध्यम से माननीय प्रधानमंत्री श्री नरेंद्र मोदी अपने मन की बातें साझा कर रहे थे। हम आपको बता दें कि माननीय प्रधानमंत्री के इस प्रसारण के बाद मन की बात के क्षेत्रीय भाषा में अनुवाद का प्रसारण आकाशवाणी और दूरदर्शन के संबद्ध प्रादेशिक केंद्रों से तथा संस्कृत भाषा में अनुवाद का प्रसारण आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और FM गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण FM रेनबो 102.6 मेगाहर्ट्ज पर किया जाएगा। यह कार्यक्रम आकाशवाणी के दिल्ली केंद्र से प्रसारित किया गया।
2: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
3: ನನ್ನ ಪ್ರಿಯ ದೇಶ ಬಾಂಧವರೇ, ನಮಸ್ಕಾರ. ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸುತ್ತಿರುವುದು ನನಗೆ ಬಹಳ ಸಂತೋಷವೆನಿಸಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಮ್ಮ ಜನರು ರಾಷ್ಟ್ರ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಸಾಕಷ್ಟು ಗಮನಾರ್ಹ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮತ್ತು ಅವರ ಪ್ರಯತ್ನಗಳ ಬಗ್ಗೆ ಕೇಳಿದಾಗ ನಮ್ಮಲ್ಲಿ ಹೊಸ ಸ್ಫೂರ್ತಿಯ ಸೆಲೆ ಹುಟ್ಟುತ್ತದೆ. ಇಂದು ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಅಂತಹ ಒಂದು ರಾಷ್ಟ್ರೀಯ ಸಾಧನೆಯ ಕುರಿತು ಪ್ರಸ್ತಾಪಿಸುವ ಮೂಲಕ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಕೆಲವೇ ದಿನಗಳ ಹಿಂದೆ ಜಾರ್ಖಂಡ್ನ ರಾಂಚಿಯಲ್ಲಿ ರಾಷ್ಟ್ರೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ದೇಶದ ಮೂಲೆ ಮೂಲೆಗಳಿಂದ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟ್ರೀಯ ದಾಖಲೆಗಳನ್ನು ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲ್ದೀಪ್ ಕುಮಾರ್, ಈ ಕ್ರೀಡಾಪಟುಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊಸ ದಾಖಲೆಗಳನ್ನು ಸ್ಥಾಪಿಸಿದರು. ಮೊದಲನೆಯದಾಗಿ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದೇಶಾದ್ಯಂತ 100 ಮೀಟರ್ ಓಟದ ಸ್ಪರ್ಧೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಪುರುಷರ 100 ಮೀಟರ್ ಓಟದ ರಾಷ್ಟ್ರೀಯ ದಾಖಲೆಯನ್ನು 3 ಬಾರಿ ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್ ಮತ್ತು ಅನಿಮೇಶ್ ಕುಜೂರ್ ಈ ಅಸಾಧಾರಣ ಸಾಧನೆ ಮಾಡಿದ ಇಬ್ಬರು ಕ್ರೀಡಾಪಟುಗಳಾಗಿದ್ದಾರೆ. ಈ ಬಾರಿಯ ಮನದ ಮಾತಿನಲ್ಲಿ ಈ ಇಬ್ಬರು ಕ್ರೀಡಾಪಟುಗಳೊಂದಿಗೆ ಮಾತನಾಡಬೇಕೆಂದು ನಾನು ಬಯಸಿದೆ. ಅನಿಮೇಶ್ ಜಿ ನಮಸ್ಕಾರ, ಗುರಿಂದರ್ ವೀರ್ ನಿಮಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್.
4: ನಮಸ್ತೆ ಸರ್.
5: ನಮಸ್ತೆ ಸರ್.
3: ಸರಿ ಸೋದರರೇ, ನೀವಂತೂ ನಿಜವಾಗಿಯೂ ಅದ್ಭುತವಾದ ಸಾಧನೆಗೈದಿದ್ದೀರಿ. ನಿಮ್ಮಿಬ್ಬರ ಜೋಡಿ ಅಪಾರ ಸಾಧನೆ ಮೆರೆದಿದೆ. ಸಂಗೀತ ಕ್ಷೇತ್ರದಲ್ಲಿ ನಾವು ಅನೇಕ ಬಾರಿ ಜುಗಲ್ಬಂದಿಗಳನ್ನು ನೋಡಿದ್ದೇವೆ, ಆದರೆ ಈಗ ನಾವು ಕ್ರೀಡಾ ಕ್ಷೇತ್ರದಲ್ಲಿಯೂ ಜುಗಲ್ಬಂದಿಯನ್ನು ನೋಡುತ್ತಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಸವಾಲನ್ನು ಒಡ್ಡಿದರೆ ಇನ್ನೊಬ್ಬರು ತಕ್ಷಣವೇ ಅದನ್ನು ಎದುರಿಸಲು ಸನ್ನದ್ಧರಾಗಿ ನಿಲ್ಲುತ್ತಾರೆ, ಆದರೆ ಮೊದಲಿಗರು ಮತ್ತೊಮ್ಮೆ ಉಚ್ಚಮಟ್ಟವನ್ನು ಏರುತ್ತಾರೆ. ಇದು ನಿಜವಾಗಿಯೂ ಆಸಕ್ತಿಕರ ಸಾಹಸಗಾಥೆಯಾಗಿದೆ. ಮನದ ಮಾತಿನ ಕೇಳುಗರು ನಿಮ್ಮಿಬ್ಬರ ಬಗ್ಗೆ ಚೆನ್ನಾಗಿ

0: ಆಗಿ ಅರಿತುಕೊಳ್ಳಬೇಕು ಮತ್ತು ನಿಮ್ಮ ಅಸಾಧಾರಣ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ.
1: ನಮಸ್ತೆ ಸರ್, ನನ್ನ ಹೆಸರು ಅನಿಮೇಶ್ ಕುಜೂರ್. ನಾನು 200 ಮೀಟರ್ ಮತ್ತು 400 ಮೀಟರ್ ಓಟಗಳಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ದೇನೆ ಮತ್ತು ನಾನು ಛತ್ತೀಸ್ಗಢ ಮೂಲದವನು. ಪ್ರಸ್ತುತ ನಾನು ಒಡಿಶಾವನ್ನು ಪ್ರತಿನಿಧಿಸುತ್ತಾ ಸ್ಪರ್ಧಿಸುತ್ತಿದ್ದೇನೆ. 2021 ನಾನು ಶಾಲೆಯಿಂದ ಪಾಸಾದ ತಕ್ಷಣ ಅಥ್ಲೆಟಿಕ್ಸ್ನಲ್ಲಿ ನನ್ನ ಪಯಣ ಆರಂಭವಾಯಿತು. ನಾನು ಅಂಬಿಕಾಪುರದ ಸೈನಿಕ್ ಶಾಲೆಯ ಹಳೆಯ ವಿದ್ಯಾರ್ಥಿ. ಹಿಂದೆ ನಾನು ಫುಟ್ಬಾಲ್ ಆಡುತ್ತಿದ್ದೆ. ಆದಾಗ್ಯೂ COVID-19 ಸಾಂಕ್ರಾಮಿಕದ ಸಮಯದಲ್ಲಿ ನನ್ನ ಪೋಷಕರು ನನಗೆ ಓಡಲು ಅಥವಾ ಆಟವಾಡಲು ಹೊರಗೆ ಹೋಗಲು ಸ್ವಲ್ಪ ಅವಕಾಶ ನೀಡುತ್ತಿದ್ದರು. ಸಾಂಕ್ರಾಮಿಕ ರೋಗ ಕಡಿಮೆಯಾಗಲು ಆರಂಭಿಸಿದಾಗ ಫುಟ್ಬಾಲ್ ತಂಡದ ನನ್ನ ಸ್ನೇಹಿತರು ರಾಜ್ಯ ಕ್ರೀಡಾಕೂಟ ನಡೆಯಲಿದೆ ಎಂದು ನನಗೆ ಮಾಹಿತಿ ನೀಡಿದರು ಮತ್ತು ಭಾಗವಹಿಸಲು ನನ್ನನ್ನು ಪ್ರೋತ್ಸಾಹಿಸಿದರು. ನಾನು ಭಾಗವಹಿಸಿದ್ದೆ. ಆ ಸಮಯದಲ್ಲಿ ಈ ಸ್ಪರ್ಧೆಯು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಗೆ ವೇದಿಕೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅಲ್ಲಿಂದ ನಾನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದೆ ಮತ್ತು ಇಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಸೌಭಾಗ್ಯ ನನಗೆ ಲಭಿಸಿದೆ.
0: ಮತ್ತು ಗುರೀಂದರ್ ವೀರ್ ಅವರೇ, ನಿಮ್ಮ ಬಗ್ಗೆ ಹೇಳುವಿರಾ?
2: ನಮಸ್ತೆ ಸರ್, ನನ್ನ ಹೆಸರು ಗುರೀಂದರ್ ವೀರ್. ನಾನು ಭಾರತೀಯ ನೌಕಾಪಡೆಯಲ್ಲಿ ಪ್ಯಾಟಿ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತ ನಾನು ಭಾರತದ ಅತ್ಯಂತ ವೇಗದ ಓಟಗಾರನಾಗಿದ್ದೇನೆ. ನಾನು ಇತ್ತೀಚೆಗೆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ 10.09 ಸೆಕೆಂಡುಗಳ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದೇನೆ. 10.1 ಸೆಕೆಂಡ್ನ ಸವಾಲನ್ನು ಮುರಿದ ಮೊದಲ ಭಾರತೀಯ ಕ್ರೀಡಾಪಟು ನಾನು ಟ್ರ್ಯಾಕ್ನಲ್ಲಿ. ಜೊತೆಗೆ ಸಮವಸ್ತ್ರ ಧರಿಸಿ ಕೂಡ ನನ್ನ ದೇಶಕ್ಕೆ ಸೇವೆ ಸಲ್ಲಿಸಲು ಶ್ರಮಿಸುತ್ತಿದ್ದೇನೆ. ನನ್ನ ತಂದೆ ಮತ್ತು ಅಜ್ಜ ಇಬ್ಬರೂ ಕ್ರೀಡಾಪಟುಗಳಾಗಿದ್ದರು. ದೀಪಾವಳಿ ಅಥವಾ ಹೊಸ ವರ್ಷದಂತಹ ಹಬ್ಬ ಬಂದಾಗಲೆಲ್ಲ ನಾವು ನಮ್ಮ ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಭಾರತದ ಸಾಂಸ್ಕೃತಿಕ ಸಂಪ್ರದಾಯ. ಹಾಗಾಗಿ ನಾನು ನನ್ನ ತಂದೆಯ ಟ್ರೋಫಿಗಳು ಮತ್ತು ಪದಕಗಳನ್ನು ಆಗ ಸ್ವಚ್ಛಗೊಳಿಸುತ್ತಿದ್ದೆ. ಆ ಕೆಲಸವು ನನಗೆ ತುಂಬ ಆನಂದದಾಯಕವಾಗಿತ್ತು ಮತ್ತು ಅದು ನನಗೆ ತುಂಬ ಸಂತೋಷವನ್ನುಂಟು ಮಾಡಿತ್ತು. ನಾನು ಯಾವುದೇ ಒಂದು ನಿರ್ದಿಷ್ಟ ಟ್ರೋಫಿಯನ್ನು ಸ್ವಚ್ಛಗೊಳಿಸಿದಾಗಲೆಲ್ಲ ನಾನು ಅವರನ್ನು ಕೇಳುತ್ತಿದ್ದೆ, ಅಪ್ಪ ನೀವು ಈ ಟ್ರೋಫಿಯನ್ನು ಎಲ್ಲಿ ಗೆದ್ದಿದ್ದೀರಿ? ಈ ಪದಕವನ್ನು ನೀವು ಎಲ್ಲಿ ಗೆದ್ದಿದ್ದೀರಿ? ಈ ಛಾಯಾಚಿತ್ರವನ್ನು ಯಾವಾಗ ತೆಗೆಯಲಾಗಿದೆ? ಪ್ರತಿಕ್ರಿಯೆಯಾಗಿ ಅವರು ತಮ್ಮ ಕಥೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಸ್ಪರ್ಧಿಸಲು ನಾನು ಇಲ್ಲಿಗೆ ಆಡಲು ಹೋಗಿದ್ದೆ, ನಾನು ಈ ರಾಷ್ಟ್ರೀಯ ಪದಕ ಗೆದ್ದೆ, ನನ್ನ ತಂಡವನ್ನು ಈ ರೀತಿ ಗೆಲ್ಲಿಸಿದೆ ಎಂದೆಲ್ಲ ವಿವರಿಸುತ್ತಿದ್ದರು. ಅವರ ಕಥೆಗಳಿಂದ ಪ್ರೇರಿತನಾಗಿ, ಅಪ್ಪ ನಾನೂ ಕೂಡ ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬಯಸುತ್ತೇನೆ ಎಂದು ಹೇಳುತ್ತಿದ್ದೆ. ಅವರು ಪ್ರತಿದಿನ ಬೆಳಗ್ಗೆ ಓಟಕ್ಕೆ ಹೋಗುತ್ತಿದ್ದರಿಂದ ನಾನು ಅವರನ್ನ, ಅಪ್ಪ ದಯವಿಟ್ಟು ನಿಮ್ಮೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಲು ಪ್ರಾರಂಭಿಸಿದೆ. ಆದ್ದರಿಂದ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಿದ್ದಂತೆ ತಾವು ಕ್ರೀಡೆಯಲ್ಲಿ ಕಲಿತ ಕೌಶಲ್ಯಗಳನ್ನು ನನಗೆ ಹೇಳಿಕೊಳ್ಳಲಾರಂಭಿಸಿದರು. ಹಾಗಾಗಿ ಅದರಲ್ಲಿ ನನ್ನ ಆಸಕ್ತಿ ಬೆಳೆಯಲಾರಂಭಿಸಿತು. ಉಸೇನ್ ಬೋಲ್ಟ್ ಅವರ ವಿಶ್ವ ದಾಖಲೆ ಮುರಿಯುವುದನ್ನು ನಾನು ಕಣ್ಣಾರೆ ಕಂಡೆ. ಇದಕ್ಕೆ ಸಂಬಂಧಿಸಿದ ಒಂದು ಮೋಜಿನ ಸಂಗತಿ ಇದೆ. ಒಂದು ದಿನ ನಾನು ಟಿವಿ ನೋಡುತ್ತಿದ್ದಾಗ ನನ್ನ ತಾಯಿ ಅದನ್ನು ಆಫ್ ಮಾಡಿದರು. ಮಗನೇ ಈಗ ಓದುವ ಸಮಯ, ಓದಿಕೊಳ್ಳಲು ಹೋಗು ಎಂದು ಹೇಳಿದರು. ಆಗ ನಾನು, ಸರಿ ನೀನು ಈಗ ನನಗೆ ಟಿವಿ ನೋಡಲು ಬಿಡುವುದಿಲ್ಲ, ಆದರೆ ಒಂದು ದಿನ ನೀನು ಟಿವಿ ಪರದೆಯ ಮೇಲೆ ನನ್ನನ್ನು ಹುಡುಕುವೆ, ನನ್ನನ್ನು ತೋರಿಸಿ ನೋಡಿ ಗುರೀಂದರ್ ಓಡುತ್ತಿದ್ದಾನೆ ಎಂದು ಹೇಳುವ ದಿನ ಬರುತ್ತದೆ ಎಂದು ಸವಾಲು ಹಾಕಿದೆ. ಮತ್ತು ನಿಜಕ್ಕೂ ನನ್ನ ತಾಯಿ ನಾನು ದೂರದರ್ಶನದಲ್ಲಿ ಓಡುವುದನ್ನು ನೋಡಿದಾಗಲೆಲ್ಲ ಅದು ನನಗೆ ಅಪಾರ ಸಂತೋಷವಾಗುತ್ತದೆ.
0: ವಾಹ್ ವಾಹ್ ವಾಹ್, ನಿಮ್ಮದಂತೂ ಬಹಳ ಅದ್ಭುತವಾದ ಭಾವನೆ.
2: ಹೌದು ಸರ್, ನನ್ನದು ಮಧ್ಯಮ ವರ್ಗದ ಕುಟುಂಬ. ಇದಲ್ಲದೆ ನನ್ನ ತಂದೆ ಸ್ವತಃ ವಾಲಿಬಾಲ್ ಆಡುತ್ತಿದ್ದರು, ಆದರೆ ಮನೆಯ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಕ್ರೀಡಾ ವೃತ್ತಿ ಜೀವನವನ್ನು ತ್ಯಜಿಸಬೇಕಾಯಿತು. ಅವರ ಸ್ವಂತ ಕನಸು ನನಸಾಗಲಿಲ್ಲ, ನನ್ನ ಮೂಲಕ ಆ ಕನಸನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಅವರು ಕಂಡರು. ಅವರ ಮಗ ಅದನ್ನು ನನಸಾಗಿಸುವವನು ಎಂದು ನಂಬಿದ್ದರು. ನಾನು ಆಗಾಗ್ಗೆ ಅವರೊಂದಿಗೆ ಚರ್ಚಿಸುತ್ತಿದ್ದೆ ಮತ್ತು ಮಿಲ್ಖಾ ಸಿಂಗ್ ಎಷ್ಟು ಶ್ರಮಿಸುತ್ತಿದ್ದರು ಎಂಬುದರ ಕುರಿತು ಕಥೆಗಳನ್ನು ನಾನು ಗಮನವಿಟ್ಟು ಕೇಳುತ್ತಿದ್ದೆ. ನಾನು ನನ್ನ ತಂದೆಗೆ, ಒಂದು ದಿನ ನಾನು ನಿಮ್ಮ ಕನಸನ್ನು ನನಸು ಮಾಡುವೆ ಎಂದು ಹೇಳುತ್ತಿದ್ದೆ. ಆಗ ತಂದೆಯವರು, ಕನಸುಗಳು ಹಾಗೆ ನನಸಾಗುವುದಿಲ್ಲ, ಅವುಗಳಿಗೆ ಅಪಾರ ಪ್ರಮಾಣದ ಕಠಿಣ ಪರಿಶ್ರಮ, ಸಂಪೂರ್ಣ ಏಕಾಗ್ರತೆ ಮತ್ತು ಪ್ರಯತ್ನ ಬೇಕಾಗುತ್ತದೆ ಎಂದು ಹೇಳುತ್ತಿದ್ದರು. ಮಿಲ್ಖಾ ಸಿಂಗ್ ಅವರ ಕಠಿಣ ಪರಿಶ್ರಮದಿಂದಾಗಿ ರಕ್ತವನ್ನು ವಾಂತಿ ಮಾಡಿಕೊಳ್ಳುತ್ತಿದ್ದರು, ಬಿರು ಬಿಸಿಲಿನಲ್ಲಿ ಓಡುತ್ತಿದ್ದವರು. ಅವರು ದಿನವಿಡೀ ತರಬೇತಿ ಪಡೆಯುತ್ತಿದ್ದರು. ಅವೆಲ್ಲ ನನಗೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದ್ದವು. ನಾನು ಓಡಿದರೆ ನನ್ನ ದೇಶಕ್ಕಾಗಿ ಓಡುತ್ತೇನೆ, ಪದಕ ಗೆದ್ದು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೇನೆ ಎಂಬ ನಂಬಿಕೆಯನ್ನು ನನ್ನಲ್ಲಿ ತುಂಬಿದ ನನ್ನ ತಂದೆ ನಿರಂತರ

0: ನಿರಂತರ ಸ್ಫೂರ್ತಿಯ ಸೆಲೆಯಾಗಿದ್ದರು. ಇದಲ್ಲದೆ ನಾನು 100 ಮೀಟರ್ ಓಟವನ್ನು ನನ್ನ ಸ್ಪರ್ಧೆಯಾಗಿ ಆರಿಸಿಕೊಂಡಾಗ ಎಲ್ಲರೂ ನನ್ನನ್ನು ತಡೆಯಲು ಪ್ರಯತ್ನಿಸಿದರು. 100 ಮೀಟರ್ ಓಟವನ್ನು ಆಯ್ಕೆ ಮಾಡಬೇಡಿ, ಇದು ಭಾರತೀಯರಿಗಾಗಿ ಅಲ್ಲ, ಭಾರತೀಯರ ದೇಹ ರಚನೆ 100 ಮೀಟರ್ ಓಟಕ್ಕಾಗಿ ಸೂಕ್ತವಲ್ಲ ಎಂದು ಹೇಳಿದರು. ಆದರೆ ನನ್ನ ತಂದೆ ಮತ್ತು ನಾನು ಯಾವಾಗಲೂ ದೃಢವಾಗಿದ್ದೆವು. ಗುರಿಂದರ್, ನಾವು ನಮ್ಮ ಆಯ್ಕೆಯನ್ನು ಮಾಡಿದ್ದೇವೆ ಮತ್ತು ಹಿಂದೆ ಸರಿಯುವ ಮಾತೇ ಇಲ್ಲ. ನಾವದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುವವರಿಗೆ ಖಂಡಿತ ಮಾಡಿ ತೋರಿಸುವ ಮೂಲಕ ಅವರು ತಪ್ಪು ಎಂದು ಸಾಬೀತುಪಡಿಸೋಣ. ನೀನು ಸಾಧಿಸಿ ತೋರಿಸುವೆ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ತಂದೆ ಹೇಳುತ್ತಿದ್ದರು. ನನ್ನ ತಂದೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆಯನ್ನು ಇಟ್ಟಾಗ ನಾನು ಆ ನಂಬಿಕೆಯನ್ನು ನನ್ನ ಆಂತರಿಕ ಶಕ್ತಿಯಾಗಿಸಿಕೊಂಡು ಮುನ್ನಡೆದಿದ್ದೇನೆ. ಇಂದು ಪ್ರತಿಯೊಬ್ಬ ಭಾರತೀಯನೂ ಸ್ಪ್ರಿಂಟ್ ರನ್ನಿಂಗ್ನಲ್ಲಿ ಮುಂದುವರಿಯುವಂತೆ ಹುರಿದುಂಬಿಸುತ್ತಿದ್ದೇನೆ.
1: ನೋಡಿ, ನೀವಿಬ್ಬರೂ ನಿಜವಾಗಿಯೂ ಅಸಾಧಾರಣವಾದದ್ದನ್ನು ಸಾಧಿಸಿದ್ದೀರಿ. ಕೇವಲ 2 ದಿನಗಳ ಅವಧಿಯಲ್ಲಿ ನೀವು ಜೊತೆಯಾಗಿ 3 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದೀರಿ. 100 ಮೀಟರ್ ಓಟದ ಬಗ್ಗೆ ಗುರಿಂದರ್ ವೀರ್ ಹೇಳಿದಂತೆ, ಜನರು ಸಾಮಾನ್ಯವಾಗಿ ಭಾರತೀಯ ದೇಹ ಈ ಸ್ಪರ್ಧೆಗೆ ಸೂಕ್ತವಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆಯೂ ನೀವು ಪರಿಶ್ರಮ ಪಟ್ಟು ಈ ಸಾಧನೆಗೈದಿದ್ದೀರಿ. ನಿಮ್ಮ ಯಶಸ್ಸಿನ ಹಿಂದಿನ ಉತ್ಸಾಹ, ದೃಢ ನಿಶ್ಚಯ, ಮನಸ್ಥಿತಿ ಎಂಥದ್ದು? ಏನು ಯೋಚಿಸಿದ್ದೀರಿ? ಹೇಗೆ ಅಭ್ಯಾಸ ಮಾಡುತ್ತಿದ್ದೀರಿ? ಎಷ್ಟು ಕಷ್ಟಕರ ಈ ಪ್ರಕ್ರಿಯೆ ಎಂದು ನಿಮ್ಮಿಬ್ಬರನ್ನು ನಾನು ಮತ್ತು ಮನದ ಮಾತಿನ ಕೇಳುಗರು ಸಹ ಆಲಿಸಬಯಸುತ್ತಾರೆ.
0: ಹೌದು ಸರ್, ನಾನು ಗುರಿಂದರ್. ಆರಂಭದಲ್ಲಿ ಸರ್ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದೆ. ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆಯೇ ಅಥವಾ ನಾನು ಸರಿಯಾದ ಆಯ್ಕೆಯನ್ನು ಮಾಡಿದ್ದೇನೆಯೇ ಎಂಬ ಸಂದೇಹಗಳು ಹಲವು ಬಾರಿ ಮೂಡಿದವು. ಏಕೆಂದರೆ ಪ್ರತಿ ಬಾರಿಯೂ ನೀವು ಗೆಲ್ಲುವುದಿಲ್ಲ, ಕೆಲವೊಮ್ಮೆ ನೀವು ಸರಳವಾಗಿ ಕಲಿಯುತ್ತೀರಿ. ನಾನು ಸೋಲನ್ನು ಅನುಭವಿಸಿದಾಗಲೆಲ್ಲ, ನನ್ನ ಪ್ರದರ್ಶನವು ನಿರೀಕ್ಷೆಗಳನ್ನು ತಲುಪಲು ಸಾಧ್ಯವಾಗದಿದ್ದಾಗಲೆಲ್ಲ ಅಥವಾ ನಾನು ಗಾಯಗೊಂಡಾಗಲೆಲ್ಲ ನನ್ನ ಕುಟುಂಬವು ನನ್ನೊಂದಿಗೆ ನಿಂತು ಬೆಂಬಲವನ್ನು ನೀಡುತ್ತಿತ್ತು. ಅವರು ನನಗೆ ಧೈರ್ಯ ತುಂಬುತ್ತಾ, ಪರವಾಗಿಲ್ಲ, 1 ದಿನ ಉತ್ತಮವಾಗಿಲ್ಲ ಅಥವಾ 1 ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಎಂದರೆ ನಿಮ್ಮ ಇಡೀ ಜೀವನ ಹಾಳಾಯಿತು ಎಂದಲ್ಲ, ಎಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಎಂದು ಹುರಿದುಂಬಿಸುತ್ತಿದ್ದರು. ನನ್ನ ತರಬೇತುದಾರ ಕೂಡ ನನಗೆ ಪಾಠವನ್ನು ಕಲಿಸಿದರು. ನೀನು ಇದನ್ನು ಸಾಧಿಸಲಾಗದಿದ್ದರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಜನರು ಈ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿದಾಗ ಮತ್ತು ಹುರಿದುಂಬಿಸಿದಾಗ ನಮ್ಮ ಪ್ರೇರಣೆಗೆ ಎಂದಿಗೂ ಧಕ್ಕೆಯಾಗುವುದಿಲ್ಲ.
1: ಅನಿಮೇಶ್ ಅವರೇ,
2: ಸರ್, 2021ರಲ್ಲಿ ನಾನು ಮೊದಲು ಅಥ್ಲೆಟಿಕ್ಸ್ ಪ್ರಾರಂಭಿಸಿದಾಗ ಎಲ್ಲರೂ ನನಗೆ, ನೋಡಿ ಇದು ಹೊಸ ಕ್ಷೇತ್ರ, ನಿಮ್ಮಿಂದ ಇದು ಸಾಧ್ಯವೋ ಇಲ್ಲವೋ ಎಂದು ಸಂಶಯ ವ್ಯಕ್ತಪಡಿಸುತ್ತಿದ್ದರು. ಆಗ ನಾನು ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೇನೆ, ನಾನು ಅದನ್ನು ನಿಭಾಯಿಸಿಯೇ ತೀರುತ್ತೇನೆ ಎಂದು ಹೇಳುತ್ತಿದ್ದೆ. ನನ್ನ ತಂದೆ ಕೂಡ ನನಗೆ ನಿರಂತರವಾಗಿ ನೆನಪಿಸುತ್ತಿದ್ದರು, ನೀನು ಈ ಕ್ಷೇತ್ರಕ್ಕೆ ಪ್ರವೇಶಿಸಿ ಆಗಿದೆ ಎಂದಾದ ಮೇಲೆ ಎಂದಿಗೂ ಹಿಂತಿರುಗಿ ನೋಡಬೇಡ, ಎಲ್ಲರೂ ಇದನ್ನು ಮಾಡುವ ಅಥವಾ ಅದನ್ನು ಮಾಡುವ ಬಗ್ಗೆ ಯೋಚಿಸುತ್ತಾರೆ, ಆದರೆ ಬಹಳ ಕಡಿಮೆ ಜನರು ಮಾತ್ರ ಇದನ್ನು ಅನುಸರಿಸುತ್ತಾರೆ ಮತ್ತು ಅದನ್ನು ಸಾಧಿಸುತ್ತಾರೆ. ನೀನು ಈ ಕ್ಷೇತ್ರ ಪ್ರವೇಶಿಸಿದ್ದೀಯಾ, ಆದ್ದರಿಂದ ಅದಕ್ಕೆ ಬದ್ಧವಾಗಿರು, ಇದರಲ್ಲೇ ಮುಂದುವರಿ ಎಂದು ಹೇಳುತ್ತಿದ್ದರು. ನಿನಗೆ ಬೇಕಾದ ಎಲ್ಲವನ್ನು ನಾವು ಒದಗಿಸುತ್ತೇವೆ, ಕುಟುಂಬ ಬೆಂಬಲ, ಆರ್ಥಿಕ ಬೆಂಬಲ, ನಾವು ಎಲ್ಲವನ್ನು ನೋಡಿಕೊಳ್ಳುತ್ತೇವೆ. ನೀನು ಕಷ್ಟಪಟ್ಟು ಅಭ್ಯಾಸ ಮಾಡುವುದರ ಮೇಲೆ ಗಮನ ಕೇಂದ್ರೀಕರಿಸು ಮತ್ತು ಭಾರತೀಯರು ಸಹ ಓಡಬಹುದು ಎಂದು ಭಾರತಕ್ಕೆ ತೋರಿಸು ಎನ್ನುತ್ತಿದ್ದರು. ಜನರು ನನಗೆ ಮತ್ತು ಇತರರಿಗೆ ಹೇಳುತ್ತಿದ್ದರು, sub-10 ಅಥವಾ sub-10.1 ಸ್ಪ್ರಿಂಟ್ ರನ್ನಿಂಗ್ಗೆ ಭಾರತೀಯರು ಅನುವಂಶಿಕ ರಚನೆ ಸೂಕ್ತವಾಗಿಲ್ಲ ಎಂದು, ಆದರೆ ಈಗ ಭಾರತೀಯರು ನಿಜವಾಗಿಯೂ ಅದನ್ನು ಮಾಡಬಹುದು ಎಂದು ನಾವಿಬ್ಬರು ಸಾಬೀತುಪಡಿಸುತ್ತಿದ್ದೇವೆ. ಇದು ನಮಗೆ ತುಂಬ ಕಷ್ಟಕರವೇನಲ್ಲ, ನಾವು ಏನನ್ನಾದರೂ ಸಾಧಿಸಲು ಸಮರ್ಥರಾಗಿದ್ದೇವೆ. ಆದ್ದರಿಂದ ಸರ್, ಈ ಎಲ್ಲ ವಿಷಯಗಳು ನನ್ನನ್ನು ಬಹಳ ಪ್ರೇರೇಪಿಸುತ್ತವೆ. ನಾವು ನಮ್ಮ ತರಬೇತಿಯನ್ನು ಮುಂದುವರಿಸುತ್ತಿದ್ದಂತೆ ನಿರಂತರವಾಗಿ ನಮ್ಮ ವೈಯಕ್ತಿಕ ದಾಖಲೆಗಳನ್ನು ಮುರಿಯುತ್ತಿದ್ದೇವೆ. ಇದು ಇತರ ಭಾರತೀಯರಿಗೂ ಅವರು ಸಹ ಅಂತಹ ಸಾಧನೆಗಳನ್ನು ಸಾಧಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ನಾವು ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಸರ್. ಇದಲ್ಲದೆ ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ನಾವಿಬ್ಬರು ಆಯ್ಕೆ ಆಗಿರುವುದರಿಂದ ಈ ಸ್ಪರ್ಧೆಯಲ್ಲಿ ಇನ್ನೂ ಉತ್ತಮ ಪ್ರದರ್ಶನ ನೀಡಲು ದೃಢ ನಿಶ್ಚಯ ಕೈಗೊಂಡಿದ್ದೇವೆ.
1: ಸರಿ, ನೋಡಿ, ನನ್ನ ಮನದಲ್ಲೂ ಒಂದು ಕುತೂಹಲವಿದೆ ಮತ್ತು ಇತರರಿಗೂ ಹಾಗೆಯೇ ಇರಬಹುದು ಎಂದುಕೊಳ್ಳುತ್ತೇನೆ. ನೀವಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು ನಾನು ಕೇಳಿದ್ದೇನೆ. ನಿಮ್ಮಿಬ್ಬರ ನಡುವೆ ಏನಾದರೂ ಒಪ್ಪಂದ ಅಥವಾ

0: ಸ್ನೇಹಪರ ಪೈಪೋಟಿ ನಡೆಯುತ್ತಿದೆಯೇ? ನೀನು ನನ್ನ ದಾಖಲೆಯನ್ನು ಮುರಿದರೆ ನಾನು ನಿನ್ನ ದಾಖಲೆಯನ್ನು ಮುರಿಯುತ್ತೇನೆ ಎಂದು. ಅನಿಮೇಶ್, ನೀವೇಕೆ ಈ ಕುರಿತು ಮೊದಲು ಹೇಳಬಾರದು?
1: ಸರ್, ಹಿಂದಿನ ದಾಖಲೆ 10.18 ಸೆಕೆಂಡ್ಗಳಾಗಿದ್ದವು. ಅದು ನಾನೇ ಮಾಡಿದ ದಾಖಲೆ. ನಂತರ ಸೆಮಿಫೈನಲ್ನಲ್ಲಿ ಸೋದರ ಗುರಿಂದರ್ ವೀರ್ 10.17 ಸೆಕೆಂಡ್ಗಳ ಸಮಯದೊಂದಿಗೆ ಅದನ್ನು ಮುರಿದರು. ತರುವಾಯ ಎರಡನೇ ಸೆಮಿಫೈನಲ್ನಲ್ಲಿ ನಾನು 10.15 ಸೆಕೆಂಡ್ಗಳ ಸಮಯದೊಂದಿಗೆ ಮತ್ತೊಮ್ಮೆ ದಾಖಲೆ ಮಾಡಿದೆ. ಆದ್ದರಿಂದ ಆ ಕ್ಷಣದಲ್ಲಿ ನನ್ನ ಸೆಮಿಫೈನಲ್ ನಡೆದಾಗ ನಾವಿಬ್ಬರೂ ನಿಜವಾಗಿಯೂ ಸಂತೋಷಪಟ್ಟೆವು. ಹೌದು, ಇದು ಅದ್ಭುತ. ಇಂದು ದಾಖಲೆ ಮುರಿಯಿತು ಮತ್ತು ನಾವಿಬ್ಬರೂ ಒಟ್ಟಿಗೆ ಅದನ್ನು ಮುರಿದಿದ್ದೇವೆ ಎಂದು. ಏಕೆಂದರೆ ಸ್ಪರ್ಧೆಯ ಸಮಯದಲ್ಲಿ ಸ್ವಾಭಾವಿಕವಾಗಿ ಪೈಪೋಟಿಯ ಭಾವನೆ ಇದ್ದರೂ ನಾವಿಬ್ಬರೂ ಮೊದಲೇ ದೃಢ ನಿರ್ಧಾರವನ್ನು ಮಾಡಿದ್ದೆವು. ವಾಸ್ತವವಾಗಿ ಇದಕ್ಕೂ ಮೊದಲು ನಾವು ಸೌದಿ ಅರೇಬಿಯಕ್ಕೆ ಸ್ಪರ್ಧಿಸಲು ಪ್ರಯಾಣಿಸಿದ್ದೆವು ಮತ್ತು ನಾವು ಅಲ್ಲಿಯೂ ರೂಮ್ಮೇಟ್ಗಳಾಗಿದ್ದೆವು. ಆಗಲೂ ಭಾರತೀಯ ಸ್ಪ್ರಿಂಟ್ ರನ್ನಿಂಗ್ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ. ಆ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಮ್ಮ ಸಾಧನೆ ಎಲ್ಲರನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಚರ್ಚಿಸುತ್ತಿದ್ದೆವು.
0: ಗುರಿಂದರ್ ವೀರ್, ನೀವು ಏನು ಹೇಳ ಬಯಸುತ್ತೀರಿ?
2: ನಾವಿಬ್ಬರು ಅಸಾಧಾರಣ ಪ್ರದರ್ಶನ ನೀಡುವುದೆಂದು ನಿರ್ಧರಿಸಿದ್ದೆವು. ಆದ್ದರಿಂದ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಅಗತ್ಯವಿದ್ದಾಗ ಸರ್, ನಾವು ಪರಸ್ಪರ ಬೆಂಬಲಕ್ಕೆ ನಿಲ್ಲುತ್ತೇವೆ. ಉದಾಹರಣೆಗೆ, ದಾಖಲೆ ಸ್ಥಾಪಿಸುವ ಮುನ್ನ ಮೊದಲು ನಾನು ದಾಖಲೆಯನ್ನು ಮುರಿದೆ, ನಂತರ ಅನಿಮೇಶ್ ದಾಖಲೆ ಮಾಡಿದರು. ನಾವು ಅಭ್ಯಾಸ ಮಾಡುತ್ತಿದ್ದಾಗ ನಾನು ಅನಿಮೇಶ್ಗೆ ಪಾಯಿಂಟ್ಗಳನ್ನು ನೀಡುತ್ತಿದ್ದೆ. ಅನಿಮೇಶ್, ಆ ಆರಂಭಿಕ ಬ್ಲಾಕ್ ಸರಿಯಾಗಿ ಕಾಣುತ್ತಿದೆ, ಅಲ್ಲಿ ಕುಳಿತು ಸ್ಟ್ರೈಡ್ ಅಭ್ಯಾಸ ಮಾಡು, ಇಲ್ಲಿ ನಮ್ಮ ಅಭ್ಯಾಸ ಮಾಡೋಣ, ಈ ಸ್ಥಳ ಅದಕ್ಕೆ ಸೂಕ್ತವಾಗಿದೆ ಎಂದು. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ನಾವು ಪರಸ್ಪರ ಸಹಾಯ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಸುಧಾರಿಸುತ್ತಾನೆ ಮತ್ತು ನಾವು ಸಹ ಸುಧಾರಿಸುತ್ತೇವೆ. ಆ ಸ್ನೇಹ ಭಾವ ಅತ್ಯಗತ್ಯ. ಆದರೆ ಸರ್, ನಾವು ಟ್ರ್ಯಾಕ್ನಿಂದ ಹೊರಗಿದ್ದಾಗ ಸ್ಪರ್ಧೆಯ ಕ್ಷೇತ್ರದ ಹೊರಗೆ ನಾವು ಸ್ನೇಹಿತರು. ಆದರೆ ನಾವು ಟ್ರ್ಯಾಕ್ಗೆ ಕಾಲಿಟ್ಟ ಕ್ಷಣ ನಾವು ಸ್ಪರ್ಧಿಗಳಾಗುತ್ತೇವೆ. ಆ ಸಮಯದಲ್ಲಿ ಮನಸ್ಥಿತಿಯು, ನಾನು ಅವನಿಗಿಂತ ವೇಗವಾಗಿ ಓಡಲಿದ್ದೇನೆ ಮತ್ತು ನಾನು ಇವನಿಗಿಂತ ವೇಗವಾಗಿ ಓಡಲಿದ್ದೇನೆ ಎಂಬುದಕ್ಕೆ ಬದಲಾಗುತ್ತದೆ.
0: ನೋಡಿ, ನಿಮ್ಮಲ್ಲಿ ಸ್ಪರ್ಧೆ ಎಂಬುದು ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸಲು, ಭವಿಷ್ಯದಲ್ಲಿ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಕೈಗೊಳ್ಳಲಾಗಿದೆ ಮತ್ತು ನೀವು ನಿಜವಾಗಿಯೂ ಸಕಾರಾತ್ಮಕ ಮನೋಭಾವದಿಂದ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಈ ಕ್ರೀಡಾ ಮನೋಭಾವ ಸ್ಪರ್ಧಿಸುವುದು, ಪರಸ್ಪರ ಸವಾಲು ಹಾಕುವುದು, ಮುಂದೆ ಸಾಗಲು ಶ್ರಮಿಸುವುದು ಮತ್ತು ಪರಸ್ಪರ ಮುಂದುವರಿಯಲು ಸಹಾಯ ಮಾಡುವುದರ ನಡುವಿನ ಸಮತೋಲನ ನಿಜವಾಗಿಯೂ ಗಮನಾರ್ಹವಾಗಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನೀವು ಅದ್ಭುತವಾದ ಕೆಲಸ ಮಾಡಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನೀವು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದೇ ರೀತಿ ಶ್ರಮಿಸುತ್ತೀರಿ. ನೀವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವ ಗುರಿ ಹೊಂದಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು.
1: ಧನ್ಯವಾದಗಳು ಸರ್.
2: ತುಂಬಾ ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸಮಯದಲ್ಲಿ ದೇಶದ ಬಹುಭಾಗಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸುಡುವ ಸೂರ್ಯ ಮತ್ತು ಬಿಸಿಗಾಳಿಯಂತಹ ಹವಾಮಾನದ ಸಮಯದಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನೀರು ಕುಡಿಯುತ್ತೀರಿ. ನೀವು ಬಿಸಿಲಿನಲ್ಲಿ ಹೊರಗೆ ಹೋಗಬೇಕಾದರೆ ಎಚ್ಚರಿಕೆಯಿಂದ ಹೋಗಿ. ಅಲ್ಲದೆ ಈ ನಿಟ್ಟಿನಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೇಸಿಗೆಯನ್ನು ಎದುರಿಸಲು ಪರಿಹಾರಗಳು ಹೆಚ್ಚಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ಕಂಡುಬರುತ್ತವೆ. ತಾಪಮಾನ ತೀವ್ರಗೊಳ್ಳುತ್ತಿದ್ದಂತೆ ನಮ್ಮ ಮನೆಗಳಲ್ಲಿನ ಸ್ವಾದ ಬದಲಾಗುವುದನ್ನು, ಪಾಕ ಪದ್ಧತಿ ರೂಪಾಂತರಗೊಳ್ಳುವುದನ್ನು ನೀವು ಸಹ ಗಮನಿಸಿರಬಹುದು. ಕೆಲವು ಸ್ಥಳಗಳಲ್ಲಿ ನೀರಿಗಾಗಿ ಮಣ್ಣಿನ ಮಡಕೆಗಳನ್ನು ಬಳಸಲು ಆರಂಭಿಸಿದರೆ ಇನ್ನು ಕೆಲವೆಡೆ ಮೊಸರನ್ನು ಹೆಪ್ಪು ಹಾಕಿ ಸಿದ್ಧಪಡಿಸಲಾಗುತ್ತದೆ. ಇನ್ನೂ ಕೆಲವೆಡೆ ಮಾವಿನಕಾಯಿಗಳನ್ನು ಕುದಿಸಲಾಗುತ್ತದೆ. ಇದು ಸ್ಥಳೀಯ ಪಾನೀಯಗಳ ಋತುವಿನ ಆರಂಭ ಸೂಚಿಸುತ್ತದೆ. ನಿಮಗೆ ಖಂಡಿತವಾಗಿಯೂ ಈ ಸ್ಥಳೀಯ ಪಾನೀಯಗಳ ಬಗ್ಗೆ ಗೊತ್ತಿರಬಹುದು. ನೀವು ಉತ್ತರ ಭಾರತಕ್ಕೆ ಪ್ರಯಾಣಿಸಿದರೆ ಅನೇಕ ಸ್ಥಳಗಳಲ್ಲಿ ನೀವು ಆಮ್ಪನ್ನಾ ಕಾಣಬಹುದು. ಇದು ಮಾವಿನಕಾಯಿಯ ರುಚಿ ಜೊತೆಗೆ ಬಿಸಿಲಿನ ತಾಪದಿಂದ ಉಪಶಮನ ಒದಗಿಸುತ್ತದೆ. ಪಂಜಾಬ್ ಅಥವಾ ಹರಿಯಾಣಕ್ಕೆ ಹೋದರೆ ನೀವು ದೊಡ್ಡ ದೊಡ್ಡ ಲೋಟಗಳಲ್ಲಿ ನೀಡುವ ಲಸ್ಸಿಯ ಸ್ವಾದವನ್ನು ಕಾಣುತ್ತೀರಿ. ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ

ಮಜ್ಜಿಗೆ ಬಹುತೇಕ ಎಲ್ಲಾ ಊಟಗಳಿಗೆ ಅತ್ಯಗತ್ಯ ಸಂಗತಿಯಾಗಿರುತ್ತದೆ. ಬಿಹಾರ್, ಜಾರ್ಖಂಡ್ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಸತ್ತು ಶರ್ಬತ್ ಲಭಿಸುತ್ತದೆ. ಅದರ ಸ್ವಾದ ನಿಜವಾಗಿಯೂ ಹೋಲಿಸಲಾಗದಂತಹದ್ದು, ಏಕೆಂದರೆ ಅದು ನಿಮ್ಮ ಹಸಿವನ್ನು ನೀಗಿಸುವುದಲ್ಲದೆ ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಕೊಂಕಣ ಪ್ರದೇಶ ಮತ್ತು ಗೋವಾದಲ್ಲಿ ನಿಮಗೆ ಕೋಕಂ ಶರ್ಬತ್ ಮತ್ತು ಸೋಲ್ ಕಡಿ ಸಿಕ್ಕುತ್ತದೆ. ದಕ್ಷಿಣ ಭಾರತದಲ್ಲಿ ಪಾನಕ, ನೀರ್ಮೋರ್ ಮತ್ತು ಸಾಂಬಾರಿವೆ. ಒಡಿಶಾದಲ್ಲಿ ಬೇಲ್ಪನ ಅಂದರೆ ಬಳುವಲಕಾಯಿಯ ಪಾನಕ. ಇವು ಕೇವಲ ಪಾನೀಯಗಳಲ್ಲ, ಅವು ಭಾರತದ ವೈವಿಧ್ಯಮಯ ಪ್ರದೇಶಗಳ ಸಾಂಸ್ಕೃತಿಕ ಸಂಪ್ರದಾಯಗಳ ಅವಿಭಾಜ್ಯ ಅಂಗವಾಗಿದೆ. ಇದಲ್ಲದೆ ಅವು ಏಕ್ ಭಾರತ್ ಶ್ರೇಷ್ಠ ಭಾರತ್ ಈ ಚೈತನ್ಯದ ಕುರುಹೂ ಆಗಿದೆ. ಒಂದು ವಿಷಯವನ್ನು ಖಂಡಿತ ನೆನಪಿನಲ್ಲಿಡಿ, ಇವುಗಳಲ್ಲಿ ಬಹಳಷ್ಟು ಸಿದ್ಧತೆಗಳು ನಮ್ಮ ಅಡುಗೆ ಮನೆಗಳು ಮತ್ತು ನಮ್ಮ ಹೊಲಗದ್ದೆಗಳಿಂದಲೇ ಹುಟ್ಟಿಕೊಂಡಿರುವಂತಹವಾಗಿವೆ. ಅವುಗಳಿಗೆ ಪ್ರಮುಖ ವಾಣಿಜ್ಯ ಬ್ರ್ಯಾಂಡಿಂಗ್ನ ಬೆಂಬಲ ಇಲ್ಲದಿರಬಹುದು, ಆದರೆ ತಲೆಮಾರುಗಳ ಅನುಭವ ಇದರಲ್ಲಿ ಮಿಳಿತವಾಗಿದೆ. ಈ ಬೇಸಿಗೆ ಋತುವಿನಲ್ಲಿ ಈ ಸ್ಥಳೀಯ ಪಾನೀಯಗಳನ್ನು ಎಲ್ಲರೂ ಸಂಪೂರ್ಣವಾಗಿ ಆನಂದಿಸಿ. ಸ್ನೇಹಿತರೆ, ಬೇಸಿಗೆ ಬರುತ್ತಿದ್ದಂತೆಯೇ ಪ್ರತಿಯೊಂದು ಮನೆಯಲ್ಲಿಯೂ ಮಾತಿನ ಮಧ್ಯೆ ಬರುವ ಮತ್ತೊಂದು ವಿಷಯವೆಂದರೆ ಅದು ಮಾವು. ಮನೆಗಳಲ್ಲಿ ಮಾವು ಮಾತುಕತೆಯ ವಿಷಯವಾಗುತ್ತದೆ. ಭಾರತದಲ್ಲಿ ಬೇಸಿಗೆ ಋತುವಿನಲ್ಲಿ ಮಾವಿನ ಬಗ್ಗೆ ಮಾತುಕತೆ ಆಡದ ಮನೆಯೇ ಇಲ್ಲ ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಮಾವು, ತನ್ನದೇ ಆದ ರುಚಿ, ತನ್ನದೇ ಆದ ಪರಿಮಳ ಇರುತ್ತದೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಆಪೂಸ್ ಅಲ್ಫಾನ್ಸೋ, ಗುಜರಾತ್ನ ಕೇಸರ್ ಇದಂತೂ ಮಾವಿನ ರಸದ ಜೀವಾಳ. ಉತ್ತರ ಪ್ರದೇಶದ ದಶಹರಿ ಮತ್ತು ನನ್ನ ಕಾಶಿಯ ಲಂಗ್ಡಾ. ಅಂದಹಾಗೆ ಲಂಗ್ಡಾ ಮಾವಿಗೆ ಒಂದು ವಿಶೇಷತೆ ಇದೆ, ಹಣ್ಣಾದ ನಂತರವೂ ಅದರ ಬಣ್ಣ ಕೆಲವೊಮ್ಮೆ ಹಸಿರಾಗಿಯೇ ಇರುತ್ತದೆ. ಬಿಹಾರದ ಜರ್ದಾಲು ಹಣ್ಣಿನ ಸುವಾಸನೆಯನ್ನು ದೂರದಿಂದಲೇ ಗುರುತಿಸಬಹುದು. ಚೌಸಾ, ಮಾಲ್ಡಾ, ಪ್ರತಿಯೊಂದು ಹೆಸರಿಗೂ ಅದರೊಂದಿಗೆ ಸಂಬಂಧಿಸಿದ ನೆನಪುಗಳಿವೆ. ದಕ್ಷಿಣ ಭಾರತಕ್ಕೆ ಹೋಗಿ ನೋಡಿ, ಅಲ್ಲಿ ಬಂಗನ್ಪಲ್ಲಿ, ತೋತಾಪುರಿ, ನೀಲಂ, ಮಲಗೋವಾ, ಬಂಗಾಳದಲ್ಲಿ ಹಿಮಸಾಗರ್, ಒಡಿಶಾ ಮತ್ತು ಆಂಧ್ರಪ್ರದೇಶದಲ್ಲಿ ಸುವರ್ಣರೇಖಾ ಇವೆಲ್ಲ ಇವೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಸ್ಥಳ ಬದಲಾದಂತೆ ಮಾವಿನ ರೂಪ, ಬಣ್ಣ, ರುಚಿಯೂ ಬದಲಾಗುತ್ತದೆ. ಸ್ನೇಹಿತರೆ, ಮಾವಿನ ಈ ಪಯಣ ಈಗ ಗ್ರಾಮದಿಂದ ಜಾಗತಿಕ ಮಾರುಕಟ್ಟೆಯವರೆಗೂ ತಲುಪುತ್ತಿದೆ. ಇಂದು ಮನದ ಮಾತಿನ ಮೂಲಕ ನಾನು ಮಾವು ಕೃಷಿಯಲ್ಲಿ ತೊಡಗಿರುವ ರೈತ ಸೋದರ ಸೋದರಿಯರನ್ನು ಪ್ರಶಂಸಿಸುತ್ತಿದ್ದೇನೆ. ನೀವು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ಕೇವಲ ಸಾಮಾನ್ಯ ರೈತರಲ್ಲ, ನೀವು ವಿಶೇಷ ರೈತರು. ಇದನ್ನು ಹೀಗೆಯೇ ಮುಂದುವರಿಸಿ. ಸ್ನೇಹಿತರೆ, ಬೇಸಿಗೆ ಈ ದಿನಗಳಲ್ಲಿ ಶಾಲೆಗಳಿಗೆ ರಜೆಯಂತೂ ಇದ್ದೇ ಇರುತ್ತದೆ. ಆದರೆ ನಿಮಗೂ ಪ್ರವೇಶ ಪಡೆದುಕೊಳ್ಳಬೇಕೆಂದು ಮನಸ್ಸಾಗುವ ಒಂದು ತರಗತಿಯ ಬಗ್ಗೆ ನಾನು ಈಗ ಹೇಳುತ್ತೇನೆ. ಸ್ನೇಹಿತರೆ, ಮಕ್ಕಳು, ಯುವಜನರು ಮತ್ತು ವೃದ್ಧರು ಬರುವ ಯಾವುದೇ ಶುಲ್ಕವಿಲ್ಲದ, ದೊಡ್ಡ ಕಟ್ಟಡವಿಲ್ಲದ, ತರಗತಿ ಕೊಠಡಿಗಳಿಲ್ಲದ, ಆದರೆ ನದಿಯಲ್ಲಿ ನಡೆಯುವಂತಹ ಒಂದು ಆಸಕ್ತಿದಾಯಕ ಶಾಲೆಯ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಇದೊಂದು ಕಥೆಯಲ್ಲ, ಇದೊಂದು ಪ್ರಾಮಾಣಿಕ ಪ್ರಯತ್ನ. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲಾ ಅವರು ಇಂತಹದ್ದೇ ಒಂದು ಸ್ವಿಮ್ಮಿಂಗ್ ಕ್ಲಬ್ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೂ 15,000 ಅಧಿಕ ಮಂದಿ ಇಲ್ಲಿ ಈಜುವುದನ್ನು ಕಲಿತಿದ್ದಾರೆ. ಸಾಜಿ ಅವರು ದಿವ್ಯಾಂಗ ಮಕ್ಕಳಿಗೆ ಕೂಡ ಈಜು ಕಲಿಸಿದ್ದಾರೆ. ಈ ಪ್ರಯತ್ನದ ಹಿಂದೆ ಒಂದು ನೋವು ಕೂಡ ಅಡಗಿದೆ. ಕೆಲವು ವರ್ಷಗಳ ಹಿಂದೆ ಒಂದು ದೋಣಿ ಅಪಘಾತದಲ್ಲಿ ಹಲವಾರು ವಿದ್ಯಾರ್ಥಿಗಳ ಸಾವು ಸಂಭವಿಸಿತ್ತು. ಈ ದುರ್ಘಟನೆ ಸಾಜಿಯವರನ್ನು ತೀವ್ರವಾಗಿ ಬೆಚ್ಚಿ ಬೀಳಿಸಿತು. ಆ ಮಕ್ಕಳಿಗೆ ಈಜುವುದು ಹೇಗೆಂದು ತಿಳಿದಿದ್ದರೆ ಬಹುಶಃ ಬದುಕಿ ಉಳಿಯುತ್ತಿದ್ದರೇನೋ ಎಂಬ ಯೋಚನೆಯಿಂದಲೇ ಆರಂಭವಾದದ್ದು ಅವರ ಈ ಅಭಿಯಾನ. ಸ್ನೇಹಿತರೆ, ಸಾಜಿ ವಲಾಶೇರಿಲಾ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜನರಿಗೆ ಸೇವೆ ಸಲ್ಲಿಸಲು ಅಪಾರ ಸಂಪನ್ಮೂಲಗಳು ಬೇಕಾಗಿಲ್ಲ, ಬೇಕಾಗಿರುವುದು ಒಳ್ಳೆಯ ಉದ್ದೇಶ, ಸ್ಥಿರವಾದ ಪ್ರಯತ್ನ. ಇವುಗಳಿಂದ ಸಾವಿರಾರು ಜನರ ಜೀವನದಲ್ಲಿ ಪರಿವರ್ತನೆ ತರಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ,
ಕಳೆದ ಕೆಲವು ದಿನಗಳಲ್ಲಿ ನನಗೆ ಯುರೋಪ್ ಮತ್ತು ನೆದರ್ಲ್ಯಾಂಡ್

ಕ್ಲಬ್ಸ್ಗೆ ಹೋಗುವ ಅವಕಾಶ ದೊರೆತಿತ್ತು. ನಾನು ಅಲ್ಲಿ ಹಲವಾರು ಸಭೆಗಳಲ್ಲಿ ಪಾಲ್ಗೊಂಡಿದ್ದೆ. ಆ ವೇಳೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಹೆಮ್ಮೆಯಿಂದ ತುಂಬುವಂತೆ ಮಾಡುವ ಘಳಿಗೆಯೊಂದು ಬಂದಿತ್ತು. ನೆದರ್ಲ್ಯಾಂಡ್ಸ್ನಲ್ಲಿ ಆಯೋಜನೆಯಾಗಿದ್ದ ಒಂದು ವಿಶೇಷ ಸಮಾರಂಭದಲ್ಲಿ ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ಹಿಂದಿರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ಪ್ರಧಾನಿಯವರೂ ಉಪಸ್ಥಿತರಿದ್ದರು. ಈ ತಾಮ್ರ ಫಲಕಗಳ ಕುರಿತಂತೆ ನನಗೆ ದೇಶ ವಿದೇಶಗಳಿಂದ ಸತತವಾಗಿ ಸಂದೇಶಗಳು ಬರುತ್ತಲೇ ಇವೆ. ಜನರು ಸಂತಸ ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತದ ತಮಿಳು ಸಮುದಾಯದಲ್ಲಿ ಇದರ ಬಗ್ಗೆ ವಿಶೇಷ ಉತ್ಸಾಹವಿದೆ. ಸ್ನೇಹಿತರೆ, ಈ ತಾಮ್ರ ಫಲಕಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಆದ್ದರಿಂದ ಇಂದು ಅವುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದರಲ್ಲಿ 21 ದೊಡ್ಡ ಮತ್ತು 3 ಸಣ್ಣ ತಾಮ್ರದ ಫಲಕಗಳಿವೆ. ಅವು ಮುಖ್ಯವಾಗಿ ಮೊದಲನೇ ರಾಜರಾಜೇಂದ್ರ ಚೋಳ ಅವರ ತಂದೆ ರಾಜರಾಜ ಚೋಳ ನೀಡಿದ ವಾಗ್ದಾನವನ್ನು ಈಡೇರಿಸುವುದಕ್ಕೆ ಸಂಬಂಧಿಸಿವೆ. ಅವು ಆನೈಮಂಗಲಂ ಗ್ರಾಮವನ್ನು ಬೌದ್ಧ ಮಠಕ್ಕೆ ದಾನ ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. ಈ ತಾಮ್ರ ಫಲಕಗಳು ಚೋಳ ರಾಜವಂಶದ ಸಾಧನೆಗಳನ್ನು ವಿವರಿಸುತ್ತವೆ. ಅವು ಚೋಳ ಸಾಮ್ರಾಜ್ಯದ ಬಲವಾದ ಸಮುದ್ರ ಶಕ್ತಿಯನ್ನು ಬಹಿರಂಗಪಡಿಸುತ್ತವೆ. ಅವು ಆಗ್ನೇಯ ಏಷ್ಯಾದ ದೇಶಗಳೊಂದಿಗಿನ ಅವರ ಸಂಬಂಧಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ. ಚೋಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಸ್ನೇಹಿತರೆ, ನಮ್ಮ ಸರ್ಕಾರ ಭಾರತದ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದೆ. ಈ ಅನುಕ್ರಮದಲ್ಲಿ ಜ್ಞಾನ ಭಾರತಂ ಅಭಿಯಾನದ ಅಡಿಯಲ್ಲಿ ಛತ್ತೀಸ್ಗಢನ ಮಲ್ಹಾರ್ನಲ್ಲಿ ಕೂಡ ಒಂದು ಮಹತ್ವಪೂರ್ಣ ಅನ್ವೇಷಣೆ ಮಾಡಲಾಗಿದೆ. ಇಲ್ಲಿ 3 ಅಪರೂಪದ ತಾಮ್ರದ ಫಲಕಗಳು ಪತ್ತೆಯಾಗಿವೆ. ಇವು ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನನ ಆಳ್ವಿಕೆಯ ಕಾಲದ್ದೆಂದು ನಂಬಲಾಗಿದೆ. ಈ ಶಾಸನಗಳು 6-7 ಶತಮಾನದ್ದು, ಅಂದರೆ 1400-1500 ಹಳೆಯದೆಂದೂ, ಈ ತಾಮ್ರದ ಫಲಕಗಳನ್ನು ಪ್ರಾಚೀನ ಬ್ರಾಹ್ಮೀ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆಯೆಂದೂ ತಜ್ಞರು ನಂಬುತ್ತಾರೆ. ಇವುಗಳಿಂದ ಆ ಕಾಲದ ಆಡಳಿತ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಮುಖ ಮಾಹಿತಿ ದೊರೆಯುತ್ತದೆ. ಸ್ನೇಹಿತರೆ, ನಾವು ಭಾರತೀಯರಲ್ಲಿ ಖಗೋಳ ವಿಜ್ಞಾನ ಅಂದರೆ ಆಸ್ಟ್ರಾನಮಿ ಬಗ್ಗೆ ಯಾವಾಗಲೂ ವಿಶೇಷ ಆಕರ್ಷಣೆ ಇದೆ. ನಮ್ಮ ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಅಲ್ಲಿ ಗಣಿತಶಾಸ್ತ್ರದ ಅದ್ಭುತ ಆವಿಷ್ಕಾರಗಳಾಗಿವೆ. ನೇವಿಗೇಷನ್ ಆಗಿರಲಿ, ಪಂಚಾಂಗವಿರಲಿ, ನಮ್ಮ ಹಬ್ಬ ಹರಿದಿನಗಳಿರಲಿ, ಇವುಗಳೆಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ನಮ್ಮ ದೇಶದಲ್ಲಿ ಈ ಖಗೋಳ ಶಾಸ್ತ್ರ ಪ್ರತಿ ಪೀಳಿಗೆಯಲ್ಲೂ ಕುತೂಹಲ ಹುಟ್ಟುಹಾಕಿದೆ, ಅವರನ್ನು ಅನ್ವೇಷಣೆಗೆ ಪ್ರೇರೇಪಿಸಿದೆ. ಇಂದಿನ ಯುವಜನರಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಉತ್ಸಾಹ, ಕುತೂಹಲ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಆಸ್ಟ್ರಾನಮಿ ಕ್ಲಬ್ಸ್ ಬಹಳ ಜನಪ್ರಿಯವಾಗುತ್ತಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೂ, ಶಾಲೆಗಳಿಂದ ಹಿಡಿದು ಉದ್ಯಾನವನಗಳವರೆಗೂ ಈ ಸಂಬಂಧ ಚಟುವಟಿಕೆಗಳು ಕಂಡುಬರುತ್ತವೆ. ನನಗೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ತಿಳಿದು ಬಂತು. ಇಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತದೆ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಈ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಸ್ನೇಹಿತರೆ, ರಾತ್ರಿಯ ವೇಳೆ ನಕ್ಷತ್ರಗಳನ್ನು ವೀಕ್ಷಿಸುವುದು ಬಹಳ ಅದ್ಭುತ ಅನುಭವ ಎನಿಸುತ್ತದೆ. ಆಸ್ಟ್ರೋ ಕೇರಳ ಹೆಸರಿನ ಒಂದು ಸಂಸ್ಥೆ ನೈಟ್ ಅಬ್ಸರ್ವೇಷನ್ ಕ್ಯಾಂಪ್ಸ್ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತದೆ. ಇಲ್ಲಿ ಯುವ ಸ್ನೇಹಿತರು ಟೆಲಿಸ್ಕೋಪ್ ತಯಾರಿಕೆ ಮತ್ತು ಸ್ಟಾರ್ ಮ್ಯಾಪ್ಸ್ನ ಉಪಯೋಗವನ್ನು ಕಲಿಯುತ್ತಾರೆ. ರಾಜ್ಕೋಟ್ನ ಬಿಗ್ ಬ್ಯಾಂಗ್ ಆಸ್ಟ್ರಾನಮಿ ಕ್ಲಬ್ ಗೀರ್ನ ಅರಣ್ಯಗಳಿಂದ ಹಿಡಿದು ಕಚ್ನ ರನ್ವರೆಗೆ ಅನೇಕ ಆಸ್ಟ್ರಾನಮಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ, ಇದು ಕೂಡ ಅತ್ಯಂತ ಪುರಾತನ ಖಗೋಳ ಶಾಸ್ತ್ರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ವೀಕ್ಷಣಾ ಸೌಲಭ್ಯಗಳೊಂದಿಗೆ ಪುಸ್ತಕಗಳು, ಗ್ರಂಥಾಲಯ ಮತ್ತು ಟೆಲಿಸ್ಕೋಪ್ ಲೈಬ್ರರಿ ಸೌಲಭ್ಯವೂ ಇದೆ. ನಾನು

ICAAC ಅನ್ನು ಕೂಡ ಉಲ್ಲೇಖಿಸಲು ಬಯಸುತ್ತೇನೆ. ಇದೊಂದು ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ನೇತೃತ್ವದ ನೆಟ್ವರ್ಕ್ ಆಗಿದ್ದು, ಖಗೋಳಶಾಸ್ತ್ರ ಮತ್ತು ಆಸ್ಟ್ರೋಫಿಸಿಕ್ಸ್ ಕ್ಲಬ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ. ಸ್ನೇಹಿತರೆ, ನಿಮ್ಮ ಹವ್ಯಾಸಕ್ಕಾಗಿ ಸಮಯ ಮೀಸಲಿಡುವುದು ಮತ್ತು ಯಾವಾಗಲೂ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುವುದು ಬಹಳ ಅಗತ್ಯ. ಈ ರಜಾ ದಿನಗಳಲ್ಲಿ ಯುವಜನರು ಖಗೋಳಶಾಸ್ತ್ರ ಕ್ಲಬ್ಗೆ ಸೇರಿಕೊಳ್ಳಬೇಕೆಂದು, ತಾರಾಲಯಕ್ಕೆ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಸ್ನೇಹಿತರೆ,

ಅಗತ್ಯ. ಈ ರಜಾ ದಿನಗಳಲ್ಲಿ ಯುವಜನರು ಖಗೋಳಶಾಸ್ತ್ರ ಕ್ಲಬ್ಗೆ ಸೇರಿಕೊಳ್ಳಬೇಕೆಂದು, ತಾರಾಲಯಕ್ಕೆ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಮನದ ಮಾತು ಕಾರ್ಯಕ್ರಮವನ್ನು ಟಿವಿಯಲ್ಲಿ ವೀಕ್ಷಿಸುತ್ತಿರುವವರಿಗೆ ಒಂದು ವಿಡಿಯೋ ಖಂಡಿತವಾಗಿಯೂ ವೀಕ್ಷಿಸಬೇಕೆಂದು ಹೇಳುತ್ತೇನೆ. ಈ ವಿಡಿಯೋ ಕಳೆದ ಕೆಲವು ದಿನಗಳಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಇದರಲ್ಲಿ ಕೆಲವರು ಬಹಳ ಧೈರ್ಯದಿಂದ, ಬಹಳ ಜಾಗರೂಕತೆಯಿಂದ ಒಂದು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಪೂರ್ಣ ಪ್ರಯತ್ನಕ್ಕೆ ಸುಮಾರು 13 ಗಂಟೆಗಳ ಕಾಲ ಹಿಡಿಯಿತೆಂದು ತಿಳಿದು ನಿಮಗೆ ಆಶ್ಚರ್ಯವೆನಿಸಬಹುದು. ಕೊನೆಯಲ್ಲಿ ಆ ಡಾಲ್ಫಿನ್ ರಕ್ಷಿಸಲ್ಪಟ್ಟಿತು. ಸ್ನೇಹಿತರೆ, ಭಾರತದ ಮೊದಲ ಗಂಗಾ ಡಾಲ್ಫಿನ್ ರಕ್ಷಣಾ ಆಂಬ್ಯುಲೆನ್ಸ್, ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದೆ. ಅಲ್ಲಿನ ಕಾಲುವೆಯಲ್ಲಿ ಗಂಗಾ ಡಾಲ್ಫಿನ್ ಸಿಲುಕಿಕೊಂಡಿತ್ತು. ಆ ಸಮಯದಲ್ಲಿ ನಮಾಮಿ ಗಂಗಾ ಅಭಿಯಾನದ ಅಡಿಯಲ್ಲಿ ನಿರ್ಮಿಸಲಾದ ಈ ಆಂಬ್ಯುಲೆನ್ಸ್ ಅದಕ್ಕೆ ಒಂದು ಭರವಸೆಯ ಕಿರಣದಂತೆ ಅದರ ಬಳಿ ತಲುಪಿತು. ನಂತರ ಅದನ್ನು ಎಚ್ಚರಿಕೆಯಿಂದ ರಕ್ಷಿಸಲಾಯಿತು, ಅದನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಲಾಯಿತು, ನಂತರ ಸುರಕ್ಷಿತವಾಗಿ ರಾಪ್ತಿ ನದಿಯಲ್ಲಿ ಬಿಡಲಾಯಿತು. ಒಂದು ರೀತಿಯಲ್ಲೇ ಹೇಳಬೇಕೆಂದರೆ ಒಂದು ಜೀವ ಪುನಃ ತನ್ನ ಮನೆಗೆ ಮರಳಿತು. ಸ್ನೇಹಿತರೆ, ಈ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಬಹಳ ವಿಶೇಷವಾದುದು. ಇದನ್ನು ಒಂದು ನಡೆದಾಡುವ ಆಸ್ಪತ್ರೆಯ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಡಾಲ್ಫಿನ್ ಅನ್ನು ಸುರಕ್ಷಿತವಾಗಿ ಇರಿಸುವಂತಹ ವ್ಯವಸ್ಥೆ ಇದೆ. ಆಮ್ಲಜನಕ ಪೂರೈಕೆಯ ಸೌಲಭ್ಯವಿದೆ, ವಿಶೇಷ ಸ್ಟ್ರೆಚರ್ ಇದೆ, ರಕ್ಷಿಸುವ ಉಪಕರಣವಿದೆ. ಅಂದರೆ ಯಾವುದಾದರೂ ಡಾಲ್ಫಿನ್ ಗಾಯಗೊಂಡರೆ, ಕಾಲುವೆಯಲ್ಲಿ ಸಿಲುಕಿಕೊಂಡರೆ ಅಥವಾ ನದಿಯಿಂದ ಹೊರಬಂದರೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಬಹುದಾಗಿದೆ. ಸ್ನೇಹಿತರೆ, ನಾವು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಿದಾಗ ನಾವು ಕೇವಲ ಒಂದು ಜಾತಿಯನ್ನಷ್ಟೇ ಅಲ್ಲದೆ ಗಂಗೆಯ ಜೀವ ವೈವಿಧ್ಯವನ್ನು ಉಳಿಸಿದಂತಾಗುತ್ತದೆ. ನಾವು ನದಿಯ ಸಂಪೂರ್ಣ ಜೀವನ ವ್ಯವಸ್ಥೆಯನ್ನು ಉಳಿಸುತ್ತೇವೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಪ್ರಕೃತಿಯ ಅಮೂಲ್ಯ ಪರಂಪರೆಯನ್ನು ಕಾಪಾಡುತ್ತೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮ್ಮಲ್ಲಿ ಅನೇಕರಿಗೆ ನದಿ, ಕೆರೆ ಅಥವಾ ಬಾವಿಯ ನೀರಿನೊಂದಿಗೆ ನೆನಪು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಕೆಲವರಿಗೆ ಕೆರೆಯಲ್ಲಿ ಈಜಿದ ನೆನಪಿರಬಹುದು, ಕೆಲವರಿಗೆ ಗೆಳೆಯರೊಂದಿಗೆ ಕೆರೆಯ ಸಮೀಪ ಆಟವಾಡಿದ ನೆನಪಿರಬಹುದು, ಕೆಲವರಿಗೆ ಆ ಮಣ್ಣಿನ ಸುವಾಸನೆ ನೆನಪಿರಬಹುದು. ಬಾಲ್ಯಕಾಲದ ಇಂತಹ ನೆನಪುಗಳು ಜೀವನದುದ್ದಕ್ಕೂ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುತ್ತವೆ. ಸ್ನೇಹಿತರೆ, ನೆನಪುಗಳನ್ನು ಸಂರಕ್ಷಿಸುವ ಇಂತಹ ಪ್ರೇರಣಾದಾಯಕ ವಿಷಯವೊಂದು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಿಂದ ಬೆಳಕಿಗೆ ಬಂದಿದೆ. ಬಸ್ತಿಯ ನಿವಾಸಿ ಆಕಾಶ್ ಗುಪ್ತಾ ತಮ್ಮ ಗ್ರಾಮದಲ್ಲಿದ್ದ ಮನೋರಮಾ ನದಿಯನ್ನು ನೋಡಿ ಬಹಳ ದುಃಖಿತರಾಗುತ್ತಿದ್ದರು. ಏಕೆಂದರೆ ಅವರು ಬಾಲ್ಯದಿಂದಲೂ ಈ ನದಿಯನ್ನು ಸದಾ ಸ್ವಚ್ಛ ಹಾಗೂ ಜೀವಂತವಾಗಿ ಹರಿಯುವುದನ್ನು ನೋಡುತ್ತಾ ಬಂದಿದ್ದರು. ಕಾಲಕ್ರಮೇಣ ಈ ನದಿಯಲ್ಲಿ ಪ್ಲಾಸ್ಟಿಕ್ ಸಂಗ್ರಹವಾಗತೊಡಗಿತು, ಕೊಳಕು ಹೆಚ್ಚಾಗುತ್ತಲೇ ಇತ್ತು. ಇದಕ್ಕಾಗಿ ಯಾರನ್ನೂ ದೂರದೆ ಹೊಸ ಆರಂಭಕ್ಕೆ ಶ್ರೀ ಆಕಾಶ್ ನಿರ್ಧರಿಸಿದರು. ದೂರಲ್ಲ ಹೊಸ ಆರಂಭ ಎನ್ನುವುದು ಅವರ ಮಂತ್ರವಾಯಿತು. ಅವರ ಬಳಿ ಇದ್ದದ್ದು ಬಲೆ, ಸನಿಕೆ ಮತ್ತು ಬುಟ್ಟಿ ಮಾತ್ರ. ಆದರೆ ಅವರಲ್ಲಿದ್ದ ಬಹುದೊಡ್ಡ ಶಕ್ತಿ ಎಂದರೆ ಏನನ್ನಾದರೂ ಬದಲಾಯಿಸಬಹುದೆಂಬ ಸಂಕಲ್ಪ. ಈ ಯುವಕರು ನದಿಯಲ್ಲಿ ಇಳಿಯುತ್ತಿದ್ದರು ಮತ್ತು ನೀರಿನಲ್ಲಿದ್ದ ತ್ಯಾಜ್ಯ ಹೊರತೆಗೆಯುತ್ತಿದ್ದರು, ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಹೊರತರುತ್ತಿದ್ದರು. ಅನೇಕ ಬಾರಿ ಒಂದು ದಿನದಲ್ಲಿ 50-60 ಕಿಲೋನಷ್ಟು ತ್ಯಾಜ್ಯ ನದಿಯಿಂದ ಹೊರಬರುತ್ತಿತ್ತು. ಕ್ರಮೇಣ ಮನೋರಮಾ ನದಿಯ ಆ ಭಾಗ ಸ್ವಚ್ಛವಾಗಿ ಕಾಣತೊಡಗಿತು. ಸುತ್ತಮುತ್ತಲಿನ ಜನರು ಕೂಡ ಈ ಕೆಲಸದತ್ತ ಗಮನ ಹರಿಸತೊಡಗಿದರು. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಹೆಚ್ಚಾಯಿತು. ಸ್ನೇಹಿತರೆ, ಗೋವಾದಿಂದ ಇಂತಹದ್ದೇ ಪ್ರೇರಣಾದಾಯಕ ಕಥೆಯೊಂದು ಹೊರಬಂದಿದೆ. ಗೋವಾದ ಬಾಲಕೃಷ್ಣ ಅಯ್ಯ ಓರ್ವ ನಿವೃತ್ತ ಶಿಕ್ಷಕರು, ಆದರೆ ಸಮಾಜಕ್ಕಾಗಿ ಕೆಲಸ ಮಾಡುವ ಅವರ ಉತ್ಸಾಹ ಇಂದಿಗೂ ಕುಗ್ಗದೆ ಅದೇ ರೀತಿ ಉಳಿದಿದೆ. ಮಡ್ಡಿ ತೋಲಾಪ್ ಪ್ರದೇಶದಲ್ಲಿದ್ದ ನೀರಿನ ಸಮಸ್ಯೆ ಅವರನ್ನು ಬಹಳ ಚಿಂತಿತರನ್ನಾಗಿಸಿತ್ತು. ಅವರು ಪರಿಹಾರಕ್ಕಾಗಿ ಕೆಲಸ ಆರಂಭಿಸಿದರು. ಕೊಳವೆ ಮಾರ್ಗ ಅಳವಡಿಸುವ ಕಾರ್ಯದಲ್ಲಿ ಬಾಲಕೃಷ್ಣ ಅವರು ಮಹತ್ವದ ಪಾತ್ರ ವಹಿಸಿದರು. ಇದರಿಂದಾಗಿ ಅನೇಕ ಮನೆಗಳಿಗೆ ನೀರು ತಲುಪುವಂತಾಯಿತು. ಪ್ರತಿದಿನ ನೀರಿಗಾಗಿ
ಬವಣೆ ಅನುಭವಿಸುತ್ತಿದ್ದ

0: ಇದ್ದ ಕುಟುಂಬಗಳಿಗೆ ಇದು ಅತಿ ದೊಡ್ಡ ಪರಿಹಾರ ದೊರೆತಂತಾಯಿತು. ಸ್ನೇಹಿತರೆ, ಕಳೆದ ವರ್ಷ ನನಗೆ ಅತ್ಯಂತ ಅದ್ಭುತ ಅನುಭವವಾಯಿತು. ಇದು ಮನ್ ಕಿ ಬಾತ್ನೊಂದಿಗೆ ಕೂಡ ಸಂಬಂಧಿಸಿದೆ. ಹೀಗಾಗಿ ನಾನು ಅದರ ವಿಷಯ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ತಮಿಳುನಾಡಿನ ನಾಗರ್ಕೋಯಿಲ್ನಲ್ಲಿ ಓರ್ವ ಶಿಕ್ಷಕಿಯೊಂದಿಗೆ ನನ್ನ ಭೇಟಿಯಾಯಿತು. ಸುಮಾರು 3 ದಶಕಗಳ ಹಿಂದೆಯೇ ನಾನು ಅವರನ್ನು ಭೇಟಿಯಾಗಿದ್ದೆ. ನಾನು ಮಾತನಾಡುತ್ತಿರುವುದು ಗಿರಿಜಾ ಅಮ್ಮನವರ ಬಗ್ಗೆ. ಈ ಭೇಟಿಯ ಸಮಯದಲ್ಲಿ ಕೆಲವು ಯುವ ವಿದ್ಯಾರ್ಥಿಗಳು ಕೂಡ ಅವರೊಂದಿಗಿದ್ದರು. ಸ್ನೇಹಿತರೆ, ಗಿರಿಜಾ ಅಮ್ಮ ಅವರು ಸುಮಾರು 15 ಶಾಲೆಗಳನ್ನು ನಡೆಸುತ್ತಾರೆ. ಇವುಗಳ ಪೈಕಿ ಚೆನ್ನೈನ ಜಯಗೋಪಾಲ್ ಗರೋಡಿಯಾ ಹಿಂದೂ ವಿದ್ಯಾಲಯ ಮುಖ್ಯವಾದದ್ದು. ಈಕೆಯ ದೇಶಭಕ್ತಿಯ ಮನೋಭಾವ ಪ್ರತಿ ಭಾರತೀಯನಿಗೂ ಸ್ಫೂರ್ತಿದಾಯಕವಾಗಿದೆ. ಮನದ ಮಾತಿನಿಂದ ಪ್ರೇರಣೆ ಪಡೆದ ಅವರು ದೇಶದ ಅನೇಕ ಸೈನಿಕರಿಗೆ ಕೊಡುಗೆ ನೀಡುವುದಾಗಿ ಸಂಕಲ್ಪ ತೊಟ್ಟರು. ಇದಕ್ಕಾಗಿ ಅವರು ತಮ್ಮೆಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು. ಪ್ರತಿದಿನವೂ ವೀರ ಸೈನಿಕರಿಗಾಗಿ 1 ರೂಪಾಯಿ ಕೊಡುಗೆ ನೀಡಬೇಕೆಂದು ಅವರು ಮಕ್ಕಳಲ್ಲಿ ಕೇಳಿಕೊಂಡರು. ಅಂದರೆ 1 ವರ್ಷದಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ 365 ರೂಪಾಯಿ ಸಂಗ್ರಹವಾಯಿತು. ಈ ಸಣ್ಣ ಸಣ್ಣ ಕೊಡುಗೆಯಿಂದ ಸರಿಸುಮಾರು 40 ಲಕ್ಷ ರೂಪಾಯಿ ಸಂಗ್ರಹವಾಯಿತು. ಗಿರಿಜಾ ಅಮ್ಮ ಅವರು ಈ ಸಂಪೂರ್ಣ ಮೊತ್ತದ ಚೆಕ್ಕನ್ನು ನನಗೆ ನೀಡಿದರು. ಭಾರತ ಮಾತೆಗೆ ಅವರ ಹೃದಯದಲ್ಲಿದ್ದ ಸಮರ್ಪಣಾ ಭಾವ ಅದೆಷ್ಟು ಆಳವಾಗಿತ್ತೆಂಬುದು ಅವರೊಂದಿಗಿನ ಮಾತುಕತೆಯಿಂದ ನನಗೆ ಮನದಟ್ಟಾಯಿತು. ಕಳೆದ ವರ್ಷವಷ್ಟೇ ಚೆನ್ನೈನ ಪ್ರಥಮ ಹಿಂದೂ ವಿದ್ಯಾಲಯ ತನ್ನ 50 ವರ್ಷಗಳನ್ನು ಪೂರ್ಣಗೊಳಿಸಿತು. ದೇಶದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಶಾಲೆಯ ನೆಟ್ವರ್ಕ್ನ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ಇದರೊಂದಿಗೆ ಕೈಜೋಡಿಸಿರುವ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಮತ್ತು ವೀರ ಸೈನಿಕರಿಗಾಗಿ ಕೊಡುಗೆ ನೀಡಿದ ಆ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿ ಗ್ರಾಮದಲ್ಲಿ ಪ್ರತಿ ನಗರದಲ್ಲಿ ನಮಗೆ ಸ್ಫೂರ್ತಿ ಪ್ರೇರಣೆ ನೀಡುವಂತಹ ಏನಾದರೊಂದು ನಡೆಯುತ್ತಲೇ ಇದೆ. ಹಲವು ಬಾರಿ ಈ ಪ್ರಯತ್ನಗಳ ಬಗ್ಗೆ ಹೆಚ್ಚು ಮಾತುಕತೆ ನಡೆಯುವುದಿಲ್ಲ. ಆದರೆ ನಮಗೆ ಇವುಗಳ ಬಗ್ಗೆ ತಿಳಿದು ಬಂದಾಗ ನಮ್ಮ ದೇಶದ ಮತ್ತು ನಮ್ಮ ಜನರ ಶಕ್ತಿಯಿಂದ ದೇಶ ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತಿದೆ ಎಂಬ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಇಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನೋಡಿ ಎನ್ನುವುದು ನಿಮ್ಮೆಲ್ಲರಲ್ಲಿ ನನ್ನ ಮನವಿ. ಸಮಾಜಕ್ಕಾಗಿ ಉತ್ತಮ ಕೆಲಸ ಕಾರ್ಯ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಪ್ರಶಂಸಿಸಿ ಅವರಿಂದ ಕಲಿಯಿರಿ. ಸಾಧ್ಯವಾದಲ್ಲಿ ನೀವು ಕೂಡ ಯಾವುದಾದರೊಂದು ಉತ್ತಮ ಕೆಲಸದಲ್ಲಿ ಕೈಜೋಡಿಸಿ. ಮುಂದಿನ ತಿಂಗಳ ಮನದ ಮಾತಿನಲ್ಲಿ ಮತ್ತಷ್ಟು ಪ್ರೇರಣಾದಾಯಕ ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅನೇಕ ಅನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ

ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. ಮಾತನಾಡಿಸುತ್ತಾರೆ ಕೆಎಲ್ ರಾಜೇಶ್ವರಿ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಸಂಗೀತಮಯ ವನಿತಾ ವಿಹಾರ ಅಂತಾನೆ ಹೇಳಬಹುದು. ನೀವೇ ಕೇಳಿದ ಹಾಗೆ ಈ ಒಂದು ಸುಶ್ರಾವ್ಯ ಕಂಠದ ಒಡತಿ ಸುಧಾ ಗಡಿಯಾರವರು. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಈಕೆ ಸಂಗೀತ ಸಂಯೋಜಕಿ, ಹಾಗೇನೇ ಗಾಯಕಿ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೆಲೋಡಿಕಾ ಅನ್ನುವಂಥ ವಿಶಿಷ್ಟ ವಾದನವನ್ನು ಕೂಡ ಇವರು ನುಡಿಸ್ತಾರೆ. ನಮಸ್ಕಾರ ಸುಧಾ ಅವರೇ.
1: ನಮಸ್ಕಾರ ಮೇಡಮ್.
0: ನೀವು ಹಾಡ್ತಾ ಇದ್ರೆ ಹಾಗೆ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಯಾರ ಹತ್ರ ಕಲ್ತ್ರಿ ಸಂಗೀತನ?
1: ನನ್ನ ಸಂಗೀತ ಪಯಣ ಶುರುವಾಗಿದ್ದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಮದುವೆ ಆದ ನಂತರ ಮೇಡಮ್.
0: ಓಹೋ.
1: ಮೂಲತಃ ಉಡುಪಿಯವರು ನಾವು. ಮನೆಯಲ್ಲಿ ಚಿಕ್ಕಂದಿನಿಂದಲೂ ಸಂಜೆ ದೀಪ ಹಚ್ಚಿದ ತಕ್ಷಣ ಮನೆಯಲ್ಲಿ ಒಂದ್ ತಾಸ್ ಭಜನೆ ಮಾಡ್ಬೇಕು, ಅದೊಂದು ಕ್ರಮ. ದಿನಾಲು ಶಾಲೆಯಿಂದ ಬಂದ ತಕ್ಷಣ ನೀವು ಹೋಮ್ವರ್ಕ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ತಾಸ್ ಭಜನೆ ಅಂತೂ ಮಾಡ್ಲೇಬೇಕು. ಅದು ಚಿಕ್ಕಂದಿನಿಂದ ಇತ್ತು ಅಭ್ಯಾಸ, ಅಷ್ಟಕ್ಕೆ ಸೀಮಿತವಾಗಿತ್ತು. ಶಾಲೆಗಳಲ್ಲಿ ಎಲ್ಲಾದ್ರೂ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ, ಅದು ಬಿಟ್ರೆ ಸಂಗೀತ ಕಲಿಬೇಕು ಅನ್ನೋದು ಒಂದು ಒಳಗಡೆ ಒಂದು ಇತ್ತು ನನಗೆ. ಮನೆಯಲ್ಲಿ ಆ ತರ ಒಂದು ಪ್ರೋತ್ಸಾಹ ಇರಲಿಲ್ಲ. ತಂದೆ ತಾಯಿಗಳು ಹೆಣ್ಮಕ್ಳು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅನ್ನೋ ಒಂದು ಚೌಕಟ್ಟಿನಲ್ಲೇ ನಾವು ಬೆಳೆದವರು, ಹಾಗಾಗಿ ಅದು ಒಳಗಡೆನೆ ಹಾಗೇನೆ ಉಳ್ಕೊಂಡ್ಬಿಡ್ತು ಮನಸ್ಸಲ್ಲಿ. ಆದ್ರೆ ಸಂಗೀತವನ್ನ ನಾವು ಅಂದ್ರೆ ದೇವರ ನಾಮವನ್ನ ಮನೆಯಲ್ಲಿ ಭಜನೆಯ ಮೂಲಕ ಹಾಡ್ಕೊಂಡು ಬಂದ ಪದ್ಧತಿ ಇತ್ತು. ಮದುವೆ ಆದ ನಂತರ ಬೆಂಗಳೂರಿಗೆ ಬಂದ್ಮೇಲೆ ಎರಡು ಮಕ್ಕಳು ನನಗೆ ಹುಟ್ಟಿ, ಅವು ಮಕ್ಕಳು ಬೆಳೀತಾ ಇರುವಾಗ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಸಂಗೀತ ಸಂಸ್ಥೆ, ಮ್ಯೂಸಿಕ್ ಹೌಸ್ ಅಂತ ಒಂದು ಸಂಗೀತ ಸಂಸ್ಥೆ ಇತ್ತು ಆಗ. ಇದು 2001 ವಿಷಯ. ಅಲ್ಲಿ ನಮಗೆ ನಮ್ಮ ಗುರುಗಳಾದ ಪಂಡಿತ್ ಪ್ರಕಾಶ್ ಕುಮಾರ್ ಹೆಗ್ಡೆ ಹಾಗೂ ಅವರ ಶ್ರೀಮತಿಯಾದ ಮಂಗಳಾಂಬಾ ಹೆಗ್ಡೆ ಅವರ ಪರಿಚಯ ಆಯ್ತು. ಮೊದಲು ಹೀಗೆ ಸಂಸ್ಥೆ ನೋಡಿದ ತಕ್ಷಣ ಹೋಗಿ ಹೀಗೆ ಮಾತಾಡ್ಸಿದ್ವಿ. ಮಾತಾಡಿಸ್ತಾ ಅವರ ಮಕ್ಕಳು ನಮ್ಮ ಮಕ್ಕಳು ಸಮವಯಸ್ಕರ ಆಗಿರೋದ್ರಿಂದ ಮಕ್ಕಳು ಮಕ್ಕಳು ಮೊದಲಿಗೆ ಫ್ರೆಂಡ್ಶಿಪ್ ಆಯ್ತು. ಅಲ್ಲಿಂದ ಮಾತಾಡ್ತಾ ಹಾಗೆ ಹೇಳ್ದೆ, ಫಸ್ಟ್ ಮಕ್ಕಳಿಗೆ ಹಾಕ್ತೀನಿ ಅಂತ ಹೇಳಿದೆ. ನನ್ಗೆ ಫಸ್ಟ್ ಕೇಳಲಿಕ್ಕೆ ಮುಜುಗರ ಆಯ್ತು, ಆಸೆ ಇತ್ತು ಒಳಗಡೆ. ಅದು ನನ್ನನ್ನು ಅಲ್ಲಿ ಕರೆದು ಹೋಗಿದ್ದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ. ಅಲ್ಲಿ ಹೋಗಿ ನಾನು ಹೇಳಿದೆ, ಮೇಡಮ್ ನಾನು ನನ್ನ ಮಕ್ಕಳಿಗೆ ಸಂಗೀತಕ್ಕೆ ಹಾಕ್ಲಾ, ಈ ತರ ನಾವು ಮನೇಲಿ ಭಜನೆ ಮಾಡ್ತೇವೆ, ಅದಕ್ಕೆ ನನಗೆ ಸಹವಾದ್ಯಗಳು ಬೇಕು. ಇದು ನಮ್ಮ ಯಜಮಾನರ ಒಂದು ಆಸೆನೂ ಆಗಿತ್ತು. ಅವರು ತುಂಬಾ ಮುಂಚೆಯಿಂದ ಅವರು ಆಸೆ ಪಡ್ತಾ ಇದ್ರು. ಅವ್ರು ಇಂಜಿನಿಯರಿಂಗ್ ಮೈಸೂರಲ್ಲಿ ಮಾಡುವಾಗ ಮೃದಂಗಂ ಕಲಿಬೇಕು, ತಬಲಾ ಕಲಿಬೇಕು ಅಂತ ಆಸೆ ಇತ್ತು ಅವರಿಗೆ. ಅಲ್ಲಿ ಕಲೀಲಿಕ್ಕೆ ಆಗ್ಲಿಲ್ಲ, ಇಂಜಿನಿಯರ್ ಆಯ್ತು. ಅವರ ಆಸೆನೂ ಅದಾಗಿತ್ತು. ಸೊ ಮಕ್ಕಳಿಗೆ ನಾನು ದೊಡ್ಡ ಮಗನಿಗೆ ತಬಲಾಗೆ ಫಸ್ಟ್ ಹಾಕಿದೆ. ತಬಲಾಗ್ ಹೋಗುವಾಗ ಅವನ್ ಕರ್ಕೊಂಡು ಹೋಗಿ ಬರುವಾಗ ನಾನು ಅಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಅವನು ತಬಲಾ ಪ್ರಾಕ್ಟೀಸ್ ಮಾಡುವಾಗ ನಾನು ಅಲ್ಲಿ ಕುತ್ಕೊಳ್ಳೋದು, ಬೇರೆ ಅವರು ಸಂಗೀತ ಕ್ಲಾಸ್ ಎಲ್ಲ ಬೇರೆ ಬೇರೆ ಇದ್ರಲ್ಲಿ ನಡೀತಾ ಇರುವಾಗ ನಾನು ಕೇಳ್ತಾ ಇರ್ತಾ ಇದ್ದೆ. ಅವನು ಮಧ್ಯದಲ್ಲಿ ಅವನು ನಿಲ್ಲಿಸ್ಬಿಟ್ಟ 6 ಚಿಕ್ಕ ಮಗು ಅವನು. ಅವನಿಗೆ ತಬಲಾಗ ಹಾಕಿದಾಗ ಒಂದು 6 ಅವನ ಪಾಪ ಕೈ ಎಲ್ಲ ತುಂಬಾ ಪುಟ್ಟದಲ್ವಾ, ಅವ್ನ ನಿಲ್ಲಿಸ್ದ ಅಂತ ನಾನು. ಆದ್ರೂ ನಾನು ನನ್ನ ಗುರುಗಳ ಹತ್ರ ಹಾಗೆ ಪರಿಚಯದಲ್ಲೇ ಇದ್ದೆ. ಅವ್ರು ಹೇಳ್ದೆ, ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಗುರುಗಳವನು, ಏನ್ ಮಾಡೋದು ಅಂದಾಗ, ತೊಂದ್ರೆ ಇಲ್ಲ ಅವ್ರಿಗೆ ಬಿಡಿ, ಸ್ವಲ್ಪ ಮಧ್ಯದಲ್ಲಿ ಅವ್ರಿಗೆ ಕೊಡಿ ಟೈಮು, ಮತ್ತೆ ಅವ್ರು ಮನ್ಸು ಮಾಡ್ಬಹುದು ಅಂತ ಹೇಳಿದ್ರು. ಸರಿ, ಮತ್ತೆ 6 ಮತ್ತೆ ನಾನು ಅವ್ರನ್ನ ಕರ್ಕೊಂಡು ಹೋದೆ. ಆಗ ಅವರು ಅಲ್ಲಿ ಕೀಬೋರ್ಡ್ಗೆ ಹಾಕಿದ್ರು ಅವನಿಗೆ. ಸರಿ, ಅವನಿಗೆ ಕೀಬೋರ್ಡ್ ಶುರುವಾಯ್ತು. ಕೀಬೋರ್ಡ್ಗೆ ಅವನಿಗೆ ಏನು ಹೇಳ್ಕೊಡ್ತಾರೋ ಅದನ್ನ ಪಾಠಗಳನ್ನ ಮನೆಗೆ ಬಂದ ತಕ್ಷಣ ಅವ್ನು ನುಡಿಸುವ

0: ನಾನು ಅವನ ಜೊತೆ ಕುತ್ಕೋತಾ ಇದ್ದೆ. ಕುತ್ಕೊಂಡು ಅವನ್ ನುಡಿಸ್ತಾನೋ ಇಲ್ವೋ ನಾನ್ ನುಡಿಸ್ಬಿಡ್ತಿದ್ದೆ. ಅಲ್ಲಿ ನನ್ ಎಲ್ಲೋ ಒಂಥರ ಕುತೂಹಲ ಬಂತು. ಇದೇನೋ ಇದೆ, ಇದ್ರಲ್ಲಿ ಏನೋ ಕಲೀಲಿಕ್ಕೆ ನನ್ನಿಂದ ಆಗೋ ಅಂತದ್ದೇನೋ ಅನಿಸ್ತಾ ಇದೆ ನನಗೆ ಅಂತ ನಾನು ಕಲಿಯಕ್ ಶುರು ಮಾಡಿದೆ. ಮಕ್ಕಳಲ್ವಾ, ಅವ್ರಿಗೇನೋ ಅಂದ್ರೆ ಒಂದ್ಸಲ ನುಡಿಸ್ತಾರೆ ಹೋಗ್ಬಿಡ್ತಾರೆ, ಅವ್ರಿಗೆ ಅಷ್ಟು ಮೆಮೊರಿ ಪವರ್ ಅವ್ರು ಚೆನ್ನಾಗೂ ಇರುತ್ತೆ. ಆದ್ರೆ ನನ್ಗೇನಂತ ಇತ್ತು, ಅವ್ನು ನುಡಿಸಿದ್ ಏನಾದ್ರೂ ತಪ್ಪಿರ್ಬೋದಾ ನೋಡೋಣ ಅಂತ ನಾನು ಪ್ರಯತ್ನ ಪಟ್ಟು ಸುಮ್ನೆ ಹಿಂಗೆ ಹಿಂಗೆ ನುಡಿಸ್ತಾ ಇದ್ದೆ. ಸರಿ ಅದು ಇರ್ಬೋದು, ಆದ್ರೆ ನಂದು ಫಿಂಗರಿಂಗ್ ಎಲ್ಲ ತಪ್ಪಾಗಿ ಆಗ್ತಾ ಇತ್ತು. ಅದಕ್ಕೆ ಅನ್ಕೊಂಡೆ ಅಯ್ಯೋ ನಾನು ತಪ್ಪು ನುಡಿಸ್ತೀನೇನೋ, ಬಟ್ ಏನೋ ಇದೆ ಇದ್ರಲ್ಲಿ ಅಂತ ಅಲ್ಲಿ ಕುತೂಹಲ ಬಂದು ನೆಕ್ಸ್ಟ್ ದಿನ ಕ್ಲಾಸಿಗೆ ಹೋದ ಮಂಗಳಾಂಬೆ ಮೇಡಮ್ ಅವ್ರನ್ನ ಕೇಳಿದೆ, ನನ್ನ ಭಜನೆಗೆ ಸರಿಯಾಗಿ ಏನಾದ್ರು ಹಾರ್ಮೋನಿಯಂ ಕಲಿಬೋದಾ ಅಂದಾಗ, ಓ ಖಂಡಿತ ಕಲಿಯರಿ ಸುಧಾ ಅವರೇ, ನೀವು ಭಜನೆ ಹಾಡ್ತೀರಾ ಇಷ್ಟು ಚೆನ್ನಾಗಿ, ನಿಮ್ಗೆ ಇದು ಸಹ ವಾದನ ತುಂಬಾ ಉಪಯುಕ್ತ ಆಗುತ್ತೆ, ಖಂಡಿತ ನೀವು ಕಲಿಯಕ್ ಶುರು ಮಾಡ್ತಿರಲ್ಲ, ಶಾಸ್ತ್ರೀಯ ಸಂಗೀತನ ಕಲಿಯಿರಿ, ಅದರಲ್ಲಿ ನಿಮ್ಗೆ ಕೆಲವು ರಾಗಗಳ ಪರಿಚಯ ಆಗತ್ತೆ. ಅವ್ರು ಅವತ್ ಹೇಳಿದ ಮಾತು ಮುಂದುವರ್ಸ್ಕೊಂಡು ನಿಮ್ಮದೇ ಆದ ಭಜನೆಗಳಿಗೆ ರಾಗ ಹಾಕ್ಬಹುದು ಅಥವಾ ಸಂಯೋಜನೆ ಮಾಡಬಹುದು, ಇನ್ನೇನೋ ನೀವು ಕಂಡ್ಕೋಬಹುದು, ಎಲ್ಲಾನು ನಾವು ಹೇಳ್ಕೊಡ್ಬೇಕಂತಿಲ್ಲ, ಮಾಡಿ ಖಂಡಿತ ಮಾಡಿ, ಶಾಸ್ತ್ರೀಯ ಸಂಗೀತವನ್ನೇ ಶುರು ಮಾಡಿ ಅಂತ ಹೇಳಿ ಅವರು ಶಾಸ್ತ್ರೀಯ ಸಂಗೀತ ಓಕಲು ಶುರು ಮಾಡಿದ್ರು, ಜೊತೆ ಜೊತೆಗೆ ನನಗೆ ಹಾರ್ಮೋನಿಯಂಗೆ ಹೇಳಿ ಶುರು ಮಾಡಿ. ಮನೆಯಲ್ಲಿ ಪುಟ್ ಪುಟ್ಟ ಮಕ್ಕಳು ಅತ್ತೆ ಇದ್ರು ಯಜಮಾನ್ರು ಎಲ್ಲ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ನಾನು ಒಂದು ಒಳ್ಳೆ ಮನಸ್ಸಿಂದ ಶುರು ಮಾಡಿದೆ.
1: ಈ ನಿಮ್ಮ ಸಂಗೀತ ಪಯಣ ಶುರು ಆಯ್ತಲ್ಲ, ಇದಕ್ ಮುಂಚಿನ ಹಂತ ಅಂದ್ರೆ ನೀವು ಭಜನೆ ಹಾಡ್ತಾ ಇದ್ದೀರಿ, ಈಗ ನಿಮ್ಮ ಧ್ವನಿಯಲ್ಲಿ ನಾವು ಒಂದು ಭಜನೆಯನ್ನ ಕೇಳ್ಬಹುದಾ?
0: ಓಹ್ ಖಂಡಿತ ಕೇಳ್ಬೋದು ಮೇಡಮ್.

0: ಇದು ನೀವು ಹಾಡ್ತಾ ಇದ್ದಂತ ಭಜನೆ, ಮುಂಚೆ ಚಿಕ್ಕವರಿದ್ದಾಗ ಹಾಡ್ತಾ ಇದ್ದಿದ್ದು,
1: ಚಿಕ್ಕಂದಿನ ಹಾಡ್ತಾ ಇದ್ದೆ, ಈಗ ಸ್ವಲ್ಪ ಕಲ್ತು ಸ್ವಲ್ಪ ಇನ್ನು ಅದನ್ನ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ.
0: ಆಮೇಲೆ ನೀವು ನಿಮ್ ಮಗನ ಜೊತೆ ಕೀಬೋರ್ಡ್ ನುಡ್ಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ?
1: ಹೌದು ಹೌದು.
0: ಆಮೇಲೆ ಏನ್ ಮಾಡಿದ್ರಿ?
1: ಹಾಗೇನೆ ಶಾಸ್ತ್ರೀಯ ಸಂಗೀತವನ್ನೇ ಕಲಿತಾ ಇದ್ದು ಅದರಲ್ಲೇ ತೊಡಗಿಸ್ಕೊಂಡೆ. ಮಗನಿಗೆ ಶುರು ಮಾಡಿದ್ದೆ ಅಲ್ವಾ, ಹಾಗೆ ಚಿಕ್ಕ ಮಗನಿಗೂ ಅಲ್ಲೇ ಸಂಗೀತದ ಅಭ್ಯಾಸ ಶುರು ಮಾಡಿದ್ವಿ. ಚಿಕ್ಕವನ್ಗೆ ಕೀಬೋರ್ಡ್ಗು ಹಾಕಿದ್ವಿ, ದೊಡ್ಡವನು ತಬ್ಲಾ, ಆಮೇಲೆ ಮತ್ತೆ ಅಲ್ಲಿ ಶುರುವಾಯ್ತ. ಒಂದು ಅವನು ಕೀಬೋರ್ಡ್ ಬಿಟ್ಟ, ದೊಡ್ಡವನು ತಬ್ಲಾ ಕಂಟಿನ್ಯೂ ಮಾಡ್ದ. ಒಟ್ಟಿನಲ್ಲಿ ಅಲ್ಲಿಂದ ಬರ್ಲೇ ಇಲ್ಲ ಆಚೆ. ಮನೆಯಲ್ಲಿ ಭಜನೆ ಜೊತೆಗೆ ಅವನು ತಬ್ಲಾಗೆ ಸುಮ್ನೆ ಒಂದು ಕೆಲವು ಸಿಂಪಲ್ ಆಗಿರುವ ಟೇಕಗಳನ್ನ ಹೇಳ್ಕೊಡ್ತಾ ಇದ್ರು ಗುರುಗಳು. ಅದಕ್ಕೆ ಭಜನ್ ಟೇಕ್, ದಾದ್ರಾ, ಆ ತರದೆಲ್ಲ ಹೇಳ್ಕೊಡ್ತಾ ಇದ್ರು. ಅಲ್ಲಿ ಅವನಿಗೆ ತಬ್ಲಾದ್ದು ಪ್ರಾಕ್ಟೀಸ್ ಆಗ್ತಾ ಇತ್ತು, ಅದು ಮನೆಯಲ್ಲಿ ಭಜನೆಗೆ ನಾವು ಅಳವಡಿಸ್ಕೊಳ್ತಾ ಇದ್ವಿ. ಚಿಕ್ಕವನು ಕೀಬೋರ್ಡ್ ನುಡಿಸ್ತಾ ಇದ್ದ, ನಮ್ಮ ಮನೇಲಿ ಹಾರ್ಮೋನಿಯಂ ಇತ್ತು. ಸೊ ಮನೇಲಿ ಹಾರ್ಮೋನಿಯಂ ಇಟ್ಕೊಂಡು ನಿಧಾನಾಗ ಅವನು ನುಡಿಸ್ತಾ ಇದ್ದ, ನಾವು ಹಾಡ್ತಾ ಇದ್ವಿ. ಐಗಿರಿ ನಂದಿನಿ, ಬ್ರಹ್ಮ ಮುರಾರಿಸು, ಆ ತರದ್ದೇ ಅಭ್ಯಾಸ ಮಾಡಿದ್ವಿ ಮನೇಲಿ ಮಕ್ಕಳಿಗೆ. ಅದ್ರ ಜೊತೆಗೆ ನಾನು ಹಾಡ್ಕೊಂಡು ಹೋಗ್ತಾ ಇದ್ದೆ. ಪ್ರತಿನಿತ್ಯ ನಾವು ಏನ್ ಮಾಡ್ತಾ ಇದ್ವಿ, ಅವ್ರಿಗೆ ಪ್ರಾಕ್ಟೀಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ದಿನಾಲು ಅವರು ಪಾಪ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಒಪ್ಕೋತಾ ಇದ್ರು. ಆಮೇಲೆ ಅಮ್ಮ ದಿನಾಲು ಅದನ್ನೇನೆ ಅಂತ, ಇಲ್ಲ ಮಗ ಮಾಡ್ಬೇಕು, ಹೀಗೇನೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿ ನಾನು ಅವ್ರನ್ನ ಮನವೊಲಿಸಿ ಹಾಡ್ತಾ ಇದ್ದೆ. ಅವರು ಅದನ್ನ ಒಪ್ಕೊಂಡ್ರು, ಕಡೆಗೆ ನುಡಿಸ್ತಾ ಇದ್ರು. ಅದ್ರ ಜೊತೆಗೆ ನಂದು ಅಭ್ಯಾಸ ಶುರು ಆಯ್ತು ಅಲ್ಲಿ ಶುರುವಾಗಿ. ಆಮೇಲೆ ಶಾಸ್ತ್ರೀಯ ಸಂಗೀತ ಶುರು ಮಾಡಿದ್ಮೇಲೆ ಅವಾಗ ಅದಕ್ಕೆ ಸರಿಯಾಗಿ

0: ದೇವರನಾಮ, ಭಜನ್ಸ್, ಅಭಂಗ್ಸ್ ಎಲ್ಲ ನಾನು ಅವ್ರ ಜೊತೆಗೆ ಅಭ್ಯಾಸ ಮಾಡಕ್ ಶುರು ಮಾಡಿದೆ. ಅಲ್ಲೂ ಭಜನೆಗಳನ್ನ ಇನ್ಸ್ಟ್ರೂಮೆಂಟ್ ಜೊತೆಗೇನೆ ಹಾಡ್ಲಿಕ್ಕೆ ಶುರು ಮಾಡಿದೆ. ಆಗ ನನಗೆ ನನ್ನ ವಾಯ್ಸಲ್ಲಿರೋ ಒಂದು ಕೆಪಾಸಿಟಿನೂ ಗೊತ್ತಾಯಿತು. ಮೇಡಮ್ ಹೇಳೋರು ಅಂದ್ರೆ ಸಂಗೀತ ಗೊತ್ತಿಲ್ದಿರೋರು ಪಾಪ, ಅವ್ರಿಗೆ ಏನು ಗೊತ್ತಿಲ್ದಿರೋರು ಅದು ಅನ್ಸುತ್ತೆ ನಾವೇನೋ ಒಂದು ಪಿಚ್ ತಗೊಂಡ್ಬಿಡ್ತೀವಿ, ಹಾಡ್ಬಿಡ್ತೀವಿ, ಮುಂದೆ ಅದನ್ನ ರೀಚ್ ಆಗಕ್ಕಾಗಲ್ಲ. ಅವಾಗ ಶ್ರುತಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿದ್ರು ನಮ್ಗೆ, ನಮ್ಮ ಮಂಗಳಾ ಮೇಡಮ್ ಹೇಳಿದ್ರು, ನೋಡಿ ನಮ್ ನಮ್ಮ ವಾಯ್ಸಿಗೆ ಒಂದಿಷ್ಟು ಕೆಪಾಸಿಟಿ ಇರುತ್ತೆ, ಆ ಪಿಚ್ಚಲ್ಲೇ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗದು ಶಾಸ್ತ್ರೀಯಕ್ಕೂ ಹೆಲ್ಪ್ ಆಗುತ್ತೆ, ಪ್ಲಸ್ ನೀವು ಹಾಡುವಂತ ಯಾವುದೇ ಹಾಡುಗಳಿರ್ಬೋದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಆ ಒಂದು ಪಿಚ್ಚನ್ನ ನೀವು ಫಿಕ್ಸ್ ಮಾಡ್ಕೊಳ್ಬೇಕು, ನಿಮ್ ಕೆಪಾಸಿಟಿಗೆ ನೀವು ಕರಿ ಐದನ್ನ ಹಾಡಿ, ತುಂಬಾ ಚೆನ್ನಾಗಿರುತ್ತೆ.
1: ಇದು ನಿಮ್ಮ ಸಂಗೀತ ಪಯಣ, ಆದ್ರೆ ನೀವು ನಿಮ್ಮದೇ ಆದಂತಹ ಸಂಗೀತ ಶಾಲೆಯನ್ನ ಆರಂಭ ಮಾಡಿದ್ರಿ, ಒಂದು ವಾದ್ಯವನ್ನ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ, ಇದೆಲ್ಲ ಶುರು ಆಗಿದ್ಯಾವಾಗ?
0: ಸಂಗೀತ ಪಯಣದಲ್ಲಿ ನಾನು ಶುರು ಮಾಡಿದಾಗ ಶಾಸ್ತ್ರೀಯ ಸಂಗೀತ ಎಲ್ಲ ಶುರು ಮಾಡಿ ಒಂದು 10 ವರ್ಷ ಆದ್ಮೇಲೆ ನಮ್ಮ ಗುರುಗಳು, ಅವರು ನಮ್ಮ ಹನುಮನ್ ನಗರದಲ್ಲಿ ಇದ್ದವರು, ಅವರ ಸ್ವಂತ ಮನೆಯನ್ನ ಮಾಡಿಕೊಂಡು ಅವರು ಬನ್ನೇರ್ಘಟ್ಟ ಹುಳಿಮಾವುಗೆ ಹೋದ್ರು. ಅಲ್ಲಿ ಹೋಗುವಾಗ ಗುರುಗಳು ಹೇಳಿದ್ರು, ನಾವು ಇಲ್ಲಿ ಸಂಸ್ಥೆಯನ್ನ ಶಾಖೆಯನ್ನ ಕ್ಲೋಸ್ ಮಾಡ್ತಿದ್ದೀವಿ, ನೀವ್ಯಾಕೆ ಇದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತ. ಆಗ ನಮ್ಮ ಮಕ್ಕಳು ಇನ್ನೂ ಆಗ 7th 8th ಓದ್ತಾ ಇದ್ರು. ಅವಾಗ ನಾನು ಅಂದ್ರೆ ಅಫಿಷಿಯಲಿ ಆಗುತ್ತೋ ಇಲ್ವೋ, ಆದ್ರೆ ನಿಮ್ಮ ಪರಿಚಯದ ಮೇಲಿದ್ರೆ ನಾನು ಅದನ್ನ ಖಂಡಿತವಾಗಿ, ನಾನು ನೀವು ನನಗೆ ಯಾವ ತರ ಸಂಗೀತವನ್ನ ಧಾರೆ ಏರ್ಕೊಟ್ಟಿದ್ರೆ ಅದನ್ನ ನಾನು ಖಂಡಿತ ಇಲ್ಲಿ ನಾನು ಹೇಳ್ಕೊಡ್ತೀನಿ, ಆದ್ರೆ ಲಿಮಿಟೆಡ್ ಇದ್ರೆ ನನ್ಗೆ ಒಳ್ಳೇದು, ಮನೇಲಿ ಮಕ್ಕಳು ಚಿಕ್ಕವರು ಅತ್ತೆ ಇದಾರೆ ಎಲ್ಲ ಅಂತ ಹೇಳ್ಬಿಟ್ಟು ಪರಿಚಯದಲ್ಲಿ ಇದ್ದವ್ರನ್ನ ಖಂಡಿತವಾಗಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ನಾನು ಅವರ ಜೊತೆಲೂ ಟಚ್ ಅಲ್ಲಿ ಇದೆ. ಇಲ್ಲಿನೂ ನಾನು ಸಂಗೀತವನ್ನ ಅವ್ರಿಗೆ ಹೇಳ್ಕೊಡ್ತಾ ನನ್ನ ಸಂಗೀತವನ್ನು ಕಲಿತಾ ಮುಂದುವರ್ಸ್ಕೊಂಡು ಬಂದೆ ನಾನು. ಹಾಗೆ ಬರ್ತಾ ಇದ್ದೆ, ಮಕ್ಕಳ ಸಂಖ್ಯೆ, ಮಹಿಳೆಯರ ಸಂಖ್ಯೆ ಎಲ್ಲ ಜಾಸ್ತಿ ಆಯಿತು. ಹಾಗೆ ನನಗೆ ಫುಲ್ ನಾನು ಸಂಗೀತ ಶಾಲೆ ಅಂತ ಅಫಿಷಿಯಲಿ ಅನೌನ್ಸ್ ಮಾಡಲಿಲ್ಲ, ಆದ್ರೂ ಬರ್ಲಿಕ್ಕೆ ಶುರು ಮಾಡಿದ್ರು ಮಕ್ಕಳೆಲ್ಲ. ಕಲಿತು ನಾವು ಶಾಸ್ತ್ರೀಯ ಕಲಿತೇವೆ, ಕೀಬೋರ್ಡ್ ಕಲಿತೇವೆ.
1: ಈ ಒಂದು ವಾದ್ಯ ಹೇಳ್ಕೊಡೋದಿಕ್ಕೆ, ವೋಕಲ್ ಹೇಳ್ಕೊಡೋದಿಕ್ಕೆ ಎಲ್ಲದಕ್ಕೂ ನೀವೇ ಮಾಡ್ತಿದ್ರ ಅಥವಾ ಯಾರಾದ್ರೂ ಬೇರೆ ಅವ್ರ ಸಹಕಾರ ತಗೊಂತಿದ್ರ?
0: ಸಹಕಾರ ಅಂದ್ರೆ ಮೇಡಮ್ ಜೊತೆ ನಾನು ಟಚ್ ಅಲ್ಲೇ ಇದ್ದೇನಿವೆ, ಅವರು ಹೇಳ್ತಾ ಇದ್ರು ಏನೇನೇ ಇದ್ರು. ಆದ್ರೆ ನಮ್ಮ ಮನೆಯಲ್ಲಿ ಮನೆಯವ್ರ ಸಹಕಾರ ಇದೆ ನನಗೆ ಫುಲ್ಲು. ಹಾಗಾಗಿ ನಾನು ಈ ತರ ಸಂಗೀತದಲ್ಲಿ ತೊಡಗಿಸ್ಕೊಳ್ಲಿಕ್ಕಾಯ್ತು. ಯಜಮಾನ್ರು ಆಯ್ತು ಮಾಡು ಅಂತ, ನಮ್ಮ ಅತ್ತೆಯವರು ಅವರಿಗೆ ಸಂಗೀತದಲ್ಲಿ ಅಭಿರುಚಿ ಇತ್ತು, ನಾವು ಹಾಡುವಾಗ ಎಲ್ಲ ಅವ್ರು ಕೇಳ್ತಾ ಇದ್ರು, ಭಜನೆ ಮಾಡುವಾಗ ಎಲ್ಲ ಕೇಳ್ತಾ ಇದ್ರು. ಅವರಿಗೆ ಸಂಗೀತದ ಬಗ್ಗೆ ಏನು ಗೊತ್ತಿಲ್ಲದ್ರು ತುಂಬಾ ಕೇಳೋರು, ಮತ್ತೆ ಮಕ್ಕಳೂ ಸ್ವತಃ ಸಂಗೀತದಲ್ಲೇ ಇರೋದ್ರಿಂದ ನಾನು ಈ ತರ ಕ್ಲಾಸ್ ಮಾಡ್ತೀನಿ ಅಂತ ಮನೆಯಲ್ಲೇ ಮಾಡ್ತಾ ಇದ್ದೆ. ಅದಕ್ಕೆ ಅಂತ ಏನು ನಾನು ಬೇರೆ ಎಲ್ಲ ಮಾಡಿಲ್ಲ, ಮನೆಯಲ್ಲೇ ಒಂದು ರೂಮ್ ಅನ್ನ ಸಂಗೀತಕ್ಕಂತ ಇಟ್ಕೊಂಡಿದ್ದೀನಿ.
1: ಈಗ ನಾವು ಇಷ್ಟೆಲ್ಲ ಹೇಳ್ತಾ ಇದೀವಿ ನಮ್ಮ ಕೇಳೋದರಿಗೆ, ನೀವು ಒಂದು ವಿಶಿಷ್ಟವಾದ ವಾದನವನ್ನ ನುಡಿಸ್ತೀರಾ ಅಂತ, ಏನಿದು ವಾದ್ಯ, ಇದ್ರ ಪರಿಚಯ ಒಂಚೂರು ಮಾಡ್ಕೊಡಿ.
0: ಹಾ ಖಂಡಿತ, ವಾದನವನ್ನ ನಾನು ಶುರು ಮಾಡಿದ್ದೆ ಆಕ್ಚುಲಿ ಇವಾಗ ಇದು ಕರೋನಾ ಟೈಮಲ್ಲಿ ಇದು ಅನ್ವೇಷಣೆ ಆಗಿದ್ದು. ಕರೋನಾದಲ್ಲಿ ಈ ವಾದನ ಬಂದು ಮನೇಲಿ ಕೂತ್ಕೊಂಡಿದೆ, ನನ್ಗೇನೂ ಗೊತ್ತಿಲ್ಲ. ವಾದನ ಅಂದ್ರೆ ನುಡ್ಸೋದು ಅಂತ ಗೊತ್ತಿದೆ, ಆದ್ರೆ ಅದನ್ನ ಹೇಗ್ ನುಡ್ಸೋದು ಏನು ಗೊತ್ತಿಲ್ಲ. ನನ್ನ ಚಿಕ್ಕ ಮಗ ಗೌರವ್ ಗಡಿಯಾರ್ ಅಂತ, ಅವನ್ಗೆ ನುಡ್ಸ್ಬೇಕು ಅಂತ ಆಸೆ ಆಗಿ ನನ್ನ ಹತ್ರ ಕೇಳ್ದ, ಏನಾದ್ರು ಮಾಡ್ಬೇಕಂತ ಆಸೆ ಇರುತ್ತೆ. ಅವನು ತುಂಬಾ ಅದ್ರಲ್ಲೆಲ್ಲ ಏನಾದ್ರು ನುಡ್ಸ್ಬೇಕು ಏನಾದ್ರು ಮಾಡ್ಬೇಕಂದ. ಈಗಿನ ಪ್ರಸ್ತುತ ಗುರುಗಳು ನಮ್ಗೆ ವೆಂಕಟೇಶ್ ಆಲ್ಕೋಡ್ ಗುರುಗಳು, ಅವರು ಗದಗಲ್ಲಿರೋದು. ಅವರು ಒಂದ್ಸಲ ಹೀಗೆ ಹೇಳಿದ್ರು ಅವನ್ಗೆ, ನಾವು ಕರಿತಾ ಇದೀವಿ ಈಗ ಪ್ರಸ್ತುತವಾಗಿ ನಾವೆಲ್ಲರೂ ಮನೆಯಲ್ಲಿ ನಮ್ಮ ಮಕ್ಕಳು ಇಬ್ರು, ಗೌತಮ್ ಗಡಿಯಾರ್ ಮತ್ತೆ ಗೌರವ್ ಗಡಿಯಾರ್, ನಾವು ಶಾಸ್ತ್ರೀಯ ಸಂಗೀತವನ್ನು ಅವರಲ್ಲೇ ಮುಂದುವರಿಸಿದೀವಿ. ಅವರು ಮಾತಾಡ್ತಾ ಮಾತಾಡ್ತಾ ಹೇಳುವಾಗ ಅವ್ರು ಹೇಳಿದ್ರು, ಈ ತರ ಒಂದು ಮೆಲೋಡಿಕ ವಾದ್ಯ ಇದೆ ಗೌರವ್, ನೀನು ಪ್ರಯತ್ನ ಮಾಡ್ಬೇಕದನ್ನ ಅಂತ. ಸರಿ, ನನ್ಗೆ ಹಿಂದ್ ಬಿದ್ದ, ಅವನು ಹೋಗ್ಲಿಲ್ಲ. ಎಲ್ಲೂ ನಮ್ಮ ಏರಿಯಾದಲ್ಲಿ ಒಂದು ಮಾಗಡಿ ಮ್ಯೂಸಿಕ್ ಅಂತಿದೆ, ಅಲ್ಲಿ ಹೋಗಿ ನಾನು ಕೇಳಿ ಅವ್ರ ಹತ್ರ ವಿಚಾರಿಸಿ ಈ ತರ ವಾದ್ಯ ಸಿಗ್ಬೋದಾ ಅಂದ. ಖಂಡಿತ ಇದೆ ಮೇಡಮ್, ಬನ್ನಿ ತಗೊಂಡು ಹೋಗಿ ಅಂದ್ರು. ಸರಿ, ಅವ್ರ ಹತ್ರ ತಗೊಂಡ್ ಬಂದೆ. ಬಂದು ಮನೇಲಿ ಇಟ್ಟಿದ್ದಾನೆ, ಅವನು ಅದನ್ನ ಮುಟ್ಟಿಲ್ಲ, ಅವನ್ ಏನು ಮಾಡಿಲ್ಲ, ಅವನ್ಗೇನೋ ಮೂಡಿಲ್ವಾ ಅತ್ತೆ. ಅದಕ್ಕೆ ಯಾಕೆ ಇದು ವಾದ್ಯ ಏನಿರ್ಬೋದು ಅಂತ ಹೇಳ್ಬಿಟ್ಟು ನಾನು ತೆಗ್ದ್ಬಿಟ್ಟು ನೋಡಿದೆ. ಸುಮ್ಮನೆ ಸರಿಗಮ ಪದನಿಸ, ನನ್ಗೆ ಹಾರ್ಮೋನಿಯಂ ಬರೋದ್ರಿಂದ ಅದ್ರಲ್ಲಿ ಸುಮ್ಮನೆ ಸರಿಗಮ ಪದನಿಸ ನುಡಿಸ್ದೆ. ಸರಿ, ಏನೋ ಒಂದು ಚೆನ್ನಾಗಿದೆಯಲ್ಲ ಈ ವಾದನ, ಇದು ಏನು ನುಡಿಸ್ಬೋದು ಇದರಲ್ಲಿ ನೋಡೋಣ ಅಂತ. ಆ ಟೈಮಲ್ಲಿ ನಾನು ಕಲಾಚಾವಡಿಗೆ ಜಾಯ್ನ್ ಆಗಿದ್ದೆ. ಒಂದು ಕಲಾಚಾವಡಿ ಅಂತ ಫೇಸ್ಬುಕ್ ಪೇಜಲ್ಲಿ ಕಲಾಚಾವಡಿ ಅಂತ ಪೇಜ್ ಇದೆ, ಅದರಲ್ಲಿ ಜಾಯ್ನ್ ಆದಾಗ ಅಲ್ಲಿ ಎಲ್ಲ ಥರದಲ್ಲೂ ಈಗಾಗಲೇ ನಾನೆಲ್ಲ ಭಾಗವಹಿಸ್ತಾ ಇದ್ದೆ. ದಾಸ ಚಾವಡಿಯಲ್ಲಿ, ಭಾವ ಚಾವಡಿಯಲ್ಲಿ, ಆಮೇಲೆ ಚಿತ್ರ ಚಾವಡಿಯಲ್ಲಿ ಎಲ್ಲನೂ ಭಾಗವಹಿಸ್ತಾ ಇದ್ದೆ. ಅಲ್ಲಿ ನೋಡುವಾಗ ವಾದ್ಯ ಚಾವಡಿನೂ ಇದೆ ಅವ್ರದ್ದು ಸೋಮವಾರ. ಸರಿ, ವಾದ್ಯವನ್ನು ನುಡಿಸ್ತಾ ಇದ್ದೀನಲ್ಲ, ಏನಾದರೂ ಮಾಡಬೇಕು ಅಂತ. ನವರಾತ್ರಿ ಟೈಮ್ ಆಗಿತ್ತು ಅವಾಗ, ನವರಾತ್ರಿ

0: ಈ ಸಮಯದಲ್ಲಿ ನಾನೇನ್ ಮಾಡಿದೆ, ಈ ವಾದ್ಯವನ್ನ ತಗೊಂಡು ಶ್ರೀಮಂಗಳಾದೇವಿ ಅಂತ ಗೀತೆಯನ್ನ ನುಡ್ಸಿದೆ. ಫಸ್ಟ್ ಟೈಮ್ ನುಡ್ಸಿದ್ದೆ ಅದೇ ಹಾಡ್. ನಾನು ಮನೆಯಲ್ಲಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರು, ಚೆನ್ನಾಗ್ ಬಂತಲ್ಲ ಇದನ್ನಂತ ರೆಕಾರ್ಡ್ ಮಾಡಿ ಇಟ್ಕೊಂಡೆ. ರೆಕಾರ್ಡ್ ಮಾಡಿಕೊಂಡು ಹೇಗೋ ನನಗೆ ಹಾಕ್ಲಿಕ್ಕೆ ಅಂತ ಒಂದು ಪೇಜ್ ಇದೆ ಅಲ್ವಾ, ವಾದ್ಯ ಚಾವಡಿಯಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹಾಕಿದೆ. ಹಾಕಿದಾಗ ಎಲ್ಲರೂ ತುಂಬಾನೇ ಖುಷಿ ಪಟ್ರು, ಇವು ಹೊಸ ವಾದ್ಯ ಏನಿರ್ದು ಏನು ಹೇಗೆ ಕಲ್ತ್ರಿ ಅಂತ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ರು. ಅವಾಗ ನನಗೆ ಆ ವಾದ್ಯದಲ್ಲಿ ತುಂಬಾ ಆಸಕ್ತಿ ಹುಡ್ತು. ಇವು ಇಷ್ಟು ಚೆನ್ನಾಗಿದೆಯಾ, ನಿಜವಾಗ್ಲೂ ಈ ವಾದ್ಯ ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅದರಲ್ಲಿ ಮತ್ತಿನ್ನೇನೇನೇನೋ ನುಡ್ಸ್ಲಿಕ್ಕೆ ಶುರು ಮಾಡಿ.
1: ನೀವು ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಮಗೂ ಆಸಕ್ತಿ ಹುಡ್ತಾ ಇದೆ, ಹೇಗಿದೆ ಅದು ಕೇಳಬೇಕು ಅಂತ. ಒಂಚೂರು ನುಡ್ಸಿ.
0: ಖಂಡಿತ ಖಂಡಿತ. ಇದು ಶ್ರೀಮಂಗಳಾದೇವಿ, ನಾನು ಕಲಾಚಾವಡಿಯಲ್ಲಿ ನುಡಿಸಿದ ಮೊದಲ ಗೀತೆ ಹಾಗೂ ನನ್ನ ಮೆಲೋಡಿಕಾದಲ್ಲಿ ಮಾಡಿದ ನಾನು ಮೊದಲನೇ ಪ್ರಯತ್ನದ ಗೀತೆ. ಈಗ ನಿಮ್ಮೊಂದಿಗೆ ನುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.

0: ತುಂಬಾನೇ ಚೆನ್ನಾಗ್ ನೋಡಿಸ್ತೀರಾ. ಒಂಥರ ಇದು ಹೇಗಿದೆ ಅಂದ್ರೆ ಬಾಯಲ್ಲಿ ಹಾಡ್ದಂಗೆ ಇದೆ. ನೀವ್ ಇದನ್ನ ನುಡ್ಸುವಾಗ ನಾನ್ ನೋಡ್ತಾ ಇರೋ ಹಾಗೇನೆ, ನೀವು ಒಂದು ಪೈಪ್ ತರದ ಒಂದು ವಸ್ತುವನ್ನ ಬಾಯಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಫಿಂಗರಿಂಗ್ ಮಾಡ್ತಾ ಇದ್ದೀರಾ, ಕೀಬೋರ್ಡ್ ತರ ಒಂದು ಇನ್ಸ್ಟ್ರೂಮೆಂಟ್ ನ ಇಟ್ಕೊಂಡಿದ್ರೆ ಅಂದ್ರೆ ಎರಡೂ ಬಳಕೆ ಆಗತ್ತೆ ಈ ವಾದನದಲ್ಲಿ ಅಲ್ಲ?
1: ಹೌದು ಮೇಡಮ್, ಎಲ್ಲರೂ ಅನ್ಕೊಂಡಿದ್ದಾರೆ ಇದು ಕೀಬೋರ್ಡ್ ಅಲ್ವಾ, ಸುಮ್ನೆ ಕೈಯಲ್ಲಿ ನುಡಿಸಿದ್ರೆ ಸಾಕು, ಇದಕ್ಕೆ ಯಾಕೆ ಈ ಪೈಪಿನ ಒಂದು ಅಗತ್ಯ ಏನು, ಅಥವಾ ಬಾಯಲ್ಲಿ ಇಟ್ಕೊಂಡು ನುಡಿಸುವಂತದ್ದು ಏನು ಅಂತ. ಪೈಪ್ ಇಲ್ದಿದ್ರೆ ಕೀಬೋರ್ಡ್ ಸೌಂಡೇ ಮಾಡಲ್ಲ. ಇದರಲ್ಲಿರೋ ಒಂದು ವಿಶೇಷನೇ ಅದು. ಕೀಬೋರ್ಡ್ ತರ ಅಲ್ಲ ಇದು ಮೆಲೋಡಿಕ, ಇದನ್ನ ನಾವು ಗಾಳಿ ಮೂಲಕ ಅದನ್ನ ನುಡಿಸ್ಬೇಕು. ಬಾಯಲ್ಲಿ ಗಾಳಿಯನ್ನ ಕಂಟ್ರೋಲ್ ಇಟ್ಕೊಂಡು ಗಾಳಿಯನ್ನ ಅದಕ್ಕೆ ತಕ್ಕನಾಗಿ ನಾವು ಬಿಟ್ಟು ತಗೊಂಡು ಮಾಡಿ ಹಾಡಿಗೆ ತಕ್ಕನಾಗಿ ನಾವು ಅದನ್ನ ಕೊಟ್ರೆ ಮಾತ್ರ ಅಲ್ಲಿ ಸೌಂಡ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಅದನ್ನ ನಾನು ಕಂಡ್ಕೊಂಡಿದ್ದು, ನನ್ಗೆ ಗೊತ್ತಿರ್ಲಿಲ್ಲ ಮೆಲೋಡಿಕಾ ಅಂದ್ರೆ ಏನು ಅಂತ ಕಂಡ್ಕೊಂಡಾಗ, ಓ ಇದು ಹೀಗಿದೆ ಕೈಯಲ್ಲಿ ನುಡಿಸ್ತೀನಿ ನನ್ನ ಹಾರ್ಮೋನಿಯಂ ಕೀಬೋರ್ಡ್ ಎಲ್ಲ, ಬಟ್ ಅದು ಅಲ್ಲ. ಇದರಲ್ಲಿ ವಿಶೇಷ ಅಂದ್ರೆ ಗಾಳಿ, ಇದಕ್ಕೆ ಬೇಕಾಗಿರೋದೇ ಮೇನ್ ಗಾಳಿ, ಅದಕ್ಕೆ ಆ ಪೈಪನ್ನು ಕೊಟ್ಟಿದ್ದಾರೆ. ಪೈಪನ್ನು ಬಾಯಲ್ಲಿ ಇಟ್ಕೊಂಡು ಅದನ್ನು ಎಟ್ ಎ ಟೈಮು ನುಡಿಸುವಾಗ ನಾವು ಇದನ್ನ ಬಾಯಲ್ಲಿ ಗಾಳಿನೂ ಹಾಕ್ತಾ ಇರಬೇಕು.
0: ಅಂದ್ರೆ ಆ ನಿಮ್ಮ ಉಸಿರಾಟ ಏನಿದೆಯಲ್ಲ ಅದು ಕೂಡ ಶ್ರುತಿಬದ್ಧವಾಗೇ ಇರಬೇಕು.
1: ಹೌದು, ಶ್ರುತಿಬದ್ಧವಾಗಿರ್ಬೇಕು. ನಾವು ನುಡಿಸುವಾಗ ತಗೊಳ್ಳುವಾಗ ಕೀಸ್ ಏನ್ ತಗೊಳ್ ಅದನ್ನ ನಾವು ಹಿತಮಿತವಾಗಿ ತಗೊಳ್ಬೇಕು, ಇಲ್ಲಾಂದ್ರೆ ಅದು ಕರ್ಕಶವಾಗಿಯೂ ಕೇಳಿಸುತ್ತೆ. ಇನ್ನು ತುಂಬಾನೇ ಸುಧಾರಣೆ ಆಗ್ಬೇಕು ಖಂಡಿತ, ನಾನು ಇನ್ನೂ ಶುರು ಮಾಡಿದೀನಷ್ಟೇನೆ, ಇದರಲ್ಲಿ ಇನ್ನೂ ಕಂಡ್ಕೊಳ್ಬೇಕು, ತುಂಬಾನೇ ಕಂಡ್ಕೊಳ್ಳೋದಿದೆ.
0: ಇದೇ ಗುರುಮುಖೇನ ಕಲ್ತಿದ್ದಲ್ಲ ನೀವು?
1: ಇಲ್ಲ, ಇದನ್ನ ನಾನು ನನ್ನ ಮನೆಯಲ್ಲೇನೆ ಶುರು ಮಾಡಿದ್ದು ವಾದ್ಯ. ಸುಮ್ನೆ ಹೀಗೆ ಇಟ್ಟು ಬಾಯಲ್ಲಿ ಇಟ್ಟು ನೋಡುವಾಗ ಏನೋ ಬಂತಲ್ಲ ಸೌಂಡು ಅಂತ ಶುರು ಮಾಡಿದೆ. ಇದರಲ್ಲಿ ನಾನು ಇದನ್ನ ಕಂಡ್ಕೊಂಡೆ, ಈ ತರ ಹಾಡು ನುಡಿಸ್ಬಹುದು ಅಂತ ಕಂಡ್ಕೊಂಡೆ ನಾನು.
0: ಅಂತಂದ್ರೆ

0: ಒಂದು ವ್ಯಕ್ತಿ ಏನಾದರೂ ಕಲಿಬೇಕು, ಏನಾದರೂ ಸಾಧಿಸಬೇಕು ಅಂತ ಹೊರಟಾಗ ಹತ್ತಾರು ದಾರಿಗಳು ಕಾಣುತ್ತೆ. ಹೆಜ್ಜೆ ಹಾಕೋ ಮನಸ್ಸು ನಮಗಿರ್ಬೇಕು ಅಷ್ಟೇ ಅಲ್ಲ.
1: ಖಂಡಿತ.
0: ಈಗ ನಿಮ್ಗೆ ಚಿಕ್ಕ ವಯಸ್ಸಿನಲ್ಲೇ ಸಂಗೀತದಲ್ಲಿ ಆಸಕ್ತಿ ಇತ್ತು, ಹಾಗಂತಂದು ಅಯ್ಯೋ ನಾನೆಲ್ಲೋ ಕಳ್ಕೊಂಡ್ಬಿಟ್ಟೆ ಅಂತ ಪಶ್ಚಾತ್ತಾಪದಲ್ಲೇ ಮುಳುಗ್ದೀರಾ, ಅದಕ್ಕೊಂದು ದಾರಿಯನ್ನ ಕಂಡ್ಕೊಳ್ತಾ ಹೋದ್ರಿ, ನಿಮ್ಮ ಮಕ್ಕಳ ಮೂಲಕ ಹಾದಿ ಕಂಡ್ಕೊಂಡ್ರಿ. ಅದರಲ್ಲಿ ಇವತ್ತು ನೀವು ಸಾಕಷ್ಟು ಬೆಳೆದಿದ್ದೀರಾ, ವಿಶಿಷ್ಟವಾದಂತಹ ವಾದನ ಬಳಕೆಯನ್ನ ಆರಂಭಿಸಿದಿರಾ, ಮತ್ತೆ ಸಂಗೀತ ಸಂಯೋಜನೆ ಕೂಡ ಮಾಡ್ತಿದ್ದೀರಾ. ನೀವು ಎಷ್ಟು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದೀರಾ?
1: ಲೆಕ್ಕ ಇಟ್ಟಿಲ್ಲ, ಆದರೆ ಹಾಡಿಗೆಲ್ಲ ಸಂಯೋಜನೆ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ನನಗೆ. ಮೊದಲಿಗಾಗಿ ನಾನು ಕಲಾಚಾವಡಿಯಲ್ಲಿ ಹಾಡ್ತಾ ಇದ್ದೆ ಅಲ್ಲ, ಅಲ್ಲಿ ನನಗೆ ಸ್ನೇಹಿತರು ತುಂಬ ಜನರನ್ನ ಸಂಪಾದನೆ ಮಾಡಿದೆ. ಚಂದ್ರಿಕಾ ಬದ್ರಿನಾಥ್ ಮೇಡಮ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಇದನ್ನು ಹಾಡಿ ಅಂತ ಹೇಳಿ. ಮೊದಲನೇ ನಾನು ಸಂಯೋಜನೆ ಮಾಡಿದ್ದು ವಸುಮತಿ ಚಂದ್ರ ಅವರ ಒಂದು ಗೀತೆಗೆ, ಭಾವಗೀತೆಗೆ ಅದನ್ನು ಮೊದಲಿಗೆ ಹಾಡಿದ್ದೆ. ಇವಾಗ ಅದು ನೆನಪನೂ ಇಲ್ಲ, ಟ್ಯೂನೇ ಮಾಡಿ ಅವರು ಮೇಡಮ್ ಇಲ್ಲ ನೀವು ಹಾಡಬೇಕಿದನ್ನ ಅಂತ ಹೇಳಿ ಹಾಡಿಸಿದ್ರು. ಗೀತೆಗೆ ನೀವೇ ಸಂಯೋಜನೆ ಮಾಡಿ ಹಾಡಬೇಕು, ಇಲ್ಲೇನೆ ನಾವು ಇದನ್ನು ನೀವೇ ಸಂಯೋಜನೆ ಮಾಡಬೇಕು ಅಂತ ಮೇಡಮ್ ಕೊಟ್ಬಿಟ್ರು. ಇವು ಹೇಗೆ ಮಾಡೋದು ಅಂತ ಮಾಡಿದೆ ನಾನು. ತುಂಬ ಇಷ್ಟಪಟ್ಟರು ಅವರೆಲ್ಲ, ಹಾಗೆ ತುಂಬ ಜನರದು ನನಗೆ ಸ್ನೇಹಿತರಾದರು. ಆಮೇಲೆ ಕೃಷ್ಣ ಹುನಗುಂದ್ ಸರ್ ಅಂತ ಅವರು ತುಂಬ ಸಾಹಿತ್ಯಗಳನ್ನು ಕೊಟ್ಟು ನನ್ನ ಸಾಹಿತ್ಯಕ್ಕೆಲ್ಲ ನೀವು ಯಾಕೆ ಹಾಡಬಾರ್ದು ಅಂತ ಹೇಳಿ ಅವರನ್ನು ತುಂಬ ಹೊರದುಂಬಿಸಿದ್ರು. ಆಮೇಲೆ
0: ಅಂದ್ರೆ ನಿಮ್ಮ ಸಂಗೀತ ಸಂಯೋಜನೆಗೆ ನೀವೇ ರಾಗ ಮಾಡ್ತಾ ಇದ್ದೀರಾ?
1: ಸಾಹಿತ್ಯ ಅವ್ರದ್ದಾಗಿರುತ್ತೆ, ಅದಕ್ಕೆ ನಾವು ರಾಗ ಹಾಕ್ಬೇಕು.
0: ಬೇರೆಯವ್ರ ಕೈಲಿ ಹಾಡ್ಸಿಲ್ಲ ನೀವಿನ ನಿಮ್ಮ ಸಂಗೀತ ಸಂಯೋಜನೆಯಲ್ಲಿ?
1: ಇಲ್ಲ, ಅದು ಹಾಡ್ಸ್ಬೇಕಂದ್ರೆ ಅವರೂ ಮನ್ಸು ಮಾಡ್ಬೇಕು. ಒಬ್ಬರ ರಚನೆ ನಾನ್ ತಗೊಂಡು ನಾನ್ ಸಂಗೀತ ಸಂಯೋಜನೆ ಮಾಡಿಕೊಟ್ಟು ಬೇರೆಯವ್ರಿಗೆ ಕೊಟ್ರೆ ಅವ್ರು ಹಾಡಕ್ ರೆಡಿ ಇರ್ಬೇಕಲ್ಲ. ನನ್ಗೆ ಗೊತ್ತಿಲ್ಲ, ಹೊರಗಿನ ಲೋಕ ನಂಗೆ ಸ್ವಲ್ಪ ದೂರನೇ. ನಾನೇನಿದ್ರು ಮನೆಯಲ್ಲೇ ಸಂಗೀತ ಪಾಠ ಮಾಡೋದು, ಮನೆಯಲ್ಲೇ ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದು ಅಷ್ಟಕ್ಕೆ ಸೀಮಿತವಾಗಿ ಇಟ್ಟಿದ್ದೆ. ಯಾವಾಗ ಈ ಕರೋನಾ ಟೈಮಲ್ಲಿ ನಾವು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿದ್ವಲ್ಲ, ಆಗ ಇದೆಲ್ಲ ಹುಟ್ಟು ಹಾಕಿದ್ದು. ನಾನು ಹೊಸ ಹೊಸ ಸಂಗತಿಗಳಿದೆಲ್ಲ ನನಗೆ ಹೊಸತು, ಇದು ಸಂಗೀತ ಸಂಯೋಜನೆ ಮಾಡೋದು ಇರ್ಬೋದು, ಹೊಸ ಹೊಸ ಒಂದು ವಾದ್ಯಗಳ ಅನ್ವೇಷಣೆ ಇರ್ಬೋದು, ಇದೆಲ್ಲ ನನಗೆ ಸ್ವಂತದ್ದು. ಹಾಗಾಗಿ ನಾನೇ ಪ್ರಯತ್ನ ಮಾಡ್ತಾ ಹೋದೆ, ಮತ್ತು ನನಗೆ ಗೊತ್ತೂ ಇಲ್ಲ ಇದರ ಪ್ರಭಾವ ಏನು ಇಲ್ಲಿವರೆಗೂ ತಂದು ನಿಲ್ಲಿಸುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಮೇಡಮ್. ಖಂಡಿತ
0: ಅವರೇ, ಏನಂದ್ರೆ ಆಗ್ಲೇ ಹೇಳ್ದಾಗೆ ಹೆಜ್ಜೆ ಹಾಕೋ ಮನಸ್ಸಿರ್ಬೇಕಷ್ಟೆ. ಎಷ್ಟೋ ಜನ ಈ ಕೋವಿಡ್ ಸಮಯದಲ್ಲಿ ಪ್ರಪಂಚನೇ ಬಾಗಲ್ ಮುಚ್ಕೊಂಡ್ಬಿಡ್ತು, ಕತ್ಲಾಗೋಯ್ತು ಅಂತ ಸಂಕಟ ಪಟ್ಟವರು ಇದ್ದಾರೆ. ಆದ್ರೆ ಬೆಳಕಿನ ಕಿಂಡಿ ಹಿಡ್ಕೊಂಡು ಹಾದಿಯನ್ನ ಹುಡ್ಕೊಂಡು ಹೋದವರು ಇದ್ದಾರೆ, ಅಂಥವ್ರಲ್ಲಿ ನೀವು ಒಬ್ರು. ಕ್ರಮಿಸಬೇಕಾದ ಹಾದಿ ತುಂಬಾ ಇದೆ, ಆದ್ರೂ ಕೂಡ ಆ ಹಾದಿಯಲ್ಲಿ ನೀವು ಹೆಜ್ಜೆ ಹಾಕ್ತಾ ಇದ್ದೀರಾ, ಒಳ್ಳೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಈ ಪ್ರಯತ್ನ ಒಳ್ಳೆ ಶುಭವನ್ನ ತರಲಿ ಅಂತ ನಾವು ಕೂಡ ಹಾರೈಸ್ತೀವಿ.
1: ತುಂಬಾ ಧನ್ಯವಾದ.
0: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ. ನಮಸ್ಕಾರ.
1: ಧನ್ಯವಾದಗಳು. ನನ್ನನ್ನ ಇಲ್ಲಿ ಕರೆಸಿ ನೀವು ನನ್ನ ಸಂದರ್ಶನ ಮಾಡಿದ್ದಕ್ಕೆ, ನನಗೂ ಒಂದಿದು ಹೊಸ ಅನುಭವ ಮಾಡಿಕೊಟ್ರಿ, ಹಾಡ್ಲಿಕ್ಕೆ ನುಡಿಸ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ.

ಇದುವರೆಗೆ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ ಮಾಡಿಕೊಂಡಿರೆ. ಸಂದರ್ಶಿಸಿದವರು ಕೆಎಲ್ ರಾಜೇಶ್ವರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಂಜೀದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
0: ನಿನಗೆ ಬೇರೆ ಹೆಸರು ಬೇಕೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ

0: ವಿಶ್ವ ತಂಬಾಕು ವಿರೋಧಿ ದಿನದ ಅಂಗವಾಗಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ತಂಬಾಕಿನಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಹಾಗೂ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನಗಳನ್ನು ಕೇಳೋಣ. ಮೊದಲಿಗೆ ತಂಬಾಕಿನಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ. ಡಾಕ್ಟರ್ ನಮಸ್ಕಾರ.
2: ನಮಸ್ತೆ ಸರ್.
1: ಡಾಕ್ಟರ್, ಈಗ ಈ ತಂಬಾಕಿನ ಬಗ್ಗೆ ಹೇಳೋದಾದ್ರೆ, ಇವತ್ತು ತಂಬಾಕಿನ ಒಂದು ವ್ಯಸನ ಏನಿದೆ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ, ತಂಬಾಕು ಹಿಂದಿನಿಂದಲೂ ಕೂಡ ಇತ್ತು.
2: ಹೌದೌದು, ಖಂಡಿತ
1: ಹೌದು. ಆದರೆ ಈಗ ಅದು ನಮಗೆ ಅದರ ಒಂದು ಬಳಕೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಈ ತಂಬಾಕು ಅನ್ನುವಂತಹದ್ದು ಮೂಲತಃ ಏನು ಮತ್ತು ಇದು ಯಾಕೆ ನಮಗೆ ವ್ಯಸನವಾಗಿ ಅದು ಪರಿವರ್ತನೆ ಆಗುತ್ತೆ?
2: ಈಗ ತಂಬಾಕು ಅನ್ನೋದು ಒಂದು ಚಟವನ್ನುಂಟು ಮಾಡುವಂತಹ ನಿಕೋಟಿನ್ ಯುಕ್ತವಾದ ವಸ್ತು, ಅದನ್ನು ಹಲವಾರು ರೂಪದಲ್ಲಿ ತಗೊಳ್ತಾರೆ. ನಮ್ಮ ಪಾಲಿಗೆ ಹೇಳುದಿದ್ರೆ, ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಒಂದಷ್ಟು ದಕ್ಷಿಣ ಈ ರಾಜ್ಯದ ಜನತೆಯಲ್ಲಿ ತಂಬಾಕು ತಿನ್ನೋದು ಒಂದು ವ್ಯಸನ ಅಂತಲೇ ತಗೊಳ್ಳೋದಿಲ್ಲ, ಅದೊಂದು ಹವ್ಯಾಸ. ವ್ಯಸನ ಬೇರೆ, ಹವ್ಯಾಸ ಬೇರೆ. ಯಾಕೆಂತ ಹೇಳಿದ್ರೆ, ಯಾವುದೇ ಮದುವೆ ಮನೆಗೆ ಹೋದ್ರೆ ನೀವು ಮದುವೆ ಆದ ನಂತರ ವೀಳ್ಯದೆಲೆ ಜೊತೆ ಸುಣ್ಣ ಕೊಡ್ತಾರೆ, ಸುಣ್ಣ ಜೊತೆ ಹತ್ತಿರದಲ್ಲಿ ತಂಬಾಕು ಕೂಡ ಇಡ್ತಾ ಇದ್ರು. ಅದೇ ರೀತಿ ತಂಬಾಕನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ಉಪಯೋಗಿಸ್ತಾ ಇದ್ರು. ಮುಖ್ಯವಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ತಂಬಾಕಿನಲ್ಲಿ ನಿಕೋಟಿನ್ ಒಂದು ಅಂಶ ಇರುತ್ತೆ. ಇದು ನಿಕೋಟಿನ್ ಏನ್ ಮಾಡ್ತದೆ, ನಮ್ಮನ್ನು ಅಡಿಕ್ಟಿವ್ ಮಾಡ್ತದೆ, ಚಟವನ್ನು ಉಂಟು ಮಾಡ್ತದೆ. ಅದ ಕಾರಣ ಈ ತಂಬಾಕನ್ನು ಉಪಯೋಗಿಸುವುದಕ್ಕೆ ಮೊದಲ ಕಾರಣ ನಿಕೋಟಿನ್. ನಿಕೋಟಿನ್ ಎಷ್ಟೊಂದು ಪವರ್ಫುಲ್ ಅಂತ ಹೇಳಿದ್ರೆ, ನಾವು ತಂಬಾಕನ್ನು ನಮ್ಮ ಬಾಯಿಗೆ ಹಾಕಿಕೊಂಡ ಅಥವಾ ಅದನ್ನು ಸ್ಮೋಕ್ ಮಾಡಿದ ಒಂದು 5-7 ಸೆಕೆಂಡ್ನ ಒಳಗೆ ಅದು ನಮ್ಮ ಮೆದುಳನ್ನು ತಲುಪ್ತದೆ. ರಕ್ತದ ಮೂಲಕ ಆಗಿರ್ಬೋದು, ಬಾಯಲ್ಲಿಟ್ಟರೆ ಅಲ್ಲಿಂದ ಆಗಿರ್ಬೋದು, ಅಥವಾ ಶ್ವಾಸಕೋಶದಿಂದ ಅದು ಮತ್ತೆ ರಕ್ತದ ಮೂಲಕ ಹೋಗ್ಬೋದು. ಹೋದ 5-7 ಸೆಕೆಂಡಲ್ಲಿ ರೀಚ್ ಆದರೆ ಇಮಿಡಿಯೇಟ್ಲಿ ಉನ್ಮಾದ ಆಗತ್ತೆ. ಅಂತ ಒಂದು ಉನ್ಮಾದಕ್ಕೋಸ್ಕರ ಜನ ಅದನ್ನು ಉಪಯೋಗಿಸ್ತಾರೆ.
1: ಡಾಕ್ಟರ್, ಈಗ ತಾವು ಹೇಳಿದ್ರೆ ಬೇರೆ ಬೇರೆ ರೂಪಗಳಲ್ಲಿ ಅದನ್ನ, ವಿಧಗಳಲ್ಲಿ ಅದನ್ನ ಸೇವನೆ ಮಾಡ್ತಾರೆ ಅಂತ, ಯಾವೆಲ್ಲ ವಿಧಗಳನ್ನ ನಾವು ಮುಖ್ಯವಾಗಿ ಗಮನಿಸಬಹುದು?
2: ಖಂಡಿತ. ಈಗ ಮೊದಲನೇದಾಗಿ ತಾವು ನೋಡೋದಿದ್ರೆ, ಎರಡು ಮುಖ್ಯವಾಗಿ ನಾವು ಎರಡು ಭಾಗ ಮಾಡಬಹುದು. ಒಂದು ಸ್ಮೋಕಿಂಗ್ ಟೊಬ್ಯಾಕೋ, ಒಂದು ಸ್ಮೋಕ್ಲೆಸ್ ಟೊಬ್ಯಾಕೋ. ಅಂದ್ರೆ ಹೊಗೆಯನ್ನು ಉಗುಳುವಂತ ತಂಬಾಕು ಉತ್ಪನ್ನಗಳು, ಹೊಗೆಯನ್ನು ಉಗುಳದಂತ ತಂಬಾಕು ಉತ್ಪನ್ನಗಳು. ಹೊಗೆಯನ್ನು ಉಗುಳುವಂತ ತಂಬಾಕು ಉತ್ಪನ್ನ ನಾವು ನೋಡೋದಿದ್ರೆ, ಮೊದಲನೇದಾಗಿ ನಾವು ತುಂಬಾ ಎಲ್ಲರೂ ನೋಡುವಂತ ಬೀಡಿ, ಆ ನಂತರ ಸಿಗರೇಟ್ಗಳು, ವಿವಿಧ ಸಿಗರೇಟ್ಗಳಿದೆ, ಸಪುರದ್ದು ದೊಡ್ಡದು ದೊಡ್ಡ ತುಂಬಾ ಇದೆ. ಆ ನಂತರ ನೋಡೋದಿದ್ರೆ ಹುಕ್ಕ ಅನ್ನೋದು ಈಗ ಕೂಡ ಒಂದಷ್ಟು ಪ್ರತಿಷ್ಠೆಯ ಒಂದು ವ್ಯವಸ್ಥೆ. ತಾವು ಸಾಕಷ್ಟು ಹಿಂದಿ ಸಿನಿಮಾಗಳಲ್ಲೆಲ್ಲ ನೋಡ್ತಾ ಇರ್ಬೋದು, ಹಾಗೆ ಕೂತ್ಕೊಂಡು ಹುಕ್ಕ ಸೇವನೆ ಮಾಡೋದು, ತುಂಬಾ ಜನ ಕೂತ್ಕೊಂಡು ಹುಕ್ಕ ಸೇವನೆಯನ್ನು ಶೇರ್ ಮಾಡೋದು ಅಥವಾ ಹಂಚಿಕೊಳ್ಳೋದನ್ನು ನೋಡಬಹುದು. ಇದೇ ರೀತಿ ಸಿಗಾರ್ ಅನ್ನೋದೆ, ಚುಟ್ಟಾ ಇದೆ, ಬೇರೆ ಬೇರೆ ರೂಪದಲ್ಲಿ ಸ್ಮೋಕಿಂಗ್ ಸಿಗರೆಟ್ ಅನ್ನು ಉಪಯೋಗಿಸ್ತಾರೆ. ಇನ್ನು ಸ್ಮೋಕ್ಲೆಸ್ ಬರುವುದಿದ್ರೆ, ಒಂದು ನಶ್ಯವನ್ನು ನಾವು ನೀವು ಅಜ್ಜಿಯಲ್ಲಿ ಕೇಳಿದ್ರೆ ಅದು ತಂಬಾಕು ಅಂತ ಹೇಳಿ ಒಪ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಇಲ್ಲಪ್ಪ ಅದು ಮದ್ದು, ಯಾಕೆಂದ್ರೆ ನನ್ನ ಶೀತ ನಿಂತಿದ್ದೆ ಅದರಲ್ಲಿ, ನನ್ನ ತಲೆನೋವು ನಿಂತಿದ್ದೆ ಅದರಲ್ಲಿ ಅನ್ನೋ ಒಂದು ಮಟ್ಟಕ್ಕೆ ಅದು ಅಡಿಕ್ಟಿವ್ ಆಗಿರ್ತದೆ. ಇನ್ನೊಂದು ನಾವು ನೋಡ್ತಾ ಇರೋದು ಬೀಡದ ಒಳಗೆ ಇಡುವಂತ ಎಸಳು ತಂಬಾಕು, ಇದೆರಡೇ ನಾವು ಮೊದಲು ನೋಡಿದ್ದು. ಈಗ ಹಲವಾರು ತುಂಬಾ ವಿಧದ ತಂಬಾಕು ಉತ್ಪನ್ನಗಳು ಬಂತು, ಜಗಿವಂತವು. ಅದರಲ್ಲೂ ಈ ಒಂದಷ್ಟು ಉತ್ತರ ಭಾರತದ ಜನರು ಬಂದ ನಂತರ ನಮಗೆ ಸಾಕಷ್ಟು ಈ ಗುಟ್ಕಾ ಮತ್ತು ಈ ಅದರ ಉತ್ಪನ್ನಗಳು ಜಾಸ್ತಿ ಉಪಯೋಗಕ್ಕೆ ಬಂತು, ಬಾಯ ಒಳಗೆ ಇಡುವಂತ ಹೇಳು. ಸೊ ಎರಡು ಮುಖ್ಯವಾಗಿ ವಿಂಗಡಣೆ, ಒಂದು ಸ್ಮೋಕ್ಲೆಸ್, ಒಂದು ಸ್ಮೋಕಿಂಗ್. ಈಗ ನಿಮ್ಮ ಖಂಡಿತ ಎರಡನೇ ಪ್ರಶ್ನೆ ಇರ್ತದೆ, ಇದರಲ್ಲಿ ಯಾವುದು ಒಳ್ಳೇದು? ಎರಡೂ ಕೆಟ್ಟದೆ. ಆದರೆ ಸ್ಮೋಕಿಂಗ್ ಸಿಗರೇಟ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹತ್ತಿರ ಕೂತವನಿಗೂ ತೊಂದರೆ ಆಗ್ತದೆ,
1: ಅಂದ್ರೆ ಸೇದುವನ ಜೊತೆಗೆ ಅವನ ಪಕ್ಕದಲ್ಲಿರುವವನಿಗೂ ಸಮಸ್ಯೆ ಆಗುತ್ತೆ.
2: ಎಕ್ಸಾಕ್ಟ್ಲಿ ರೈಟ್. ಏನಾಗ್ತದೆ ಅಂತ ಹೇಳಿದ್ರೆ, ಅವನನ್ನು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ ಅಂತ ಹೇಳ್ತೇವೆ, ಇವನು ಫಸ್ಟ್ ಹ್ಯಾಂಡ್ ಸ್ಮೋಕರ್, ಅವನು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್. ಇವನಿಗೆ ಯಾವ ರೀತಿಯ ಆರೋಗ್ಯ ತೊಂದರೆಗಳು ಬರಬಹುದು, ಅದೇ ರೀತಿಯ ಆರೋಗ್ಯ ತೊಂದರೆಗಳು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಗೆ. ಅಂದ್ರೆ ಈಗ ಮನೆಯಲ್ಲಿ, ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಗಂಡ ಸಿಗರೇಟ್ ಎಳಿತಾನೆ ಅಥವಾ ಬೀಡಿ ಎಳಿತಾನೆ ಅಂತಾದ್ರೆ, ಹೆಂಡತಿಗೆ ಗಂಡನಿಗೆ ಬರುವಷ್ಟೇ ದೊಡ್ಡ ಮಟ್ಟ

0: ಇರತಕ್ಕಂಥ ಕಾಯಿಲೆ ಹೆಂಡತಿಗೆ ಕೂಡ ಬರಬಹುದು. ಅಷ್ಟೇ ಅಲ್ಲ, ಇನ್ನೂ ಒಂದಿದೆ ನಮ್ಮಲ್ಲಿ, ಥರ್ಡ್ ಹ್ಯಾಂಡ್ ಸ್ಮೋಕರ್ ಅಂತ ಇದೆ. ಮೂರನೇ ಸ್ಮೋಕರ್ ಯಾರು, ಒಂದು ವೇಳೆ ಹೆಂಡತಿ ಗರ್ಭಿಣಿ ಆಗಿದ್ರೆ ಗರ್ಭದಲ್ಲಿರುವ ಮಗುವಿಗೆ ಅದಕ್ಕೆ ಯಾವುದೇ ಅದು ತಪ್ಪು ಮಾಡದೆ ಅದಕ್ಕೆ ಈ ಗಂಡನಿಂದ ಹೆಂಡತಿಗೆ, ಹೆಂಡತಿಯ ಉಸಿರಲ್ಲಿ ಏನು ಅದು ಗಾಳಿಯಿಂದ ಮೂಲಕ ಸೇರ್ಕೊಳ್ತದೆ ಹೋಗಿ ಅದು ಮಗುವಿನ ದೇಹಕ್ಕೂ ತೊಂದರೆ ಕೊಡ್ತದೆ. ಸೊ ಇದು ಥರ್ಡ್ ಹ್ಯಾಂಡ್ ಸ್ಮೋಕರ್. ಸೊ ಮೂರು ಬಗೆಯ ಆರೋಗ್ಯ ತೊಂದರೆಗಳು ಬರಬಹುದು.
1: ಡಾಕ್ಟರ್, ಈಗ ಈ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಕಾನೂನು ಏನ್ ಹೇಳುತ್ತೆ ಈ ತಂಬಾಕು ವ್ಯಸನದ ಬಗ್ಗೆ, ತಂಬಾಕು ಸೇವನೆಯ ಬಗ್ಗೆ? ಏನಾದರೂ ಇದಕ್ಕೆ ನಿಷೇಧ ಇದೆಯಾ ಹೇಗೆ?
0: ಈಗ ಮೊದಲನೇದಾಗಿ ನೋಡಿ, ಕೋಟ್ಪಾ ಅಂತ ಆಕ್ಟ್ ಮಾಡಿದೆ, ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರೊಡಕ್ಟ್ಸ್ ಆಕ್ಟ್, ಕೋಟ್ಪಾ, COTAPA, ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರೊಡಕ್ಟ್ಸ್ ಆಕ್ಟ್ 2003 ಮಾಡಿದ್ದಾರೆ. ಅದರಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳಿದ್ದಾರೆ. ಒಂದನೇದಾಗಿ Section 4, Section 4 ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಪಬ್ಲಿಕ್ ಅಲ್ಲಿ ಸಿಗರೇಟ್ ಇಳಿಯುವಾಗ ಇಲ್ಲ ಅಂದ್ರೆ, ಬಸ್ ಸ್ಟ್ಯಾಂಡ್ ಅಲ್ಲಿ, ನನ್ನ ಬಸ್ ಸ್ಟ್ಯಾಂಡ್, ಸರ್ಕಾರದ ಬಸ್ ಸ್ಟ್ಯಾಂಡ್, ನಾನು ಹೇಳ್ಕೊಂಡು ಸಿಗರೇಟ್ ಇಳಿತೇನೆ, ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಬಸ್ಸಿನಲ್ಲಿ ಸಿಗರೇಟ್ ಇಳಿಲಿಕ್ಕೆ ಆಗಲ್ಲ, ಥಿಯೇಟರ್ ಅಲ್ಲಿ ಬಸ್ ಸಿಗರೇಟ್ ಇಳಿಯುವಾಗಿಲ್ಲ, ಪಾರ್ಕ್ ಅಲ್ಲಿ ಇಳಿಯುವ, ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಅನ್ನು ಅಥವಾ ತಂಬಾಕು ಉತ್ಪನ್ನವನ್ನು ಉಪಯೋಗಿಸುವುದು ನಿಷಿದ್ಧ.
1: ಯಾವುದೇ ರೀತಿಯ ತಂಬಾಕು ಉತ್ಪನ್ನ?
0: ಹೌದೌದು, ಖಂಡಿತ, ಯಾವುದೇ ರೀತಿಯ. ಇದು 2003 ಒರಿಜಿನಲ್ ಆಕ್ಟ್ ಅಲ್ಲಿ ಇರಲಿಲ್ಲ, ಇದು ಇತ್ತೀಚೆಗೆ ಅಮೆಂಡ್ಮೆಂಟ್ ಮಾಡಿದ್ರೆ ಯಾವುದೇ ರೀತಿಯ ತಂಬಾಕು ಅಂತ. ಮೊದಲನೇ ಆಕ್ಟ್ ಅಲ್ಲಿ ಏನಿತ್ತು, Section 4 ಸಿಗರೇಟ್ ಅನ್ನು ಎಳಿಬಾರದು ಅಂತ ಇತ್ತು, ಅಥವಾ ಸ್ಮೋಕಿಂಗ್ ಟೊಬ್ಯಾಕೋ. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಯಾವುದೇ ರೀತಿಯ, ನೀವು ಬೀಡ ತಿಂದು ಉಗಿಯುವಾಗೂ ಇಲ್ಲ, ಖಂಡಿತ ಇಲ್ಲ. ಸೊ ಯಾವುದೇ ರೀತಿಯ ತಂಬಾಕು ಉತ್ಪನ್ನವನ್ನು ಹೊರಗಡೆ ಉಪಯೋಗಿಸುವಂತೆ ಇಲ್ಲ ಸಾರ್ವಜನಿಕ ಸ್ಥಳ, ಸಾರ್ವಜನಿಕ ನ್ಯೂಸೆನ್ಸ್ ಆಗ್ತದೆ, ಅದು ಸಾರ್ವಜನಿಕ ತೊಂದರೆ ಆಗ್ತದೆ. ಒಂದು ಇನ್ನೊಂದು Section 5 ಅಂತ ಮಾಡಿದ್ದಾರೆ. Section 5 ನೀವು ಈಗ ಮೊದಲೆಲ್ಲ ನೋಡ್ತಾ ಇರ್ಬೋದು, ಸಿಗರೇಟಿಂದ ಅಂಗಡಿ, ನೀವು ನೋಡಿದ ಕೂಡಲೇ ಗೊತ್ತಾಗ್ತದೆ ಇದು ಸಿಗರೇಟ್ ಮಾರೋ ಅಂಗಡಿ ಅಂತ. ಯಾಕೆ ಗೊತ್ತಾಗ್ತದೆ ಅಂದ್ರೆ, ಹೊರಗಡೆ ಒಂದು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳು ಅದರದ್ದೇ ಕಲರ್ ಇದ್ದು ಗೂಡಂಗಡಿಗಳೆಲ್ಲ ಇತ್ತು, ಈಗ ಅದನ್ನು ನಿಷೇಧಿಸಿದ್ದಾರೆ. ಆ ನಿಷೇಧವನ್ನು Section 5 ಮಾಡಿದ್ದಾರೆ. ಅದು ಕಾನೂನಿನ ಪ್ರಕಾರ ದಂಡ ವಿಧಿಸಬಹುದು, ಅವನ ಮೇಲೆ ಕ್ರಮ ಕೈಗೊಳ್ಳಬಹುದು. ಈಗ Section 6 ಪ್ರಕಾರ, 6 A ಮತ್ತು B ಅಂತ ಇದೆ. A ಮತ್ತು B ಮಕ್ಕಳ ಬಗ್ಗೆ ಮಾತಾಡ್ತದೆ. ಈಗ ನೀವು ಉಳಿದ ಎಲ್ಲ ಕಾನೂನಿನಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಎಷ್ಟು ವರ್ಷದವರು? 12, 14, ತಪ್ಪಿದ್ರೆ 18, ಬಟ್ ನಮ್ಮಲ್ಲಿ ಮಕ್ಕಳು ಅಂತ ಹೇಳಿದ್ರೆ 21. 21 ಒಳಗಿನ ಯಾವುದೇ ವ್ಯಕ್ತಿಗೆ ನೀವು ಸಿಗರೇಟ್ ಸೇಲ್ ಮಾಡುವಾಗ ಇಲ್ಲ, ಅಥವಾ ಯಾವುದೇ ತಂಬಾಕು ಉತ್ಪನ್ನವನ್ನು ಸೇಲ್ ಮಾಡುವಾಗ ಇಲ್ಲ ಅಂಗಡಿಯವನು. ಅಲ್ಲದೆ 21 ಒಳಗಿನ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ಸಿಗರೇಟ್ ಮಾರುವಾಗಿಯೂ ಇಲ್ಲ. ಇದು Section 6. ಇನ್ನು 6B ಇನ್ನೂ ಒಳ್ಳೇದಿದೆ. ಯಾವುದೇ ಶಾಲೆಯ ಸುತ್ತಮುತ್ತ 100 ಗಜದಲ್ಲಿ ಯಾವುದೇ ಸಿಗರೇಟ್ ಅಥವಾ ತಂಬಾಕು ಉತ್ಪನ್ನದ ಅಂಗಡಿ ಇರಬಾರದು, ಮಾರುವಾಗಿಲ್ಲ, ಕಾನೂನಿನ ಪ್ರಕಾರ ಅದು ನಿಷೇಧಿಸಲಾಗಿದೆ. 6A, 6B, ಯಾವುದೇ ಶಾಲೆಯ ಸುತ್ತಮುತ್ತ ಕಡ್ಡಾಯವಾಗಿ, ಇವತ್ತು ನಮ್ಮ ಕೇಳುಗರು ಕೂಡ ಅದನ್ನೇ ಮಾಡಬೇಕು, ಅವರ ಹತ್ತಿರದ ಶಾಲೆಯ 100 ಹತ್ತಿರದಲ್ಲಿ ಯಾವುದಾದ್ರೂ ಸಿಗರೇಟ್ ಮಾರುವ ಅಂಗಡಿ ಇದ್ರೆ ನೀವು ಅದನ್ನು ಹತ್ತಿರದ ಪಂಚಾಯತ್ಗೆ ತಿಳಿಸಬಹುದು, ಹತ್ತಿರದ ವೈದ್ಯಾಧಿಕಾರಿಗೆ ತಿಳಿಸಬಹುದು, ಅಥವಾ ನೀವೇ ಹೋಗಿ ಜೋರು ಮಾಡಿ ಆದರೂ ತೆಗಿಸಬೇಕು. ನೋಡಿ, ಎಲ್ಲಿ ಲಭ್ಯತೆ ಇರ್ತದೆ ಅಲ್ಲಿ ಉಪಯೋಗತೆ ಜಾಸ್ತಿ ಆಗ್ತದೆ. ಮಕ್ಕಳಿಗೆ ನಾಳೆ ಸಿಗರೇಟ್ ಸುಲಭದಲ್ಲಿ ಸಿಗ್ತದೆ ಅಂತಾದ್ರೆ ಅವ್ರು ಹೇಳಿತಾರೆ, ಬಿಡಿ ಹೇಳಿತಾರೆ. ಆದ ಕಾರಣ ಇದು ಒಂದು ತುಂಬಾ ಒಳ್ಳೆಯ ಒಂದು ಸೆಕ್ಷನ್. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯವರು, ಅಪರ ಜಿಲ್ಲಾಧಿಕಾರಿಯವರು, ನಮ್ಮ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಯವರು ತುಂಬಾ ಮುತುವರ್ಜಿತೆಯಿಂದ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದಾರೆ.
1: ಸರ್, ಈಗ ಈ ರೀತಿಯಾದಂತಹ ಕಾನೂನನ್ನು ಉಲ್ಲಂಘಿಸಿದಾಗ ಶಿಕ್ಷೆ ಯಾವ ರೀತಿ ಇರ್ತದೆ?
0: ಈಗ ಮೊದಲನೇ Section 4, ನೀವು ಪಬ್ಲಿಕ್ ಅಲ್ಲಿ ಹೇಳಿದ್ರೆ ಯಾನು ಈ ಪೆದಾದಲ್ಪರಿ ಎನ್ನ ಸಿಗರೇಟ್ ಯಾನ್ ಕಾಸು ಕೊಡ್ತೀನ ಅಂತ ಹೇಳಿದ್ರೆ 1,000 ನಿಮ್ಗೆ ಇದು ಕೊಡ್ಬಹುದು, ದಂಡ ವಿಧಿಸಬಹುದು 1,000. ಅದೇ ರೀತಿ ಒಂದು ವೇಳೆ ಆತನು ಮಕ್ಕಳಿಗೆ ಮಾರಿದ್ರೆ ಮತ್ತೆ ಅವನ ಮೇಲೆ ದಂಡ ವಿಧಿಸಬಹುದು, ಜೈಲ್ ಶಿಕ್ಷೆ ಕೂಡ ಮಾಡಬಹುದು. ಸಿಗರೇಟ್ ಇದ್ದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಜೈಲ್ ಶಿಕ್ಷೆ ಮಾಡಬಹುದು. ಸೊ ಕಾನೂನನ್ನು ತುಂಬಾ ಸುಲಭವಾಗಿ ಹಾಗೂ ತುಂಬಾ ಸೂಕ್ತ ರೀತಿಯಲ್ಲಿ ಮಾಡಿದ್ದಾರೆ, ಜನ ಅದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೇ.
1: ಡಾಕ್ಟರ್, ಈಗ ಇನ್ನು ಈ ತಂಬಾಕಿನ ಉತ್ಪನ್ನಗಳಿಂದ ದೇಹದ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗುತ್ತೆ?
0: ಇದೊಂದು ತುಂಬಾ ದುರದೃಷ್ಟ. ತಂಬಾಕಿನ ಉತ್ಪನ್ನ ನಮ್ಮ ತಲೆಗೂದಲಿಂದ ಹಿಡಿದು ಕಾಲಿನ ಉಗುರಿನವರೆಗೆ ನೀವು ಯಾವುದೇ ರೋಗ ಹೇಳಿ, ಒಂದಲ್ಲ ಒಂದು ರೀತಿಯಲ್ಲಿ ಅದು ತಂಬಾಕಿಗೆ ಕನೆಕ್ಟೆಡ್. ಕೂದಲು ಬೇಗ ಉದುರ್ಬೋದು, ಕಣ್ಣುಗಳು ಬೇಗ ಮಂಜಾಗಬಹುದು ಅಂತ ಹೇಳಿ ಕ್ಯಾಟರಾಕ್ಟ್ ಬರ್ಬೋದು, ಹಲ್ಲುಗಳು ಬೇಗ ಹುಳುಕಾಗಬಹುದು, ಬಾಯಲ್ಲಿ ಕ್ಯಾನ್ಸರ್ ಬರ್ಬೋದು, ಉಸಿರಾಟದ ತೊಂದರೆ ಬರ್ಬೋದು, ಉಸಿರಾಟದ ಆಸ್ಮಾ ಬರ್ಬೋದು, ಲಂಗ್ ಕ್ಯಾನ್ಸರ್.

0: ದೊಡ್ಡ ಮಟ್ಟದ್ದು ಇವತ್ತು ಶ್ವಾಸಕೋಶದ ಕ್ಯಾನ್ಸರ್ ಎಲ್ಲಕ್ಕಿಂತ ದೊಡ್ಡ ನಾವು ಹೆದರುವಂಥ ಶ್ವಾಸಕೋಶದ ಕ್ಯಾನ್ಸರ್ ಬರ್ಬೋದು. ಅದಕ್ಕಿಂತಲೂ ಮುಂದೆ ಹೋಗಿ ಗಂಟಲಿನ ಕ್ಯಾನ್ಸರ್ ಬರ್ಬೋದು, ಧ್ವನಿಪಟ್ಟಿಗೆ ಕ್ಯಾನ್ಸರ್ ಬರ್ಬೋದು, ಜಠರದ ಕ್ಯಾನ್ಸರ್ ಬರ್ಬೋದು, ಮುಂದುವರಿದು ಮೇಧೋಜೀರಕ ಗ್ರಂಥ ಅಥವಾ ಪ್ಯಾಂಕ್ರಿಯಸ್ ಇದ್ರೆ ಕ್ಯಾನ್ಸರ್ ಬರ್ತದೆ. ಇನ್ನೂ ಮುಂದುವರಿದ್ರೆ ಯುರಿನರಿ ಬ್ಲ್ಯಾಡರ್ ಮೂತ್ರಚೀಲದ ಕ್ಯಾನ್ಸರಿಗೂ ಮತ್ತೆ ಈ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರಿಗೂ ತಂಬಾಕು ಉತ್ಪನ್ನವು ತುಂಬಾ ಹತ್ತಿರದ ಸಂಬಂಧ. ಅದೇ ರೀತಿ ಬಾಯಿ ಕ್ಯಾನ್ಸರ್, ಈ ಮೂರು ಕ್ಯಾನ್ಸರಿಗೂ, ಬಾಯಿ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಮೂತ್ರಚೀಲದ ಕ್ಯಾನ್ಸರ್, ಈ ಮೂರು ಕ್ಯಾನ್ಸರಿಗೂ ನಮ್ಮ ತಂಬಾಕು ಉತ್ಪನ್ನಗೂ ಅವಿನಾಭಾವ ಸಂಬಂಧ, ಅದಕ್ಕೆ ತುಂಬಾ ಹತ್ತಿರದು. ಇದಲ್ಲದೆ ಕಾಲುಗಳಲ್ಲಿ ಗ್ಯಾಂಗ್ರೀನ್ ಆಗ್ಬೋದು, ಕಾಲುಗಳ ರಕ್ತನಾಳಗಳು ಪೆಡಸಾಗ್ಬೋದು, ಬಿ ಪಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ, ಅಸ್ತಮ ಬರ್ತದೆ, ದಮ್ಮು ಕಟ್ತದೆ. ನಾನು ಅದೇ ಹೇಳಿದಲ್ಲ, ನೀವು ಯಾವ್ದು ಹೇಳಿ ನಾನು ಅದಕ್ಕೆ ಕಾರಣವನ್ನು ತಂಬಾಕಿಗೆ ಕನೆಕ್ಷನ್ ಮಾಡಿಕೊಡ್ತೇನೆ. ಅಷ್ಟೊಂದು ಅಂದ್ರೆ ಹಾಗೆಲ್ಲ ಹೇಳಿದು. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ತಂಬಾಕು ಉತ್ಪನ್ನ ಅಷ್ಟೊಂದು ಕೆಟ್ಟದು, ತುಂಬಾನೇ ಅದರಿಂದ ತೊಂದರೆ ಬರ್ತದೆ ಅನ್ನೋದು ಇದ್ರ ಮೂಲ ಉದ್ದೇಶ.
1: ಈಗ ಸಿಗರೇಟ್ ಸೇದುವವರು ಇರ್ತಾರೆ, ಮೊದಮೊದಲಿಗೆ ದಿನಕ್ಕೆ ಒಂದು ಸಿಗರೇಟ್ ಆಗ್ತದೆ, ದಿನಕ್ಕೆ ಎರಡು ಮೂರು ಈ ತರ ಜಾಸ್ತಿ ಆಗ್ತಾ ಹೋಗಿರ್ತದೆ. ಅಂತವ್ರಿಗೆ ಬಿಡ್ಲಿಕ್ಕೆ ಮನಸ್ಸಿರ್ತದೆ, ಆದ್ರೆ ಅದನ್ನ ಹೇಗೆ ಬಿಡುವಂಥದ್ದು, ಕಡಿಮೆ ಮಾಡುವಂಥದ್ದು ಹೇಗೆ, ಇದು ಹೇಗೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಏನ್ ಹೇಳ್ತೀರಾ?
0: ಖಂಡಿತ ನೋಡಿ, ನಮ್ಮಲ್ಲಿ ಕೌನ್ಸಿಲರ್ ಇರ್ತಾರೆ, ತುಂಬಾ ನುರಿತ, ಯಾವ ರೀತಿ ನಿಮ್ಗೆ ಬಿಡ್ಬೇಕು ಅಂತ ಹೇಳ್ಕೊಡ್ತಾರೆ ಅವ್ರು. ಈಗಾಗಲೇ ಸಾಕಷ್ಟು ಜನರಿಗೆ ನಾವು ಇದರ ತಂಬಾಕು ಹೇಗೆ ಬಿಡಬೇಕು ಅಂತ ಕೌನ್ಸಿಲಿಂಗ್ ಮಾಡ್ತೇವೆ. ಒಂದು ವೇಳೆ ಅವನಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ತುಂಬಾ ಚಟ ಜೋರಾಗಿದೆ, ಅಂತ ವ್ಯಕ್ತಿಗೆ ನಿಕೋಟಿನ್ ಗಮ್ ಬರ್ತದೆ. ಅಂದ್ರೆ ಬಾಯಲ್ಲಿ ಯಾವ ರೀತಿ ಬಬಲ್ ಗಮ್ ತಿಂತಾರೆ ಅದೇ ರೀತಿ ನಿಕೋಟಿನ್ ಗಮ್, ಅಂದ್ರೆ ಅದರಲ್ಲಿ ತಂಬಾಕು ಇಲ್ಲ. ತಂಬಾಕು ಯಾವ ಕಾರಣಕ್ಕೋಸ್ಕರ ನಾವು ತಿನ್ಲಿಕ್ಕೆ ಆಸೆ ಆಗ್ತದೆ ಆ ಅಂಶ ಮಾತ್ರ ಒಂದಷ್ಟು ಪ್ರಮಾಣದಲ್ಲಿ ಇರ್ತದೆ. ಸೊ ಆಸೆ ಕಮ್ಮಿ ಆಗ್ತದೆ. ನಿಕೋಟಿನ್ ಗಮ್, ನಿಕೋಟಿನ್ ಪ್ಯಾಚ್ ಮೈ ಮೇಲೆ ಹಚ್ಚುವಂಥದ್ದು, ಇದೆರಡು ಉಚಿತವಾಗಿ ಸರ್ಕಾರದಿಂದ ಲಭ್ಯ ಇದೆ. ಆಮೇಲೆ ಹೇಳಿಕೊಡ್ತಾರೆ ಹೇಗೆ ಬಿಡ್ಬೇಕು. ಈಗ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಸಿಗರೇಟ್ ಸೇತು ಅವನಿಗೆ ಬೆಳಿಗ್ಗೆ ಎದ್ದು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಅಥವಾ ಅವನಿಗೆ ಕಕ್ಕಸಿಗೆ ಹೋಗ್ಬೇಕಾದ್ರೆ ಇದು ಬೇಕಾಗ್ತದೆ, ಸಿಗರೇಟ್ ಬೇಕಾಗ್ತದೆ. ತಂಬಾಕು ತಿನ್ನೋದಿದ್ರೆ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವರಿಗೆ. ಕೆಲವರಿಗೆ ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸಿಗರೇಟ್ ಹೊಡಿಬೇಕು. ಊಟ ಮಾಡಿದ್ದು ಮಾಡಿದ ಹಾಗೆ ಆಗ್ಬೇಕಾದ್ರೆ ಸಿಗರೇಟ್ ಎಳಿಬೇಕು. ಇದೆಲ್ಲ ಚಟದ ಲಕ್ಷಣಗಳು. ನೀವು ಚಟ ಇದ್ದವ್ರು ಮಾತ್ರ, ಈಗ ನಾಲ್ಕು ಜನ ಸೇರಿದ ತಕ್ಷಣ ಆಸೆ ಆಗ್ತದೆ. ಇನ್ನೊಂದು ವಿಶೇಷ ಏನು ಗೊತ್ತಾ ನಿಮಗೆ, ಈಗ ಯಾವುದ್ರಲ್ಲಿ ಫ್ರೆಂಡ್ಶಿಪ್ ಬರದಿದ್ರು ತೊಂದರೆ ಅಲ್ಲ. ಸಿಗರೇಟ್ ತಂಬಾಕಲ್ಲಿ ಇರುವ ಒಬ್ಬ ಸಿಗರೇಟ್ ಎಳಿತಾ ಇದ್ದಾನೆ ಅಂತ ಹೇಳಿದ್ರೆ, ಎಳಿಲಿಕ್ಕೆ ರೆಡಿ ಮಾಡಿ ಹಚ್ಕೊಂಡು ಬೆಂಕಿ ಕಡ್ಡಿ ಹುಡುಕ್ತಾ ಇದ್ರೆ, ಹತ್ತಿರದಲ್ಲಿ ಒಬ್ಬ ಸಿಗರೇಟ್ ಪ್ರಿಯ ಇದ್ರೆ ಕೂಡಲೇ ಬೆಂಕಿ ಅಡ್ಡಿ ಕಚ್ಚಿಕೊಡ್ತಾನೆ. ಅಂದ್ರೆ ಅಷ್ಟೊಂದು ಅದು ಅಡಿಕ್ಟಿವ್ ಅದು. ಸೊ ಇಷ್ಟೆಲ್ಲ ಕಾರಣ ಇರುವಾಗ ಅದಕ್ಕೆ ಸರಿಯಾದ ಕೌನ್ಸಿಲಿಂಗ್ ಅಗತ್ಯ. ಎಲ್ಲಾ ಈ ಹಲ್ಲಿನ ದಂತ ವೈದ್ಯಕೀಯ ಕಾಲೇಜ್ ಇದೆ, ದಂತ ವೈದ್ಯಕೀಯ ಕಾಲೇಜ್, ಅಲ್ಲಿ ಕೂಡ ಇಂಥ ಸೌಲಭ್ಯ ಇದೆ.
1: ಇವಾಗ ಏನಾಗುತ್ತೆ, ಈ ಹದಿಹರೆಯದ ಹುಡುಗರು ಈ ಚಟಕ್ಕೆ ಬೀಳುವಂತದನ್ನ ನಾವು ಕಾಣ್ತೇವೆ. ಹೆಚ್ಚಿನ ಸಂದರ್ಭದಲ್ಲಿ ಪೋಷಕರಿಗೆ ಇದರ ಬಗ್ಗೆ ಅರಿವು ಇರಲಿಕ್ಕಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಮನೆಯವರು ಯಾವ ರೀತಿಯಾಗಿ ಜಾಗರೂಕರಾಗಿರ್ಬೇಕು, ಯಾವ ರೀತಿಯಾಗಿ ಅವರು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ?
0: ಮೊದಲನೇದಾಗಿ ನೋಡಿ, ಯಾವುದೇ ಮಗು ಒಂದು ಚಟಕ್ಕೆ ಬಿದ್ದ ತಕ್ಷಣ ನಮ್ಗೆ ಗೊತ್ತಾಗ್ತದೆ, ಯಾಕೆಂತ ಹೇಳಿದ್ರೆ ಅವರ ಆ ದೈನಂದಿನ ಚಟುವಟಿಕೆಯಲ್ಲಿ ಮಾರ್ಪಾಡಾಗ. ಈಗ ಅವನಿಗೆ ಬಾತ್ರೂಮ್ಗೆ ಹೋಗ್ಬೇಕಾ ಸಿಗರೇಟ್ ಬೇಕು, ನಾನು ಹೇಳಿದೆ ಅಲ್ಲ ಚಟ ಇದ್ರೆ. ಅವನಿಗೆ ಊಟ ಮಾಡಿದ ನಂತರ ಅವನು ಎದ್ಕೊಂಡು ಹೊರಗಡೆ ಹೋಗ್ತಾನೆ ಸಿಗರೇಟ್ ಹೇಳಲಿಕ್ಕೆ. ಇಲ್ಲ ಅವನು ಅಂತ ಫ್ರೆಂಡ್ಸ್ ಒಟ್ಟಿಗೆ ಸುತ್ತಾಡ್ತಾನೆ, ಕೈ ವಾಸನೆ ಬರ್ತಾ ಇರ್ತದೆ, ಬಾಯಿಂದ ಸಿಗರೇಟ್ ಸೋತಾನೆ ಬರ್ತದೆ, ಅಥವಾ ನಮ್ಮ ಬ್ಯಾಗ್ಗಳಲ್ಲಿ ಅದನ್ನು ಉಪಯೋಗಿಸಿದ ಕುರುವಗಳು ಇರ್ತದೆ. ಸೊ ಇದನ್ನೆಲ್ಲ ಖಂಡಿತವಾಗಿ ತಂದೆ ತಾಯಿಗಳೇ ಅಥವಾ ಅವನ ಬಂಧು ಬಳಗವೇ ಇದನ್ನು ನೋಡಿ ಈ ಬಗ್ಗೆ ಕ್ರಮ ಕೈಗೊಳ್ಬೇಕಾಗ್ತದೆ. ಹಾಗೂ ಕೌನ್ಸಿಲಿಂಗ್ ಬೇಕಾದ್ರೆ ಖಂಡಿತ ನಾವು ಮಾಡಿಕೊಡ್ತೇವೆ.
1: ಡಾಕ್ಟರ್, ಈಗ ಸಿಗರೇಟ್ ಅನ್ನ ಸಂಪೂರ್ಣವಾಗಿ ಬಿಟ್ಟಿರ್ತಾರೆ, ಆದ್ರೆ ಅದರ ನಂತರ ಏನಾಗ್ತದೆ, ಎಲ್ಲೋ ಒಂದು ಕಡೆ ಬೇರೆಯವರು ಎಳೆಯೋದನ್ನ ನೋಡ್ತಾರೆ, ಟಿವಿಗಳಲ್ಲಿ ನೋಡ್ತಾರೆ, ಮೀಡಿಯಾಗಳಲ್ಲಿ ನೋಡ್ತಾರೆ, ಆವಾಗ ಮತ್ತೆ ಅವ್ರಿಗೆ ಎಳಿಬೇಕು ಅಂತ ಅನ್ಸಲ್ವಾ?
0: ಖಂಡಿತ ಅನ್ನಿಸ್ತದೆ. ಅದಕ್ಕೋಸ್ಕರನೇ ಸರ್ಕಾರ ಇಂಥ ಅಡ್ವರ್ಟೈಸ್ಮೆಂಟ್ಗಳನ್ನು ಬ್ಯಾನ್ ಮಾಡಿದೆ. ನೀವು ಈಗ ನೋಡ್ತಾ ಇರ್ಬೋದು ಮೂವಿಗಳಲ್ಲಿ, ಮೊದಲೆಲ್ಲ ಸಿಕ್ಕಾಪಟ್ಟೆ ಸಿಗರೇಟ್ ಎಳೆಯೋದ ತೋರಿಸ್ತಾ ಇತ್ತು. ಈಗ ಸಿಗರೇಟ್ ಎಳೆಯೋದಕ್ಕಿಂತ ಮೊದಲು ಕೆಳಗಡೆ ಬರ್ತದೆ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ದಯವಿಟ್ಟು ಮಾಡಬೇಡಿ. ಸೊ ನಾವು ಮೊದಲಿಗೆ ಬರಬಹುದಾದಂತ ರೋಗಗಳ ಬಗ್ಗೆ ಯೋಚಿಸಬೇಕು, ನಮ್ಮ ಮುಂದಿನ ಜನಾಂಗದ ಬಗ್ಗೆ ಯೋಚಿಸಬೇಕು. ಈಗ ಮುಂದಿನ ಜನಾಂಗ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ನೀವು ಎಳೆಯುವುದನ್ನು ನೋಡಿ ಇನ್ನೊಂದು ಮಗು ಎಳಿಲಿಕ್ಕೆ ಶುರು ಮಾಡ್ತದೆ, ಪ್ರಾರಂಭ ಮಾಡ್ತದೆ, ಅದಕ್ಕೆ ಆಸೆ ಆಗ್ತದೆ, ಏನು ಒಂದು ಥ್ರಿಲ್ ಇರಬೇಕು ಅಂತ. ಸೊ ಖಂಡಿತವಾಗಿಯೂ ತಂಬಾಕುವನ್ನು ತ್ಯಜಿಸುವುದು, ಹಾಗೂ ತಂಬಾಕುವನ್ನು ದೂರ ಮಾಡುವುದು ತುಂಬಾ ಒಳ್ಳೆಯ ವಿಷಯ. ಯಾವುದೇ ದಂತ ವೈದ್ಯಕೀಯ ಕಾಲೇಜಿಗೆ ಹೋಗಿ ಅವರು ಖಂಡಿತ ನಿಮ್ಗೆ ಹೇಳಿಕೊಡ್ತಾರೆ, ಅಥವಾ ಅದಕ್ಕೆ ನೀವು ಬೇಕಾದಂತ ಸಪ್ಲಿಮೆಂಟ್ಸ್ ನಿಕೋಟಿನ್ ಗಮ್ ಕೂಡ ಖಂಡಿತ ಕೊಡ್ತಾರೆ.
1: ಡಾಕ್ಟರ್, ಈಗ ತಮ್ಮ ಇಲಾಖೆಯಿಂದ ತಂಬಾಕು ಮುಕ್ತ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನ ತಾವು ಕೈಗೊಳ್ತಾ ಇದ್ದೀರಾ?
0: ಈಗ ಮೊದಲನೇದಾಗಿ ನಮ್ಮಲ್ಲಿ ಎನ್ಫೋರ್ಸ್ಮೆಂಟ್ ರೈಡ್ ಅಂತ ಮಾಡ್ತೇವೆ. ಅಂದ್ರೆ ನಮ್ಮಲ್ಲಿಂದ ನಾವು ಹೋಗಿ ನೋಡ್ತೇವೆ ಶಾಲೆಗಳಲ್ಲಿ ಸುತ್ತಮುತ್ತ ಎಲ್ಲಿಯಾದ್ರೂ ಈ ರೀತಿ ಮಾಡ್ತಾ ಇದ್ದ,

0: ಹಾಕ್ತಾರೆ ಅಥವಾ ಅವರು ನಮಗೆ ಸುದ್ದಿ ತಿಳಿಸಿದ್ರೆ ಅಲ್ಲಿ ಹೋಗ್ತೇವೆ, ಅಥವಾ ಸಂಬಂಧಪಟ್ಟವರಿಗೆ ಪೊಲೀಸ್ ಸ್ಟೇಷನ್ ತಿಳಿಸ್ತೀವಿ. ಮತ್ತೆ ಜನರ ಗುಂಪು ಚರ್ಚೆ ಮಾಡ್ತೇವೆ ಜಾಸ್ತಿ, ಮತ್ತೆ ಆಸ್ಪತ್ರೆಗೆ ಬರುವಾಗ ಅವರಿಗೆ ಈ ಬಗ್ಗೆ ಕೌನ್ಸಿಲಿಂಗ್ ಕೊಡ್ತೇವೆ. ಆಮೇಲೆ ಎಲ್ಲಾ ಶಾಲೆಗಳಿಗೆ ನಮ್ಮ ಶಾಲಾ ಟೀಚರ್ಸ್ ಈ ಬಗ್ಗೆ ತಿಳಿ ಹೇಳಿ ಅವರು ಆ ಮೂಲಕ ಶಾಲೆಗಳಲ್ಲಿ ಮಕ್ಕಳಿಗೆ ಹೇಳುವಂತ ಒಂದು ವ್ಯವಸ್ಥೆಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಅಪರ ಜಿಲ್ಲಾಧಿಕಾರಿಯವರು ಮಾಡಿರ್ತಾರೆ. ಅದೇ ರೀತಿ ಸಿಇಒ ಸರ್ ಅಂದ್ರೆ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೂಡ ಅವರ ಸ್ವತಃ ಪತ್ರ ಮುಖೇನ ತಿಳಿಸಿರ್ತಾರೆ ಎಲ್ಲರೂ ಈ ರೀತಿಯ ಒಂದು ಕ್ರಮ ಕೈಗೊಳ್ಬೇಕು ಅಂತ. ನಮ್ಮಲ್ಲಿಂದ ಏನಾಗಬೇಕು ಅದನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಆದರೆ ಇಲ್ಲಿ ಅಗತ್ಯ ಜನರ ಭಾಗವಹಿಸೋಕೆ. ಸೊ ಜನ ಕೂಡ ಯೋಚಿಸಬೇಕು, ನಾನು ಹೇಗಾದರೂ ಚಟಕ್ಕೆ ಬಲಿಯಾದೆ ನನ್ನ ಮನೆಯಿಂದ ನನ್ನ ಮಕ್ಕಳು ನನ್ನ ಮರಿಮಕ್ಕಳು ಅಂಥದಕ್ಕೆ ಬಲಿಯಾಗಬಾರ್ದು ಅನ್ನೋ ಒಂದು ಒಂದು ಉತ್ತಮವಾದ ಧ್ಯೇಯ ಇಟ್ಕೊಂಡ್ರೆ ಖಂಡಿತ ನಾವು ತಂಬಾಕು ಮುಕ್ತ ಸಮಾಜದತ್ತ ನಡೀಬಹುದು.
1: ಧನ್ಯವಾದಗಳು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಖಂಡಿತ, ತುಂಬಾ ಧನ್ಯವಾದಗಳು.
2: ಇದುವರೆಗೆ ತಂಬಾಕು ಸೇವನೆಯಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದೆ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಷ್ಮಾ ಪ್ರಶಾಂತ್, ಸಹಾಯಕ ಪ್ರಾಧ್ಯಾಪಕರು. ಕೇಳುಗರೆ, ಇವತ್ತು ಅವರು ನಮಗೆ ಈ ವಯೋಸಹಜ ಕಣ್ಣಿನ ಸಮಸ್ಯೆಗಳು ಮತ್ತೆ ಅದಕ್ಕೆ ಇರುವಂತಹ ಆಯುರ್ವೇದೀಯ ಪರಿಹಾರ ಉಪಾಯಗಳ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ವಯೋಸಹಜ ಕಾಯಿಲೆಗಳು ಸಾಮಾನ್ಯವಾಗಿ ಯಾವ ವಯಸ್ಸಿನ ನಂತರ ಕಾಣಿಸಿಕೊಳ್ಳುತ್ತದೆ?
3: ಸಾಮಾನ್ಯವಾಗಿ ಈ ಕಾಯಿಲೆಗಳು 40 ವರ್ಷ ಮೇಲ್ಪಟ್ಟು ಯಾವ ವಯಸ್ಸಿನಲ್ಲೂ ಕೂಡ ಬರಬಹುದು.
1: ಡಾಕ್ಟರ್, ಈ ಒಂದು ಈ ರೀತಿಯಾದಂತಹ ಕಣ್ಣಿನ ಕಾಯಿಲೆಗಳೇನಿದೆ ಇದರ ಲಕ್ಷಣಗಳು ಏನಿರುತ್ತವೆ?
3: ಈಗ ಡಾಕ್ಟರ್, ಇತ್ತೀಚೆಗೆ ಕಣ್ಣು ಮಂಜ ಆಗ್ತಾ ಇದೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ, ಕಣ್ಣಿನ ಮುಂದೆ ಪರದೆ ಹಾಕಿದ ಹಾಗೆ ಆಗ್ತದೆ ಅಂತ 60-65 ವರ್ಷದ ರೋಗಿ ನೇತ್ರ ವೈದ್ಯರಲ್ಲಿ ಬಂದಾಗ ಹೆಚ್ಚಿನ ಸಂದರ್ಭದಲ್ಲಿ ಅದು ಕಣ್ಣಿನ ಪೊರೆ ಸಮಸ್ಯೆ ಆಗಿರ್ತದೆ. ಇದರಲ್ಲಿ ಕಣ್ಣಿನಲ್ಲಿರುವಂತಹ ನೈಸರ್ಗಿಕ ಮಸೂರ ಅಥವಾ ಲೆನ್ಸ್ ಅಂತ ಹೇಳ್ತೇವೆ, ಅದು ನಿಧಾನವಾಗಿ ಅಪಾರದರ್ಶಕವಾಗ್ತಾ ಬರ್ತದೆ. ಇದು ವಯೋವೃದ್ಧ ಸಂಬಂಧಿತ ಕಣ್ಣಿನ ಸಮಸ್ಯೆಗಳಲ್ಲಿ ಈ ಪೊರೆ ಸಮಸ್ಯೆ ಅತ್ಯಂತ ಸಾಮಾನ್ಯವಾದದ್ದು. ಒಮ್ಮೆಲೆ ಒಂದು ಕಣ್ಣು ಕೆಂಪಾಗುವುದು ಅಥವಾ ಇದ್ದಕ್ಕಿದ್ದಾಗಿ ದೃಷ್ಟಿ ಕಡಿಮೆ ಆಗುವುದು, ವಿಪರೀತವಾದ ಕಣ್ಣಿನ ನೋವು, ತಲೆನೋವು, ಕೆಲವೊಮ್ಮೆ ವಾಂತಿ, ಈ ಲಕ್ಷಣಗಳು ಗ್ಲಾಕೋಮಾ ಕಾಯಿಲೆಯಲ್ಲಿ ಕಂಡು ಬರುತ್ತದೆ. ಇದು 50-60 ವರ್ಷಗಳ ಅವಧಿಯಲ್ಲಿ ಬರುವ ಕಣ್ಣಿನ ಸಮಸ್ಯೆ. ಇದನ್ನ ಸೈಲೆಂಟ್ ಟೀಫ್ ಆಫ್ ಐ ಅಂತ ಕರೀತಾರೆ. ಇದು ಅರಿವಾಗದೆ ಬರುವ ಅಂಧತ್ವದ ಪ್ರಮುಖ ಕಾರಣವಾಗಿದೆ. ಇನ್ನು ಕಾಯಿಲೆಗಳ ರಾಜ ಅಂತ ಮಧುಮೇಹ ರೋಗ ಮುಖ್ಯವಾಗಿ ಈ ಕಾಯಿಲೆಗಳ ರಾಜ ಅಂತ ಬಣ್ಣಿಸ್ತಾರೆ. ಈ ಮಧುಮೇಹ ರೋಗ ಮುಖ್ಯವಾಗಿ ಪರಿಣಾಮ ಬೀರುವ ಅಂಗಗಳಲ್ಲಿ ಕಣ್ಣು ಸಹ ಒಂದು. ಇದು ಆಯುರ್ವೇದದಲ್ಲಿ ಮಧುಮೇಹ ಜನ್ಯ ದೃಷ್ಟಿದೋಷ ಅಥವಾ ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳ್ತಾರೆ. ಅಂದ್ರೆ ಮಧುಮೇಹದಿಂದ ಕಣ್ಣುಗಳ ಆಂತರಿಕ ಭಾಗದ ರೆಟಿನಾ ಮೇಲೆ ಹಾನಿಯಾಗ್ತದೆ. ಮಧುಮೇಹ ನಿಯಂತ್ರಣದಲ್ಲಿ ಇರದಿದ್ರೆ ರಕ್ತನಾಳಗಳು ಹಿಗ್ಗುತ್ತೆ, ಕ್ರಮೇಣ ರೆಟಿನಾದಲ್ಲಿ ಹೊಸ ಅಥವಾ ದುರ್ಬಲ ರಕ್ತನಾಳಗಳು ಉತ್ಪತ್ತಿಯಾಗ್ತದೆ. ಇದರಿಂದ ರೆಟಿನಾದಲ್ಲಿ ರಕ್ತಸ್ರಾವ, ನೇತ್ರದ ಒಳಭಾಗದಲ್ಲಿ ಊತ ಮುಂತಾದವುಗಳು ಸಂಭವಿಸುತ್ತದೆ. ಇದನ್ನು ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳಲಾಗ್ತದೆ. ಇನ್ನು 40 ವರ್ಷಗಳ ನಂತರ ಉಂಟಾಗುವ ಸಮೀಪ ದೃಷ್ಟಿ ಸಮಸ್ಯೆ, ಅಂದ್ರೆ ಸಣ್ಣ ಅಕ್ಷರಗಳನ್ನು ಅಥವಾ ವಸ್ತುಗಳನ್ನು ನೋಡಲು ಕಷ್ಟವಾಗುವುದು, ಅದನ್ನ ಪ್ರೆಸ್ಬಯೋಪಿಯಾ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗ್ತದೆ ಅಂದ್ರೆ ಕಣ್ಣಿನ ಲೆನ್ಸ್ ತನ್ನ ಅಕಮಡೇಷನ್ ಪವರ್ ಅನ್ನ ಕಳೆದುಕೊಳ್ಳುತ್ತದೆ. ಆಯುರ್ವೇದದ ದೃಷ್ಟಿಕೋನದಿಂದ ಈ ಸ್ಥಿತಿಯನ್ನು ನಾವು ವಯೋಜನಿತ ವಾತದೋಷದ ಪ್ರಭಾವ ಅಂತ ಪರಿಗಣಿಸುತ್ತೇವೆ. ವಯಸ್ಸು ಹೆಚ್ಚಾದಂತೆ ಕಣ್ಣಿನ ಅಶ್ರು ಉತ್ಪಾದನೆ ಸ್ವಾಭಾವಿಕವಾಗಿ ಕಡಿಮೆ ಆಗ್ತದೆ. ಇದರಿಂದ ಕಣ್ಣು ಒಣಗುವುದು, ಉರಿ, ಬೆಳಕಿಗೆ ಅಸಹನೀಯತೆ, ಗಾಸುಗಟ್ಟಿದಂತೆ, ಮೋಡ ಮುಚ್ಚಿದಂತೆ ಕಾಣುವುದು ಇತ್ಯಾದಿ ಲಕ್ಷಣಗಳು ಕಂಡುಬರುತ್ತದೆ. ಈ ಸ್ಥಿತಿಯನ್ನ ಡ್ರೈ ಐಸ್ ಅಥವಾ ಶುಷ್ಕ ನೇತ್ರತ ಅಂತ ಹೇಳ್ತಾರೆ. ಇವೆಲ್ಲ ವೃದ್ಧಾಪ್ಯ ಸಂಬಂಧಿತ ಕೆಲವು ಸರ್ವೇ ಸಾಮಾನ್ಯವಾದ ಕಣ್ಣಿನ ಸಮಸ್ಯೆಗಳು.
1: ಇನ್ನು ಈ ಎಲ್ಲ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯಾ?
3: ಹೌದು, ಆಲೋಪತಿ ವೈದ್ಯ ಪದ್ಧತಿಯ ರೀತಿಯಲ್ಲಿ ಆಯುರ್ವೇದದಲ್ಲೂ ಸಹ ಕಾಯಿಲೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ವಿಭಾಗಗಳಿವೆ. ಇನ್ನು ಕಣ್ಣಿನ ಸಮಸ್ಯೆಗೆ ಪ್ರತ್ಯೇಕವಾದ ಶಾಲಾಕ್ಯ ತಂತ್ರ ಅನ್ನುವ ವಿಭಾಗ ಇದೆ. ಇದರ ಅಡಿಯಲ್ಲಿ ಕಣ್ಣಿನ ಕಾಯಿಲೆಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಆಯುರ್ವೇದಿಯ ಚಿಕಿತ್ಸೆಗಳನ್ನ ಮಾಡಲಾಗ್ತದೆ.
1: ಈಗ ಈ ವಯೋಸಹಜ ಕಣ್ಣಿನ ಸಮಸ್ಯೆಗಳೇನಿದೆ ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಆಯುರ್ವೇದದಲ್ಲಿ?
3: ಕಣ್ಣಿಗೆ ಸೂಕ್ತವಾಗುವಂತ ವಿಶಿಷ್ಟವಾದ ಕೆಲವು ಸ್ಥಾನಿಕ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಇದೆ. ಇದನ್ನ ಕ್ರಿಯಾಕಲ್ಪ ಅಂತ ಹೇಳ್ತಾರೆ. ಮುಖ್ಯವಾಗಿ ಅದರಲ್ಲಿ ನೇತ್ರ ತರ್ಪಣ, ಪುಟಪಾಕ, ಸೇಕ, ಆಶ್ಚೋತನ, ಅಂಜನ, ಪಿಂಡಿ, ಬಿಡಾಲಕ ಅಥವಾ ನಸ್ಯ, ಶಿರೋಧಾರ ಮುಂತಾದ ಚಿಕಿತ್ಸೆಗಳು ಕಾಯಿಲೆಗೆ ಅನುಗುಣವಾಗಿ ನುರಿತ ಆಯುರ್ವೇದ ಕಣ್ಣಿನ ವೈದ್ಯರ ಸಲಹೆಯೊಂದಿಗೆ ಪಡೆದುಕೊಳ್ಳಬಹುದಾಗಿದೆ. ಇನ್ನು ವಮನ, ವಿರೇಚನ ಮುಂತಾದ ಶೋಧನ ಕರ್ಮಗಳಿವೆ. ಕಣ್ಣಿನ ಸಮಸ್ಯೆಗೆ ಅನುಗುಣವಾಗಿ ಅತ್ಯುತ್ತಮವಾದ ಆಯುರ್ವೇದ ಐ ಡ್ರಾಪ್ಸ್ಗಳು ಸಹ ಇವೆ. ಪೊರೆ ಸಮಸ್ಯೆ ತಡೆಗಟ್ಟಲು

0: ಅಥವಾ ಮಧುಮೇಹದಿಂದ ಆಗುವ ಕಣ್ಣಿನ ಸಮಸ್ಯೆಗಳನ್ನು ತಡೆಗಟ್ಟಲು ಕೆಲವು ಪ್ರಾಕೃತಿಕ ದ್ರವ್ಯಗಳಿಂದ ತಯಾರಿಸಿದ ಎಫೆಕ್ಟಿವ್ ಐಡ್ರಾಪ್ಸ್ಗಳು ಸಹ, ಅಲ್ಲದೆ ವಿವಿಧ ರೀತಿಯ ಆಂತರಿಕ ಔಷಧ ಉಪಚಾರ ಅಂದ್ರೆ ಇಂಟರ್ನಲ್ ಮೆಡಿಸಿನ್ಸ್ಗಳು ಸಹ ಆಯುರ್ವೇದದಲ್ಲಿ ಇದೆ. ದೃಷ್ಟಿವರ್ಧನೆಗೆ ಮಾತ್ರೆಗಳು, ತುಪ್ಪ, ಕಷಾಯಗಳು ಸಹ ನಮ್ಮ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಲಭ್ಯವಿದೆ.
1: ಈಗ ಈ ಕಣ್ಣಿನ ತಪಾಸಣೆಯ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಪರೀಕ್ಷಾ ವಿಧಾನಗಳನ್ನ ಆಯುರ್ವೇದದಲ್ಲಿ ಹೇಳಲಾಗುತ್ತೆ ಮತ್ತೆ ಅದನ್ನ ಯಾವಾಗ ಮಾಡಿಸ್ಕೊಳ್ಬೇಕಾಗುತ್ತೆ?
0: ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟವರಲ್ಲಿ ಉಂಟಾಗುವ ದೃಷ್ಟಿ ಸಮಸ್ಯೆಗಳಿಗೆ ದೂರದೃಷ್ಟಿ ಅಥವಾ ಸನಿಹ ದೃಷ್ಟಿ ಪರೀಕ್ಷೆ ಅಂತ ಹೇಳ್ತಾರೆ, ವಿಷನ್ ಟೆಸ್ಟಿಂಗ್ ಅಥವಾ ಆಟೋಮೇಟೆಡ್ ರಿಫ್ರಾಕ್ಟೋಮೆಟ್ರಿ, ಸ್ಲಿಟ್ ಲ್ಯಾಂಪ್ ಬಯೋಮೈಕ್ರೋಸ್ಕೋಪಿ ಮುಂತಾದ ಪರೀಕ್ಷೆ ಮಾಡಬೇಕಾಗ್ತದೆ. ಗ್ಲಾಕೋಮ ಪತ್ತೆಗಾಗಿ ನಾನ್ ಕಾಂಟ್ಯಾಕ್ಟ್ ಟೋನೋಮೀಟರ್ ಮೂಲಕ ಕಣ್ಣಿನ ಒತ್ತಡ ಪರೀಕ್ಷೆ, ಮಧುಮೇಹಿಗಳಲ್ಲಿ ವರ್ಷಕ್ಕೊಮ್ಮೆ ಆದರೂ ರೆಟಿನಾ ಅಥವಾ ದೃಷ್ಟಿನರದ ಪರೀಕ್ಷೆ, ಇನ್ನು ಶುಷ್ಕ ನೇತ್ರ ಪತ್ತೆಗಾಗಿ ಶಿಮ್ಮರ್ಸ್ ಟೆಸ್ಟ್, ಟಿಬಟ್ ಟೆಸ್ಟ್ಗಳನ್ನು ಮಾಡಲಾಗ್ತದೆ. ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಮೂಲಕ ಕನ್ನಡಕದ ಪವರ್ ಟೆಸ್ಟಿಂಗ್ ಅನ್ನು ಸಹ ಮಾಡಲಾಗುತ್ತದೆ. ಈ ಎಲ್ಲಾ ಸೌಲಭ್ಯಗಳು ಉಚಿತವಾಗಿ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತದೆ. ಜನಸಾಮಾನ್ಯರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬಹುದಾಗಿದೆ.
1: ಈ ವಯೋಸಹಜ ಕಣ್ಣಿನ ಸಮಸ್ಯೆಗಳನ್ನ ತಡೆಗಟ್ಟಬೇಕಾದ್ರೆ ಆಯುರ್ವೇದದಲ್ಲಿ ಏನೆಲ್ಲ ಕ್ರಮಗಳನ್ನು ಹೇಳಲಾಗಿದೆ?
0: ಬಹುತೇಕ ಜನರು ಏನ್ ಮಾಡ್ತಾರೆ, ಕಣ್ಣಿನ ಸಮಸ್ಯೆ ಬಂದಾಗಷ್ಟೇ ವೈದ್ಯರ ಬಳಿ ಹೋಗ್ತಾರೆ. ಆಯುರ್ವೇದದಲ್ಲಿ ಕಣ್ಣಿನ ಸ್ವಾಸ್ಥ್ಯಕ್ಕೆ ಬೇರೆ ಬೇರೆ ರೀತಿಯ ದಿನಚರ್ಯ, ಋತುಚರ್ಯ ಮುಂತಾದ ಪರಿಪಾಲನೆಗಳ ಉಲ್ಲೇಖ ಮಾಡಿದ್ದಾರೆ. ಇನ್ನು ದಿನಚರ್ಯಗಳಲ್ಲಿ ನೇತ್ರ ಪ್ರಕ್ಷಾಲನ ಅಂದ್ರೆ ಬಾಯಿಯಲ್ಲಿ ಬೆಚ್ಚಗಿನ ನೀರನ್ನು ತುಂಬಿಸಿಟ್ಕೊಂಡು ಅದರ ಜೊತೆಯಲ್ಲೇ ಕಣ್ಣಿಗೆ ನೀರನ್ನು ಸಿಂಪಡಿಸೋದ್ರಿಂದ ಕಣ್ಣಿನ ದೃಷ್ಟಿ ಬಲಗೊಳ್ಳುತ್ತದೆ. ಇನ್ನು ಉಷಾಜಲಪಾನ, ನಾಸಾಪಾನ, ನಿತ್ಯ ನಸ್ಯ, ಅಂಜನ ಪ್ರಯೋಗಗಳು ಪಾದಭ್ಯಂಗ, ಶಿರೋ ಅಭ್ಯಂಗಗಳಿಂದ ಕಣ್ಣಿನ ದೃಷ್ಟಿ ವೃದ್ಧಿಸುತ್ತದೆ. ಆಯುರ್ವೇದದಲ್ಲಿ ತ್ರಯೋಪಸ್ತಂಭ ಅಂತ ಹೇಳ್ತಾರೆ, ಅಂದ್ರೆ ಆಹಾರ, ನಿದ್ರಾ, ಬ್ರಹ್ಮಚರ್ಯ ಇವುಗಳ ನಿಯಮಿತವಾದ ಪಾಲನೆ, ತ್ರಾಟಕ, ಪ್ರಾಣಾಯಾಮ, ಯೋಗ ಅಭ್ಯಾಸಗಳು ಅಥವಾ ನೈಮಿತ್ತಿಕ ರಸಾಯನ, ಆಚಾರ ರಸಾಯನ ಪ್ರಯೋಗ ಇವೆಲ್ಲವೂ ಕೂಡ ಕಣ್ಣಿಗೆ ಸಹಕಾರಿಯಾಗಿವೆ. ಇನ್ನು ಪಥ್ಯಗಳ ಬಗ್ಗೆ ಹೇಳೋದಾದ್ರೆ, ದಿನನಿತ್ಯದ ಆಹಾರದಲ್ಲಿ ಬಾಳೆಹಣ್ಣು, ತುಪ್ಪ, ಹಾಲು, ಹೆಸರುಕಾಳು, ಷಷ್ಟಿಕಶಾಲಿ, ಸೊಪ್ಪು ತರಕಾರಿ, ಹಾಗಲಕಾಯಿ, ನುಗ್ಗೆಕಾಯಿ, ಕ್ಯಾರೆಟ್ ಮುಂತಾದ ಕೇಸರಿ ಬಣ್ಣದ ತರಕಾರಿ ಹಣ್ಣುಗಳನ್ನು ಹೆಚ್ಚು ಸೇವಿಸುವುದರಿಂದ, ಅಂದ್ರೆ ಇದು ವೈಟಮಿನ್ ಎ ಅನ್ನು ಹೆಚ್ಚು ಹೊಂದಿರುತ್ತದೆ, ಈ ಪದಾರ್ಥಗಳು ಇವುಗಳ ಸೇವನೆ ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿಯಾಗಿವೆ. ಅಪಥ್ಯ ಆಹಾರ ಅಂತ ಹೇಳಿದ್ರೆ ಹೆಚ್ಚು ಉಪ್ಪನ್ನು ಸೇವಿಸುವುದು, ಉಪ್ಪಿನಕಾಯಿ ಅಥವಾ ಎಣ್ಣೆಯಲ್ಲಿ ಕರಿದ ಪದಾರ್ಥ, ಒಣ ಆಹಾರ, ಅತಿಯಾದ ಖಾರ ಪದಾರ್ಥಗಳು ಕಣ್ಣಿಗೆ ಹಾನಿ ಮಾಡುತ್ತವೆ. ಜೀವನ ಶೈಲಿಯಲ್ಲಿ ನಿಯಮಿತವಾದ ನಿದ್ರೆ, ಕೆಲಸದ ಮಧ್ಯೆ ರೂಲ್ ಆಫ್ 20 ಅಂತ ಹೇಳ್ತಾರೆ, ಅಂದ್ರೆ 20 ನಿಮಿಷಗಳಿಗೊಮ್ಮೆ 20 ಸೆಕೆಂಡ್ ಕಾಲ 20 ಮೀಟರ್ ದೂರದ ವಸ್ತುವನ್ನು ವೀಕ್ಷಿಸಬೇಕು, ಹಾಗೂ 20 ಸಲ ಕಣ್ಣನ್ನು ಮಿಟುಕಿಸುವುದರಿಂದ ಕಣ್ಣಿನ ಸಮಸ್ಯೆಗಳನ್ನು ತಡೆಗಟ್ಟಬಹುದು.
1: ಡಾಕ್ಟರ್, ಈಗ ಇನ್ನು ಈ ಒಂದು ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆ ಏನಿದೆ, ಇಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯಗಳು ವಿಶೇಷವಾಗಿ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಇವೆ?
0: ನಮ್ಮಲ್ಲಿ ಹೊರರೋಗಿ ವಿಭಾಗ 10 ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಇದರ ಅಡಿಯಲ್ಲಿ ಕಣ್ಣಿನ ಪೊರೆ ಸಮಸ್ಯೆಗೆ ಉಚಿತ ಪರೀಕ್ಷೆ ಹಾಗೂ ರಿಯಾಯಿತಿ ದರದಲ್ಲಿ ಪ್ರತ್ಯೇಕ ಸುಸಜ್ಜಿತ ಕಣ್ಣಿನ ಶಸ್ತ್ರಾಗಾರದಲ್ಲಿ ಪೊರೆ ಶಸ್ತ್ರಕರ್ಮದ ಸೌಲಭ್ಯವಿದೆ. ಆಕರ್ಷಣೀಯ ಹಾಗೂ ಕೈಗೆಟುಕುವ ದರದಲ್ಲಿ ವಿವಿಧ ಬಗೆಯ ಕನ್ನಡಕಗಳ ಸೌಲಭ್ಯಗಳು ಕೂಡ ನಮ್ಮಲ್ಲಿ ಇದೆ. ಇನ್ನು ಕಣ್ಣಿನ ದೃಷ್ಟಿವರ್ಧನೆಗೆ ಉಚಿತವಾಗಿ ಕಣ್ಣಿನ ವ್ಯಾಯಾಮ ತರಬೇತಿ ಸಹ ನಾವು ನೀಡುತ್ತೇವೆ.
1: ಡಾಕ್ಟರ್, ಇನ್ನು ಕಡೆಯದಾಗಿ ಈ ಕಣ್ಣಿನ ಆರೋಗ್ಯದ ಬಗ್ಗೆ ನಮ್ಮ ಕೇಳುಗರು ಏನನ್ನ ತಿಳ್ಕೊಂಡಿರಬೇಕು ಅಂತ ಹೇಳ್ತೀರಾ ತಾವು?
0: ಕಣ್ಣುಗಳ ಆರೋಗ್ಯವನ್ನ ಕಾಪಾಡುವುದು ಪ್ರತಿಯೊಬ್ಬರ ಆದ್ಯ ಮುಖ್ಯವಾದ ಕರ್ತವ್ಯವಾಗಿದೆ. ಕಣ್ಣಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷಿಸದೆ ನಿಯಮಿತವಾಗಿ ಪರೀಕ್ಷೆ ಮಾಡಿಸಿಕೊಳ್ಬೇಕು. ಸರಿಯಾದ ಆಹಾರ, ವಿಹಾರ ಹಾಗೂ ಆಯುರ್ವೇದಿಯ ಚಿಕಿತ್ಸೆ ಮೂಲಕ ದೃಷ್ಟಿಯನ್ನ ಉತ್ತಮವಾಗಿಡಬೇಕು. ಈಗಾಗಲೇ ತಿಳಿಸಿರುವ ಕ್ರಮಗಳು, ವಿಧಾನಗಳು ರೋಗಿಯ ಪ್ರಾಕೃತಿಕ ದೇಹ ಸಂಯೋಜನೆ ಅಂದ್ರೆ ಪ್ರಕೃತಿ ಅಂತ ಹೇಳ್ತಾರೆ, ವಯಸ್ಸು ಅಥವಾ ಸ್ಥಿತಿಯನ್ನು ಅನುಸಾರವಾಗಿ ಆಯ್ಕೆ ಮಾಡಲಾಗುತ್ತದೆ. ಸದಾ ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ಈ ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕು ಅಂತ ನಾನು ಸಲಹೆ ನೀಡುತ್ತೇನೆ. ಇನ್ನು 40 ವರ್ಷ ಮೇಲ್ಪಟ್ಟವರು ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆಯನ್ನ ಮಾಡಿಸಬೇಕು.
1: ಧನ್ಯವಾದಗಳು ಡಾಕ್ಟ್ರೆ.
2: ಇದುವರೆಗೆ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಹೊಸ ಯುಗದ ಮೂಲಸೌಕರ್ಯಗಳ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ಅಧಿಕಾರಿ ಶರಚಂದ್ರ ರಾನಡೆ.
1: ವಿಷಯ: ಮೋದಿಯವರ ಮೂರನೇ ಅವಧಿಯ 100 ದಿನಗಳ ಆಡಳಿತದಲ್ಲಿ ಹೊಸ ಯುಗದ ಮೂಲಸೌಕರ್ಯ ಅಥವಾ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್. ಚರಿತ್ರಾರ್ಹವಾದಂತಹ 3ನೇ ಅವಧಿಯ ಮೋದಿ ಸರ್ಕಾರದ ಮೊದಲ 100 ದಿನಗಳು ಭಾರತೀಯ ಜನಜೀವನದ ಮೇಲೆ ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತಾ 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಭದ್ರ ಬುನಾದಿಯನ್ನು ಹಾಕಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅನೇಕ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡು 100 ದಿನಗಳಲ್ಲಿ 15 ಲಕ್ಷ ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿದೆ. ಅವುಗಳಲ್ಲಿ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಹೊಸ ಯುಗದ ಮೂಲಸೌಕರ್ಯವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಪಡೆದಿದೆ. ಈ ಹೊಸ ಯುಗದ ಮೂಲಸೌಕರ್ಯವು 15 ಅಂಶಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ಮೂಲಸೌಕರ್ಯದ ಪ್ರಧಾನ ಕ್ಷೇತ್ರಗಳಾದ ರಸ್ತೆ, ರೈಲು, ಬಂದರು ಮತ್ತು ವಾಯುಮಾರ್ಗಗಳ ಅಭಿವೃದ್ಧಿಗಾಗಿ 3 ಲಕ್ಷ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ಇದರಲ್ಲಿ ಸಾಗಾಣಿಕೆ ದಕ್ಷತೆಯನ್ನು ಹೆಚ್ಚಿಸುವುದು, ಸಾರಿಗೆ ದಟ್ಟಣೆಯನ್ನು ತಡೆಗಟ್ಟುವುದು

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ.

ಇನ್ಫ್ರಾಸ್ಟ್ರಕ್ಚರ್ ಅಥವಾ ಹೊಸ ಯುಗದ ಮೂಲಸೌಕರ್ಯವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಪಡೆದಿದೆ. ಈ ಹೊಸ ಯುಗದ ಮೂಲಸೌಕರ್ಯವು 15 ಅಂಶಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ಮೂಲಸೌಕರ್ಯದ ಪ್ರಧಾನ ಕ್ಷೇತ್ರಗಳಾದ ರಸ್ತೆ, ರೈಲು, ಬಂದರು ಮತ್ತು ವಾಯುಮಾರ್ಗಗಳ ಅಭಿವೃದ್ಧಿಗಾಗಿ 3,00,000 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ಇದರಲ್ಲಿ ಸಾಗಾಣಿಕೆ ದಕ್ಷತೆಯನ್ನು ಹೆಚ್ಚಿಸುವುದು, ಸಾರಿಗೆ ದಟ್ಟಣೆಯನ್ನು ತಡೆಗಟ್ಟುವುದು ಮತ್ತು ರಾಷ್ಟ್ರೀಯ ರಸ್ತೆ ಸಂಪರ್ಕ ಜಾಲವನ್ನು ಹೆಚ್ಚಿಸುವುದು, ಈ 3 ಘನ ಉದ್ದೇಶಗಳ ಈಡೇರಿಕೆಗಾಗಿ 8 ರಾಷ್ಟ್ರೀಯ ಅತಿವೇಗದ 936 ಕಿಲೋಮೀಟರ್ ದೂರದ ರಸ್ತೆ ಕಾರಿಡಾರ್ ಅಥವಾ ಆವಾರಗಳನ್ನು ನಿರ್ಮಿಸಲು 50,655 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿರುತ್ತದೆ ಎಂದು. ಈ 8 ರಸ್ತೆ ಕಾರಿಡಾರ್ಗಳೆಂದರೆ, ಮೊಟ್ಟಮೊದಲನೆಯದಾಗಿ ಎ, ಆಗ್ರಾ ಮತ್ತು ಗ್ವಾಲಿಯರ್ ರಸ್ತೆ ಕಾರಿಡಾರ್ ನಿರ್ಮಾಣ. ಇದರಿಂದ 50%ರಷ್ಟು ಸಮಯದ ಉಳಿತಾಯವಾಗುತ್ತದೆ. ಬಿ, ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳ ಆರ್ಥಿಕ ಅಭಿವೃದ್ಧಿಗಾಗಿ ಖರಗ್ಪುರ ಮೊರೆಗ್ರಾಮ್ ರಸ್ತೆ ಕಾರಿಡಾರ್ ನಿರ್ಮಾಣ. ಸಿ, ಕಾನ್ಪುರದ ಸುತ್ತಮುತ್ತ ರಸ್ತೆ ಜಾಲವನ್ನು ನಿರ್ಮಿಸಿ ವರ್ತುಲ ರಸ್ತೆಯ ಮೇಲಿನ ಸಾರಿಗೆ ದಟ್ಟಣೆಯನ್ನು ಕಡಿಮೆ ಮಾಡುವುದು. ಡಿ, ರಾಯ್ಪುರ ರಾಂಚಿ ರಸ್ತೆ ಕಾರಿಡಾರ್ ಮೂಲಕ ಜಾರ್ಖಂಡ್ ಮತ್ತು ಛತ್ತೀಸ್ಗಢಗಳ ಅಭಿವೃದ್ಧಿಯ ಅವಕಾಶವನ್ನು ಹೆಚ್ಚಿಸುವುದು. ಈ, ಗುಜರಾತ್ನ ಧರಾಡ್ ಮತ್ತು ಅಹಮದಾಬಾದಿನ ರಸ್ತೆ ಕಾರಿಡಾರ್ ಮೂಲಕ ತಡೆರಹಿತ ಬಂದರು ಸಂಪರ್ಕವನ್ನು ಏರ್ಪಡಿಸಿ ಸಾರಿಗೆ ವೆಚ್ಚವನ್ನು ಕಡಿಮೆಗೊಳಿಸುವುದು. ಎಫ್, ಪೂರ್ವೋತ್ತರ ರಾಜ್ಯಗಳ ತಡೆರಹಿತ ಸಂಪರ್ಕಕ್ಕಾಗಿ ಗುವಾಹಟಿ ವರ್ತುಲ ರಸ್ತೆಯ ನಿರ್ಮಾಣ. ಜಿ, ಅಯೋಧ್ಯೆಯ ಪ್ರವಾಸವನ್ನು ವೇಗ ಹಾಗೂ ಸುಗಮಗೊಳಿಸಲು 4 ಕಿರುದಾರಿಗಳ ಅಯೋಧ್ಯೆಯ ವರ್ತುಲ ರಸ್ತೆಯ ನಿರ್ಮಾಣ. ಮತ್ತು ಎಂಟನೆಯದಾಗಿ, 8 ಎತ್ತರಿಸಿದ ಮೇಲು ಸೇತುವೆ ರಸ್ತೆ ಕಾರಿಡಾರ್ನ ನಿರ್ಮಿಸಿ ಪುಣೆ ಮತ್ತು ನಾಸಿಕ್ ನಡುವಣ ರಾತ್ರಿಯ ಸಾರಿಗೆ ಸಂಕಷ್ಟವನ್ನು ನಿವಾರಿಸುವುದು. ಇದಲ್ಲದೆ ಸುಧಾರಿತ ರಸ್ತೆ ಮೂಲಸೌಕರ್ಯದ ಮೂಲಕ ದೇಶದ 25,000 ಹಳ್ಳಿಗಳನ್ನು ವಿಶಾಲವಾದ ರಾಷ್ಟ್ರೀಯ ಅಭಿವೃದ್ಧಿಯ ಜಾಲದೊಂದಿಗೆ ಸಂಯೋಜಿಸಿ ಬಹುದೂರದ ಸ್ಥಳಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ನಿರ್ಣಾಯಕ ಹೆಜ್ಜೆಯನ್ನು ಇಡಲಾಗಿದೆ. ಇನ್ನು ಎರಡನೆಯದಾಗಿ, ಪೂರ್ಣಗೊಂಡ ನಂತರ ವಿಶ್ವದ ಅತಿದೊಡ್ಡದಾದ 10 ಬಂದರುಗಳಲ್ಲಿ ಒಂದಾಗಲಿರುವ ಬೃಹತ್ತಾದ ಸರ್ವಋತು ವದಾವನ್ ಬಂದರನ್ನು 76,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾರಾಷ್ಟ್ರದ ಪಾಲ್ಗರ್ನಲ್ಲಿ ನಿರ್ಮಿಸಲು 30/8/2024 ಪ್ರಧಾನಿ ನರೇಂದ್ರ ಮೋದಿಯವರು ಶಿಲಾನ್ಯಾಸ ಮಾಡಿರುತ್ತಾರೆ. ಇದರಿಂದಾಗಿ ಪಶ್ಚಿಮ ಕರಾವಳಿ ತೀರದಲ್ಲಿ ವ್ಯಾಪಾರ ಮತ್ತು ಬಹುವಿಧದ ಆರ್ಥಿಕಾಭಿವೃದ್ಧಿಗೆ ಉತ್ತೇಜನ ದೊರೆಯುತ್ತದೆ. ಮೂರನೆಯದಾಗಿ, ಲಡಾಖ್ ಗಡಿ ಪ್ರದೇಶಗಳಲ್ಲಿ ಸರ್ವಋತು ಸಂಪರ್ಕವನ್ನು ಸಾಧಿಸಿ ಸೈನ್ಯ ಮತ್ತು ಬೃಹತ್ ಯುದ್ಧೋಪಕರಣಗಳನ್ನು ಮುಂಚೂಣಿ ಪ್ರದೇಶಕ್ಕೆ ಸಾಗಿಸಲು ವಿಶ್ವದ ಅತಿ ಎತ್ತರದ ಲಡಾಖ್ ಮತ್ತು ಹಿಮಾಚಲ ಪ್ರದೇಶಗಳ ನಡುವಣ ಶಿಂಕುನ್ಲಾ ಸುರಂಗ ಮಾರ್ಗವನ್ನು ಈಗಾಗಲೇ ಪ್ರಾರಂಭಿಸಲಾಗಿದೆ. ನಾಲ್ಕನೆಯದಾಗಿ, ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಜಾರ್ಖಂಡ್, ಬಿಹಾರ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳದ 14 ಜಿಲ್ಲೆಗಳಲ್ಲಿ 64 ಹೊಸ ನಿಲ್ದಾಣಗಳೊಂದಿಗೆ 900 ಕಿಲೋಮೀಟರ್ ಉದ್ದದ 246 ಬಿಲಿಯನ್ ರೂಪಾಯಿ ವೆಚ್ಚದ 8 ಹೊಸ ರೈಲ್ವೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಪ್ರದೇಶದಲ್ಲಿ ಸುಗಮ ಪೂರೈಕೆ ಸರಪಳಿ ಮತ್ತು ಆರ್ಥಿಕಾಭಿವೃದ್ಧಿಯನ್ನು ಗಮನದಲ್ಲಿ ಇರಿಸಿಕೊಂಡು ಕೈಗೆತ್ತಿಕೊಳ್ಳಲಾಗಿರುವ ಈ ಯೋಜನೆಗಳು 2026 ಮತ್ತು 2030 ಅವಧಿಯೊಳಗೆ ಪೂರ್ಣಗೊಳ್ಳುತ್ತವೆ. ಈ ಹೊಸ 8 ರೈಲು ಮಾರ್ಗಗಳು ಯಾವುವೆಂದರೆ, ಎ, ಒರಿಸ್ಸಾ ರಾಜ್ಯದ ರಾಯಗಢ ಜಿಲ್ಲೆಯ 73.62 ಕಿಲೋಮೀಟರ್ ಉದ್ದದ ಗುಣುಪುರ ತೇರುಬಾಲಿ ರೈಲು ಮಾರ್ಗ, ಬಿ, ಒರಿಸ್ಸಾ ರಾಜ್ಯದ ಕಾಳಹಂದಿ ಮತ್ತು ನಬ್ರಾಂಗಪುರ ಜಿಲ್ಲೆಗಳಲ್ಲಿ 116.21 ಕಿಲೋಮೀಟರ್ ಉದ್ದದ ಜುನಾಗಢ ನಬ್ರಾಂಗಪುರ ರೈಲು ಮಾರ್ಗ, ಸಿ, ಒರಿಸ್ಸಾ ರಾಜ್ಯದ ಕಿಯೋನ್ಜಾರ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ 82.1 ಕಿಲೋಮೀಟರ್ ಉದ್ದದ ಬಡಾಮ್ ಪಹಾರ್ ಕಡುಂ ಜಾರ್ಗರ್ ರೈಲು ಮಾರ್ಗ, ಡಿ, ಒರಿಸ್ಸಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಯಲ್ಲಿ 85.60 ಕಿಲೋಮೀಟರ್ ಉದ್ದದ ಬಾಂಗ್ರಿ ಪೋಸಿ ಗೋರು ಮಹಿಸಾನಿ ರೈಲು ಮಾರ್ಗ, ಇ, ಒರಿಸ್ಸಾ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಮಲ್ಕಾನ್ಗಿರಿ, ಪೂರ್ವ ಗೋದಾವರಿ ಮತ್ತು ಭದ್ರಾದ್ರಿ ಕೋತಗುಡಂ ಜಿಲ್ಲೆಗಳಲ್ಲಿ 173.61 ಕಿಲೋಮೀಟರ್ ಉದ್ದದ ಭದ್ರಾಚಲಂ ಮಾರ್ಗವಾಗಿ ಮಲ್ಕಾನ್ಗಿರಿ ಪಾಂಡುರಂಗಪುರಂ ರೈಲು ಮಾರ್ಗ, ಎಫ್, ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ ರಾಜ್ಯಗಳ ಪೂರ್ವ ಸಿಂಗಭಂ, ಜಾರ್ಗ್ರಾಮ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ 60 ಕಿಲೋಮೀಟರ್ ಉದ್ದದ ಬುರುಮಾರ ಚಾಕುಲಿಯಾ ರೈಲು ಮಾರ್ಗ, ಜಿ, ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ 174 ಕಿಲೋಮೀಟರ್ ಉದ್ದದ ಜಲ್ನಾ ಜಲ್ಗಾಮ್ ರೈಲು ಮಾರ್ಗ, ಮತ್ತು ಹೆಚ್, ಬಿಹಾರ ರಾಜ್ಯದ ಬಾಗಲ್ಪುರ ಜಿಲ್ಲೆಯಲ್ಲಿ 26.23 ಕಿಲೋಮೀಟರ್ ಉದ್ದದ

0: ವಿಕ್ರಮಶಿಲಾ ಕಟಾರಿಯ ರೈಲು ಮಾರ್ಗ ಕೃಷಿ ಉತ್ಪನ್ನಗಳು, ಗೊಬ್ಬರ, ಕಲ್ಲಿದ್ದಲು, ಕಬ್ಬಿಣದ ಅದಿರು, ಉಕ್ಕು, ಸಿಮೆಂಟ್, ಬಾಕ್ಸೈಟ್, ಸುಣ್ಣದ ಕಲ್ಲು, ಗ್ರಾನೈಟ್ ಮುಂತಾದವು ಈ ಹೊಸ ರೈಲು ಮಾರ್ಗಗಳ ಮೂಲಕ ಸಾಗಾಣಿಕೆಯಾಗುವ ಸರಕುಗಳಾಗಿವೆ. ಈ ಯೋಜನೆಯಿಂದ 130 ಜಿಲ್ಲೆಗಳ 19 ಲಕ್ಷ ಜನರು ರಾಷ್ಟ್ರದ ಅಭಿವೃದ್ಧಿ ಜಾಲದೊಂದಿಗೆ ಸಮನ್ವಯಗೊಳ್ಳಲು ಸಾಧ್ಯವಾಗುತ್ತದೆ. ಜೊತೆಗೆ 4.42 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಯಾಗಿ ಈ ಪ್ರದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಉದ್ಯೋಗಾವಕಾಶಗಳು ಸಹ ಹೆಚ್ಚುತ್ತವೆ. ಈ ಹೊಸ ರೈಲು ಮಾರ್ಗಗಳಿಂದ 143 ಮಿಲಿಯನ್ ಟನ್ ಸರಕುಗಳು ಹೆಚ್ಚುವರಿಯಾಗಿ ಸಾಗಾಣಿಕೆಯಾಗುತ್ತವೆ. ಈ ಯೋಜನೆಗೆ ಪರಿಸರ ಸ್ನೇಹಿ ಹಾಗೂ ಶಕ್ತಿ ದಕ್ಷ ಸಾರಿಗೆ ಮಾದರಿಯಾಗಿದೆ. ಇದರಿಂದ ಸಾಗಾಣಿಕೆ ವೆಚ್ಚವು ತಗ್ಗಿ 3.5 ಕೋಟಿ ಸಸಿಗಳನ್ನು ನೆಡುವುದಕ್ಕೆ ಸಮಾನವಾಗಿರತಕ್ಕಂತಹ 870,000 ಟನ್ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುವುದು ತಪ್ಪುತ್ತದಲ್ಲದೆ 320 ಮಿಲಿಯನ್ ಲೀಟರ್ ಇಂಧನದ ಆಮದಿನ ಉಳಿತಾಯವಾಗುತ್ತದೆ. ಈ ಯೋಜನೆಯಿಂದ ಯುನೆಸ್ಕೋ ಮಾನ್ಯ ಮಾಡಿರತಕ್ಕಂತಹ ವಿಶ್ವ ಪಾರಂಪರಿಕ ತಾಣವಾದ ಅಜಂತಾ ಗುಹೆಗಳ ಸುಲಭ ಸಂಪರ್ಕವೂ ಸಾಧ್ಯವಾಗುತ್ತದೆ. ಐದನೆಯದಾಗಿ, ಪ್ರಾದೇಶಿಕ ಅಭಿವೃದ್ಧಿಗಾಗಿ ವಾರಣಾಸಿ, ಬಾಗ್ಡೋಗ್ರಾ ಮತ್ತು ಬಿಹತಾಗಳಲ್ಲಿ ಹೊಸದಾಗಿ ವಿಮಾನ ನಿಲ್ದಾಣಗಳ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸಲಾಗುತ್ತದೆ. ಅವುಗಳಲ್ಲಿ ವಾರಣಾಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು 2,869.65 ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿಪಡಿಸಿ ಈಗಿರುವ ವಾರ್ಷಿಕ 3.9 ಮಿಲಿಯನ್ ಪ್ರಯಾಣಿಕ ನಿರ್ವಹಣಾ ಸಾಮರ್ಥ್ಯವನ್ನು 9.9 ಮಿಲಿಯನ್ಗೆ ಹೆಚ್ಚಿಸಲಾಗುತ್ತದೆ. ಬಿ, ಪಶ್ಚಿಮ ಬಂಗಾಳದ ಬಾಗ್ಡೋಗ್ರಾ ವಿಮಾನ ನಿಲ್ದಾಣವನ್ನು 1,549 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾರ್ಷಿಕವಾಗಿ 10 ಮಿಲಿಯನ್ ಪ್ರಯಾಣಿಕರು ನಿರ್ವಹಿಸುವಂತೆ ಸೌಲಭ್ಯವನ್ನು ಕಲ್ಪಿಸಲಾಗುತ್ತದೆ. ಮತ್ತು ಸಿ, ಬಿಹಾರದ ಪಾಟ್ನಾ ಜಿಲ್ಲೆಯ ಬಿಹತಾ ವಿಮಾನ ನಿಲ್ದಾಣದಲ್ಲಿ ವಾರ್ಷಿಕವಾಗಿ 5 ಮಿಲಿಯನ್ ಪ್ರಯಾಣಿಕರನ್ನು ನಿರ್ವಹಿಸುವಂತೆ 1,413 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಯಾಣಿಕರ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಧನ್ಯವಾದಗಳು.
1: ಪ್ರಗತಿಪಥ ಸರಣಿಯಲ್ಲಿ ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಹೊಸ ಯುಗದ ಮೂಲಸೌಕರ್ಯಗಳ ಕುರಿತು ಮಾಹಿತಿ ನೀಡಿದವರು ನಿವೃತ್ತ ಅಧಿಕಾರಿ ಶರಚಂದ್ರ ರಾನಡೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ದೇಶದಲ್ಲಿ ತಾಪಮಾನ ಹೆಚ್ಚಳ, ಮಜ್ಜಿಗೆ ಸೇರಿದಂತೆ ಸಾಂಪ್ರದಾಯಿಕ ಪಾನೀಯ ಸೇವಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ಶ್ಲಾಘನೆ. ಇರಾನ್ ಜೊತೆ ಪರಮಾಣು ಒಪ್ಪಂದ ಶೀಘ್ರ ಅಂತಿಮ, ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪ್ರಶಸ್ತಿಗಾಗಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ: ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ.

0: ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ಹೊಸ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜುರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಹಾಗೂ ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ಕರೆ ನೀಡಿದರು. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದರು. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಮ್ ಪನ್ನ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಹಾಗೂ ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಅವರು ಹೇಳಿದರು. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಾರಿ, ಲಂಗ್ಡಾ, ಬಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಅಲುವಾದಲ್ಲಿ ಸಾಜಿ ವಲಾಶೆರಿಲ್ ನಡೆಸುತ್ತಿರುವ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000ಕ್ಕೂ ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು 1,000ರಾರು ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದರು. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು, ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದರು. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1,400 ರಿಂದ 1,500 ವರ್ಷಗಳಷ್ಟು ಹಳೆಯ ತಾಮ್ರದ ಫಲಕಗಳ ಕುರಿತು ಕೂಡ ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದರು.
1: ರಾಜಕೋಟ್ ಕೆ ಬಿಗ್ ಬ್ಯಾಂಗ್ ಆಸ್ಟ್ರೋನಾಮಿ ಕ್ಲಬ್ ನೆ ಗೀರ್ ಕೆ ಜಂಗಲೋ ಸೆ ಲೇಕರ್ ಕಚ್ ಕೆ ರಣ ತಕ್ ಅನೇಕ ಆಸ್ಟ್ರೋನಾಮಿ ಇವೆಂಟ್ಸ್ ಆಯೋಜಿತ್ ಕಿಯೆ. ಮೈ ಐಸೆಕ್ ಕಾ ಭಿ ಜಿಕ್ರ ಕರ್ನಾ ಚಾಹೂಂಗಾ. ಯಹ ಏಕ್ ಸ್ಟೂಡೆಂಟ್ ಲೆಡ್ ನೇಷನ್ ವೈಡ್ ನೆಟ್ವರ್ಕ್ ಹೈ ಜೋ ಆಸ್ಟ್ರೋನಾಮಿ ಔರ್ ಆಸ್ಟ್ರೋ ಫಿಸಿಕ್ಸ್ ಕ್ಲಬ್ ಕೋ ಆಪಸ್ ಮೆ ಜೋಡ್ತಾ ಹೈ. ಸಾಥಿಯೋ ಅಪ್ನಿ ಹಾಬಿ ಕೆ ಲಿಯೆ ಸಮಯ ನಿಕಾಲ್ನಾ ಔರ್ ಲಗಾತಾರ್ ಕುಛ್ ನಯಾ ಸೀಖ್ತೆ ರಹೆನಾ ಬಹುತ್ ಜರೂರಿ ಹೈ.
0: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯು ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನ್ನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
2: ಮೈ ನೇಮ್ ಇಸ್ ಸುಧಾಸ್ ನಟರಾಜನ್. ಐ ಆಮ್ ಟ್ರಸ್ಟಿ ಅಂಡ್ volunteer in Bangalore Astronomical Society. Bangalore Astronomical Society, or BAS, is a non-profit, volunteer-driven organization. We promote astronomy as a hobby to all general public and students and colleges who aspire a career in astronomy. We conduct primarily 4 types of activities. One we do is to do outreach programs for rural schools and colleges, where we inculcate a curiosity in the students. So we do it all over Karnataka, Tamil Nadu, anywhere the request comes from. The second type of activity that we do is, for the general public, we conduct something called a star party. The third type of activity that we do is, we conduct something called as one-day workshops. The fourth type of activity that we do is, we partner with institutions like Indian Institute of Astrophysics.
0: ಬೇಸಿಗೆ ರಜೆಯ ಅವಧಿಯಲ್ಲಿ ಯುವಕರು ಖಗೋಳ ವಿಜ್ಞಾನ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರಧಾನಿಯವರು ಕರೆ ನೀಡಿದರು. ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ ರಕ್ಷಣೆಗೆ ಬಳಸಲಾದ ಭಾರತದ ಮೊದಲ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಕುರಿತು ಪ್ರಧಾನಿ ವಿಶೇಷವಾಗಿ ಉಲ್ಲೇಖಿಸಿದರು. ಕಾಲುವೆಯಲ್ಲಿ ಸಿಲುಕಿದ್ದ ಡಾಲ್ಫಿನ್ ಅನ್ನು ಸುಮಾರು 13 ಗಂಟೆಗಳ ಕಾರ್ಯಾಚರಣೆ ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದರು. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇರಾನ್ ಜೊತೆ ಪರಮಾಣು ಒಪ್ಪಂದ ಮಾಡಿಕೊಳ್ಳುವ ಹಂತಕ್ಕೆ ಅಮೆರಿಕ ತಲುಪಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇದೇ ವೇಳೆ ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮವು ಒಂದು ಆಯ್ಕೆಯಾಗಿ ಉಳಿಯುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಇರಾನ್ ಎಂದಿಗೂ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದದಂತೆ ನೋಡಿಕೊಳ್ಳುವುದು ತಮ್ಮ ಆಡಳಿತದ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸುವುದಿಲ್ಲ ಅಥವಾ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂಬ ಒಪ್ಪಂದಕ್ಕೆ ಇರಾನ್ ಒಪ್ಪಿಗೆ ಸೂಚಿಸಿದೆ. ಆದರೆ ಮತ್ತೊಂದು ಮೂಲದಿಂದ ಇರಾನ್ ಶಸ್ತ್ರಾಸ್ತ್ರ ಪಡೆಯುವ ಸಾಧ್ಯತೆಯ ಬಗ್ಗೆ ಟ್ರಂಪ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತ ಒಪ್ಪಂದಕ್ಕೆ ಅಮೆರಿಕ ಪ್ರಯತ್ನಿಸುತ್ತಿದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಚಿಂತನೆ ಮತ್ತು ಕಾರ್ಯದಲ್ಲಿನ ನಾವೀನ್ಯತೆ ಮಿಲಿಟರಿ ಸಾಮರ್ಥ್ಯಗಳ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಎಂದು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಸಿಡಿಎಸ್ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಹೇಳಿದ್ದಾರೆ. ದೇಶದ ನೂತನ ಸಿಡಿಎಸ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜನರಲ್ ಸುಬ್ರಹ್ಮಣಿ, ಸಶಸ್ತ ಪಡೆಗಳು, ಕೈಗಾರಿಕೆ, ಶೈಕ್ಷಣಿಕ, ನವೋದ್ಯಮಗಳು ಮತ್ತು ಸಂಶೋಧನಾ ಪರಿಸರ ವ್ಯವಸ್ಥೆಯ ನಡುವೆ ಹೆಚ್ಚಿನ ಸಹಯೋಗವು ಆಧುನೀಕರಣದ ಪ್ರಮುಖ ಚಾಲನಾ ಶಕ್ತಿಯಾಗಿದೆ ಎಂದು ಹೇಳಿದರು. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಇಂದು ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟದ ಹಿತಾಸಕ್ತಿ ಕಾಪಾಡುವಲ್ಲಿ ಭಾರತೀಯ ನೌಕಾಪಡೆಯು ಜಾಗರೂಕವಾಗಿದೆ. ಸವಾಲಿನ ಸಂಕೀರ್ಣ, ಅನಿರೀಕ್ಷಿತ ಮತ್ತು ಅನಿಶ್ಚಿತವಾಗಿರುವ ಪ್ರಾದೇಶಿಕ ಭದ್ರತಾ ವಾತಾವರಣದಲ್ಲಿ ಭಾರತೀಯ ನೌಕಾಪಡೆಯು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಹಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದ್ದಾರೆ. ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ, ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸೆಯುಂಗ್ ಜೇ ಮತ್ತು ಕಿಮ್ ವೊನ್ ಹೋ ಅವರನ್ನು 21-19, 21-18 ಸೆಟ್ಗಳಿಂದ ಮಣಿಸಿದರು. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿಯಲ್ಲಿ ಇದೇ 29ರಂದು ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕ ಅಳವಡಿಕೆಗಳ ಮೂಲಕ ಭಾರತ ಇದುವರೆಗಿನ ಅತಿ ಹೆಚ್ಚು ದಾಖಲೆ ನಿರ್ಮಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಒಂದೇ ದಿನದಲ್ಲಿ ದಾಖಲೆಯ 6,00,000 ಮೇಲ್ಛಾವಣಿ ಸೌರಶಕ್ತಿ ಫಲಕ ಅಳವಡಿಸುವುದರ ಮೂಲಕ ಗುಜರಾತ್ ಈ ಯಶಸ್ಸಿಗೆ ಪ್ರಮುಖ ಕೊಡುಗೆ ನೀಡಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ತಾಪಮಾನ ಹೆಚ್ಚಳ, ಮಜ್ಜಿಗೆ ಸೇರಿದಂತೆ ಸಾಂಪ್ರದಾಯಿಕ ಪಾನೀಯ ಸೇವಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ಶ್ಲಾಘನೆ. ಇರಾನ್ ಜೊತೆ ಪರಮಾಣು ಒಪ್ಪಂದ ಶೀಘ್ರ ಅಂತಿಮ, ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪ್ರಶಸ್ತಿಗಾಗಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು, ಮೊದಲಿಗೆ ಕೆಲವು ಜಾಹೀರಾತುಗಳು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರಂಗಿತರಂಗ ಚಿತ್ರದ ಗೀತೆ ಸುಪ್ರಿಯಾ ರಘುನಂದನ್ ಮತ್ತು ಸಂಗಡಿಗರು ಗೀತೆ ಹಾಡಿದ್ದಾರೆ.

0: ಇದು ಆಕಾಶವಾಣಿ ಬೆಂಗಳೂರು. ಈಗ ಕಾರ್ಯಕ್ರಮ ಚೈತ್ರವನ. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳ ಬಂತ? ಈಗ ಹೊಸ ಜುಮ್ಕಿ
3: ಇಲ್ಲ, ಈಗ ಉಳಿತಾಯ ಮಾತ್ರ.
2: ಮೊದಲು ಜುಮ್ಕಿ
3: ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
2: ಆದ್ರೆ ಆ ಜುಮ್ಕಿ
3: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
4: ಆರ್ಬಿಐ ಹೇಳುತ್ತೆ
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
4: ಮಗಳೇ,
6: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
4: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
7: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ.
4: ಹೋಗಣ್ವಾ.
5: ಎಲ್ಲಿಗೆ?
7: ಅಡ್ಮಿಷನ್ ಮಾಡಿಸೋಕೆ. ಖಾತೆ ಆಯ್ತು, ಆಕ್ಟಿವ್.
3: RBI ಹೇಳುತ್ತೆ
8: ಜಾಣರಾಗಿರಿ, ಜಾಗರೂಕರಾಗಿರಿ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ.
9: ಪ್ರಿಯ ಕೇಳಗರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ

0: ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
1: ಫಲರ್ಥ ಕುಲಕ್ಕೆ ರತ್ನಪ್ರಾಯನಾಗಿರ್ತಕ್ಕಂತಹ ಜನಮೇಜಯ ಕೇಳು, ಸುಧನ್ನ ಕಟಾಹದಲ್ಲಿ ಅವನು ಸುಮತಿ ಬಿಸುಡಿಸಿದಾಗ ಆನಂತರ ಲಿಖಿತ ತಾನು ಎಸಗಿರ್ತಕ್ಕಂತಹ ವೈಷ್ಣವ ದ್ರೋಹಕ್ಕೆ, ವಿಷ್ಣು ಭಕ್ತನಾಗಿರ್ತಕ್ಕಂಥ ಸುಧನ್ವನಿಗೆ ಮಾಡಿರ್ತಕ್ಕಂತಹ ದ್ರೋಹಕ್ಕೆ ತನ್ನ ಪ್ರಾಣವನ್ನು ಕಳೆದುಕೊಳ್ತೇನೆ ಅಂಥೇಳಿ ತನ್ನರಿವನು ಊರೇ ಜರೆದುಕೊಂಡು ಅಂತ ನನಗೇಕೆ ಬೇಕು ಇಂತಹ ಶಾಸ್ತ್ರಜ್ಞಾನ, ಇಂತಹ ಭಕ್ತನಿಗೆ ಅಪಚಾರ ಮಾಡ್ತಕ್ಕಂತಹ ಧರ್ಮಶಾಸ್ತ್ರಜ್ಞಾನ ನನಗೆ ಏಕೆ ಬೇಕು ಅಂಥೇಳಿ ತನ್ನನ್ನು ಜರೆದುಕೊಂಡು ಆ ಕಟಾಹಕ್ಕೆ ಬಿದ್ದ. ಆದರೆ ಅವನಿಗೂ ಕೂಡ ಏನೂ ಆಗಲಿಲ್ಲ. ಇಬ್ಬರನ್ನೂ ಕೂಡ ಮೃದೃಪಂ ಮನ್ನಿಸಿ, ಇಬ್ಬರನ್ನೂ ಕೂಡ ಗೌರವಿಸಿರ್ತಕ್ಕಂತಹ ಮಹಾರಾಜ ಇಬ್ಬರನ್ನು ಅಲ್ಲಿಂದ ತೆಗೆಸಿಬಿಟ್ಟು ಅವರಿಬ್ಬರಿಗೂ ಕೂಡ ಸಮಾಧಾನವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಪುರೋಹಿತ ನೃಪತಿಗೆ ಹೀಗೆ ಹೇಳ್ತಾ ಇದ್ದಾನೆ.

ಮಹಾರಾಜ, ನಿನ್ನ ಮಗನಾಗಿರ್ತಕ್ಕಂತಹ ಸುಧನ್ವ ಪರಮ ಭಕ್ತ, ಅವನ ಒಂದು ದೆಸೆಯಿಂದ ಈ ನಾಡಿನ ನೆಲ, ಪ್ರಜೆ, ಬೀಡು, ಊರು, ಪರಿವಾರ, ಆನೆ, ಕುದುರೆಗಳು, ಪಶು ಪಕ್ಷಿ, ಮೃಗ, ಕೀಟ, ತರು, ಗುಲ್ಮ, ಲತೆಗಳು ಎಲ್ಲವೂ ಕೂಡ ಧನ್ಯರಾಗಿ ಬಿಡ್ತು ಅಂತ. ಎಲ್ಲಕ್ಕೂ ಕೂಡ ಧನ್ಯತೆ ಒದಗಿ ಬಂದುಬಿಡ್ತು ನಿನ್ನ ಮಗನಾಗಿ ಹುಟ್ಟಿದ್ದರಿಂದ. ಏಂ ಸುಕೃತಿಯೋ ನೀ, ನಿನ್ನ ಅದೃಷ್ಟ ಎಂತಹದು ಮಹಾರಾಜ, ಇಂತಹ ಪರಮಭಕ್ತನನ್ನು ಮಗನಾಗಿ ನೀನು ಪಡೆದಿದ್ದೀಯ. ಆದರೆ ನಾನು ಮಾತ್ರ ಭಾನುರಶ್ಮಿಗೆ ಕಂದರೆಯದ ಗೂಗಿಯೇವೋಲ್, ಸೂರ್ಯನ ರಶ್ಮಿ ಬಂದಾಗ ಕಣ್ಣು ಮುಚ್ಚಿಕೊಳ್ತಕ್ಕಂತಹ, ಕತ್ತಲೆಯೇ ಬೇಕು ಅಂತ ಹೇಳ್ತಕ್ಕಂತಹ ಗೂಗೆಯಂತೆ ಅಜ್ಞಾನಿಯಾಗಿ ನಿನ್ನ ಮಗನಿಗೆ ಅಂತಹ ಶಿಕ್ಷೆಯನ್ನು ವಿಧಿಸಿಬಿಟ್ಟೆ, ನಾನು ದ್ವಿಜಾಧಮನಾಗಿಬಿಟ್ಟೆ, ದ್ವಿಜರಲ್ಲಿ ಹೀನನಾಗಿಬಿಟ್ಟೆ ಅಂತ ಹೇಳಿದಾಗ ಅವನನ್ನು ಶಂಖ ಸಮಾಧಾನ ಮಾಡ್ತಾ ಇದ್ದಾನೆ ಮಹಾರಾಜ. ಹರಿಭಕ್ತರಿಗೆ ಎಲ್ಲಿನ ಆಪತ್ತು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಬೆಳದಿಂಗಳು ಯಾವತ್ತೂ ಕೂಡ ಬೆವರೋದಿಲ್ಲ, ಬೆಳದಿಂಗಳಿಗೆ ಬೆವರಿಲ್ಲ ಅಂತ. ಯಾಕೆಂದರೆ ಬೆಳದಿಂಗಳೇ ತಂಪು, ಅದು ಲೋಕದಲ್ಲಿ ಬೆವರತಕ್ಕಂತಹ ಜನರ ಬೆವರನ್ನು ಹೋಗಲಾಡಿಸುತ್ತೆ. ಆದರೆ ಈ ಬೇಸಿಗೆಯ ಒಂದು ಇದರಲ್ಲಿ ಈ ಲೋಕದ ವ್ಯವಹಾರವನ್ನು ನೋಡ್ತಾ ನಾವು ಅಜ್ಞಾನಿಗಳಾಗಿಬಿಟ್ಟು ಇನ್ನೇನು ಮಹಾತ್ಮನಾಗಿರ್ತಕ್ಕಂತಹ ಮಗನನ್ನು ಪಡೆದಿದ್ದೀಯಾ, ನೀನು ಸುಧನ್ವನನ್ನು ಕಾಳಗಕ್ಕೆ ಕಳಿಸು ಅಂಥೇಳಿ ಮಹಾರಾಜನಿಗೆ ಹೇಳಿದಾಗ ಅವನು ಮಗನನ್ನು ಅಪ್ಪಿಕೊಂಡು ಸಂತೋಷವನ್ನು ಹೊಂದಿದ್ದಾನೆ.

ತಂದೆಯ ಚರಣಕ್ಕೆ ಎರಗಿರತಕ್ಕಂತಹ ಸುಧನ್ವ ಶಿಂಖಲಿಖಿತರಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾನೆ. ಆನಂತರ ಅವರಿಂದ ಹರಕೆಗಳನ್ನು ಹೊಂದಿ ಸಾರಥಿಯನ್ನು ಕರೆದಿದ್ದಾನೆ, ಬೇಗ ರಥವನ್ನು ಸಿದ್ಧ ಮಾಡು ಅಂಥೇಳಿ. ಒಳ್ಳೆಯ ಪೊಂದೇರನ ಅಳವಡಿಸಿ ಅಂತ ಸುವರ್ಣದಿಂದ ಮಾಡಿರತಕ್ಕಂತಹ ತೇರಿನಲ್ಲಿ ತುರಗಗಳನ್ನು ಹೂಡಿಬಿಟ್ಟು ಅದಕ್ಕೆ ಉನ್ನತವಾಗಿರತಕ್ಕಂತಹ ಸಿಂಧವನ್ನು ಪತಾಕೆಯನ್ನು ಕಟ್ಟಿದ್ದಾರೆ. ಗೊಂದಣದ ಝಲ್ಲಿಗಳು ಆ ರಥ ಹೋಗ್ತಾ ಇದ್ರೆ ಝಲ್ ಝಲ್ ಅಂಥೇಳಿ ಶಬ್ದವನ್ನು ಮಾಡತಕ್ಕಂತಹ ತೋರಣಗಳನ್ನು ಕಟ್ಟಿದ್ದಾರೆ. ಕನಕ ಮಾಲೆಗಳು ಒಳ್ಳೆಯ ಚಂದನದ ಮಾಲೆಗಳಿಂದ ಹಾಗೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹೂವಿನ ಮಾಲೆಗಳಿಂದ

0: ರಥವನ್ನು ಅಲಂಕರಿಸಿದ್ದಾರೆ. ಅಂತಹ ರಥದ ಜಯರವದಲ್ಲಿ ಜಯಧ್ವನಿಯನ್ನು ಮಾಡ್ತಾ ಇರತಕ್ಕಂತಹ ರಥದಲ್ಲಿ ಸುಧನ್ವ ಹೊರಟಿದ್ದಾನೆ. ಎಂಥವನು ಅಂದರೆ ತಿರಸ್ಕೃತ ಕುಸುಮಧನ್ವನು, ಮನ್ಮಥನನ್ನು ಮೀರಿಸಿರ್ತಕ್ಕಂಥವನು, ಮನ್ಮಥನನ್ನ ರೂಪದಿಂದ ತನ್ನ ಸೌಂದರ್ಯದಿಂದ ಸೋಲಿಸಿರ್ತಕ್ಕಂತಹ ಸುಧನ್ವ ಯುದ್ಧಕ್ಕೆ ಹೊರಟಿದ್ದಾನೆ. ಹಂಸಧ್ವಜನ ಸೈನ್ಯ ವಿಸ್ತಾರವಾಗಿ ನಡೆದು ಪಾರ್ಥನ ಮೇಲೆ ಯುದ್ಧಕ್ಕೆ ಹೊರಟಿದೆ.
1: ಬೇರೆ ಬೇರೆ ಸೂತ ಒತ್ತಿಡಿದು ಮುಂದೆ ಭರದಿಂದ ನಡೆವ ಅರಸು

ಸೈನ್ಯದ ಎಲ್ಲ ಗಜ ತುರಗ ಪದಾತಿಗಳಿಗೆ ಎಲ್ಲರಿಗೂ ಕೂಡ ಹಾರಗಳನ್ನು ಹಾಕಿದ್ದಾರೆ. ಅವುಗಳಿಗೆ ಒಳ್ಳೊಳ್ಳೆಯ ಮಾಲೆಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಆ ಕಂಠಮಾಲೆಗಳ ಆ ತೋರಂ, ಆ ಕಂಠಮಾಲೆಗಳ ಕಾಂತಿ ಏನಿದೆ ಅದು ಈ ಪರಿದವರ ಸುತ್ತಲೂ ಇರತಕ್ಕಂಥವರ ಆಭರಣಗಳ ಮೇಲೆ ಬಿದ್ದುಬಿಟ್ಟು ಸಂಧ್ಯಾರುಣದ ಗಗನಮಂಡಲದಳು ಅಂತ ಅದರಲ್ಲಿ ಕಾಣ್ತಾ ಇರತಕ್ಕಂತಹ ಕಾಂತಿ ಸಂಧ್ಯಾ ಕಾಲದ ಗಗನದಲ್ಲಿ ಕಾಣತಕ್ಕಂತಹ ನಕ್ಷತ್ರಗಳಂತೆ ಕಾಣ್ತಾ ಇದೆ ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಚಂದನ ಯಕ್ಷಕರ್ದಮದ ಆ ಮಗವಾಸ ಹಣೆಯಲ್ಲಿ ಹಾಕಿರ್ತಕ್ಕಂತಹ ಏನು ಆ ಕೆಂಪಗಿನ ಗುರುತುಗಳು ಹಾಗೂ ಆ ಕಲೆಗಳು ಏನಿದೆ ಅದೆಲ್ಲವೂ ಕೂಡ ವಿಶೇಷವಾಗಿ ರಂಜನೆಯನ್ನು ಉಂಟು ಮಾಡ್ತಾ ಇದೆ. ಆ ಪಡೆಗಳ ಅನ್ಯೋನ್ಯ ಸಂಘರ್ಷಣದಿಂದ ಹೋಗುವಾಗ ಒಬ್ಬರ ಆ ಸೈನ್ಯ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಬ್ಬರ ಆಭರಣ ಇನ್ನೊಬ್ಬರ ಆಭರಣಕ್ಕೆ ತಾಗಿ ಅದರಿಂದ ಕೆಲವು ಧೂಳು ಹೇಳ್ತಾ ಇದೆಯಂತೆ. ಅದರೊಂದಿಗೆ ಸೈನ್ಯದ ಪಾದಧೂಳಿಯಿಂದ ಹೇಳ್ತಕ್ಕಂತಹ ಧೂಳು ಕೂಡ ಆಗಸ ಬಂದು ಮುಚ್ಚುತ್ತಾ ಇದೆ. ಅದು ಹೇಗೆ ಕಾಣ್ತಾ ಇದೆ ಅಂತಂದರೆ ಸುಗಂಧಾನುಲೇಪನದ ಚೂರ್ಣಗಳು, ಅದು ಗಂಧಾನುಲೇಪನದ ಚೂರ್ಣಗಳು ಅಥವಾ ಪದಘಾತಿಗೆ ಸಿಕ್ಕಿರ್ತಕ್ಕಂತಹ ಭೂಮಿಯಿಂದ ಏರ್ತಾ ಇರ್ತಕ್ಕಂತಹ ಋಣರಜಗಳು ಆಭರಣಗಳ ಪುಡಿಗಳು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ಮೇರುವಿನ ಆ ಬಣ್ಣವನ್ನು ಕೂಡ ಮೀರಿಸ್ತಕ್ಕಂತಹ ಬಣ್ಣದಿಂದ ಸ್ವರ್ಗದಲ್ಲಿರ್ತಕ್ಕಂತಹ ದೇವತೆಗಳಿಗೂ ಕೂಡ ಅಚ್ಚರಿಯನ್ನು ಉಂಟು ಮಾಡ್ತಾ ಇದೆ.

ಆ ಸೈನ್ಯದಲ್ಲಿರ್ತಕ್ಕಂತಹ ಆನೆಗಳು ತಮ್ಮ ಒಡಲಲ್ಲಿರ್ತಕ್ಕಂತಹ ನೀರನ್ನೇ ತಮ್ಮ ಸೊಂಡಿಲಿನಿಂದ ತೆಗೆದು ಚೆಲ್ತಾ ಇದೆಯಂತೆ. ಅದನ್ನು ತುಳಿತಾ ಸೈನ್ಯ ಮುಂದಕ್ಕೆ ಹೋಗ್ತಾ ಇದ್ರೆ ಅಲ್ಲೆಲ್ಲ ಕೆಸರಾಗಿಬಿಡ್ತು, ನೀರು ನಿಂತಿದೆ. ಆ ನೀರಿನಲ್ಲಿ ಚಾಮರಗಳ ಎಲ್ಲರೂ ಕೂಡ ಬೀಸಿಕೊಳ್ತಾ ಇರತಕ್ಕಂತಹ ಚಾಮರಗಳ ಆ ಪ್ರತಿಬಿಂಬ ಅನ್ನತಕ್ಕಂಥದ್ದು ಅಲ್ಲಿ ರಾಜಹಂಸಗಳಂತೆ ಕಾಣ್ತಾ ಇದೆ. ಜೊತೆಗೆ ಅಲ್ಲಿ ಆ ಪಡೆಯಲ್ಲಿ ಎಲ್ಲರೂ ಕೂಡ ಹಿಡಿದಿರ್ತಕ್ಕಂತಹ ಸತ್ತಿಗೆಯ ಸಾಲುಗಳು, ಆ ಸತ್ತಿಗೆ ಅಂದರೆ ಛತ್ರಿಗಳು, ಛತ್ರಿಗಳ ಸಾಲುಗಳು ಹೇಗೆ ಕಾಣ್ತಾ ಇದೆ ಅಂತಂದರೆ ಬೆಳದಾವರೆಗಳ ಹಂತಿಗಳಂತೆ, ಬೆಳದಾವರೆಗಳ ಪಂಕ್ತಿಗಳಂತೆ ಕಾಣ್ತಾ ಇದೆ. ಈ ರೀತಿಯಲ್ಲಿ ಸೈನ್ಯದ ಸಾಲು ಅತ್ಯಂತ ಸೊಗಸಾಗಿ ಕಾಣ್ತಾ ಇದೆ.

ಸೈನ್ಯ ಎಷ್ಟು ವಿಸ್ತಾರವಾಗಿತ್ತು ಅಂತ ಕವಿ ಹೇಳ್ತಾ ಇದ್ದಾನೆ. ಕುದುರೆಗಳಿಗೆ ಪದಾತಿಗಳಿಗೆ ಧರಾಮಂಡಲಂ ಸಂಕೋಚಂ ಅಂತ, ಅಂದ್ರೆ ನಡೀತಾ ಇರತಕ್ಕಂತಹ ಪದಾತಿ ರಥ ಆನೆಗಳಿಗೆ ಭೂಮಿ ಸಾಕಾಗ್ತಾ ಇಲ್ಲ. ವಾದ್ಯಧ್ವನಿಗೆ ದಿಶಾಮಂಡಲಂ ಸಂಕೋಚಂ, ವಾದ್ಯಧ್ವನಿ ದಿಕ್ಕುಗಳಲ್ಲಿ ತುಂಬಿ ಹೊರಗಡೆನೂ ಕೂಡ ಹೋಗ್ತಾ ಇದೆ, ವಾದ್ಯಧ್ವನಿಗೆ ದಿಕ್ಕುಗಳು ಸಾಕ್ತಾ ಇಲ್ಲ. ಸೀಗುರಿ ಸಿಂಧ ಪತಾಕೆಗಳಿಗೆ ಮೇಲೆ ಹಾರಾಡ್ತಾ ಇರತಕ್ಕಂತಹ ಆ ಝಲ್ಲರಿಗಳಿಗೆ ಪತಾಕೆಗಳಿಗೆ ನಭೋಮಂಡಲ ಸಾಕ್ತಾ ಇಲ್ಲ. ಹಾಗೆಯೇ ಬಿಂಕದಿಂದ ಬರ್ತಾ ಇರತಕ್ಕಂತಹ ಈ ರಣವೀರರಿಗೆ ರಣಮಂಡಲ ಸಾಕಾಗೋದಿಲ್ಲ, ಈ ಯುದ್ಧ ಮಂಡಲ ಸಾಕಾಗೋದಿಲ್ಲ ಅನ್ನುವ ಹಾಗೆ ಆ ಸೈನ್ಯ ಹೊರಟು ಬರ್ತಾ ಇದೆ. ಅಂಥ ಸೈನ್ಯ ಬಂದು ಪಾರ್ಥನ ತುರಗವನ್ನು ಹಿಡಿದಿದೆ, ಸುತ್ತಲೂ ಕೂಡ ನಿಂತು ಪಾರ್ಥನ ತುರಗವನ್ನು ಹಿಡಿದಿದೆ. ಆನಂತರ ಸೈನ್ಯ ಪದ್ಮವ್ಯೂಹವನ್ನು ರಚನೆ ಮಾಡಿಕೊಂಡು ಪಾರ್ಥನ ಬರವಿಗಾಗಿ ಕಾಯ್ತಾ ಇದೆ.

ಸುಧನ್ವ ಪದ್ಮ ವ್ಯೂಹವನ್ನು ರಚನೆ ಮಾಡಿ ನಡುವೆ ಆ ಉತ್ತಮವಾದ ತುರಂಗವನ್ನು ಕಟ್ಟಿ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಭಟರನ್ನು ಅಲ್ಲಿ ರಕ್ಷಣೆ ಕುದುರೆಯನ್ನು ಕಾಯ್ತಾ ಇದ್ದಂತಹ ಭಟರಿಗೆ ಹೇಳಿದ್ದಾನೆ, ಹೋಗಿ ನಿಮ್ಮ ಅರಸನಿಗೆ ತಿಳಿಸಿ ಅವನು ಯುದ್ಧಕ್ಕೆ ಬರಲಿ ಅಂಥೇಳಿ. ಅವರು ಬಂದು ಅರ್ಜುನನಿಗೆ ಸುದ್ದಿಯನ್ನು ಹೇಳಿದ್ದಾರೆ. ಪಾರ್ಥನಿಗೆ ಚರರು ಐತಂದು ಈ ವಿಷಯವನ್ನು ಹೇಳಿದರು, ಈ ವೃತ್ತಾಂತವನ್ನು. ಪ್ರದ್ಯುಮ್ನ ಕುದುರೆಯನ್ನು ಕಟ್ಟಿದ್ದಾನೆ ಮಹಾಪರಾಕ್ರಮಿ, ದೊಡ್ಡ ಸೈನ್ಯ, ಭೂಮಿಯ ಅಗಲಕ್ಕೆ ಸೈನ್ಯ ಬಂದುಬಿಟ್ಟಿದೆ. ಅದರೊಂದಿಗೆ ಬಂದಿರತಕ್ಕಂತಹ ಪ್ರದ್ಯುಮ್ನ ಯುದ್ಧಕ್ಕೆ ಸಿದ್ಧನಾಗಿ ಪದ್ಮವ್ಯೂಹದಲ್ಲಿ ನಿನ್ನನ್ನು ಕಾಯ್ತಾ ಇದ್ದಾನೆ ಅಂತ ಹೇಳಿದಾಗ ಅರ್ಜುನ ಯೋಚನೆಯನ್ನು ಮಾಡಿದ. ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ, ಅವನು ಕೂಡ ಮಹಾಪರಾಕ್ರಮಿಯವನು, ಅವನನ್ನು ಕರೆದುಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತೊಂದು ವಿಘ್ನ ಬಂತು, ಮಹಿಷ್ಮತಿಯಲ್ಲಿ ನೀಲಧ್ವಜನೊಂದಿಗೆ ಯುದ್ಧವಾಯಿತು. ಅಗ್ನಿ ಅವನ ರಕ್ಷಣೆಗೆ ಬಂದಿದ್ದ, ನೀಲಧ್ವಜನ ಅಳಿಯನಾಗಿರ್ತಕ್ಕಂಥ ಅಗ್ನಿದೇವನೇ ಬಂದು ಅವನ ಸೈನ್ಯದಲ್ಲಿ ಅವನ ರಕ್ಷಣೆಯನ್ನು ಮಾಡ್ತಾ ಇದ್ದ. ಅಂತಹ ಯುದ್ಧವನ್ನು ಗೆದ್ದು ಮುಂದಕ್ಕೆ ಬಂದಿದ್ದೇವೆ, ಇನ್ನೊಂದು ವಿಘ್ನ ಬಂದುಬಿಡ್ತು, ಇದಕ್ಕೆ ಉಪಾಯ ಏನು ಅಂತ ಹೇಳಿದಾಗ ಆಗ ಹೇಳ್ತಾ ಇದ್ದಾನೆ ಪ್ರದ್ಯುಮ್ನ.

ಆಗ ಪ್ರದ್ಯುಮ್ನ ಹೇಳ್ತಾ ಇದ್ದಾನೆ, ಪಾರ್ಥ ಒಂದು ಯುದ್ಧಕ್ಕೆ ಹೊರಡುವಾಗ, ಕುದುರೆಯ ರಕ್ಷಣೆಗೋಸ್ಕರವಾಗಿ ನಾವು ಹೊರಡುವಾಗ ತಂದೆ ನನಗೆ ಒಂದು ಮಾತನ್ನು ಹೇಳಿದ್ದ, ಪ್ರದ್ಯುಮ್ನ ನೀನು ಪಾರ್ಥನ ಜೊತೆಯಲ್ಲಿದ್ದು ತುರಗವನ್ನು ನೀನು ರಕ್ಷಣೆ ಮಾಡಬೇಕು ಅಂಥೇಳಿ. ಈ ದಿನ ತಂದೆಯ ಆಜ್ಞೆಯನ್ನು ನಡೆಸ್ತಕ್ಕಂತಹ ಒಂದು ಪ್ರಸಂಗ ನನಗೆ ಒದಗಿದೆ. ಇದು ಸರಿಯಾಗಿರ್ತಕ್ಕಂತಹ ಕಾಲ, ಪಿತನ ಆಜ್ಞೆಯಂ ಮನ್ನಿಸುವ ಕಾಲವು ಅಂತ ಹೇಳಿ ಹೇಳ್ತಾ ಇದ್ದಾನೆ. ತಂದೆಯ ಮಾತನ್ನು ನಡೆಸ್ತಕ್ಕ

ಅಂತಹ ಕಾಲ. ನೀನು ಇದಕ್ಕೆ ಯೋಚನೆಯನ್ನು ಮಾಡಬೇಡ. ಯಾವ ಮಹಾವೀರ ಬಂದರೂ ಕೂಡ ನಾನು ಅವನನ್ನು ಸೋಲಿಸಿ ನಾನು ತುರಗದ ರಕ್ಷಣೆಯನ್ನು ಮಾಡ್ತೇನೆ, ಕುದುರೆಯನ್ನು ಬಿಡಿಸಿಕೊಂಡು ಬರ್ತೇನೆ ಅಂಥೇಳಿ ಪಾರ್ಥನಿಗೆ ಹೇಳಿಬಿಟ್ಟು ಅವನು ಪನ್ನಗಾರಿಧ್ವಜನ ತನಯ ನೈದಿದನು. ಅಹಿತರ ಶತ್ರುಗಳ ಮೇಲೆ ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಯುದ್ಧಕ್ಕೆ ಹೊರಟಿದ್ದಾನೆ ಎಲ್ಲ ಸೇನೆಯೊಂದಿಗೆ.

0: ಪ್ರದ್ಯುಮ್ನ ಯುದ್ಧಕ್ಕೆ ಹೊರಟ ಕೂಡಲೇ ಅವನೊಂದಿಗೆ ಸಾತ್ಯಕಿ, ಸಾಂಬ, ಕೃತವರ್ಮ, ಶಠ, ನಿಷಠ, ಅನಿರುದ್ಧ, ಗದ ಅನ್ನತಕ್ಕಂತಹ ಎಲ್ಲ ಯಾದವರೂ ಕೂಡ ಹೊರಟುಬಿಟ್ರು. ಯಾದವ ಚತುರ್ಬಲ ಜೋಡಿಸಿತು, ಯಾದವರ ಸಕಲ ಸೈನ್ಯವೂ ಕೂಡ ಯುದ್ಧ ಸನ್ನಾಹದಿಂದ ಹೊರಟಿದೆ. ಆ ಹೊರಟ ಕೂಡಲೇ ಪಟಹ, ಡಿಂಡಿಮ, ಡೌಡೆ, ಭೇರಿ, ನಿಸ್ಸಾಳ ಅಂಥೇಳಿ ಸಮಸ್ತ ವಾದ್ಯಗಳನ್ನು ಕೂಡ ನುಡಿಸ್ತಾ ಇದ್ದಾರೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಇಂದು ಅಜಾಂಡ ಘಟ ಮೊಡೆಯದಿರದು. ಇವತ್ತು ಖಂಡಿತ ಈ ಅಜಾಂಡ, ಈ ಏನು ಲೋಕಗಳ ಈ ಒಂದು ಘಟ ಇದೆ, ಈ ಘಟ ಒಡೆದು ಹೋಗಿಬಿಟ್ಟಿದೆ. ಈ ಬ್ರಹ್ಮಾಂಡ ಅನ್ನತಕ್ಕಂಥದ್ದು ಇವತ್ತು ಒಡೆದು ಹೋಗಿಬಿಡುತ್ತೆ ಅಂಥೇಳಿ ಭಾವನೆಯನ್ನು ಉಂಟು ಮಾಡ್ತಾ ಇದೆ. ಆ ರೀತಿಯಲ್ಲಿ ಎಲ್ಲ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ಬಹಳ ಸೈನ್ಯ ತನ್ನ ರವದಿಂದ ಆ ಶಬ್ದವನ್ನು ಮಾಡ್ತಾ ಯುದ್ಧಕ್ಕೆ ಹೊರಟಿದೆ.
1: ಮೊಗ

ಸಂಗದೊಳು ಮೊಗಸಿ ತರಿ ಬಲವನು ಅರೆಯುಗಿದ ಪಣಿಕುಲದಂತೆ ರಣದವಕ ಮೊಗದೊಗೆತ್ತ

ಒಂದು ಕಡೆಯಿಂದ ಯಾದವ ಸೈನ್ಯ ಪ್ರದ್ಯುಮ್ನನ ನೇತೃತ್ವದಲ್ಲಿ ಹೊರಟ್ರೆ, ಇನ್ನೊಂದು ಕಡೆಯಲ್ಲಿ ಯೌವನಾಶ್ವನ ಸೈನ್ಯ. ಹೇಗೆ ಅಂತಂದರೆ, ವರಯುಗಿದ ಫಣಿಕುಲದಂತೆ ಅಂತ, ಪೊರೆಯನ್ನು ಕಳಿಸಿರ್ತಕ್ಕಂತಹ ಹಾವಿನಂತೆ ಅತ್ಯಂತ ರೋಷಪೂರ್ಣವಾಗಿ ಅದು ಯುದ್ಧಕ್ಕೆ ಹೊರಟಿದೆ. ಇದೆಲ್ಲ ನೋಡ್ತಾ ಇದ್ದಾನೆ ಕರ್ಣನ ಮಗನಾಗಿರ್ತಕ್ಕಂತಹ ವೃಷಕೇತು. ತನ್ನ ಚಿಕ್ಕಪ್ಪನ ಬಳಿಗೆ ಬಂದುಬಿಟ್ಟು ಹೇಳ್ತಾ ಇದ್ದಾನೆ, ತಾತ ಚಿತ್ತೈಸು,

ಋಷಿಕೇತು ಹೇಳ್ತಾ ಇದ್ದಾನೆ, ಚಿಕ್ಕಪ್ಪ ಗೋಷ್ಪದ ಜಲಕ್ಕೆ ಹರಿಗೋಲ ದೈತಕ್ಕೆ. ಒಂದು ಗೋವುಗಳು ಮಳೆಗಾಲದಲ್ಲಿ ಕಾಲಿಟ್ಟು ಆ ಗೋವಿನ ಕಾಲಿನಲ್ಲಿ ನೀರು ನಿಂತಿರುತ್ತೆ, ಕಾಲಿನ ಗುರುತಿನಲ್ಲಿ, ಅದನ್ನು ಗೋಷ್ಪದ ಅಂತ ಹೇಳ್ತಾರೆ. ಅದನ್ನು ದಾಟೋದಕ್ಕೆ ಯಾರಾದರೂ ಹರಿಗೋಲನ್ನು ಹಾಕ್ತಾರಿಯೇ? ಯಾವುದೋ ಒಂದು ಸೈನ್ಯ ನಮ್ಮ ಕುದುರೆಯನ್ನು ಹಿಡಿದಿದೆ ಅಂಥೇಳಿ ಅದನ್ನು ರಕ್ಷಣೆ ಮಾಡೋದಕ್ಕೆ, ಕುದುರೆಯ ರಕ್ಷಣೆಗೆ ಇಷ್ಟು ದೊಡ್ಡ ಸೈನ್ಯವನ್ನು ಕಳಿಸ್ತಕ್ಕಂಥದ್ದು ಯುಕ್ತವಲ್ಲ. ಇವೆಲ್ಲ ಬೇಡ. ಕುದುರೆಯಂ ಮಂದಿ ಕುದುರೆಯಂ ವೃಥಾ ನೋಯಿಸದಿರು, ಇವರೆಲ್ಲ ಯುದ್ಧಕ್ಕೆ ಬಂದು ನೋಯೋದು ಬೇಡ. ನಾನು ಹೋಗ್ತೇನೆ, ನಾನೊಬ್ಬನೇ ಏಕರಥದಲ್ಲಿ ಹೋಗ್ಬಿಟ್ಟು ಆ ಸೈನ್ಯವನ್ನು ಸೋಲಿಸಿ ಕುದುರೆಯನ್ನು ಬಿಡಿಸಿಕೊಂಡು ಬರ್ತೇನೆ. ಹಾಗೆ ಮಾಡದೇ ಇದ್ರೆ ಬಳಿಕ ರವಿಜಾತನ ಕುಮಾರಕನೇ, ನಾನು ಬಳಿಕ ಕರ್ಣನ ಮಗನೇ ಅಲ್ಲ ನೋಡು ಅಂಥೇಳಿ ವೃಷಕೇತು ಅರ್ಜುನನಿಂದ ವೀಳೆಯವನ್ನು ಪಡೆದು ತಾನು ಮೀರಿರ್ತಕ್ಕಂತಹ ಪರಾಕ್ರಮದಲ್ಲಿ ಅವನು ಯುದ್ಧಕ್ಕೆ ಹೊರಟಿದ್ದಾನೆ.

ತಾರಕಾಸುರನ ಮೇಲೆ ಏರಿ ಬರತಕ್ಕಂತಹ ಕುಮಾರನಂತೆ, ಅವನು ಶಿವನ ಮಗನಾಗಿರ್ತಕ್ಕಂತಹ ಕುಮಾರನಿಂದಲೇ ತಾರಕಾಸುರನ ವಧೆ ಅಂತೇಳಿ ಆಗಿರುತ್ತೆ. ಹಾಗಾಗಿ ಪಾರ್ವತಿ ಪರಮೇಶ್ವರರ ಆ ಒಂದು ಯೋಗದಲ್ಲಿ ಕುಮಾರ ಅವತಾರ ಮಾಡ್ತಾನೆ, ಅವನು ತಾರಕಾಸುರನ ಸಂಹಾರ ಮಾಡ್ತಾನೆ. ಅಂತಹ ತಾರಕಾಸುರನೇ ಏರಿ ಬರತಕ್ಕಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಮಿಂಚು ಹೋಗಿ ಆ ಹೊಂದೆ ಆ ಹೊಂಗಿರಿಗೆ ಸುವರ್ಣಗಿರಿಗೆ ಹೋಗಿ ಮಿಂಚು ಅಪ್ಪಳಿಸುವಂತೆ ತನ್ನ ಪೇರಡವಿಗೈದುವ ದವಾಗ್ನಿಯ ತನ್ನ ಒಂದು ಕಾಂತಿಯಿಂದ ಒಂದು ದೊಡ್ಡ ಅಡವಿಯನ್ನು ಸುಡತಕ್ಕಂತಹ ದವಾಗ್ನಿಯಂತೆ ಪ್ರಚಾರಂ ನೆಗಳದು ಅಂತ ಅಂದರೆ ಎಲ್ಲ ಕಡೆಗೂ ಕೂಡ ಕೀರ್ತಿಯನ್ನು ಹೊಂದಿರತಕ್ಕಂತಹ ಆ ನಡುವಗಲ ರವಿ ಸೂರ್ಯನಂತೆ ಕಾಂತಿಯುಕ್ತನಾಗಿರತಕ್ಕಂತಹ ಸೂರ್ಯನ ಮೊಮ್ಮಗ ತನ್ನ ವೀರಪ್ರತಾಪಂ ರವಿಯಂ ತನ್ನ ವೀರಪ್ರತಾಪಂ ತಿರಸ್ಕರಿಸೆ ಅಂತ ಅಂಥ ಸೂರ್ಯನ ಕಾಂತಿಯನ್ನು ಕೂಡ ಮೀರತಕ್ಕಂತಹ ಪ್ರತಾಪದಿಂದ ವೃಷಕೇತು ರಿಪಸೈನ್ಯದಲ್ಲಿ ಬಂದು ದಾಳಿಯನ್ನು ಮಾಡ್ತಾ ಇದ್ದಾನೆ.

ಇದ್ದಾನೆ. ಯಾರಿವನು ಒಬ್ಬಂಟಿಯಾಗಿ ರಥದಲ್ಲಿ ಬರ್ತಾ ಇದ್ದಾನಲ್ಲ, ಪಾರ್ಥನಾಗಿದ್ದರೆ ಅವನು ಕಪಿಧ್ವಜನಾಗಿರ್ತಾ ಇದ್ದ, ಕಪಿಕೇತನನಾಗಿ ಬರ್ತಾ ಇದ್ದ, ಮೇಲೆ ಕಪಿ ಇರ್ತಾ ಇತ್ತು, ಅದನ್ನು ನೋಡಿ ಪಾರ್ಥ ಅಂತ ಹೇಳಿ ಗೊತ್ತಾಗ್ತಾ ಇತ್ತು. ಇವನು ಕಪಿಧ್ವಜನಲ್ಲ, ವೃಷಭಾಂಕಿತದ ಕೇತುದಂಡದ ಸುಭಟನಾವನ, ವೃಷಭವನ್ನು ತನ್ನ ಕೇತು ಧ್ವಜದಲ್ಲಿ ಹೊಂದಿರತಕ್ಕಂತಹ ವೀರ ಯಾರು ಪಾಂಡವರಲ್ಲಿ ಅಂಥೇಳಿ ವೀರನಾಗಿದ್ದಾನೆ, ಒಬ್ಬನೇ ನನ್ನ ಸೈನ್ಯದ ಮೇಲೆ ಬರಬೇಕಾದ್ರೆ ಇವನು ಪರಾಕ್ರಮಿಯಾಗಿದ್ದಾನೆ ಅಂಥೇಳಿ ತನ್ನ ಪರಿವಾರವನ್ನು ತೆಗೆಸಿ ಅಂತ. ಯಾಕೆಂದರೆ ಅವನು ಒಬ್ಬಂಟಿಯಾಗಿ ಬಂದಾಗ ನಾನೂ ಒಬ್ಬಂಟಿಯಾಗಿ ಅವನ ಮೇಲೆ ಹೋರಾಡಬೇಕು, ಸೈನ್ಯವನ್ನು ತೆಗೆದುಕೊಂಡು ಹೋಗಬಾರ್ದು.

ಅಂಥೇಳಿ ದೂರದಲ್ಲಿ ತನ್ನ ಪರಿವಾರವನ್ನು ನಿಲ್ಲಿಸಿಬಿಟ್ಟು ಬಿಲ್ಲನ್ನು ಹಿಡಿದುಬಿಟ್ಟು ಹೆದೆಯನ್ನು ಕಟ್ಟಿಬಿಟ್ಟು ಮುಂದೆ ನಿಂತಿದ್ದಾನೆ. ಬಾಣವನ್ನು ಕೈಯಲ್ಲಿ ಬಾಣವನ್ನು ಬಲಗೈಯಲ್ಲಿ ತೂಗುತ್ತಾ ಇದ್ದಾನೆ. ಕೇಳ್ತಾ ಇದ್ದಾನೆ, ಎಲವೋ ನೀನಾರ್,

0: ಕೇಳ್ತಾ ಇದ್ದಾನೆ, ನೀನಾರ್, ನಿನ್ನ ಪೆಸರೇನು, ನಿನ್ನ ಹೆಸರೇನಪ್ಪ, ಯಾವ ಋಷಿ ಕುಲದವನು, ಯಾವ ಋಷಿಕುಲದಿಂದ ಬಂದಿದೀಯಾ ಅಂತ. ಯಾಕೆಂತಂದರೆ ಯುದ್ಧವನ್ನು ಮಾಡಬೇಕಾದ್ರೆ ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ. ಸಾಮಾನ್ಯವಾಗಿ ವೀರರಾಗಿರ್ತಕ್ಕಂಥವ್ರು ತಮಗೆ ಸಮನಾಗಿರ್ತಕ್ಕಂಥ ವೀರರಲ್ಲಿ ಹೋರಾಡ್ತಾರೆ, ಕುಲಗೋತ್ರಾದಿಗಳಿಂದ ಸಮನಾಗಿದ್ದರೆ ಮಾತ್ರ ಅಂಥವರಲ್ಲಿ ಹೋರಾಡ್ತಾರೆ ಅಂತ. ಹಾಗಾಗಿ ಸುಧನ್ವ ಕೇಳ್ತಾ ಇದ್ದಾನೆ, ನಾನು ಧರ್ಮವನ್ನು ಮೀರತಕ್ಕಂಥವನಲ್ಲ, ನಾನು ವೀರಹಂಸಧ್ವಜನ ಮಗ, ನಾನು ನನ್ನನ್ನು ಸುಧನ್ವ ಅಂಥೇಳಿ ಕರೀತಾರೆ. ಮಧುಚ್ಛಂದ ಮುನಿ ನಮ್ಮ ವಂಶದ ಮೂಲ ಪುರುಷ, ನಮ್ಮ ಋಷಿ, ಮೂಲ ಋಷಿ ಮಧುಚ್ಛಂದ ಮುನಿ, ಅವನಿಂದ ನಮ್ಮ ವಂಶವಾಗಿದೆ ಅಂತ ಹೇಳಿದಾಗ ಕರ್ಣನ ಮಗನಾಗಿರ್ತಕ್ಕಂಥ ವೃಷಭ ಅವನು ವೃಷಸೇನ ಹೇಳ್ತಾ ಇದ್ದಾನೆ. ನಗುತ್ತಾ ಕೋದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗಿಸ್ತಾ ಹೀಗೆ ಹೇಳ್ತಾ ಇದ್ದಾನೆ, ನೋಡಪ್ಪ ಎಲೆಯ ಮರೆಯಲ್ಲಿದ್ದರೂ ಕೂಡ ಹೂವಿನ ಸುವಾಸನೆ ಎಲ್ಲ ಕಡೆಗೂ ಕೂಡ ಬರುತ್ತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮಾವು ಕೃಷಿಕರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಗಮನಾರ್ಹ ಕೊಡುಗೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳಶಾಸ್ತ್ರ ಅಭಿಯಾನದ ಬಗ್ಗೆ ಮನದಾಳದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಗಣನೀಯ ಸೇವೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘನೆ. ಹತ್ತಿ ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ, ಕೇಂದ್ರ ಸರ್ಕಾರದ ಉಪಕ್ರಮ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 31ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ. ಭಾರತೀಯರಿಗೆ ಖಗೋಳ ವಿಜ್ಞಾನದ ಬಗ್ಗೆ ಸದಾ ವಿಶೇಷ ಆಕರ್ಷಣೆಯಿದ್ದು ಇಂದು ಕೂಡ ಜನಪ್ರಿಯತೆ ಗಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಪಂಚಾಂಗವಿರಲಿ ಅಥವಾ ಹಬ್ಬ ಹರಿದಿನವಿರಲಿ, ಇವುಗಳ ಎಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ಪ್ರತಿ ಪೀಳಿಗೆಯಲ್ಲಿ ಖಗೋಳಶಾಸ್ತ್ರ ಕುತೂಹಲ ಹುಟ್ಟುಹಾಕಿದೆ. ಯುವಜನರಲ್ಲಿ ಇದರ ಬಗ್ಗೆ ಉತ್ಸಾಹ ಕಂಡುಬರುತ್ತಿದ್ದು ಖಗೋಳ ವಿಜ್ಞಾನ ಕ್ಲಬ್

0: ಆ್ಯಪ್ಗಳು ಜನಪ್ರಿಯವಾಗುತ್ತಿವೆ ಎಂದು ಇಂದು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಮನದಾಳದ ಮಾತಿನಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಬೆಂಗಳೂರು ಆಸ್ಟ್ರಾನಾಮಿಕಲ್ ಸೊಸೈಟಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸುತ್ತಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ ಮಂಡಲ್ ಹೆಸರಿನ ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ನಾವೀನ್ಯತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಇತ್ತೀಚೆಗೆ ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ನಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟೀಯ ದಾಖಲೆಗಳನ್ನು ಸ್ಥಾಪಿಸಿದ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿಯವರು ಈ ಕ್ರೀಡಾಪಟುಗಳ ಶ್ರಮ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ಬೇಸಿಗೆಯನ್ನು ಎದುರಿಸಲು ನೀರು, ಮಜ್ಜಿಗೆ ಸೇರಿದಂತೆ ದೇಶೀಯ ಪಾನೀಯಗಳನ್ನು ಸೇವಿಸಬೇಕು ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಎಂದು ಪ್ರಧಾನಿಯವರು ಕರೆ ನೀಡಿದ್ದಾರೆ. ಮಾವು ಕೃಷಿಕರು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ವಿಶೇಷ ಕೊಡುಗೆ ನೀಡುತ್ತಿದ್ದಾರೆ ಎಂದು ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ದೇಶಾದ್ಯಂತ ಇರುವ ಪ್ರಾದೇಶಿಕ ಮಾವಿನ ತಳಿಗಳ ವಿಶೇಷತೆಗಳನ್ನು ವಿವರಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದಿನ ಮನ್ ಕಿ ಬಾತ್ನಲ್ಲಿ ಬೆಂಗಳೂರಿನ ಆಸ್ಟ್ರಾನಾಮಿಕಲ್ ಸೊಸೈಟಿ ಬಗ್ಗೆ ಮಾಡಿರುವ ಪ್ರಸ್ತಾಪದ ಕುರಿತಂತೆ ಸಂಸ್ಥೆಯ ಟ್ರಸ್ಟಿ ಕೀರ್ತಿ ಕಿರಣ್ ತಮ್ಮ ಪ್ರತಿಕ್ರಿಯೆಯನ್ನು ಈ ರೀತಿ ನೀಡಿದ್ದಾರೆ.
1: ನಮಸ್ತೆ, ನಾನು ಬೆಂಗಳೂರು ಆಸ್ಟ್ರಾನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಕೀರ್ತಿ ಕಿರಣ್. ನಮ್ಮ ಸಂಸ್ಥೆ ಆಕಾಶ ವೀಕ್ಷಣೆ ಕಾರ್ಯಕ್ರಮಗಳನ್ನ ಎಷ್ಟೊಂದು ಹಳ್ಳಿಗಳಲ್ಲಿ ನಡೆಸಿಕೊಳ್ತಾ ಬಂದಿದೆ. ನಾವು 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಇಲ್ಲಿವರೆಗೆ ನಡೆಸಿದ್ದೀವಿ. ಹಾಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಆಸ್ಟ್ರಾನಮಿಯ ಕಾರ್ಯಾಗಾರಗಳನ್ನ ನಡೆಸ್ತೇವೆ. ಇದರಲ್ಲಿ ಆಕಾಶ ನೋಡೋದು ಹೇಗೆ, ಅದರ ಚಿತ್ರಗಳನ್ನ ತೆಗೆಯೋದು ಹೇಗೆ, ಚಿತ್ರ ತೆಗೆದ ಮೇಲಿಂದ ಅದನ್ನ ಅನಲೈಸ್ ಮಾಡೋದು ಹೇಗೆ, ಇದೆಲ್ಲದನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀವಿ. ಇದಲ್ಲದೆ ನಾವು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕತ್ತಲೆ ಇರುವಂತಹ ಜಾಗಗಳಿವೆ, ಅಂದ್ರೆ ಲೈಟ್ ಪೊಲ್ಯೂಷನ್ ಇಲ್ಲದೆ ಇರುವಂತಹ ಜಾಗಗಳಿವೆ, ಇದನ್ನೆಲ್ಲವುದನ್ನು ಹುಡುಕಿ ಅಲ್ಲಿ ಸ್ಟಾರ್ ಪಾರ್ಟಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತೀವಿ. ಇದರಲ್ಲಿ ಆಕಾಶ ವೀಕ್ಷಣೆ ಹವ್ಯಾಸಿಗಳಿಗೆ ಲಭ್ಯ ಇರುತ್ತೆ. ಮೋದಿ ಅವರು ನಮ್ಮ 20 ವರ್ಷಗಳ ಈ ಪ್ರಯತ್ನವನ್ನ ಗುರುತಿಸಿರೋದಕ್ಕೆ ನಮಗೆ ತುಂಬಾ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಸಂಸ್ಥೆಗೆ ಇದೊಂದು ತುಂಬಾ ದೊಡ್ಡ ಸ್ಫೂರ್ತಿ. ನಾವು ಹೀಗೆ ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನ ನಡೆಸಿ ಇದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಇದು ನಮಗೆ ತುಂಬಾ ಪ್ರೇರೇಪಣೆ ಕೊಡ್ತಾ ಇದೆ. ಮೋದಿ ಅವರಿಗೆ ಧನ್ಯವಾದಗಳು.
0: ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಗಳು ನೀಡುತ್ತಿರುವ ಕೊಡುಗೆ ಮಹತ್ತರವಾದುದು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಧರ್ಮಸ್ಥಳದಲ್ಲಿ ಇಂದು ಸಿಡಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಹೇಮಾವತಿ ವಿ ಹೆಗ್ಗಡೆಯವರ ದೂರದೃಷ್ಟಿ ಹಾಗೂ ನೇತೃತ್ವದಲ್ಲಿ ಪ್ರಾರಂಭಿಸಿದ ಗ್ರಾಮಾಭಿವೃದ್ಧಿ ಯೋಜನೆ, ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ರುಡ್ಸೆಟ್ ಮೊದಲಾದ ಯೋಜನೆಗಳು ನಿರುದ್ಯೋಗ ನಿವಾರಣೆಯೊಂದಿಗೆ ರಾಷ್ಟದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಧರ್ಮದ ನೆಲೆಯಲ್ಲಿ ಸೇವಾ ಮನೋಭಾವದೊಂದಿಗೆ ಸಿರಿಯ ಮೂಲಕ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಪೂರೈಸುವುದು ಸ್ತುತ್ಯಾರ್ಹವಾಗಿದೆ. ಸರ್ವಧರ್ಮೀಯರನ್ನು ಎಲ್ಲಾ ಜಾತಿಯವರನ್ನು ಸಮಾನತೆ ಮತ್ತು ಗೌರವ ಭಾವದಿಂದ ಪರಿಗಣಿಸಿ ಸಾಮಾಜಿಕ ಸಾಮರಸ್ಯದೊಂದಿಗೆ ಅವರು ಮಾಡುತ್ತಿರುವ ಸೇವೆ ಆದರ್ಶ ಹಾಗೂ ಅನುಕರಣೀಯವಾಗಿದೆ ಎಂದು ಉಪರಾಷ್ಟಪತಿ ಹೇಳಿದರು. ಧರ್ಮ ಮತ್ತು ಪರಂಪರೆಯ ರಕ್ಷಣೆಯೊಂದಿಗೆ ಅನ್ನದಾನ, ವಿದ್ಯಾದಾನ, ಔಷಧಿದಾನ, ಅಭಯದಾನ ಮೊದಲಾದ ಮಾನವೀಯ ಸೇವೆಗಳನ್ನು ಮಾಡುವುದರ ಜೊತೆಗೆ ಸ್ವಚ್ಛತೆ ಕಾಪಾಡುವುದು ಹಾಗೂ ವೈಜ್ಞಾನಿಕವಾದ ಪಾರದರ್ಶಕ ಆಡಳಿತ ವೈಖರಿ ಮಾದರಿಯಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಡಾ ಡಿ ವೀರೇಂದ್ರ ಹೆಗ್ಗಡೆ, ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು. ಈ ವೇಳೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕದಲ್ಲಿ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ 31st ಜಾರಿಯಲ್ಲಿರುತ್ತದೆ. ಹತ್ತಿ ಬೆಳೆಗಾರರ ಹಾಗೂ ಹತ್ತಿ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದು ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಈ ಉಪಕ್ರಮದಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಬೆಂಬಲ ನೀಡುವುದರೊಂದಿಗೆ ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕರಾವಳಿಯಲ್ಲಿ ನಾಳೆಯಿಂದ July 31 ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧಿಸಿ ಮೀನುಗಾರಿಕಾ ಇಲಾಖೆ ಆದೇಶಿಸಿದೆ. ಕರಾವಳಿಯಲ್ಲಿ ಯಾಂತ್ರೀಕೃತ ದೋಣಿಗಳಲ್ಲಿ ಮತ್ತು

0: 10 ಹೆಚ್ಪಿ ಅಶ್ವಶಕ್ತಿಗಿಂತ ಅಧಿಕ ಸಾಮರ್ಥ್ಯದ ಇನ್ಬೋರ್ಡ್ ಅಥವಾ ಔಟ್ಬೋರ್ಡ್ ಯಂತ್ರ ಅಳವಡಿಸಿರುವ ಮೀನುಗಾರಿಕೆ ದೋಣಿಗಳಲ್ಲಿ ಯಾವುದೇ ಬಲೆಗಳನ್ನು ಸಾಧನಗಳನ್ನು ಉಪಯೋಗಿಸಿ ಕೈಗೊಳ್ಳುವ ಮೀನುಗಾರಿಕೆ ಚಟುವಟಿಕೆಗಳಿಗೆ ಒಟ್ಟು 61 ದಿನಗಳ ನಿಷೇಧ ಹೇರಲಾಗಿದೆ. ಈ ನಿಷೇಧಿತ ಅವಧಿಯಲ್ಲಿ ದೋಣಿಗಳನ್ನು ಸಾಗಿಸುವ ಉದ್ದೇಶಕ್ಕಾಗಿ 10 ಹೆಚ್ಪಿ ಅಶ್ವಶಕ್ತಿಯವರೆಗಿನ ಸಾಮರ್ಥ್ಯದ ಮೋಟಾರೀಕೃತ ದೋಣಿ ಮತ್ತು ಸಾಂಪ್ರದಾಯಿಕ ನಾಡದೋಣಿಗಳು ಸುರಕ್ಷತಾ ಕ್ರಮಗಳೊಂದಿಗೆ ಮೀನುಗಾರಿಕೆ ನಡೆಸಲು ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲಾ ಯಾಂತ್ರೀಕೃತ ದೋಣಿಗಳ ಮಾಲೀಕರು ಕಡ್ಡಾಯವಾಗಿ ಆದೇಶ ಪಾಲಿಸುವಂತೆ ಹಾಗೂ ಸೂಚನೆಗಳನ್ನು ಉಲ್ಲಂಘಿಸಿದಲ್ಲಿ ಅಂಥವರ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಸರ್ಕಾರದಿಂದ ನೀಡುವ ಮಾರಾಟ ಕರರಹಿತ ಡೀಸೆಲ್ ಹಾಗೂ ಯಾವುದೇ ಸಹಾಯ ಸೌಲಭ್ಯಗಳನ್ನು ರದ್ದುಗೊಳಿಸಲಾಗುವುದು ಎಂದು ಮೀನುಗಾರಿಕೆ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ವಿಶ್ವ ಯೋಗ ದಿನದಂದು ವಿವಿಧೆಡೆ 120,000 ಜನ ಏಕಕಾಲಕ್ಕೆ ಯೋಗಾಭ್ಯಾಸ ಮಾಡುವ ಮಹಾಸಂಕಲ್ಪದೊಂದಿಗೆ ಇಂದು ಸಾಮೂಹಿಕ ಯೋಗಾಭ್ಯಾಸ ಮಾಡಲಾಯಿತು. ಯೋಗ ಫೆಡರೇಷನ್ ಆಫ್ ಮೈಸೂರು ವತಿಯಿಂದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಮಹಾಸಂಕಲ್ಪ ದಿವಸ್ ಕಾರ್ಯಕ್ರಮದಲ್ಲಿ ನೂರಾರು ಜನರು ಯೋಗ ಅಭ್ಯಾಸ ಮಾಡಿದರು. ಆಯುಷ್ ಸಚಿವಾಲಯದ ಸಾಮಾನ್ಯ ಯೋಗ ಶಿಷ್ಟಾಚಾರದ ಪ್ರಕಾರ 45 ನಿಮಿಷಗಳ ಯೋಗಾಭ್ಯಾಸ ಮಾಡಲಾಯಿತು. ಯೋಗ ದಿನ ಯಶಸ್ಸಿಗೆ ಸಂಕಲ್ಪದ ಪ್ರಮಾಣ ವಚನ ಸ್ವೀಕರಿಸಲಾಯಿತು. ಇದಕ್ಕೂ ಮುನ್ನ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪತಂಜಲಿ ಗುರುಗಳ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷ ಯೋಗ ದಿನ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷ 120 ಜಾಗಗಳಲ್ಲಿ 120,000 ಜನರನ್ನು ಸೇರಿಸಿ ದಾಖಲೆ ಮಾಡಲು ಹೊರಟಿರುವುದು ಸಂತೋಷ ಎಂದರು. ಮೈಸೂರಿನ ಯೋಗ ಪರಂಪರೆಗೆ ಮುಮ್ಮಡಿ ಕೃಷ್ಣರಾಜ ಕಾಲಕ್ಕಿಂತಲೂ ಪ್ರಾಚೀನವಾದ ಇತಿಹಾಸವಿದೆ ಎಂದು ಮಾಹಿತಿ ನೀಡಿದರು. ಕಾವೇರಿ ನದಿಯ ಪ್ರವಾಹದಿಂದ ಪದೇ ಪದೇ ಹಾನಿಗೊಳಗಾಗುತ್ತಿದ್ದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದ ಪ್ರಮುಖ ದ್ವೀಪಗಳ ರಕ್ಷಣೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಕ್ರಮ ಕೈಗೊಂಡಿದೆ. ಈ ದ್ವೀಪಗಳಲ್ಲಿ ಗಿಯೇಬಿಯನ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ದ್ವೀಪಗಳು ಹಾನಿಯಾಗುವುದನ್ನು ತಡೆಗಟ್ಟಿದಂತಾಗಲಿದೆ. ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯಾಗಿ ಹೊರ ಹರಿವಿನ ಪ್ರಮಾಣ ಹೆಚ್ಚಾದಾಗ ಜಲಾಶಯದಿಂದ ಕಾವೇರಿ ನದಿಗೆ 1-2 ಲಕ್ಷ ಕ್ಯೂಸೆಕ್ ನೀರು ಹೊರಬಿಟ್ಟಾಗ ರಂಗನತಿಟ್ಟಿನಲ್ಲಿರುವ ದ್ವೀಪಗಳು ಹಾನಿಯಾಗುತ್ತಿದ್ದವು. ಈ ನಿಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರ ಹಾಗೂ ಮೈಸೂರು ವನ್ಯಜೀವಿ ವಲಯವು ಗೇಬಿಯನ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅಭಿವೃದ್ಧಿಗೆ ಮುಂದಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದಿಂದ ಬೂದಿಕೋಟೆ ಮಾಲೂರು ಮಾರ್ಗವಾಗಿ ಸಂಚರಿಸಲು ನಿರ್ಮಿಸುತ್ತಿರುವ ರೈಲ್ವೆ ಮೇಲ್ಸೇತುವೆಯನ್ನು ಜುಲೈ 20ರೊಳಗೆ ಲೋಕಾರ್ಪಣೆ ಮಾಡುವುದಾಗಿ ಸಂಸದ ಮಲ್ಲೇಶ್ ಬಾಬು ತಿಳಿಸಿದ್ದಾರೆ. ಬೂದಿಕೋಟೆ ವೃತ್ತದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಿಸುತ್ತಿರುವ ರೈಲ್ವೆ ಕಾಮಗಾರಿ ಪರಿಶೀಲಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾವು ಕೃಷಿಕರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಗಮನಾರ್ಹ ಕೊಡುಗೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳಶಾಸ್ತ್ರ ಅಭಿಯಾನದ ಬಗ್ಗೆ ಮನದಾಳದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಗಣನೀಯ ಸೇವೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘನೆ. ಹತ್ತಿ ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ, ಕೇಂದ್ರ ಸರ್ಕಾರದ ಉಪಕ್ರಮ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 31ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಈಗ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಡಾಕ್ಟರ್ ಜಿ ಶೂರುದ್ರಪ್ಪ ಅವರನ್ನು ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ಸಿಎನ್ ರಾಮಚಂದ್ರನ್.
2: ಜಿಎಸ್ಎಸ್ ಎಂದೇ ಎಲ್ಲರಿಗೂ ಪರಿಚಿತವಾಗಿರುವ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ತಮ್ಮ 80ನೇ ವಯಸ್ಸಿನಲ್ಲಿ ಪ್ರಕಟಿಸಿರುವ ಕುವೆಂಪು ಪುನರಾಲೋಕನ ಎಂಬ ವಿಮರ್ಶನ ಕೃತಿಯ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳುತ್ತಾರೆ. ಒಬ್ಬ ಪ್ರತಿಭಾವಂತನಾದ ಕವಿ ಸಾಹಿತ್ಯವನ್ನು, ಸಾಹಿತ್ಯ ನಿರ್ಮಿತಿಯ ಸ್ವರೂಪವನ್ನು ಕುರಿತು ಮಾತನಾಡುವ ರೀತಿಗೂ, ಅದೇ ವಿಷಯವನ್ನು ಕುರಿತು ಒಬ್ಬ ಶಾಸ್ತ್ರ ಕೋವಿದನಾದವನು ಮಾತನಾಡುವ ರೀತಿಗೂ ವ್ಯತ್ಯಾಸವಿದೆ. ಜಿಎಸ್ಎಸ್ ಅವರ ದೃಷ್ಟಿಯಲ್ಲಿ ಇದಕ್ಕೆ ಕಾರಣ, ಪ್ರತಿಭಾವಂತನಾದ ಕವಿಗೆ ಮಾತ್ರ ಗೋಚರವಾಗುವ ಕಲಾರಹಸ್ಯ ಮತ್ತು ಹೊಳಹುಗಳು ಕವಿ ಅಲ್ಲದವನಿಂದ ದೂರ ಉಳಿಯುತ್ತವೆ. ಈ ಹೇಳಿಕೆ ಚರ್ಚಾಸ್ಪದ, ನಿಜ. ಆದರೆ ನಮ್ಮ ದೇಶದಲ್ಲಿ ಸಂಸ್ಕೃತ, ಕನ್ನಡ ಇತ್ಯಾದಿ ಭಾಷೆಗಳಲ್ಲಿ ಕವಿ ವಿಮರ್ಶಕರ ಒಂದು ಮಹಾನ್ ಪರಂಪರೆಯೇ ಇದೆ. ಈ ಪರಂಪರೆ ಸಂಸ್ಕೃತದಲ್ಲಿ ದಂಡಿ, ಅಭಿನವಗುಪ್ತ, ರಾಜಶೇಖರ ಮುಂತಾದವರನ್ನು ಒಳಗೊಂಡರೆ, ಕನ್ನಡದಲ್ಲಿ ನಾಗವರ್ಮನಿಂದ ಪ್ರಾರಂಭವಾಗುವ

ಈ ಪರಂಪರೆ ಆಧುನಿಕ ಕಾಲದಲ್ಲಿ ಕುವೆಂಪು, ಬೇಂದ್ರೆ, ಚೀನಂಶ್ರೀ ಮುಂತಾದವರನ್ನು ಒಳಗೊಳ್ಳುತ್ತದೆ. ಇಂತಹ ಕವಿ ವಿಮರ್ಶಕರ ಪರಂಪರೆಯಲ್ಲಿ ಒಂದು ಎತ್ತರದ ಶಿಖರವೆಂದರೆ GSS. ಡಾಕ್ಟರ್ GS ಶಿವರುದ್ರಪ್ಪನವರು ಶ್ರೇಷ್ಠ ಕವಿಗಳೂ ಆಹುದು, ಶ್ರೇಷ್ಠ ವಿಮರ್ಶಕರೂ ಆಹುದು. ಇದುವರೆಗೆ ಅವರು 13 ಕವನ ಸಂಕಲನಗಳು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಾವ್ಯಾರ್ಥ ಚಿಂತನವೂ ಸೇರಿದಂತೆ 14 ವಿಮರ್ಶನ ಕೃತಿಗಳನ್ನು ಹೊರತಂದಿದ್ದಾರೆ. ಇಷ್ಟು ವಿಪುಲವಾದ ಈ ವಿಮರ್ಶನ ಸಾಹಿತ್ಯದಲ್ಲಿ ಸಾಹಿತ್ಯ ಚರಿತ್ರೆಗಳಿವೆ, ಕಾವ್ಯ ಮೀಮಾಂಸೆ ಇದೆ, ತೌಲನಿಕ ವಿಮರ್ಶೆ ಇದೆ ಮತ್ತು ಓರ್ವ ಸಾಹಿತಿಯ ಎಂದರೆ ಕುವೆಂಪುವಿನ ಸಂಪೂರ್ಣ ವಾಂಗ್ಮಯದ ಬಗ್ಗೆ ಒಟ್ಟಾರೆ ಜಿಜ್ಞಾಸೆ ಇದೆ. ಇಂತಹವರ ಇಡೀ ವಿಮರ್ಶನ ವಾಂಗ್ಮಯದ ಬಗ್ಗೆ ಚರ್ಚೆ ಮಾಡುವುದು ಅಸಾಧ್ಯ. ಆದ್ದರಿಂದ ಈಗ ನಾನು ಅವರ ವಿಮರ್ಶೆಯಲ್ಲಿ ನನಗೆ ಮುಖ್ಯವೆಂದು ಕಂಡ ಕೆಲವೇ ಕೆಲವು ಅಂಶಗಳನ್ನು ಮಾತ್ರ ಪ್ರಸ್ತಾಪಿಸುತ್ತೇನೆ. ಮೊದಲನೆಯದಾಗಿ, GSS ಅವರ ಯಾವ ಬರವಣಿಗೆಯಲ್ಲಿಯೂ ಎದ್ದು ಕಾಣುವುದು ಅವರ ವ್ಯುತ್ಪತ್ತಿ, ಅವರ ಅಸಾಧಾರಣ ಬಹುಜ್ಞತೆ. ಇದು ಕಾವ್ಯ ಸೃಷ್ಟಿಗೆ ಹೇಗೋ ಹಾಗೆ ವಿಮರ್ಶೆಗೂ ಅತ್ಯವಶ್ಯಕವಾದ ಗುಣ. GSS ಅವರಿಗೆ ಪ್ರಾಚೀನ ಹಾಗೂ ರುವಾಚೀನ ಕನ್ನಡ ಸಾಹಿತ್ಯ ಮತ್ತು ಕಾವ್ಯ ಮೀಮಾಂಸೆಯ ಆಳವಾದ ಪಾಂಡಿತ್ಯವಿದೆ. ಅಷ್ಟೇ ಆಳವಾದ ಪಾಂಡಿತ್ಯ ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಗಳ ಸಾಹಿತ್ಯ ಹಾಗೂ ಕಾವ್ಯ ಮೀಮಾಂಸೆ ವಿಮರ್ಶೆಗಳಲ್ಲಿದೆ. ಪರಿಣಾಮತಃ ಇವರು ಅಧಿಕಾರಯುತವಾಗಿ ಪಂಪ, ರನ್ನ, ಕುವೆಂಪು ಇವರುಗಳ ಬಗ್ಗೆ ಚರ್ಚೆ ಮಾಡುವಂತೆಯೇ ಆನಂದವರ್ಧನ, ರಾಜಶೇಖರ, ಮಿಲ್ಟನ್, ಎಲಿಯಟ್ ಬಗ್ಗೆಯೂ ಚರ್ಚೆ ಮಾಡಬಲ್ಲರು. ಎರಡನೆಯದಾಗಿ, GSS ಅವರ ವಿಮರ್ಶನ ವಾಂಗ್ಮಯದ ಮುಖ್ಯ ಗುಣವೆಂದರೆ ಸಮತೋಲನ ದೃಷ್ಟಿಕೋನ. ಒಂದು ಕಡೆ ಕನ್ನಡ ಪ್ರಾಧ್ಯಾಪಕರಾಗಿದ್ದು ಮತ್ತು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಬಗ್ಗೆ ಅಪಾರ ಪ್ರೀತಿ ಗೌರವಗಳಿದ್ದು ಅವರು ಅನೇಕ ಉಗ್ರ ದೇಶೀವಾದಿಗಳಂತೆ ಕನ್ನಡದ ಮುಗ್ಧ ಭಜನೆ ಮಾಡುವುದಿಲ್ಲ. ಆಧುನಿಕ ನೆಲೆಯಿಂದ ಆಧುನಿಕ ಹಾಗೂ ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಲು ಸಾಧ್ಯವಾಗುವ ದೂರವನ್ನು ಅವರು ಇನ್ನೂ ಉಳಿಸಿಕೊಂಡಿದ್ದಾರೆ. ಉದಾಹರಣೆಗೆ ಈ ತೀರ್ಮಾನಗಳನ್ನು ನೋಡಿ. ಹಿಂದಿನ ಕನ್ನಡ ಕಾವ್ಯ ಪರಂಪರೆಯನ್ನು ನೋಡಿದರೆ ವಸ್ತುವಿನಲ್ಲಿ ಹೇಗೆ ಅಂತಹ ವೈವಿಧ್ಯತೆ ಇಲ್ಲವೋ ಹಾಗೆಯೇ ವಸ್ತುವಿನ್ಯಾಸದಲ್ಲಿ ಅಥವಾ ತಂತ್ರ ಎಂದರೆ ಟೆಕ್ನಿಕ್ನಲ್ಲಿಯೂ ಕೂಡ ಅಷ್ಟಾಗಿ ವೈವಿಧ್ಯತೆ ಕಾಣಿಸುವುದಿಲ್ಲ ಇನ್ನೊಂದು ಸಂದರ್ಭದಲ್ಲಿ. ಆದರೆ ಧರ್ಮದ ಅತಿಯಾದ ಅನುಸರಣದಿಂದಾಗಿ ಕನ್ನಡ ಸಾಹಿತ್ಯ ಎಷ್ಟರ ಮಟ್ಟಿಗೆ ಕಳಪೆಯಾಗಿದೆ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಇಂತಹ ಗಂಭೀರ ತೀರ್ಮಾನಗಳನ್ನು GSS ಮಾತ್ರ ಕೊಡಬಲ್ಲರು. ಇದಕ್ಕೆ ವಿರುದ್ಧವಾಗಿ ಪಶ್ಚಿಮದ ಬಗ್ಗೆ ಅತಿ ವ್ಯಾಮೋಹವೂ ಅವರಿಗಿಲ್ಲ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಎಲ್ಲವೂ ಇಂಗ್ಲಿಷ್ನಿಂದ ಬಂದುದು ಎಂಬ ನಿಲುವನ್ನು ಇವರು ಆಧಾರ ಸಹಿತವಾಗಿ ಖಂಡಿಸಬಲ್ಲರು. ನವೋದಯ ಕಾವ್ಯದ ಮೇಲೆ ಆಗಿರುವ ಇಂಗ್ಲಿಷ್ ಕಾವ್ಯದ ಪ್ರಭಾವವನ್ನು ಉತ್ಪ್ರೇಕ್ಷಿಸುವ ವಿಮರ್ಶಕರನ್ನು ಲಕ್ಷಿಸಿ GSS ಹೀಗೆ ಹೇಳುತ್ತಾರೆ. ಎಷ್ಟೋ ವೇಳೆ ಪಾಶ್ಚಾತ್ಯ ರೊಮ್ಯಾಂಟಿಕ್ ಕಾವ್ಯದ ಪ್ರಚೋದನೆಯಿಂದ ನವೋದಯ ಕನ್ನಡ ಕಾವ್ಯ ಮೊದಲಾಯಿತು ಎಂಬ ಮಾತನ್ನು ಇಟ್ಟುಕೊಂಡು ಹೊಸಗನ್ನಡ ಕವಿತೆ ಸಾಧಿಸಿರುವುದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇಂಗ್ಲಿಷ್ ಕವಿಗಳ ನೆರಳು ಎನ್ನುವಂತಹ ಪ್ರಮಾದ ವಿಮರ್ಶೆಯ ಮಾತುಗಳನ್ನು ಕೆಲವರು ಆಡಿರುವುದುಂಟು. ಸಾಮ್ಯದಿಂದ ಸ್ವಾಮ್ಯವನ್ನೇ ಶಂಕಿಸುವುದು ಸರಿಯಲ್ಲ. ಮೂರನೆಯದಾಗಿ, GSS ಅವರ ವಿಮರ್ಶೆಯ ವ್ಯಾಪ್ತಿ ಅಪಾರ. ಅವರ ವಿಮರ್ಶಾ ಕೃತಿಗಳು ಕನ್ನಡ ಕಾವ್ಯ ಪರಂಪರೆ, ಕನ್ನಡ ಸಾಹಿತ್ಯಿಕ ಚಳವಳಿಗಳು, ವಿಮರ್ಶೆಯ ಸ್ವರೂಪ, ಭಾರತೀಯ ಪಾಶ್ಚಿಮಾತ್ಯ ಮಹಾಕಾವ್ಯಗಳು ಇವೆಲ್ಲವುಗಳ ಬಗ್ಗೆ ಕೂಲಂಕುಷ ಚರ್ಚೆಯ ನಂತರ ಮಹತ್ವಪೂರ್ಣ ತೀರ್ಮಾನಗಳನ್ನು ಮತ್ತು ಒಳನೋಟಗಳನ್ನು ನಮಗೆ ನೀಡುತ್ತವೆ. ಉದಾಹರಣೆಗಾಗಿ, ಇವರ ಮೊದಲನೆಯ ಕೃತಿ ವಿಮರ್ಶೆಯ ಪೂರ್ವ ಪಶ್ಚಿಮ 1961 ಪ್ರಕಟವಾದದ್ದು. ಈ ಕೃತಿ ವಿಮರ್ಶೆಯ ಸ್ವರೂಪ, ವಿಮರ್ಶಕನಲ್ಲಿರಬೇಕಾದ ಗುಣಗಳು, ವಿಮರ್ಶಾ ಮಾರ್ಗಗಳು ಇತ್ಯಾದಿ ಸಂಗತಿಗಳನ್ನು ಚರ್ಚಿಸುತ್ತದೆ. 1976 ಪ್ರಕಟವಾದ ಮಹಾಕಾವ್ಯ ಸ್ವರೂಪ ಎಂಬ ಕೃತಿ ಭಾರತೀಯ ಹಾಗೂ ಪಾಶ್ಚಿಮಾತ್ಯ ಮಹಾಕಾವ್ಯಗಳ ತೌಲನಿಕ ವಿಮರ್ಶೆಯನ್ನು ಸಮರ್ಥವಾಗಿ ಮಾಡುತ್ತದೆ.

1883ರಲ್ಲಿ ಪ್ರಕಟವಾದ ಇವರ ಪ್ರಸಿದ್ಧ ಕಾವ್ಯಾರ್ಥ ಚಿಂತನ ಭಾರತೀಯ ಪಾಶ್ಚಿಮಾತ್ಯ ವಿಮರ್ಶಾ ತತ್ವಗಳ ಹಾಗೂ ಪರಿಕಲ್ಪನೆಗಳ ಪ್ರಬುದ್ಧ ತೌಲನಿಕ ವ್ಯಾಖ್ಯಾನವನ್ನು ನೀಡುತ್ತದೆ. 75ರಲ್ಲಿ ಪ್ರಕಟವಾದ ಕನ್ನಡ ಸಾಹಿತ್ಯ ಸಮೀಕ್ಷೆ, 89ರಲ್ಲಿ ಪ್ರಕಟವಾದ ಕನ್ನಡ ಕವಿಗಳ ಕಾವ್ಯಕಲ್ಪನೆ ಇತ್ಯಾದಿ ಕೃತಿಗಳು ವಿಶಿಷ್ಟ ಕನ್ನಡ ಸಾಹಿತ್ಯ ಚರಿತ್ರೆಗಳೇ ಆಗಿವೆ. ಅರ್ಥಾತ್ GSS ಅವರ ವಿಮರ್ಶನ ವಾಂಗ್ಮಯ ಕಾವ್ಯ ಮೀಮಾಂಸೆ, ಸಾಹಿತ್ಯ ಚರಿತ್ರೆ, ತೌಲನಿಕ ಅಧ್ಯಯನ ಇವೆಲ್ಲವನ್ನೂ ಒಳಗೊಳ್ಳುತ್ತದೆ. ಆಧುನಿಕ ಕನ್ನಡ ವಿಮರ್ಶೆಯಲ್ಲಿ ಇಷ್ಟು ವ್ಯಾಪಕ ಮತ್ತು ವೈವಿಧ್ಯಪೂರ್ಣ ವಿಮರ್ಶೆ ಮತ್ತೊಬ್ಬರಿಂದ ಆಗಿಲ್ಲ ಎಂದರೆ ಅದೇನು ಅತಿಶಯೋಕ್ತಿಯಲ್ಲ. ಈ ಸಂದರ್ಭದಲ್ಲಿ ಮತ್ತೂ ಒಂದು ಮಾತನ್ನು ದಾಖಲಿಸಬೇಕು. ಭಾರತೀಯ ಸಂದರ್ಭದಲ್ಲಿ ಟಾಗೋರ್ ಮತ್ತು ಕನ್ನಡ ಸಂದರ್ಭದಲ್ಲಿ BM ಶ್ರೀ ಹಾಗೂ ಕುವೆಂಪು ತೌಲನಿಕ ಅಧ್ಯಯನವನ್ನು ಮೊಟ್ಟ ಮೊದಲಿಗೆ ಕೈಗೊಂಡರು. ಆದರೆ ವ್ಯಾಪಕವಾಗಿ ಮತ್ತು ತೌಲನಿಕ ಅಧ್ಯಯನವನ್ನು ಒಂದು ಶಿಸ್ತಾಗಿ ಕೈಗೊಂಡವರು ಮತ್ತು ಬೆಳೆಸಿದವರು GSS. ಹಾಗೆಯೇ ತೌಲನಿಕ ವಿಮರ್ಶೆಯ ಪ್ರಪ್ರಥಮ ವ್ಯಾಖ್ಯಾನವನ್ನು ಕನ್ನಡದಲ್ಲಿ ಕೊಟ್ಟವರೂ ಅವರೇ. 1961ರಷ್ಟು ಹಿಂದೆಯೇ ತೌಲನಿಕ ಅಧ್ಯಯನದ ಪರಿಮಾಣಗಳನ್ನು ಅವರು ಹೀಗೆ ಗುರುತಿಸುತ್ತಾರೆ. ತೌಲನಿಕ ವಿಮರ್ಶೆಗೆ ತೊಡಗುವ ವಿಮರ್ಶಕ ಈ ವಿಮರ್ಶನ ಕ್ರಮವನ್ನು 4 ಘಟ್ಟಗಳಾಗಿ ಮಾಡಿಕೊಳ್ಳಬಹುದು ಎಂದು ಹೇಳುತ್ತಾ ಸಮಾನ ವಸ್ತು ಸನ್ನಿವೇಶ, ವರ್ಣನೆ, ಪಾತ್ರಚಿತ್ರಣ ಮತ್ತು ಸಮಕಾಲೀನತೆ ಈ ನೆಲೆಗಳಲ್ಲಿ ತೌಲನಿಕ ವಿಮರ್ಶೆ ನಡೆಯಬಹುದೆಂದು ಅವರು ಸೂಚಿಸುತ್ತಾರೆ. ಮತ್ತು ಪ್ರತಿಯೊಂದು ಬಗೆಯ ವಿಮರ್ಶೆಯನ್ನು ನಿದರ್ಶನಗಳ ಆಧಾರದ ಮೇಲೆ ವಿವರಿಸುತ್ತಾರೆ. ಮತ್ತೆ ವಿಮರ್ಶೆಯನ್ನು ನಾವು ಒಂದು ರೀಲೇ ರೇಸ್ಗೆ ಹೋಲಿಸಬಹುದು. ಪ್ರತಿಯೊಬ್ಬ ವಿಮರ್ಶಕನು ತನ್ನದೇ ಆದ ಒಂದು ಹೊಸ ಮಾರ್ಗವನ್ನು ಸಾಧ್ಯವಿದ್ದಷ್ಟು ಕ್ರಮಿಸಬೇಕೆಂದು ನಾವು ಅಪೇಕ್ಷಿಸುತ್ತೇವೆ. ಈ ನೆಲೆಯಲ್ಲಿ GSS ಅವರ ಪ್ರತಿಯೊಂದು ಕೃತಿಯು, ಲೇಖನವು ನಮಗೆ ಕವಿ ಕಾವ್ಯ ಸಮಾಜಗಳನ್ನು ಕುರಿತು ಹೊಸ ಅರಿವನ್ನು ಮೂಡಿಸುತ್ತದೆ, ನೂತನ ವೈಚಾರಿಕ ಪರಿಪ್ರೇಕ್ಷ್ಯವನ್ನು ಕಟ್ಟಿಕೊಡುತ್ತದೆ. ಇಲ್ಲಿ ಒಂದೆರಡು ನಿದರ್ಶನಗಳನ್ನಾದರೂ ಪ್ರಸ್ತಾವಿಸಬೇಕು. ಒಂದು ಕನ್ನಡ ಸಾಹಿತ್ಯ ಸಮೀಕ್ಷೆ. ಇದೊಂದು ಹೊಸ ಬಗೆಯ ಸಾಹಿತ್ಯ ಚರಿತ್ರೆ. ಕನ್ನಡ ಕವಿಗಳ ವಿಶ್ವದೃಷ್ಟಿ ಮತ್ತು ಕಾವ್ಯ ಮಾಧ್ಯಮ ಇವುಗಳ ನೆಲೆಯಲ್ಲಿ ಕನ್ನಡ ಸಾಹಿತ್ಯ ತನ್ನ ದೀರ್ಘ ಇತಿಹಾಸದಲ್ಲಿ ಆಗಾಗ್ಗೆ ಪಡೆದುಕೊಂಡ ತಿರುವುಗಳಿಗೆ ಒತ್ತು ಕೊಟ್ಟು ಅವುಗಳನ್ನು ಕ್ರಾಂತಿಘಟ್ಟಗಳೆಂದು ಪರಿಗಣಿಸಿ 1000 ವರ್ಷಗಳ ಇತಿಹಾಸವನ್ನು ಈ ಕೃತಿಯಲ್ಲಿ GSS ದಾಖಲಿಸುತ್ತಾರೆ. ಇಂತಹ ಐತಿಹಾಸಿಕ ಸಮೀಕ್ಷೆಯ ನಂತರ ಅವರು ಕೊಡುವ ಮೌಲಿಕ ತೀರ್ಮಾನವೆಂದರೆ ಇದು: ಕನ್ನಡ ಸಾಹಿತ್ಯ ನಿಜವಾಗಿ ಬದಲಾದದ್ದು ಪಂಪನ ನಂತರ ಎರಡೇ ಸಲ. ಮೊದಲನೆಯ ತಿರುವು ವಚನಕಾರರ ಕಾಲದಲ್ಲಿ, ಎರಡನೆಯ ತಿರುವು ಆಧುನಿಕ ಸಾಹಿತ್ಯದಲ್ಲಿ. ಹಾಗೆಯೇ ಇದೇ ಕೃತಿಯಲ್ಲಿ GSS ಇತರ ವಿಮರ್ಶಕರು ಇಲ್ಲಿಯವರೆಗೆ ಎತ್ತದಿರುವ ಮತ್ತೊಂದು ಗಂಭೀರ ಪ್ರಶ್ನೆಯನ್ನೆತ್ತುತ್ತಾರೆ. ಪಂಪ ರನ್ನಾದಿ ಕವಿಗಳು ಜೈನರು ಮತ್ತು ಜೈನ ಧರ್ಮದ ಅಸ್ಥಿಭಾರವೇ ಅಹಿಂಸೆ. ಹಾಗಿದ್ದು ಪಂಪರನ್ನರು ಅಂತರಂಗದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಒಪ್ಪಿಕೊಂಡ ಜೈನ ಧಾರ್ಮಿಕ ತತ್ವಗಳಿಗೆ ಬದ್ಧರಾಗಿಯೂ ವೀರ ಕಾವ್ಯಗಳನ್ನು ಬರೆದದ್ದು ಯಾಕೆ? ಹಾಗೆ ಬರೆಯುವಾಗ ಯುದ್ಧ ಮೊದಲಾದವುಗಳನ್ನು ವೈಭವಿಸುವ ಅವರ ಬರವಣಿಗೆಯ ಮನಸ್ಥಿತಿಗೂ ಅದಕ್ಕೆ ಸಂಪೂರ್ಣ ವಿರುದ್ಧವಾದ ಅದೇ ಮನಸ್ಸಿನ ಧಾರ್ಮಿಕ ತತ್ವ ಪ್ರಣಾಳಿಗೂ ಘರ್ಷಣೆಯಾಗಿದ್ದಿರಲಾರದೆ? ಈ ಮಹತ್ವದ ಪ್ರಶ್ನೆಗೆ GSS ಕೊಡುವ ಉತ್ತರವೆಂದರೆ ಪಂಪರನ್ನರು ರೂಢಿಸಿಕೊಂಡ ಸಮನ್ವಯ ದೃಷ್ಟಿ. ಎಂದರೆ ಆಗಮ ಲೌಕಿಕ ಕಾವ್ಯಗಳ, ದೈಹಿಕ ಭೋಗ ಪಾರಮಾರ್ಥಿಕ ಯೋಗ ಇವುಗಳ ಇಹ ಪರಗಳ ಸಮನ್ವಯ. ಈ ಉತ್ತರವನ್ನು ನಾವು ಒಪ್ಪಬಹುದು ಅಥವಾ ಒಪ್ಪದಿರಬಹುದು. ಆದರೆ ಧರ್ಮ ಮತ್ತು ಕಾವ್ಯ ಇವುಗಳ ಘರ್ಷಣೆಯನ್ನು ಕುರಿತ ಈ ಪ್ರಶ್ನೆ ಅತ್ಯಂತ ರೋಚಕವಾದದ್ದು ಹಾಗೂ ಮಹತ್ವಪೂರ್ಣವಾದದ್ದು. ಮತ್ತೆ ಪ್ರತಿಯೊಂದು ಪ್ರಾಚೀನ ಕನ್ನಡ ಮಹಾಕಾವ್ಯದ ಪ್ರಾರಂಭದಲ್ಲಿ ದೇವತಾಸ್ತುತಿ, ಕುಕವಿ ನಿಂದೆ, ಸತ್ಕವಿ, ಸ್ವಕಾವ್ಯ ಪ್ರಶಂಸೆ, ಕಾವ್ಯ ಪ್ರಯೋಜನ ಇತ್ಯಾದಿಗಳನ್ನು ಒಳಗೊಂಡ ಪೀಠಿಕಾ ಪ್ರಕರಣವಿರುವುದು ಎಲ್ಲರಿಗೂ ಗೊತ್ತು. ಸಾಮಾನ್ಯವಾಗಿ ಆಧುನಿಕ ಓದುಗರು ಈ ಭಾಗವನ್ನು ಕಾವ್ಯ ಸಂಪ್ರದಾಯವೆಂದು ಕಂಡು ಅದನ್ನು ಅಲಕ್ಷಿಸುತ್ತಾರೆ. ಆದರೆ ಅಂತಹ ಪೀಠಿಕಾ ಪ್ರಕರಣಗಳ ಬಗ್ಗೆ GSS ನೀಡುವ

0: ನೋಟ ಮತ್ತು ವ್ಯಾಖ್ಯಾನ ಮೌಲಿಕವಷ್ಟೇ ಅಲ್ಲ, ಮಹತ್ವಪೂರ್ಣ ಕೂಡ. ಜಿ ಎಸ್ ಎಸ್ ಅವರ ವಾದವೇನೆಂದರೆ, ಕನ್ನಡ ಮಹಾಕಾವ್ಯಗಳ ಪೀಠಿಕಾ ಪ್ರಕರಣಗಳು ಕೇವಲ ಲಾಕ್ಷಣಿಕರ ಕೃತಿಗಳಲ್ಲಿದ್ದಕ್ಕಿಂತ ಭಿನ್ನವಾದ ಹಾಗೂ ತೀರಾ ಲವಲವಿಕೆಯ ಕಾವ್ಯ ಚರ್ಚೆಯನ್ನು ಮಂಡಿಸುತ್ತವೆ ಎಂಬುದು. ಅರ್ಥಾತ್ ಇಂತಹ ಪೀಠಿಕಾ ಪ್ರಕರಣಗಳು ಕನ್ನಡ ಕಾವ್ಯದ ಸ್ವಾಭಿಮುಖತೆಯ ನಿದರ್ಶನಗಳು. ಈ ಭಾಗದಲ್ಲಿ ಇವರು ಕಾವ್ಯ ಸ್ವರೂಪವನ್ನು ಪಂಪನ ಇದು ನಿಚ್ಚಂ ಪೊಸತು ಅರ್ಣವಂಬೋಲ್ ಅತಿ ಗಂಭೀರಂ ಕವಿತ್ವಂ ಎಂಬ ಹೇಳಿಕೆಯನ್ನು ಪ್ರಜ್ಞಾ ನವನವೋನ್ಮೇಷ ಶಾಲಿನಿ ಎಂಬ ಸಂಸ್ಕೃತ ಅಲಂಕಾರಿಕರ ಉಕ್ತಿಯೊಡನೆ ಹೋಲಿಸುತ್ತಾ, ಪಂಪನದು ವಿಶೇಷಾರ್ಥವನ್ನು ಧ್ವನಿಸುವ ಕಾವ್ಯಸೂತ್ರವಾಗಿದೆ, ನಿಜವಾದ ಕಾವ್ಯದ ಲಕ್ಷಣ ಎಂದರೆ ಅದು ಸದಾ ಹೊಸತಾಗಿರುವುದು ಎಂದು ವ್ಯಾಖ್ಯಾನಿಸುತ್ತಾರೆ. ಇದೇ ನೆಲೆಯಲ್ಲಿ ನಾಗಚಂದ್ರ ಮತ್ತು ನೇಮಿಚಂದ್ರರ ಉಕ್ತಿಗಳು ಕಾವ್ಯಚಿಂತನೆಯನ್ನು ಕುರಿತು ಎಷ್ಟು ಅರ್ಥಪೂರ್ಣವಾಗಿವೆ ಎಂಬುದನ್ನು ವಿವರಿಸುತ್ತಾರೆ. ಲೀಲಾವತಿಯಲ್ಲಿ ಬರುವ ನೇಮಿಚಂದ್ರನ ಕಟ್ಟುಗೆ ಕಟ್ಟದಿರ್ಕಿ ಕಡಲಂ ಕಪಿಸಂತತಿ ಎಂಬ ಪದ್ಯ ಹೇಗೆ ಕಾವ್ಯ ಮೀಮಾಂಸೆಯಲ್ಲಿ ಅತಿ ಮುಖ್ಯವಾಗುವ ಕಾವ್ಯಸತ್ವ ಮತ್ತು ವಾಸ್ತವ ಸತ್ಯ ಇವುಗಳ ನಡುವೆ ಇರಬೇಕಾದ ಭೇದವನ್ನು ದಾಖಲಿಸುತ್ತವೆ ಎಂದು ಜಿ ಎಸ್ ಎಸ್ ಮಂಡಿಸುತ್ತಾರೆ. ಸ್ವಲ್ಪದರಲ್ಲಿಯೇ ಹೇಳಬೇಕಾದರೆ, ಕನ್ನಡ ಕವಿಗಳ ಕಾವ್ಯ ಕಲ್ಪನೆ ಎಂಬ 75 ಪುಟಗಳ ಪ್ರೌಢ ಪ್ರಬಂಧ ಜಿ ಎಸ್ ಎಸ್ ಅವರ ಸ್ವೋಪಜ್ಞ ಚಿಂತನೆಗೂ ಮತ್ತು ವಿಶ್ಲೇಷಣಾ ಸಾಮರ್ಥ್ಯಕ್ಕೂ ಶ್ರೇಷ್ಠ ನಿದರ್ಶನವಾಗುತ್ತದೆ. ಕೊನೆಯಲ್ಲಿ ಮತ್ತೊಂದು ಅಂಶವನ್ನು ಗಮನಿಸಿ ಈ ಚರ್ಚೆಯನ್ನು ಮುಗಿಸಬಹುದು. ಕಾವ್ಯಸೃಷ್ಟಿಯಾಗಲಿ ವಿಮರ್ಶೆಯಾಗಲಿ, ಜಿ ಎಸ್ ಎಸ್ ಎಂದೂ ಅವನ್ನು ಲಘುವಾಗಿ ಕಾಣುವುದಿಲ್ಲ. ಕಾವ್ಯಕ್ಕೆ ಹಾಗೂ ಸಾಹಿತ್ಯ ವಿಮರ್ಶೆಗೆ ಜಿ ಎಸ್ ಎಸ್ ಏಕೆ ಇಷ್ಟು ಮಹತ್ವವನ್ನು ಕೊಡುತ್ತಾರೆ ಎಂದರೆ, ಅವರ ದೃಷ್ಟಿಯಲ್ಲಿ ನಮ್ಮಲ್ಲಿ ಜೀವನ ಪ್ರೀತಿಯನ್ನು ಉಳಿಸುವುದು ಕಾವ್ಯ ಅಥವಾ ಒಟ್ಟಾರೆಯಾಗಿ ಸಾಹಿತ್ಯ. ತಮ್ಮ ಕಾವ್ಯ ಸಂವಾದ ಎಂಬ ಕೃತಿಯ ಒಂದು ಲೇಖನದಲ್ಲಿ ಅವರು ಹೀಗೆ ಹೇಳುತ್ತಾರೆ: ನಿಷ್ಠುರ ಹಾಗೂ ವಾಸ್ತವ ಜಗತ್ತಿನ ಪ್ರಾಯೋಜನಿಕ ಏಕತಾನಕ್ಕೆ ಸಿಕ್ಕಿಕೊಳ್ಳದ ಹಾಗೆ, ತುಕ್ಕು ಹಿಡಿಯದ ಹಾಗೆ ಜೀವನ ಪ್ರೀತಿಯಲ್ಲಿ ನಮ್ಮನ್ನು ತೊಡಗಿಸುತ್ತಾ ನಮ್ಮನ್ನು ಸೃಜನಾತ್ಮಕವಾಗಿ ಉಳಿಸುವುದು ಕಾವ್ಯ. ಕಾವ್ಯದಲ್ಲಿ ಆಗಲಿ ವಿಮರ್ಶೆಯಲ್ಲಾಗಲಿ ಜಿ ಎಸ್ ಎಸ್ ಎತ್ತಿ ಹಿಡಿಯುವುದು ಈ ಬಗೆಯ ಜೀವನ ಪ್ರೀತಿ.
1: ಇದುವರೆಗೆ ಡಾಕ್ಟರ್ ಜಿ ಎಸ್ ಶೂರುದ್ರಪ್ಪ ಅವರನ್ನು ಕುರಿತು ಮಾತನಾಡಿದವರು ಪ್ರೊಫೆಸರ್ ಸಿಎನ್ ರಾಮಚಂದ್ರನ್. ಈ ಕಾರ್ಯಕ್ರಮ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮವಾಗಿತ್ತು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು.

ಆಕಾಶವಾಣಿ ಕಾರವಾರ. ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:37. ಆತ್ಮೀಯ ಕೇಳುಗರಿಗೆಲ್ಲ ನೀತಾ ನಾಯ್ಕ್ ಹೇಳುವ ನಮಸ್ಕಾರಗಳು ಹಾಗೂ ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಕಾರವಾರ. ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ

0: ಕೇಳುಗರೆ, ಇಂದಿನ ನಮ್ಮ ಶುಚಿ ರುಚಿ ಕಾರ್ಯಕ್ರಮದಲ್ಲಿ ಕಾರವಾರದ ನಿವಾಸಿಗಳಾದಂತ ಅನುರಾಧ ಐಗಳ್ ಅವರು ಇದ್ದಾರೆ. ಅವರು ಒಬ್ಬ ಗೃಹಿಣಿ ಹಾಗೂ ಪಾಕ ಪ್ರವೀಣೆ ಅಂತಾನೆ ಹೇಳ್ಬೋದು. ಹಾಗೆ ಅವರು ನಗರದಲ್ಲಿ ನಡೆಯುವಂತಹ ಹಲವು ಅಡುಗೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಕೂಡ ಪಡೆದಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ.
0: ಸರಿ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನೀವು. ನಮ್ಮ ಕೇಳುಗರಿಗೆ ಮೊದಲಿಗೆ ಯಾವ ಅಡುಗೆಯನ್ನ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
1: ರಾಗಿ ಹಲ್ವಾ ಮಾಡುವುದನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ.
0: ರಾಗಿ ಹಲ್ವಾ, ಸೊ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು?
1: ರಾಗಿ 1/2 ಕೆಜಿ, ಬೆಲ್ಲ 200 ಗ್ರಾಮ್, ಕಾಯಿತುರಿ

0: ಸ್ವಲ್ಪ, ಹುರಿದ ಎಳ್ಳು 50 ಗ್ರಾಂ, ಏಲಕ್ಕಿ ಪುಡಿ ಚಿಟಿಕೆಯಷ್ಟು, ತುಪ್ಪ 1 ಟೇಬಲ್ ಸ್ಪೂನ್, ಲವಂಗ 1 ಇಂಚಿನಷ್ಟು ಒಂದು ತುಂಡು, ಮತ್ತೆ ಉಪ್ಪು ರುಚಿಗನುಸಾರ.
1: ಸರಿ, ಇಷ್ಟೆಲ್ಲ ಸಾಮಗ್ರಿಗಳು ರಾಗಿ ಹಲ್ವಾ ಮಾಡ್ಲಿಕ್ಕೆ ಬೇಕು ಅಂತ ಹೇಳ್ತೀರಾ, ಸರಿ ಅದನ್ನ ಹೇಗೆ ಮಾಡ್ತೀರಾ ನೀವು?
0: ಮೊದಲು ರಾಗಿಯನ್ನ ನಾವು ಚೆನ್ನಾಗಿ ತೊಳೆದುಕೊಳ್ಬೇಕು, 5-6 ಸಲ ಆದ್ರೂ ಕೆಮಿಕಲ್ಸ್ ಹೊಡೆದಿರ್ತಾರಲ್ಲ, ಅದರ ನಂತರ ಅದನ್ನ 4-5 ತಾಸು ನೆನೆ ಹಾಕಬೇಕು. ನೆನೆದ ನಂತರ ಇನ್ನೊಂದು ಸಲ ಚೆನ್ನಾಗಿ ತೊಳೆದು ಅದನ್ನ ಮಿಕ್ಸಿಯಲ್ಲಿ ಹಾಕುದು. ರಾಗಿಯ ಜೊತೆಗೆ ಸ್ವಲ್ಪ ಕಾಯಿತುರಿಯನ್ನ ಮತ್ತೆ ಲವಂಗದ ತುಂಡನ್ನು ಕೂಡ ಹಾಕಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ಅದರ ನಂತರ ಹಿಟ್ಟನ್ನ ಚಾಳಣಿಯಿಂದ ಅಥವಾ ತೆಳುವಾದ ಬಟ್ಟೆಯಿಂದ ಅದನ್ನ ಗಾಳಿಸ್ಕೊಳ್ಬೇಕು. ಈಗ ಗಾಳಿಸಿದ ಹಿಟ್ಟಿಗೆ ಬೆಲ್ಲವನ್ನ ಬಾರಿಕಾಗಿ ಕಟ್ ಮಾಡಿ ಹಾಕಬೇಕು. ಮತ್ತೆ ಉಪ್ಪು ಇಷ್ಟನ್ನು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಅದನ್ನ ತಿರುಗಿಸುತ್ತಾ ಇರಬೇಕು ಮಂದ ಗ್ಯಾಸ್ ಮೇಲೆ. ಈಗ ಅದು ತಿರುಗಿಸ್ತಾ ಇರುವಾಗ ದಟ್ಟವಾಗ್ತಾ ಬರುತ್ತದೆ. ದಟ್ಟವಾಗ್ತಾ ಬಂದ ಕೂಡಲೇ ನಾವು 1 ಟೇಬಲ್ ಸ್ಪೂನ್ ತುಪ್ಪವನ್ನ ಕುಡಿಸಬೇಕು. ಲಾಸ್ಟ್ಗೆ ಚಿಟಿಕೆಯಷ್ಟು ಏಲಕ್ಕಿ ಪುಡಿಯನ್ನ ಕುಡಿಸಿ ಅದನ್ನ ಮತ್ತೆ ತಿರುಗಿಸಬೇಕು. ದಪ್ಪ ಆದ ಕೂಡಲೇ ಒಂದು ಪಾತ್ರೆಗೆ ತುಪ್ಪವನ್ನು ಸವರಿ ಆ ಮಿಶ್ರಣವನ್ನು ಅದರಲ್ಲಿ

0: ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಅದನ್ನ ತಿರುಗಿಸುತ್ತಾ ಇರಬೇಕು ಮಂದ ಗ್ಯಾಸ್ ಮೇಲೆ. ಹೀಗೆ ಅದು ತಿರುಗಿಸ್ತಾ ಇರುವಾಗ ದಟ್ಟವಾಗ್ತಾ ಬರುತ್ತದೆ. ದಟ್ಟವಾಗ್ತಾ ಬಂದ ಕೂಡಲೇ ನಾವು ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನ ಕುಡಿಸಬೇಕು. ಲಾಸ್ಟ್ಗೆ ಚಿಟಿಕೆಯಷ್ಟು ಏಲಕ್ಕಿ ಪುಡಿಯನ್ನ ಕುಡಿಸಿ ಅದನ್ನ ಮತ್ತೆ ತಿರುಗಿಸಬೇಕು. ದಪ್ಪ ಆದ ಕೂಡಲೇ ಒಂದು ಪಾತ್ರೆಗೆ ತುಪ್ಪವನ್ನು ಸವರಿ ಆ ಮಿಶ್ರಣವನ್ನ ಅದರಲ್ಲಿ ಸುರಿಯಬೇಕು. ಒಂದು ಎರಡು ತಾಸಿನ ನಂತರ ಅದು ಗಟ್ಟಿ ಆಗುತ್ತದೆ. ನಮ್ಗೆ ಯಾವ ಆಕಾರ ಬೇಕು ಆ ಆಕಾರಕ್ಕೆ ನಾವು ಕಟ್ ಮಾಡಿ ಅದನ್ನ ತಿನ್ನಬಹುದು. ಇದು ನಮ್ಗೆಲ್ಲ ಗೊತ್ತಿರುವ ಹಾಗೆ ರಾಗಿ ಇದು ಕ್ಯಾಲ್ಸಿಯಂ ರಿಚ್ ಆಗಿದೆ. ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಉಪಯುಕ್ತ. ಮತ್ತೆ ಈಗ ಆಪರೇಷನ್ ಎಲ್ಲ ಆದವರಿಗೆ ಡಾಕ್ಟರ್ ಕೂಡ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ದಿನನಿತ್ಯ ಸೇವಿಸಬಹುದು.
1: ಆಮೇಲೆ ನೀವು ಆ ಲವಂಗ ಹೇಳಿದ್ರಲ್ವಾ, ಅದನ್ನ ಗ್ರೈಂಡ್ ಮಾಡುವಾಗ ಹಾಕ್ತೀರಾ?
0: ಹೌದು, ಗ್ರೈಂಡ್ ಮಾಡುವಾಗ.
1: ಏನಕ್ಕೆ ಅದು?
0: ಸ್ವಲ್ಪ ಜನರಿಗೆ ರಾಗಿ ಥಂಡಿ ಆಗ್ತದೆ, ಅದಕ್ಕೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಒಂದ್ ಸಣ್ಣ ಲವಂಗದ ತುಂಡನ್ನ ಹಾಕ್ಬೇಕು.
1: ಸರಿ, ಮುಂದಿನ ಅಡುಗೆ ಯಾವುದು?
0: ಮಕ್ಕಳ ಬುದ್ಧಿವರ್ಧಕ ವೈಖಂಡ್ ಅಂತ.
1: ವೈಖಂಡ್ ಅಂತ ಹೇಳಿದ್ರೆ ವೈಖಂಡ್ ಅಂತ ಮಕ್ಕಳಿಗೆ ಎಲ್ಲ ಹಾಕ್ತಾರೆ.
0: ಹೌದು, ಮಾತನಾಡಿದ ತೊದಲು ಅವರಿಗೆ ಅದನ್ನ ತೇದ ಹಚ್ಚುತ್ತಾರೆ, ಅದೇ ವೈಖಂಡ್.
1: ಈಗ ನೀವು ಮಕ್ಕಳ ಬುದ್ಧಿವರ್ಧಕ ವೈಖಂಡ ಅಂತ ಹೇಳಿದ್ರಿ, ಸೊ ಅದನ್ನು ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು?
0: ಸಕ್ಕರೆ 1 ಕೆಜಿ ಬೇಕು. ವೈಖಂಡ್ ಪೌಡರ್ ಅಂದ್ರೆ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ, ಅದೊಂದು 50 ಗ್ರಾಮ್. 25 ಗ್ರಾಮ್ ಕೆಂಪು ಗುಲಾಬಿ ಹೂವಿನ ಹೆಸಳುಗಳು. ಬ್ರಾಹ್ಮಿ ಪೌಡರ್ ಇದು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತದೆ. ಶುಂಠಿ ಪೌಡರ್ 1 ಟೇಬಲ್ಸ್ಪೂನ್. ಹಾಲು ಸೋರೆಕಾಯಿ 1 ಕೆಜಿ ಅಷ್ಟು. ಮೊದಲು ಹಾಲು ಸೋರೆಕಾಯಿಯನ್ನು ಚೆನ್ನಾಗಿ ತೊಳೆದು ಅದರ ಚಿಪ್ಪೆಯನ್ನ ತೆಗೆದು ಸುಲಿದುಕೊಳ್ಳಬೇಕು. ಬೀಜ ತೆಗೆಯಬಾರದು, ಬೀಜ ತೆಗೆದನ್ನ ಬಾರಿಕಾಗಿ ಕತ್ತರಿಸಿಕೊಳ್ಬೇಕು. ಕತ್ತರಿಸಿದ ಸೋರೆಕಾಯಿಯನ್ನು ಕುಕ್ಕರ್ನಲ್ಲಿಟ್ಟು ಹಬೆಯಲ್ಲಿ ಬೇಯಿಸಬೇಕು, ನೀರು ಹಾಕಬಾರದು. 2 ಸಿಟಿ ಬಂದ ಮೇಲೆ ಬೇಯಿಸಿದ ಸೋರೆಕಾಯಿಯನ್ನು ಹೊರಗೆ ತೆಗೆದುಕೊಂಡು ತಣ್ಣಗೆ ಮಾಡಿಕೊಳ್ಳಬೇಕು. ಈ ತಣ್ಣಗೆ ಮಾಡಿದ ಸೋರೆಕಾಯಿಯನ್ನ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿಕೊಳ್ಳಬೇಕು. ಈಗ ಈ ಪೇಸ್ಟ್ ನಲ್ಲಿ ವೈಖಂಡ್ ಪೌಡರ್, ಬ್ರಾಹ್ಮಿ ಪೌಡರ್, ಶುಂಠಿ ಪೌಡರ್, ಗುಲಾಬಿ ಹೂವಿನ ಹೆಸಳಿನ ತುಂಡುಗಳು, ಏಲಕ್ಕಿ ಪುಡಿ ಹಾಕಿ ದಪ್ಪ ಕಾವಲಿಯಲ್ಲಿ ಹಾಕಿ ನಾವು ಗ್ಯಾಸ್ ಮೇಲಿಟ್ಟು ತಿರುಗಿಸುತ್ತಾ ಇರಬೇಕು. ಸಕ್ಕರೆ ಪಾಕ ಒಂದೆಳೆ ಪಾಕ ಬಂದ ಕೂಡಲೇ ಗ್ಯಾಸ್ ಬಂದ್ ಮಾಡಬೇಕು. ಜಾಮ್ ರೀತಿಯದು ತಯಾರಾಗುತ್ತದೆ. ಆ ಜಾಮ್ ಅನ್ನ ಗಾಜಿನ ಬರಣಿಯಲ್ಲೇ ಹಾಕಿಡಬೇಕು, ಪ್ಲಾಸ್ಟಿಕ್ ಬರಣಿಯಲ್ಲಿ ಹಾಕಿಡಬಾರದು.
1: ಯಾಕೆ?
0: ಪ್ಲಾಸ್ಟಿಕ್ ಬರಣಿಯಲ್ಲಿ ಹಾಕಿದ್ದು ರಿಯಾಕ್ಷನ್ ಆಗ್ತದೆ ಅಂತ. ಪ್ಲಾಸ್ಟಿಕ್ ರಿಯಾಕ್ಷನ್ ಆಗ್ತದಂತೆ. ಅದನ್ನ ಗಾಜಿನ ಬರಣಿಯಲ್ಲಿ ಸಂಗ್ರಹಿಸಿಟ್ಟು ನಾವು ದಿನಾಲು 1 ಟೇಬಲ್ ಸ್ಪೂನ್ ಅನ್ನ ಮಕ್ಕಳಿಗೆ ಕೊಡಬಹುದು. ಬ್ರಾಹ್ಮಿ ಎಲೆ ಅಂತೂ ಈಗ ಎಲ್ಲರಿಗೂ ಗೊತ್ತಿದೆ, ಬ್ರಾಹ್ಮಿ ಎಲೆ ತಿಂತಾರೆ. ಅದೇ ಮಕ್ಕಳ ಬುದ್ಧಿಯನ್ನ ನಾವು ಹೆಚ್ಚಿಸಬಹುದು,
1: ವೃದ್ಧಿಸಬಹುದು ಅಂತಾರೆ. ಸರಿ, ನಮ್ಮ ಕೇಳುಗರಿಗೆ ಮುಂದಿನ ಅಡಿಗೆ ಯಾವ್ದನ್ನ ಹೇಳ್ಕೊಡ್ತಾ ಇದ್ದೀರಾ?
0: ಬಡವರ ಪಿಸ್ತಾ ಬರ್ಪಿ.
1: ಬಡವರ ಪಿಸ್ತಾ ಬರ್ಪಿ,
0: ಹೌದು.
1: ಅಂದ್ರೆ ಈ ಹೆಸರು ನೀವೇ ಕೊಟ್ಟದ್ದು ಅಥವಾ ಹೇಗೆ?
0: ಹಾ, ನಾನೇ ಕೊಟ್ಟದ್ದು. ಯಾಕಂದ್ರೆ ಈಗ ಪಿಸ್ತಾ ಮಾರ್ಕೆಟ್ ಅಲ್ಲಿ ಬಹಳ ತುಟ್ಟಿ ಗೊತ್ತಿದೆ ಅಲ್ಲ, ಅದಕ್ಕೆ ನಾವು ಈ ಹಸಿರು ಬಟಾಣಿಯನ್ನು ಉಪಯೋಗಿಸ ಬರ್ಪಿನ ತಯಾರಿಸಬಹುದು.
1: ಹಸಿರು ಬಟಾಣಿಯನ್ನು ಯೂಸ್ ಮಾಡ್ಕೊಂಡು ಮಾಡ್ತೀರಾ?
0: ಹೌದು.
1: ಅಂದ್ರೆ ಇದನ್ನು ಬಡವರು ಕೂಡ
0: ಮಾಡ್ಕೊಂಡು ಬಟಾಣಿ.
1: ಟೇಸ್ಟ್ ಹೇಗಿರ್ತದೆ? ಪಿಸ್ತಾ ಮತ್ತೆ
0: ಹಾಗೆ ಇರ್ತದೆ, ನಾವು ಎಸೆನ್ಸ್ ಹಾಕ್ತಿವಿ ಅದಕ್ಕೆ ಪಿಸ್ತಾ ಎಸೆನ್ಸ್.
1: ಸರಿ, ಇದನ್ನು ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು?
0: ಹಸಿರು ಬಟಾಣಿ ಬೇಕು 100-200 ಗ್ರಾಮ್. ಒಂದು ದೊಡ್ಡ ಕಾಯಿ ತುರಿ. ನಂತರ ಕಾಯಿ ತುರಿ ಎಷ್ಟಾಗುತ್ತೆ ನೋಡಿ, ಅಷ್ಟೇ ಸಕ್ಕರೆ 2 ಟೇಬಲ್ ಸ್ಪೂನ್, ತುಪ್ಪ 1.5 ಟೇಬಲ್ ಸ್ಪೂನ್, ಪಿಸ್ತಾ ಎಸೆನ್ಸ್, ನಂತರ ಡೆಕೋರೇಷನ್ ಸಲುವಾಗಿ ಪಿಸ್ತಾದ ಸಣ್ಣ ತುಂಡುಗಳು.
1: ಸರಿ, ಅದನ್ನು ಹೇಗೆ ಮಾಡ್ತೀರಾ ನೀವು?
0: ಮೊದಲು ಕೊಬ್ಬರಿ ಅಕ್ಕಿಸು ಮತ್ತು ಸಕ್ಕರೆಯನ್ನ ಒಂದ್ ಕಡೆ ಮಾಡಿ ಇಟ್ಕೊಳ್ಬೇಕು 10-15 ನಿಮಿಷ. ಅದ್ರ ನಂತರ ಹಸಿರು ಬಟಾಣಿ ಮೊದಲೇ ದಿನಾನೇ ನೆನೆ ಹಾಕಿ ಎರಡನೇ ದಿನ ಚೆನ್ನಾಗಿ ತೊಳೆದ ಅದರ ನೀರು ಹಾಕದೆ ಪೇಸ್ಟ್ ತಯಾರಿಸ್ಕೊಳ್ಬೇಕು. ಈಗ ಈ ಅರೆದ ಬಟಾಣಿ ಪೇಸ್ಟು ಮತ್ತೆ ಸಕ್ಕರೆ ಕೀಸು ಮತ್ತೆ ಕೊಬ್ಬರಿ ಎಲ್ಲವನ್ನು ಒಂದು ಕಡೆ ಮಾಡಿ ಒಂದು ದಪ್ಪ ತಳೆದ ಕಾವಲಲ್ಲಿ ಹಾಕಿ ಆ ಮಿಕ್ಸರ್ ಅನ್ನು ಗ್ಯಾಸ್ ಮೇಲೆ ಇಡಬೇಕು. ಮತ್ತೆ ಸೌಟಿನ ತಿರುಗಿ ಅದನ್ನ ನಾವು ತಿರುಗಿಸುತ್ತಾ ಇರಬೇಕು. ಸಕ್ಕರೆ ಪಾಕ ಬರೋದು ಸ್ಟಾರ್ಟ್ ಆದ ಕೂಡಲೇ ಆವಾಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬೇಕು. ಸಕ್ಕರೆ ಪಾಕ ಬಂದ ಕೂಡಲೇ ಇದು ಒಂದ್ ತಾಟ್ನಲ್ಲಿ ತುಪ್ಪವನ್ನು ಸವರಿ ಈ ಮಿಕ್ಸರ್ನ ಹಾಕಿದಾಗ ಅದು ಗಟ್ಟಿ ಆಗುತ್ತದೆ. ಆವಾಗ ನಮಗೆ ಬೇಕಾದ ಆಕಾರಕ್ಕೆ ನಾವು ಅದನ್ನು ಕಟ್ ಮಾಡಿ ತಿನ್ನಬಹುದು.
1: ತಿನ್ಲಿಕ್ಕೂ ಪಿಸ್ತಾ ತರನೇ ಇದೆ,
0: ತಿನ್ಲಿಕ್ಕೂ ಹಸಿರು ಕಲರ್ ಬರುತ್ತಲ್ಲ ಪಿಸ್ತಾ ಎಸೆನ್ಸ್ ಎಲ್ಲ ಹಾಕಿರ್ತೀವಿ ಅದೇ ಟೇಸ್ಟ್ ಬರುತ್ತೆ.
1: ಪಿಸ್ತಾ ಬರ್ಪಿ ಅಂದ್ರೆ ಬಡವರ
0: ಪಿಸ್ತಾ
1: ಬರ್ಪಿ ರೆಡಿ ಆಗತ್ತೆ. ಸರಿ, ಮುಂದಿನ ಅಡುಗೆ ಯಾವುದು?
0: ನೆಲ್ಲಿಕಾಯಿ ಮೊರಬ್ಬ.
1: ನೆಲ್ಲಿಕಾಯಿ
0: ಮೊರಬ್ಬ,
1: ಓಕೆ. ಇದನ್ನು ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು?
0: 1.5 ಕೆಜಿ ನೆಲ್ಲಿಕಾಯಿ, 400 ಗ್ರಾಮ್ ಸಕ್ಕರೆ ಮತ್ತೆ ಸ್ವಲ್ಪ ಸುಣ್ಣ.
1: ಅಂದ್ರೆ 3 ಐಟಮ್ ಇದ್ರೆ ಈ ಒಂದು
0: ನೆಲ್ಲಿಕಾಯಿ ತಯಾರಾಗುತ್ತೆ,
1: ರೆಡಿ ಆಗ್ತದೆ ಅಂತ ಹೇಳ್ತೀರಾ ನೀವು. ಸರಿ, ಅದನ್ನ ಹೇಗ್ ಮಾಡ್ತೀರಾ ನೀವು?
0: ಪೇಟೆಲ್ ಸಿಗೋ ನೆಲ್ಲಿಕಾಯಿ ಏನಾಗ್ತದೆ, ಕೆಮಿಕಲ್ಸ್ ಹೊಡೆದಿರ್ತಾರೆ, ಅದನ್ನ ರಿಮೂವ್ ಮಾಡಬೇಕು. ಅದಕ್ಕಾಗಿ ಅದನ್ನ ಒಂದು 15-20 ನಿಮಿಷ ಸುಣ್ಣದ ನೀರು ಮಾಡಿ ಅದನ್ನ ನೆನೆಸಿಡ್ಬೇಕು. ಅಂದ್ರೆ ಅದು ಕೆಮಿಕಲ್ಸ್ ಎಲ್ಲ ಹೋಗುತ್ತೆ. ಅದ್ರ ನಂತರ ಸುಣ್ಣದ ನೀರಿಂದ ತೆಗೆದು ಒಳ್ಳೆ ನೀರಿನಿಂದ ತೊಳೆದು ಎಲ್ಲ ನೆಲ್ಲಿಕಾಯನ್ನು ಕಿಸ್ಕೊಳ್ಬೇಕು. ಕಿಸ್ತೆ

0: ಆದ್ಮೇಲೆ ಕೀಸ್ ಎಷ್ಟು ತಯಾರಾಗುತ್ತೆ ಅಷ್ಟೇ ಪ್ರಮಾಣದ ಸಕ್ಕರೆಯನ್ನ ತೆಗೆದುಕೊಂಡು ಎರಡನ್ನು ಒಂದು ಕಡೆ ಮಿಕ್ಸ್ ಮಾಡಿ ದಪ್ಪ ತಳದ ಕಾವಲಲ್ಲಿ ಹಾಕಿ ಎರಡನ್ನ ತಿರುಗಿಸ್ತಾ ಇರಬೇಕು. ಸಕ್ಕರೆ ಪಾಕ ಆಗ್ತಾ ಬಂದ್ಕೊಳ್ಳಿ, ಅದನ್ನ ಜಾಮ್ ರೀತಿ ತಯಾರಾಗುತ್ತೆ. ಅದನ್ನ ಆಮೇಲೆ ತೆಗೆದು ಗಾಜಿನ ಬರಣಿಯಲ್ಲೇ ಸಂಗ್ರಹಿಸಿಡ್ಬೇಕು. ಅದರಲ್ಲಿ ಸಿ ವಿಟಮಿನ್ ರಿಚ್ ಆಗಿದೆಲ್ಲ,
1: ರಿಚ್ ಆಗಿದೆ.
0: ಹೌದು, ಇವತ್ತಿನ ದಿನದಲ್ಲಿ ನೆಲ್ಲಿಕಾಯಿ ಎಲ್ಲ, ನೆಲ್ಲಿಕಾಯಿ ಜ್ಯೂಸು ಅದು ಇದೆಲ್ಲ ಸಿಗುತ್ತೆ ಅಲ್ಲ, ಇದನ್ನ ನಾವು ಮಾಡಿ ಅನೇಕ ದಿನಗಳವರೆಗೆ ಇರ್ಬೋದು, ಹೊರಗೇನೆ ಇಡಬಹುದು, ಪ್ರಿಸರ್ವೇಷನ್ ಜರೂರತ್ ಇಲ್ಲ. ಅದ್ರಲ್ಲಿ ನಾವು ಪ್ರಿಸರ್ವೇಟಿವ್ ಹಾಕಿರೋದು ಸಕ್ಕರೆ ಪಾಕ ಆಗಿರುತ್ತಲ್ಲ, ಸುಮಾರು ದಿನಗಳವರೆಗೆ ಫ್ರಿಜ್ ನಲ್ಲಿ ಇಟ್ಟರಂತ ಅದ್ರ ಲೈಫ್ ಬಹಳ ಹೆಚ್ಚು.
1: ಸರಿ, ಅಂದ್ರೆ ಕಮ್ಮಿ ಅಡುಗೆ ಸಾಮಾನನ್ನ ಯೂಸ್ ಮಾಡಿ ಒಂದು ನಮ್ಗೆ ನೆಲ್ಲಿಕಾಯಿಯ ಮುರಬ್ಬವನ್ನ ಹೇಳ್ಕೊಟ್ರಿ. ಸರಿ, ಮುಂದಿನ ಅಡುಗೆ ಯಾವುದು?
0: ಪಾಚಕ.
1: ಪಾಚಕ ಅಂದ್ರೆ ಏನಿದು ಪಾಚಕ?
0: ಇದು ಡೈಜೆಸ್ಟಿವ್, ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತದೆ. ಈಗ ಎಲ್ಲರಿಗೂ ಗ್ಯಾಸ್ ಪ್ರಾಬ್ಲಮ್ ಅದು ಇದು ಅಂತ ಇರ್ತದೆ. ನಾವು ಊಟ ಮಾಡಿದ್ಮೇಲೆ ಅಥವಾ ಸಭೆ ಸಮಾರಂಭಗಳಲ್ಲಿ ಹೋದಾಗ ಕೂಡ ಹೊಟ್ಟೆ ಜಡ ಆಗುತ್ತದೆ. ಈ ಪಾಚಕವನ್ನು ಸೇವಿಸುವುದರಿಂದ ನಮಗೆ ಜೀರ್ಣಕ್ರಿಯೆ ಸುಲಭವಾಗಿ ಆಗ್ತದೆ.
1: ಅಂದ್ರೆ ಜ್ಯೂಸ್ ಅಂತ ಹೇಳ್ತೀವಿ.
0: ಹೌದು, ಜ್ಯೂಸ್.
1: ಏನೆಲ್ಲ ಸಾಮಗ್ರಿಗಳು ಬೇಕು?
0: ಮೊದಲೇ ಲಿಂಬು ರಸ 1 ಕಪ್, ಹಸಿ ಶುಂಠಿ ಪೇಸ್ಟ್ 1/2 ಕಪ್, ಬ್ಲ್ಯಾಕ್ ಸಾಲ್ಟ್ 1 ಟೇಬಲ್ಸ್ಪೂನ್, ಸಕ್ಕರೆ 1/2 ಕೆಜಿ, ಹುರಿದ ಜೀರಿಗೆ ಪೌಡರ್ 1 ಟೇಬಲ್ಸ್ಪೂನ್.
1: ಸರಿ, ಹೇಗ್ ಮಾಡ್ತೀರಾ ಇದನ್ನು?
0: ಮೊದ್ಲೇ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಸಕ್ಕರೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಪಾಕ ಮಾಡಲು ಗ್ಯಾಸ್ ಮೇಲೆ ಇಡಬೇಕು. ನಂತರ ಒಂದೆಡೆ ಪಾಕ ಬರುವವರೆಗೆ ಅದನ್ನ ಸೌಟಿನಿಂದ ತಿರುಗುತ್ತಾ ಇರಬೇಕು. ಈಗ ಸಕ್ಕರೆ ಪಾಕಕ್ಕೆ 1 ಕಪ್ ಲಿಂಬು ರಸ ಮತ್ತೆ 1 ಕಪ್ ಶುಂಠಿ ಪೇಸ್ಟ್, ಬ್ಲ್ಯಾಕ್ ಸಾಲ್ಟ್ ಹಾಕಿ ಅದು ತಣ್ಣಗಾದ ಮೇಲೆ ಒಂದು ಬಾಟ್ಲಿಯಲ್ಲಿ ತುಂಬಿಡಬಹುದು. ನಾವು ಊಟದ ನಂತರ ಅಥವಾ ನಮ್ಗೆ ಯಾವಾಗಲಾದ್ರೂ ಹೊಟ್ಟೆಯಲ್ಲಿ ಅನ್ಕನ್ವೀನಿಯನ್ಸ್ ಆದಾಗ ಅದನ್ನ 1 ಟೇಬಲ್ಸ್ಪೂನ್ ನಂತರ ಕುಡಿಯಬಹುದು.
1: 1 ಟೇಬಲ್ಸ್ಪೂನ್ಗೆ ಎಷ್ಟು ನೀರು ಹಾಕಬೇಕು?
0: 1 ಗ್ಲಾಸ್ಗೆ 1 ಟೇಬಲ್ಸ್ಪೂನ್ ಪಾಚಕ ಹಾಕಿ ಕುಡಿಯಬಹುದು.
1: ಕುಡಿಯುವಂತದ್ದು ಮಕ್ಕಳಿಗೆ ಕೂಡ ಕೊಡಬಹುದು,
0: ಮಕ್ಕಳಿಗೆ ಎಲ್ಲರಿಗೂ ಹಾಕಬಹುದು.
1: ಸರಿ, ಮುಂದಿನ ಅಡುಗೆ
0: ಮುರ್ಗ್ ಮಸಾಲ.
1: ಮುರ್ಗ್ ಮಸಾಲ ಅಂದ್ರೆ ಚಿಕನ್.
0: ಚಿಕನ್,
1: ಓಕೆ. ಸೊ ಇದನ್ನು ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ತಗೊಳ್ತಾ ಇದ್ದೀರಾ?
0: 1 ಕೆಜಿ ಚಿಕನ್ ತುಂಡುಗಳು, ಅದಕ್ಕೆ 1 ಕೆಜಿ ಟೊಮ್ಯಾಟೊ, ನಂತರ ಮಸಾಲೆ ಸಹಿತ 2 ಉಳ್ಳಾಗಡ್ಡೆ ದೊಡ್ಡ, 10 ಬೆಳ್ಳುಳ್ಳಿಯ ಎಸಳು, 7-8 ಒಣಮೆಣಸಿನಕಾಯಿ, 1 ಇಂಚಿನ ಹಸಿ ಶುಂಠಿ ತುಂಡು, 5-6 ಲವಂಗ, 1 ದಾಲ್ಚಿನಿ ತುಂಡು, 1 ಟೀಸ್ಪೂನ್ ಜೀರಿಗೆ, 1/4 ಟೇಬಲ್ಸ್ಪೂನ್ ಅರಿಶಿನ ಪುಡಿ, ರುಚಿಗನುಸಾರ ಉಪ್ಪು.
1: ಸರಿ, ಇಷ್ಟೆಲ್ಲಾ ನೀವು ಚಿಕನ್ ಮಸಾಲ ಅಂದ್ರೆ ಮುರ್ಗ್ ಮಸಾಲ ಮಾಡ್ಲಿಕ್ಕೆ ಬೇಕು ಅಂತ ಹೇಳ್ತೀರಾ. ಸೊ ಇದನ್ನು ಹೇಗ್ ಮಾಡ್ತೀರಾ ನೀವು?
0: ಮೊದಲು ಚಿಕನ್ ಅನ್ನ ಸ್ವಚ್ಛವಾಗಿ ತೊಳೆದುಕೊಳ್ಬೇಕು. ಟೊಮ್ಯಾಟೊವನ್ನು ಕೂಡ ಸ್ವಚ್ಛವಾಗಿ ತೊಳೆದು 1 ಮಿನಿಟ್ ಬಿಸಿನೀರಲ್ಲಿ ಹಾಕಿಟ್ಟು ಅದನ್ನ ಬ್ಲೆಂಡ್ ಮಾಡ್ಕೊಳ್ಬೇಕು. ಹಾಗೆ ಮಾಡುವುದರಿಂದ ಅದರ ಸಿಪ್ಪೆ ಮೃದು ಆಗುತ್ತದೆ, ಸಿಪ್ಪೆನ ನಾವು ಸುರ್ಕೊಳ್ಬಹುದು. ಈಗ ನಾವು ಈ ಮಸಾಲೆ ಸಾಮಾನ್ಯ ಎಲ್ಲ ಹೇಳಿದೆನಲ್ಲ, ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಬೇಕು ಮೊದಲೇ. ಈಗ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಈ ಚಿಕನ್ ತುಂಡುಗಳನ್ನು ಹಾಕಿ ಬಾದಾಮಿ ಬಣ್ಣ ಬರುವ ತನಕ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ನಾವು ಮಸಾಲೆನ ಅರೆದಿರ್ತೇವೆ ನೋಡಿ, ಅದನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಅದನ್ನ ಬೇಯುವವರೆಗೆ ಬೇಯಿಸಬೇಕು. ನಂತರ ನಾವು ಟೊಮ್ಯಾಟೊ ಪುರಿ ಮಾಡ್ಕೊಂಡಿರ್ತೇವೆ ನೋಡಿ, ಆ ಪುರಿಯನ್ನು ಅದರ ಮೇಲೆ ಹಾಕಿ ಆ ಗ್ರೇವಿ ದಟ್ಟ ಆಗುವವರೆಗೆ ಅದನ್ನ ಕುದಿಸಬೇಕು. ಲಾಸ್ಟ್ಗೆ ನಮ್ಗೆ ರುಚಿಗನುಸಾರ ಉಪ್ಪು ಹಾಕಿ ಮತ್ತೆ ಡೆಕೋರೇಷನ್ಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಅದರ ಮೇಲೆ ಕಟ್ ಮಾಡಿ ಹಾಕಬಹುದು.
1: ಅವಾಗ ನಿಮ್ದು ಮುರ್ಗ್ ಮಸಾಲ ರೆಡಿ ಆಗ್ತದೆ. ಕೇಳುಗರೆ, ಇಂದಿನ ನಮ್ಮ ಶುಚಿ ರುಚಿ ಕಾರ್ಯಕ್ರಮದಲ್ಲಿ ಅನುರಾಧ ಐಗಳ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ರು ಹಾಗೂ ಅನೇಕ ರೀತಿಯ ಅಡುಗೆಗಳನ್ನ ಹೇಳ್ಕೊಟ್ರು. ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು.
0: ನಮಸ್ಕಾರ.

0: हेलो
1: हेलो हेलो गीता,
0: हाय ಶಾರದಾ, ಹೇಗಿದ್ದೀಯಾ? ಚೆನ್ನಾಗಿದ್ದೀಯಾ? ಏನ್ ಫೋನ್ ಮಾಡಿದ್ದು?
1: ಏನಿಲ್ಲ, ನಾಳೆ ಸಂಜೆ 5 ಗಂಟೆಗೆ ನಮ್ಮ ಮನೇಲಿ ಒಂದು ಸಣ್ಣ ಪಾರ್ಟಿ ಇದೆ ನೋಡು.
0: ಓ, ಪಾರ್ಟಿನಾ? ಏನ್ ಪಾರ್ಟಿನೇ?
1: ನನ್ನ ಮಗನ ಬರ್ತ್ಡೇ.
0: ಬರ್ತ್ಡೇ? ಓ,
1: ಹೌದು, ನೀನು ಮತ್ತು ನಿನ್ನ ಫ್ಯಾಮಿಲಿ ಖಂಡಿತ ಬರಬೇಕು ನೋಡು. ಹಾಗೇನೆ ಗೀತಾ, ನೀತ ಮತ್ತು ಸಂಧ್ಯೆಗೂ ಕೂಡ ಹೇಳಿದ್ದೇನೆ. ಈ ನೆಪದಲ್ಲಿ ನಾವೆಲ್ಲ ಫ್ರೆಂಡ್ಸ್ ಒಟ್ಟಾಗೋಣ ಅಲ್ವಾ?
0: ಸರಿ ಶಾರದಾ, ಖಂಡಿತ ಬರ್ತೇನೆ.
2: ಓ ಗೀತಾ, ಬಂದಿಯಾ? ನೀನು ಮತ್ತೆ ನೀತಾ ಬರ್ತೀರಾ ಅಂತ ಕಾಯ್ತಾನೆ ಇದ್ದೆ. ನೀನಂತೂ ಬಂದ್ಬಿಟ್ಟಿದ್ಯಾ, ಆದ್ರೆ ಈ ನೀತಾ ಎಲ್ಲಿ ಹೋದ್ಲೇನು, ಯಾವಾಗ್ಲೂ ಲೇಟ್ ಮಾಡ್ತಾನೆ ಇರ್ತಾಳೆ.
0: ಬೈಬೇಡ ಕಣೆ, ಬಂದ್ಲು ನೋಡು, ಗಿನೀತಾ ಬರ್ತಾ ಇದ್ದಾಳೆ ನೋಡು.
2: ಮತ್ತೆ ಹೇಳ್ಬೇಡ ನಾನ್ ಬೈತಾ ಇದ್ದೀನಿ ಅಂತ.
0: ಇಲ್ಲ ಕಣೆ, ಹೇಳುದಿಲ್ಲ.
3: ಸಾರಿ ಸಾರಿ ಸಾರಿ, ಲೇಟ್ ಆಯ್ತು. ಇಲ್ಲಿ

ಬರೋದಕ್ಕೆ ರೆಡಿ ಆಗಿದೆ ಅಷ್ಟರಲ್ಲಿ ಅಪರೂಪದ ಗೆಸ್ಟ್ ಒಬ್ರು ಮನೆಗೆ ಬಂದ್ಬಿಟ್ರು. ಅವರನ್ನ ಮಾತನಾಡಿಸಿ ಬರೋವರೆಗೆ ಸ್ವಲ್ಪ ಲೇಟ್ ಆಯ್ತು. ನನಗೋಸ್ಕರ ನೀವೆಲ್ಲ ಕಾಯ್ತಾ ಇದ್ದೀರಲ್ವಾ? ಹಾ, ನಡೀರಿ ನಡೀರಿ, ಒಳಗೆ ಹೋಗೋಣ. ಮೊದಲು ಬರ್ತ್ಡೇ ಬಾಯ್ನ ವಿಶ್ ಮಾಡೋಣ.

0: ಅರ್ರೆ ಬಂದ್ರ ಎಲ್ರು ಬನ್ನಿ ಬನ್ನಿ, ಎಷ್ಟೊತ್ತಿಗೆ ಬರೋದದು?
1: ಶಾರದಾ ಬರ್ತ್ಡೇ ಬಾಯ್ ಇಲ್ಲಿ, ಎಲ್ರು ಬರ್ತ್ಡೇ ಬಾಯ್ ಗೆ ವಿಶ್ ಮಾಡೋಣ ಅಲ್ವಾ?
0: ಆಯ್ತಾಯ್ತು.
2: ಶ್ರೀಶಾಂತ್, ವಿಶ್ ಯು ಹ್ಯಾಪಿ ಬರ್ತ್ಡೇ.
3: ಥ್ಯಾಂಕ್ ಯು ಆಂಟಿ.
0: ತಗೋ ತಗೋ ಗಿಫ್ಟ್ ತಗೋ.
1: ವಾ ಶಾರದಾ, ಏನ್ ಸಖತ್ತಾಗಿ ಪಾರ್ಟಿ ಅರೇಂಜ್ ಮಾಡಿದೀಯಾ.
0: ಶಾರದಾ ಎಲ್ಲರೂ ಸೇರಿ ಡೆಕೋರೇಷನ್ ಮಾಡಿರ್ಬೋದಲ್ವಾ?
3: ಹೌದು, ಚೆನ್ನಾಗಿದೆಲ್ಲ ಡೆಕೋರೇಷನ್ ಎಲ್ಲ.
0: ತುಂಬಾ ಚೆನ್ನಾಗಿದೆ ಕಣೆ.
3: ಡೆಕೋರೇಷನ್ ಎಲ್ಲ ನೋಡಿದ್ದು ಸಾಕು, ಈಗ ಎಲ್ಲರೂ ಬನ್ನಿ ಸ್ನ್ಯಾಕ್ಸ್ ತಗೊಳ್ಳಿ.
1: ಏನ್ ಶಾರದಾ ಇದು ಇಷ್ಟೊಂದೆಲ್ಲ ಐಟಮ್ಸ್ ಇಟ್ಟಿದ್ದೀರಲ್ಲ?
3: ಹೌದು ನೀತಾ, ಮಕ್ಕಳಿಗೆ ಇಷ್ಟ ಆಗೋದನ್ನ ಮಕ್ಕಳ ಸಲುವಾಗಿ ಇಟ್ಟಿದ್ದೀನಿ, ದೊಡ್ಡವರಿಗಾಗಿ ಬೇರೆ ಐಟಮ್ ಇಟ್ಟಿದ್ದೇನೆ ನೋಡು. ತುಂಬಾ ಜನರಿಗೆ ಏನು ಇನ್ವೈಟ್ ಮಾಡ್ಲಿಲ್ಲ, ನಮ್ಮ ಆತ್ಮೀಯರಾದಂತ ಒಂದು 25-30 ಜನರಿಗೆ ಕರೆದಿದ್ದೀನಿ ಅಷ್ಟೇ.
1: ಶಾರದಾ ಪಾರ್ಟಿ ಚಿಕ್ಕದಾದ್ರೂ ಚೊಕ್ಕದಾಗಿದೆ, ಅರೇಂಜ್ಮೆಂಟ್ಸ್ ಅಂತೂ ನೋಡೋದೇ ಬೇಡ, ಸಖತ್ತಾಗಿದೆ. ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾರ್ದು ಶಾರದಾ?
3: ಈ ಸ್ನ್ಯಾಕ್ಸ್ ನ ಐಡಿಯಾ ಎಲ್ಲ ನಂದು ನೋಡು, ಉಳಿದದೆಲ್ಲ ನನ್ನ ಹಸ್ಬೆಂಡ್ ಐಡಿಯಾ.
4: ಶಾರದಾ ನೀನು ಇಷ್ಟು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಪಾರ್ಟಿಗೆ ನಿಂತಿರೋದ್ ನೋಡಿದ್ರೆ ಇದೆಲ್ಲ ನೀನೇ ಮಾಡಿದ್ದು ಅಂದ್ರೆ ನನ್ಗೆ ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇದೆ ನೋಡು ಶಾರದಾ.
1: ಏನ್ ಅನ್ಕೊಂಡಿದೀನಿ ನೀತಾ, ನಮ್ ಶಾರದಾ ಏನ್ ಕಮ್ಮಿ ಅನ್ಕೊಂಡ್ರ? ಎಲ್ಲಾನು ಬ್ಯಾಲೆನ್ಸ್ ಆಗಿ ಮ್ಯಾನೇಜ್ ಮಾಡ್ತಾಳೆ.
3: ಹೊಗಳಿದ್ದು ಸಾಕು, ಮೊದ್ಲೆಲ್ಲ ಸ್ನ್ಯಾಕ್ಸ್ ತಗೊಳ್ಳಿ.
0: ಶಾರದಾ ಈ ತಿಂಡಿ ಎಲ್ಲ ನೀನು ಜೋಡಿಸಿಟ್ಟಿರೋದ್ ನೋಡಿದ್ರೆ ನೋಡಕ್ಕೆ ಎಷ್ಟು ಚಂದ ಕಾಣಿಸ್ತಾ ಇದೆ, ಇನ್ನು ತಿನ್ನೋದಕ್ಕೆ ಎಷ್ಟು ರುಚಿ ಇದ್ದಿರಬಹುದು. ಎಲ್ಲಾ ಹೊಸ ಹೊಸ ರೆಸಿಪಿನೇ ಇದೆ ಇಲ್ಲಿ.
1: ಗೀತಾ ಮಾತ್ ನಿಲ್ಸುವ, ಅದ್ರ ರುಚಿ ಬೇಕಾದ್ರೆ ನಾವು ತಿಂದು ನೋಡ್ಬೇಕಲ್ವಾ.
4: ಶಾರದಾ ನೀನ್ ಇಲ್ಲಿ ಮಕ್ಕಳಿಗಾಗಿ ಅರೇಂಜ್ ಮಾಡಿ ಇಟ್ಟಿದೀಯಲ್ಲ, ಈ ತಿಂಡಿನ ಸ್ವಲ್ಪ ನಾನು ಟೇಸ್ಟ್ ಮಾಡ್ಬೋದಾ?
3: ಏನ್ ನೀತಾ ನೀನು ನನ್ನ ಕ್ಲೋಸ್ ಫ್ರೆಂಡ್ ಆಗಿ ಈ ರೀತಿ ಸಂಕೋಚ ಪಡ್ತಾ ಇದೀಯಲ್ಲ, ತಗೋ ತಗೋ.
4: ತುಂಬಾ ಚೆನ್ನಾಗಿದೆ, ಬಿಸ್ಕೆಟ್ ಒಳಗಡೆ ಅದೇನ್ ಹಾಕಿದೀಯಾ ಶಾರದಾ?
0: ಅರೆ ಇದೇನು ಲಾಲಿಪಾಪ್ ತರ ಇದೆಯಲ್ಲ.
1: ಶಾರದಾ ಪ್ಲೀಸ್ ಇದ್ರ ರೆಸಿಪಿನ ಸ್ವಲ್ಪ ಹೇಳ್ತೀಯಾ?
4: ಸಂಧ್ಯಾ ರೆಸಿಪಿ ಎಲ್ಲ ಹೇಳೋ ಸಮಯನ ಇದು, ಈಗ ಶಾರದಾ ಮಾಡಿರೋದೆಲ್ಲವನ್ನ ನಾವು ಟೇಸ್ಟ್ ಮಾಡೋಣ. ಶಾರದಾ ನಿಮ್ಗೆ ಟೈಮ್ ಇದ್ರೆ ನಾವೆಲ್ಲ ನಾಳೆ ಮತ್ತೆ ಭೇಟಿಯಾಗೋಣ.
3: ಖಂಡಿತವಾಗ್ಲು.
4: ಈ ಪಾರ್ಟಿಯಲ್ಲಿ ಮಾಡಿರೋ ರೆಸಿಪಿಗಳನ್ನ ನಮಗೂ ಸ್ವಲ್ಪ ಹೇಳ್ಕೊಡ್ತೀಯಾ?
3: ಸರಿ ಆಯ್ತಾಯ್ತು, ನಾಳೆ ನಾವು ಸಿಗೋಣ, ನನ್ನ ರಿಲೇಟಿವ್ ಯಾರು ಬಂದಿದ್ದಾರೆ ಸ್ವಲ್ಪ ಮಾತಾಡ್ಸ್ಕೊಂಡ್ ಬರ್ತೀನಿ.
0: ಓಕೆ ಓಕೆ
1: ಓಕೆ. ನೀತಾ ಗೀತಾ ಟೈಮ್ ಆಗ್ತಾ ಇದೆ ಅಲ್ವಾ?
4: ಟೈಮ್ ಆಗ್ತಾ ಇದೆ, ನನಗೂ ಹೋಗ್ಬೇಕು ಮನೆಗೆ. ಶಾರದಾನು ಬಂದ್ಲು, ಅವಳಿಗೆ ಹೇಳ್ಬಿಟ್ಟು ಹೋಗ್ಬಿಡೋಣ. ಆಯ್ತು
1: ಶಾರದಾ, ಪಾರ್ಟಿ ಮಾತ್ರ ನಾವು ತುಂಬಾ ಎಂಜಾಯ್ ಮಾಡಿದ್ವಿ, ಸ್ಪೆಷಲ್ ಆಗಿ ತಿಂಡಿಗಳು ಮಾತ್ರ ಸಖತ್ತಾಗಿ ಸ್ಪೆಷಲ್ ಆಗಿದ್ದವು ಹಾಗೂ ಚೆನ್ನಾಗಿದ್ದವು. ಬರ್ತೀವಿ ಶಾರದಾ, ಬಾಯ್.
0: ಶಾರದಾ ನಾಳೆ ಸಂಜೆ ಬರ್ತೀಯಲ್ಲ, ನಮ್ಗೆಲ್ಲ ನೀನ್ ಮಾಡಿದಂತ ರೆಸಿಪಿಗಳನ್ನ ಸರಿಯಾಗಿ ಹೇಳ್ಕೊಡ್ಬೇಕು.
3: ಆಯ್ತಾಯ್ತು ಬರ್ತೀನಿ. ನೀವು ನಮ್ ಪಾರ್ಟಿಗೆ ಬಂದು ತುಂಬಾ ಎಂಜಾಯ್ ಮಾಡಿದ್ರಲ್ಲ, ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್.
1: ತುಂಬಾ ದಿನಗಳ ಮೇಲೆ ನಾವು 4 ಜನ ಫ್ರೆಂಡ್ಸ್ ಗಳು ಒಟ್ಟಿಗೆ ಸೇರಿದೀವಿ ಅಲ್ವಾ, ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ವಾ ಗೀತಾ?
4: ಹೌದು ನೋಡು,
1: ಇದೇ ಖುಷಿಯಲ್ಲಿ ಒಂದು SSNG ಸೆಲ್ಫಿ ತಗೊಳ್ಳೋಣ.
0: ಸಂಧ್ಯಾ ಈ SSNG ಅಂದ್ಯಲ್ಲ ಏನದು?
4: SSNG ಅಂದ್ರೆ ಸಂಧ್ಯಾ ಹೇಳಿ ಗೊತ್ತಾಗ್ಲಿಲ್ವಾ ನಿನ್ಗೆ?
0: ಇಲ್ಲ ನೀತಾ. ಏನು?
4: ಸಂಧ್ಯಾ ಶಾರದಾ ನೀತಾ ಮತ್ತೆ ಗೀತಾ.
1: ಒಂದ್ ಸೆಲ್ಫಿ ತಗೊಳ್ಳೋಣ. ಶಾರದಾ ಇನ್ನೇನು ಹೊರಡ್ತೀವಿ.
5: ನಾಳೆ ಭೇಟಿಯಾಗೋಣ ಅಂತ ಹೇಳಿದ್ದು ಶಾರದಾಗೆ ನೆನಪಿದೆ ತಾನೇ? ಸಂಧ್ಯಾ ಪಾರ್ಟಿ ಮಾಡಿ ಸುಸ್ತಾಗಿರ್ತಾಳೆ, ಬರ್ತಾಳೋ ಇವೋ. ಏನೇ ಇರ್ಲಿ ಒಂದ್ ಫೋನ್ ಮಾಡಿ ನೋಡ್ತೀನಿ.
1: ಏ ನೀತಾ ನಿಲ್ಲು ನಿಲ್ಲು, ಫೋನ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ಶಾರದಾನೇ ಬಂದ್ಬಿಟ್ಲು. ಏನೇ ಶಾರದಾ, ನಿನ್ನೆ ಪಾರ್ಟಿ ಜೋರಾಗಿತ್ತಲ್ವಾ, ನಿನ್ನೆ ಸುಸ್ತಾಗಿ ಬರಲ್ಲ ಅಂತ ಅನ್ಕೊಂಡಿದ್ದೆ.
3: ಹಾಗೇನಿಲ್ಲ ಸಂಧ್ಯಾ, ಸುಸ್ತಾದ್ರೇನು, ನಿಮ್ಮನ್ನೆಲ್ಲ ಭೇಟಿ ಆದ್ರೆ ಆ ಸುಸ್ತೆಲ್ಲ ಮಾಯವಾಗಿ ಬಿಡ್ತದೆ ನೋಡು.
5: ಹಾ ಸರಿ ಸರಿ, ಈಗ ನಿನ್ನೆ ಮಾಡಿದ ತಿಂಡಿಗಳ ರೆಸಿಪಿಯನ್ನ ಮೊದ್ಲು ಹೇಳು ನಮ್ಗೆ, ಹೇಳಿಕ್ಕೆ ಗಾತ್ರದಿಂದ ಕಾಯ್ತಾ ಇದ್ದೀವಿ. ಸೇವ್ ಪುರಿ ತರ ಏನು ಮಾಡಿದ್ಯಲ್ಲ ನೀನು, ಅದು ಏನದು?
3: ಅದ ಬ್ರೆಡ್ ಪಾಪಡಿ ಚಾಟ್ ಅಂತೇಳಿ.
5: ಓಹೋ ಹೌದಾ, ನೋಡ್ಲಿಕ್ಕೆ ಶಿವಪುರಿ ತರನೇ ಇತ್ತು.
1: ಅದು ಬ್ರೆಡ್ ಇಂದ ಮಾಡಿ.

0: ನನಗೂ ಗೊತ್ತಿರ್ಲಿಲ್ಲ ನೋಡು, ಇವಳು ಏನು ಬ್ರೆಡ್ ಪಾಪ್ಡ್ ಹೇಳ್ಕೊಳ್ಳೆ ಏನೋ ಗೊತ್ತಾಗ್ತಾ ಇದೆ.
1: ಅದಕ್ಕೆ ಬೇಕಾಗುವಂತ ಸಾಮಗ್ರಿಗಳು, ಬ್ರೆಡ್ ಸ್ಲೈಸ್ ಸ್ವಲ್ಪ ಬೇಕು, ಆಮೇಲೆ ಮೊಸರು, ಒಣ ಮೆಣಸಿನ ಹುಡಿ, ಹಸಿರು ಚಟ್ನಿ, ಅದೇ ರೀತಿ ಜೀರಿಗೆ ಪೌಡರ್, ಹುಣಸೆ ಚಟ್ನಿ, ಚಾಟ್ ಮಸಾಲ, ಮತ್ತೆ ಸ್ವಲ್ಪ ಸೇವ್ ತಗೋಬೇಕು. ಆಮೇಲೆ ಆಪ್ಷನಲ್ ಆಗಿ ಬೇಯಿಸಿದ ಕಡಲೆ ಮತ್ತೆ ಬಟಾಟೆ ಚೂರುಗಳು, ದಾಳಿಂಬೆ ಬೀಜ ಮತ್ತು ಸಾದಾ ಬೂಂದಿಯ ನೆನೆಸಿದನ್ನು ಕೂಡ ತಗೋಬಹುದು.
2: ಮಾಡ್ಲಿಕ್ಕೆ ಕಠಿಣ ಅಂತ ಅನಿಸ್ತಾ ಇದೆ, ತಿನ್ಲಿಕ್ಕೆ ರುಚಿ ಇದೆ ಅಲ್ವಾ ಶಾರದಾ?
1: ಅಲ್ಲ, ತಿನ್ಲಿಕ್ಕೆ ರುಚಿ ಇದೆ, ಮಾಡ್ಲಿಕ್ಕೂ ಈಸಿ ಇದೆ ನೋಡು.
2: ಹೌದಾ?
1: ಮೊದಲು ಸ್ಲೈಸ್ ಬ್ರೆಡ್ ಅನ್ನು ಬದಿಗಳನ್ನೆಲ್ಲ ಕತ್ತರಿಸಿಕೊಳ್ಬೇಕು, ಆಮೇಲೆ ಬ್ರೆಡ್ ಅನ್ನು ಲಟ್ಟಣಿಗೆಯಿಂದ ಸ್ವಲ್ಪ ಲಟ್ಟಿಸಿಕೊಳ್ಬೇಕು, ಆಮೇಲೆ ಸಣ್ಣ ಮುಚ್ಚಲಿಂದ ರೌಂಡ್ ರೌಂಡ್ ಆಗಿ ಅಂದ್ರೆ ಪೂರಿ ತರ ಆಕಾರ ಬರುವಾಗಿ ಕತ್ತರಿಸಿ ಅದನ್ನು ಸ್ವಲ್ಪ ಕಡಿಮೆ ಉರಿಯಲ್ಲಿ ಎಣ್ಣೆಯಲ್ಲಿ ಕರಿದು ಟಿಶ್ಯೂ ಪೇಪರ್ ನಲ್ಲಿ ಹಾಕಬೇಕು.
0: ಇದು ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯತ್ತಲ್ವಾ?
1: ಹಾಗೇನಿಲ್ಲ ಅನಿತಾ, ಈ ಒಂದು ರೆಸಿಪಿಯ ವಿಶೇಷತೆ ಏನ್ ಗೊತ್ತಾ, ಈ ಪಾಪಡಿಯನ್ನು ಕರಿದು ಟಿಶ್ಯೂ ಪೇಪರ್ ನಲ್ಲಿ ಸುತ್ತಿ ಏರ್ ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ ಅದನ್ನ 15 ದಿನದವರೆಗೆ ನಾವು ಅದನ್ನ ಬಳಸಬಹುದು.
0: ಪಾಪಡಿ ಎಷ್ಟು ದಿನ ಮೊದಲೇ ಮಾಡಿಟ್ಟಿ?
1: 4 ದಿನ ಮೊದಲೇ ಮಾಡಿಟ್ಟಿದ್ದೆ ನೋಡು.
0: ಹೌದಾ? ಮತ್ತೆ ಅದನ್ನ ಲಟ್ಟಿಸಿದ್ದೀಯಲ್ಲ, ಏನಾದ್ರೂ ರೀಸನ್ ಇದೆಯಾ ಅಥವಾ ಹಾಗೆ ನೀವು ಕಟ್ ಮಾಡಿ ಎಣ್ಣೆಯಲ್ಲಿ ಕರಿಬಹುದಾಗಿತ್ತಲ್ಲ?
1: ಅದು ಲಟ್ಟಿಸಿ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಎಣ್ಣೆ ಸ್ವಲ್ಪ ಕಡಿಮೆ ತೆಗೆದುಕೊಳ್ತದೆ, ಅದನ್ನು ಲಾಸ್ಟ್ ವರೆಗೆ ಕ್ರಿಸ್ಪಿ ಆಗಿರುತ್ತೆ ತಿನ್ಲಿಕ್ಕೆ. ಒಂದು ಪಾಪಡಿ ಇಟ್ಟು ಅದರ ಮೇಲೆ ಮೊಸರಿನಲ್ಲಿ ಸ್ವಲ್ಪ ಉಪ್ಪು, ಬೇಯಿಸಿದ ಕಡಲೆ, ಬಟಾಟೆ ಚೂರು, ದಾಳಿಂಬೆ, ಚಾಟ್ ಮಸಾಲ, ಮೆಣಸಿನ ಪುಡಿ, ಜೀರಿಗೆ ಪೌಡರ್, ಹುಣಸೆ ರಸ ಎಲ್ಲವನ್ನು ಸೇರಿಸಿಬಿಟ್ಟಿದ್ದೆ. ಒಂದೊಂದು ಪಾಪಡಿಯನ್ನು ಪ್ಲೇಟ್ ಅಲ್ಲಿ ಇಟ್ಟು ಅದರ ಮೇಲೆ ಆ ಮಿಕ್ಸ್ ಅನ್ನೆಲ್ಲ ಒಂದೊಂದು ಚಮಚ ಹಾಕುದು, ಅದರ ಮೇಲೆ ಸೇವನ್ನು ಉದುರಿಸಿದ್ದೆ.
0: ಸರಿ, ಪಾಪಡಿ ಮೊದಲೇ ಮಾಡಿಟ್ಕೊಂಡಿದ್ದಕ್ಕೆ ಇದು ಹಾಕಿ ಕೊಡೋದೇನು ಈಸಿಯಾಗಿ ಮಾಡ್ಬೋದು.
2: ಶಾರದಾ, ಮತ್ತೆ ಅದು ನಿನ್ ಸಮೋಸ ತರ ಸಣ್ಣ ಸಣ್ಣದಾಗಿ ರೌಂಡ್ ರೌಂಡ್ ಮಾಡಿದ್ಯಲ್ಲ, ಅದೇನಾಗಿತ್ತು ಶಾರದಾ?
1: ಅದು ಸಮೋಸ ಬೈಟ್ ಅಂತೇಳಿ.
0: ಹೇಗೆ ಮಾಡುದು ಅದನ್ನು
1: ನೋಡು ನೀತಾ. ಈಗ ನಾನು ಸಮೋಸ ಬೈಟ್ಸ್ ಮಾಡ್ಲಿಕ್ಕೆ, ಈಗ ಪಾರ್ಟಿಗೆಲ್ಲ ನಮ್ಗೆ ತುಂಬಾ ಕ್ವಾಂಟಿಟಿ ಬೇಕಾಗ, ಮನೆಯಲ್ಲಿ ಹೇಗೆ ಮಾಡ್ಲಿಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ಆ ತರ ನಿಮ್ಗೆ ಹೇಳ್ತಾ ಇದ್ದೆ. ಹೌದು, ಮೈದಾ 1/4 kg ತಗೊಳ್ಬೇಕು, ಮತ್ತೆ ಕರಿಯಲು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಬಡೆಸೊಪ್ಪು 1/4 teaspoon, ಜೀರಿಗೆ 1/4 teaspoon, ಜೀರಿಗೆ ಪೌಡರ್ 1/4 teaspoon, ಜೀರಿಗೆನು ಬೇಕು, ಜೀರಿಗೆ ಪೌಡರ್ ಬೇಕು ಅಂದ್ರೆ 1/4 teaspoon ತಗೋಬೇಕು ಅದನ್ನು, ಒಣ ಮೆಣಸಿನ ಪೌಡರ್ 1/4 teaspoon, ಆಮೇಲೆ ಇದು ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್ 1 teaspoon ಬೇಕು, ಆಮೇಲೆ ಬೇಯಿಸಿ ಮ್ಯಾಶ್ ಮಾಡಿದಂತ ಬಟಾಟೆ 1 cup, ಗರಂ ಮಸಾಲ 1 teaspoon, ಇಷ್ಟು ಸಾಮಗ್ರಿಗಳು ಬೇಕು. ಇದನ್ನು ಮೊದಲು ಮೈದಾ ಹಿಟ್ಟಿಗೆ 2 tablespoon ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಟ್ಟು ಸಪರೇಟ್ ಇಡಬೇಕು ಅದನ್ನು. ಆಮೇಲೆ ಅದರ ಹೂರಣ ಮಾಡ್ತಾರಲ್ಲ, ಅದಕ್ಕೋಸ್ಕರ ಬೇಯಿಸಿದ ಬಟಾಟೆ, ಬಡಿಸೊಪ್ಪು, ಜೀರಿಗೆ, ಜೀರಿಗೆ ಪೌಡರ್, ಮೆಣಸಿನ ಹಿಟ್ಟು, ಆಮೆಚೂರ್ ಪೌಡರ್, ಆಮೇಲೆ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕಲಸ್ಕೊಡ್ಬೇಕು. ಕಲಿಸಿದ ಮೈದಾ ಹಿಟ್ಟಿನ ಉಂಡೆ ಮಾಡಿಕೊಂಡು ಚಪಾತಿ ತರ ತೆಳ್ಳಗೆ ಲಟ್ಟಿಸಿ ಹೂರಣವನ್ನು ಅದರ ಮೇಲೆ ಹರಡ್ಬೇಕು. ಆಮೇಲೆ ಅದರ ಅಂಚಿರುತ್ತಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಚ್ಚಿ ರೋಲ್ ಮಾಡ್ಕೊಳ್ಬೇಕು. ನಂತರ 1 inch ಕತ್ತರಿಸಿ ಆ ತುಂಡುಗಳನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು, ಹಾಗೆ ಅದನ್ನ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಇಷ್ಟು ಮಾಡಿದ್ರೆ ನಿಮ್ದು ಸಮೋಸ ಬೈಟ್ ರೆಡಿ ಆಗಿರ್ತದೆ.
0: ಇದನ್ನ ಮಾಡಿ ಇಡಬಹುದಾ?
1: ಇಡಬಹುದು, ಏರ್ ಟೈಟ್ ಡಬ್ಬದಲ್ಲಿ 1 week ಹಾಗೆಲ್ಲ ಇಡಬಹುದು.
2: ಶಾರದಾ, ನಿನ್ ಮಕ್ಕಳಿಗೆ ಬೇರೆ ತಿಂಡಿ ಮತ್ತೆ ದೊಡ್ಡವರಿಗೆ ಅಂತ 2 ಸಪರೇಟ್ ಆಗಿ ತಿಂಡಿಗಳನ್ನ ಇಟ್ಟಿದ್ಯಲ್ಲ, ಅದರಲ್ಲಿ ದೊಡ್ಡವರಿಗೆ ಅಂತ ಈ ತಿಂಡಿ ಇಟ್ಟಿದ್ಯಲ್ಲ?
1: ಹೌದು, ಸಮೋಸ ಬೈಟ್ ದೊಡ್ಡವರಿಗೆ ಅಂತ ಇಟ್ಟಿದ್ದೆ.
3: ಅರೆ, ಎಷ್ಟು ಸುಲಭ ಇದೆಯಲ್ಲ ಇದು, ನಮ್ಮ ಮನೇಲೂ ಏನಾದ್ರೂ ಸಣ್ಣ ಪಾರ್ಟಿ ಇದ್ರೆ ನಾವು ಕೂಡ ಟ್ರೈ ಮಾಡಬಹುದು.
2: ಮತ್ತೇನ್ ತಿಂದಿದ್ವಿ ನಾವು ನೀತಾ?
0: ತ್ರಿಕೋನ ಶೇಪ್ ಅಲ್ಲಿ ಏನೋ ಒಂದ್ ಏನೋ ಇತ್ತದು, ತಿನ್ನೋದಕ್ ತುಂಬಾ ರುಚಿ ಇತ್ತು, ಅದು ಏನಂತ ಗೊತ್ತೇ ಆಗ್ಲಿಲ್ಲ.
2: ಅದೇನಿತ ಆಗಿದ್ದು ಪ್ರಾಬ್ಲಮ್ ಏನ್ ಗೊತ್ತಾ, ಇವಳು ಸುಮಾರು ತಿಂಡಿಗಳನ್ನ ತಂದು ಇಟ್ಲಲ್ಲ, ನಮ್ಮವ್ರು ಯಾವ್ದು ಕೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ.
1: ಅದು ಆಲು ರೋಟಿ ಅಂತೇಳಿ, ಅದು ಕೂಡ ದೊಡ್ಡವರಿಗೆ. ಆಲು ರೋಟಿಗೆ ಬೇಯಿಸಿದ ಆಲೂಗಡ್ಡೆ 400 grams ತಗೋಬೇಕು, ಆಮೇಲೆ 1 bowl ಮೈದಾ ಹಿಟ್ಟು, 1 teaspoon ಬೇಕಿಂಗ್ ಪೌಡರ್, 2-3 ಚಮಚ ತುಪ್ಪ ಅಥವಾ ಬೆಣ್ಣೆ, ಆಪ್ಷನ್ ಆಗಿ ಯಾವ್ದು ತಗೊಳ್ಬಹುದು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ತುಂಬಾ ಈಸಿ ಮಾಡ್ಲಿಕ್ಕೆ. ಬೇಯಿಸಿದ ಆಲೂಗಡ್ಡೆಯನ್ನು ಫಸ್ಟ್ ಗೆ ಮ್ಯಾಶ್ ಮಾಡ್ಕೊಳ್ಬೇಕು, ಆಮೇಲೆ ಮೈದಾ ಹಾಕಿ ಬೇಕಿಂಗ್ ಪೌಡರ್ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ನೀರನ್ನು ಬಳಸಬಾರ್ದು, ಬಟಾಟೆಗೆ ಬೇಕಾಗುವಷ್ಟು ಎಷ್ಟು ಮೈದಾ ಹಿಡಿತದೆ ಅಷ್ಟು ಹಾಕೊಳ್ಬೇಕು. ಕೊನೆಯಲ್ಲಿ ಬೆಣ್ಣೆ ಅಥವಾ ತುಪ್ಪವನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು.
2: ಆಲೂ ರೊಟ್ಟಿ ರೆಡಿ ಆಗ್ತಾ ಇದೆ.

0: ಕಲಿಸಿದ ಹಿಟ್ಟಿನ ಉಂಡೆಯನ್ನು ಮಾಡಿ ದುಂಡೆಗೆ ಲಟ್ಟಿಸಿ ನಾಲ್ಕು ಭಾಗ ಮಾಡಿ ಕತ್ತರಿಸಿಕೊಳ್ಬೇಕು ಅದನ್ನು. ಆಮೇಲೆ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಎರಡು ಬದಿಯನ್ನು ಬೇಯಿಸ್ಕೊಳ್ಳುವಂತದ್ದು.
1: ಇದು ತುಂಬಾನೇ ಚೆನ್ನಾಗಿತ್ತು ನೋಡು. ಅದ್ರ ಜೊತೆಗೆ ಚಟ್ನಿನ ಕೊಟ್ಟಿದ್ಯಲ್ಲ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೂ ಚಟ್ನಿ ಕೊಟ್ಟಿದ್ದೆ, ಮತ್ತೆ ಇನ್ನೊಂದೇನೋ ಲಾಲಿಪಾಪ್ ತರ ಮಾಡಿದ್ಯಲ್ಲ, ಅದಕ್ಕೂ ಒಂದ್ ಚಟ್ನಿ ಕೊಟ್ಟಿದ್ದಿ. ಅದು ನೀನು ಹೊರಗಡೆಯಿಂದ ತರಿಸಿದ್ಯಾ ಚಟ್ನಿ?
0: ಇಲ್ಲ ಇಲ್ಲ, ನಾನೇ ಮಾಡಿದ್ದು.
1: ಅದನ್ನು ನೀನೇ ಮಾಡಿದ್ಯಾ?
2: ನೋಡಿ, ನಾನ್ ಮತ್ತೆ ಗೀತಾ ತಿಂದದ್ದೇ ತಿಂದಿದ್ದು. ಇವಳದ ಆಲೂ ರೋಟಿ ಅಷ್ಟು ಟೇಸ್ಟ್ ಆಗಿತ್ತು ನೀತಾ.
0: ಮತ್ತೆ ಇದು ಆಲೂ ರೋಟಿ ಇದೆಯಲ್ವಾ, ನಾನ್ ನಿಮ್ಗೆ ಸರ್ವ್ ಮಾಡುವಾಗ ಚಟ್ನಿ ಜೊತೆ ಸರ್ವ್ ಮಾಡಿದ್ದೆ. ಇದನ್ನು ಗ್ರೇವಿ ಅಥವಾ ಪಲ್ಯ ಜೊತೆ ಕೂಡ ತಿನ್ಬಹುದು, ತುಂಬಾ ಚೆನ್ನಾಗಿರ್ತದೆ ಇದು.
1: ಆಮೇಲೆ ಇದು ಚಟ್ನಿ ಹೇಗ್ ಮಾಡಿದ್ರು? ಆಮೇಲೆ ಚಟ್ನಿ ನೀನ್ ಹೊರಗಡೆಯಿಂದ ತಂದಿದ್ದು
2: ಲಾಲಿಪಾಪ್ ಜೊತೆಗೆ ಅಲ್ವಾ?
1: ಲಾಲಿಪಾಪ್ ಜೊತೆಗೂ ಇತ್ತು, ಮತ್ತೆ ಈ ರೆಸಿಪಿ ಜೊತೆ
2: ಆಲೂ.
1: ಹೌದು, ಸಂದೇ ನೀನು ಮರಿತಾ ಇದೀಯಾ, ತಿಂದಿದ್ದೆ.
2: ಇಲ್ಲ, ಯಾಕಂದ್ರೆ ಅವಳು ಅಷ್ಟು ವೆರೈಟಿ ಮಾಡಿದ್ಲಲ್ಲ.
1: ಚಟ್ನಿ ಹೇಗ್ ಮಾಡಿದ್ದು?
0: ಅದು ಸಿಹಿ ಚಟ್ನಿ. ಆಕ್ಚುಲಿ 250 ಗ್ರಾಮ್ ಸೀಡ್ಲೆಸ್ ಖರ್ಜೂರವನ್ನು ತಗೊಂಡಿದ್ದೆ ನಾನು.
2: ಅದು ಖರ್ಜೂರ ಚಟ್ನಿನ?
0: ಹೌದು. ಆಮೇಲೆ ಅದನ್ನು 1 ಗಂಟೆ ನೆನೆಸಿಡ್ಬೇಕು. ಆಮೇಲೆ ಅದಕ್ಕೆ ಬೆಲ್ಲ 150 ಗ್ರಾಮ್ ತಗೊಂಡು ಕುಕ್ಕರ್ ನ ಒಳಗಡೆ ಪಾತ್ರೆಯಲ್ಲಿ ಹಾಕಿ 3 ಸೀಟಿಯನ್ನು ತೆಗೆದುಕೊಳ್ಬೇಕು. ಆಮೇಲೆ ತಣ್ಣಗಾದ್ಮೇಲೆ ಅದಕ್ಕೆ 1 ಟೀಸ್ಪೂನ್ ಜೀರಿಗೆ ಪೌಡರ್, ಒಣ ಮೆಣಸಿನ ಪುಡಿ 1 ಟೀಸ್ಪೂನ್, 1/2 ಟೀಸ್ಪೂನ್ ಕೊತ್ತಂಬರಿ ಪೌಡರ್, ಚಿಟಿಕೆ ಅರಸಿನ ಪುಡಿ, ಆಮೇಲೆ ಚಿಟಿಕೆ ಹಿಂಗು, 3 ನಿಂಬೆಹಣ್ಣಿನ ರಸ, ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು. ಅದನ್ನು ಒಂದು ಬೌಲ್ ನಲ್ಲಿ ಹಾಕ್ಬೇಕು. ಬೇಕಾದ್ರೆ ನಿಮ್ಗೆ ಹೇಗೆ ಬೇಕು, ತೆಳ್ಳಗೆ ಬೇಕಾದ್ರೆ ಸ್ವಲ್ಪ ನೀರು ಹೆಚ್ಚು ಹಾಕಬಹುದು, ದಪ್ಪ ಬೇಕು ಅಂದ್ರೆ ಹಾಗೆ ಅದನ್ನ ಯೂಸ್ ಮಾಡಿದ್ರೆ ಆಯ್ತು. ಇದನ್ನು ಫ್ರಿಜ್ ನಲ್ಲಿ ಇಟ್ಟರೆ 2 ತಿಂಗಳವರೆಗೆ ಯೂಸ್ ಮಾಡಬಹುದು ನೋಡು.
2: ಅಂದ್ರೆ
1: ಶಾರದಾನ್ ಪಾರ್ಟಿ ಕಾರು. ಇಷ್ಟೆಲ್ಲ ತಿಂಡಿಗಳೆಲ್ಲ ಇವಳು ಇವತ್ತೇ ಹೆಂಗ್ ಮಾಡಿದ್ಲಪ್ಪ?
2: ಅದೇ ವಿಷಯ ಮಾತಾಡ್ತಾ ಇದ್ವಿ ನಾವು. ಏನ್ ಗೊತ್ತಾ, ಇವಳು ಈ ತರ ಚಟ್ನಿಗಳನ್ನ ಹೇಳಿದಾಗ, ಈಗ ಸಂಡೇ ಬಂತು ಅಂತ ಹೇಳಿದ್ರೆ, ಒಂದು ಬುಧವಾರನೋ ಗುರುವಾರನೋ ಪಾರ್ಟಿ ಇದ್ರೆ ಸಂಡೇ ಎಲ್ಲ ಅರೇಂಜ್ ಮಾಡಿಟ್ಟು ಫ್ರಿಜ್ ಅಲ್ಲಿ ಇಡಬಹುದು ನೋಡು. ಒಳ್ಳೆ ಪ್ಲಾನ್ ಇದೆ ಶಾರದಂದು. ಶಾರದಾ, ನೀನ್ ಲಾಲಿಪಾಪ್ ತರ ಏನೋ ಮಾಡಿದ್ಯಲ್ಲ, ಅದೇನು?
0: ಪೊಟ್ಯಾಟೋ ಲಾಲಿಪಾಪ್ ಅಂತೇಳಿ, ಬಟ್ ಅದನ್ನು ಕೂಡ ಬಟಾಟೆಯಿಂದಲೇ ಮಾಡಿದ್ ನಾನು.
2: ಚೆನ್ನಾಗಿತ್ತು.
1: ಶಾರದಾ ಪಾರ್ಟಿಯಲ್ಲಿ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಇತ್ತು.
2: ಮತ್ತೆ ಹೋಮ್ ಮೇಡ್ ಮನೆಯಲ್ಲೇ ಮಾಡಿದಿತ್ತಲ್ವಾ, ಅದು ಎಲ್ಲಕ್ಕಿಂತ ಸ್ಪೆಷಲ್ ನೋಡಿ.
0: ಇದಕ್ಕೆ ಬಟಾಟೆ ಬೇಯಿಸಿದೊಂದು 300 ಗ್ರಾಮ್ ತಗೋಬೇಕು. ಆಮೇಲೆ ಕ್ಯಾರೆಟ್ ಸಣ್ಣಗೆ ಹೆಚ್ಚಿದ್ದು, ಆಮೇಲೆ ಉಳ್ಳಾಗಡ್ಡೆ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ 1 ಟೀಸ್ಪೂನ್ ಬೇಕು, ಎಳ್ಳು 2 ಚಮಚ, ವೈಟ್ ಎಳ್ಳು ಇರ್ತದಲ್ಲ ಅದು, ಆಮೇಲೆ ಮೈದಾ 2 ಚಮಚ, ಬ್ರೆಡ್ ಕ್ರಮ್ಸ್ 1 ಕಪ್ ಬೇಕು, ಮತ್ತೆ ಕೊತ್ತಂಬರಿ ಪೌಡರ್ 1 ಟೀಸ್ಪೂನ್, ಚಾಟ್ ಮಸಾಲ 1/2 ಟೀಸ್ಪೂನ್, ಮೆಣಸಿನ ಹುಳಿ 1 ಟೀಸ್ಪೂನ್, ಸ್ವಲ್ಪ ಉಪ್ಪು ಮತ್ತೆ ನಿಂಬೆ ರಸವನ್ನು ತಗೊಂಡಿದ್ದೀನಿ 1 ಟೀಸ್ಪೂನ್. ಇದನ್ನು ಹೇಗ್ ಮಾಡುದು ಅಂತ ಹೇಳಿದ್ರೆ, ಬೇಯಿಸಿದ ಬಟಾಟೆಯನ್ನು ಫಸ್ಟ್ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಅದಕ್ಕೆ ಏನ್ ಹೇಳಿದೇನೆ ಇವಾಗ ಸಾಮಗ್ರಿ ಎಲ್ಲವನ್ನು ಹಾಕೊಂಡು ಕಲಸುವಂತದ್ದು. ಆಮೇಲೆ ಸಣ್ಣ ಸಣ್ಣ ಬಾಲ್ ಮಾಡಿ ಇಡಬೇಕು. ಆಮೇಲೆ ಇನ್ನೊಂದು ಬೌಲ್ ನಲ್ಲಿ ಸ್ವಲ್ಪ ಮೈದಾ ಹಿಟ್ಟಿಗೆ ನೀರ್ ಹಾಕಿ ಕಲಸಿಡ್ಬೇಕು. ಆಮೇಲೆ ಇನ್ನೊಂದು ಬೌಲ್ ನಲ್ಲಿ ಬ್ರೆಡ್ ಕ್ರಮ್ಸ್ ಇದೆ ಅಲ್ಲ, ಅದನ್ನು ಇಟ್ಕೊಂಡಿರ್ಬೇಕು. ಸಣ್ಣ ಸಣ್ಣ ಬಾಲ್ ಮಾಡಿದೆನಲ್ವಾ, ಎಲ್ಲವನ್ನು ಸೇರಿಸಿ ಅದನ್ನು ಫಸ್ಟಿಗೆ ಮೈದಾ ಹಿಟ್ಟಿನ ನೀರ್ ಏನಿದೆ ನೋಡು, ಅದಕ್ಕೆ ಡಿಪ್ ಮಾಡಬೇಕು. ಡಿಪ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸ್ ಗೆ ಹೊರಳಿಸಬೇಕು ಅದನ್ನ. ಅದನ್ನ ತಗೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವಂತದ್ದು.
1: ಚಟ್ನಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು.
0: ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿದ್ಯಲ್ಲ ಪಾರ್ಟಿಯಲ್ಲಿ.
2: ಈಗ ಶಾರದಾ ನಮ್ಗೆ ಒಂದ್ ಮನೆಗೆ ಬೇಕಾಗುವಷ್ಟೇ ಹೇಳಿದಾಳೆ. ಪಾರ್ಟಿಗೆ ಅಂದ್ರೆ ಇನ್ ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿ ತಗೊಂಡು ಮಾಡಬಹುದಲ್ವಾ ನೀತಾ? ನಾವೇನೋ ಹೊರಗಡೆಯಿಂದ ತಂದು ದುಬಾರಿ ವೆಚ್ಚ ಮಾಡೋಕ್ಕಿಂತ ಇಂತ ರೆಸಿಪಿಗಳನ್ನ ಮನೆಯಲ್ಲಿ ಮಾಡಿದ್ರೆ ನಮ್ಮ ಒಂದು ಬಜೆಟ್ಗೂ ಅನುಕೂಲ, ನೋಡ್ಲಿಕ್ಕೂ ಅನುಕೂಲ, ತಿನ್ಲಿಕ್ಕೂ ಅನುಕೂಲ, ಆರೋಗ್ಯಕ್ಕೂ ಒಳ್ಳೇದು, ಎಲ್ಲಾ ದೃಷ್ಟಿಯಿಂದಲೂ ಒಳ್ಳೇದಲ್ವಾ ನೀತಾ?
1: ಆಯ್ತು ಶಾರದಾ. ಮತ್ತೊಂದೇನೋ, ಅದು ಮಕ್ಕಳಿಗೇನೋ ಅವರು ಬಿಸ್ಕೆಟ್ ಏನೋ ತಿಂತಾ ಇದ್ರು, ನಾನದು ಟೇಸ್ಟ್ ಮಾಡ್ಲಿಕ್ ಹೋಗ್ಲಿಲ್ಲ.
2: ಯಾಕಂದ್ರೆ ನೀತಾ ಹೊಟ್ಟೆ ತುಂಬಿತ್ತು ಅವಾಗ.
1: ಹೊಟ್ಟೆ ತುಂಬಿರ್ಲಿಲ್ಲ, ಮತ್ತೆ ಯಾರಾದ್ರೂ ನೋಡಿ
2: ಇವಳೇನ್ ಮಕ್ಕಳ ತರ ಬಿಸ್ಕೆಟ್,
1: ಪಾಪ ಮಕ್ಕಳಿಗೆ ಇಟ್ಟಿದ್ದಲ್ಲ ಇವಳೆ ತಿಂತಾ ಇಲ್ಲಲ್ಲ ಏನಾದ್ರು ಅನ್ಕೊಂಡ್ಬಿಟ್ಟ ಅಂತ ಹೇಳ್ಕೊಂಡು ನಾನ್ ಅದಕ್ಕೆ ಸ್ವಲ್ಪ ಎಲ್ಲಾನು ತಿನ್ಲಿಕ್ ಹೋಗ್ಲಿಲ್ಲ ಅಷ್ಟೇ.
0: ಅದಕ್ಕೆ 1 ಕಪ್ ಚೀಸ್ ತಗೊಂಡಿದ್ದೆ, 1 ಕಪ್ ಮೈದಾ ಹಿಟ್ಟು, ಬೆಣ್ಣೆ 2 ಟೀಸ್ಪೂನ್, ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್ ಅಂದ್ರೆ ದೊಣ್ಣೆ ಮೆಣಸಿನಕಾಯಿ, ಅದು 3 ಕಲರ್ ಸಿಗ್ತದಲ್ಲ, ಆ 3 ಕಲರ್ ಅನ್ನ ಯೂಸ್ ಮಾಡಿದ್ದೀನಿ ನಾನು. 1 ರೆಡ್ ಕಲರ್, ಗ್ರೀನ್ ಕಲರ್, ಯೆಲ್ಲೋ ಕಲರ್, 3 ಕಲರ್ಸ್ ಸೇರಿ 1 ಕಪ್ ತಗೊಂಡಿದ್ದೇನೆ. ಆಮೇಲೆ ಬೇಯಿಸಿದ ಬೇಬಿಕಾರ್ನ್, ಮೆಕ್ಕೆಜೋಳ ಅಂತ ಹೇಳ್ತಾರಲ್ಲ ಅದು, ಸಾಲ್ಟಿ ಬಿಸ್ಕೆಟ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಹಾಲು, ಆಮೇಲೆ ಟೊಮೆಟೊ ಸಾಸ್, 1 ಕಪ್ ಸೇವ್ ತಗೊಂಡಿದ್ದೇನೆ. ಪಾತ್ರೆಯಲ್ಲಿ ಬೆಣ್ಣೆ ಕರಗಿಸಿಕೊಳ್ಬೇಕು ಫಸ್ಟಿಗೆ, ಆಮೇಲೆ ಅದರಲ್ಲಿ ಹೆಚ್ಚಿದ ದೊಣ್ಣೆ ಮೆಣಸಿನಕಾಯಿ ಹಾಕಿ

0: ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೊಡ್ಡ ಉರಿಯಲ್ಲಿ ಉರಿಬೇಕು. ನಂತರ ಬೇಯಿಸಿದ ಬೇಬಿ ಕಾರ್ನ್ ಮೈದಾ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉರಿಬೇಕು. ನಂತರ ಒಂದು ಕಪ್ ಹಾಲು ಏನಿದೆ ನೋಡು ಅದನ್ನ ಹಾಕ್ಬೇಕು. ಆಮೇಲೆ ಸ್ವಲ್ಪ ಕುದಿ ಬಂದ್ಮೇಲೆ ಗ್ಯಾಸ್ ಅನ್ನು ಬಂದ್ ಮಾಡಬೇಕು. ಅದಕ್ಕೆ ತುರಿದ ಚೀಸ್ ಏನಿದೆ ಅಲ್ಲ ಅದನ್ನು ಹಾಕಿ ಸ್ಲೈಸ್ ಕೂಡ ಹಾಕಬಹುದು ಚೀಸ್ ಅನ್ನು. ಆಮೇಲೆ ಒಂದು ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್. ಆಮೇಲೆ ಅದನ್ನು ಹಾಕಿ ಪುನಃ ಗ್ಯಾಸ್ ಆನ್ ಮಾಡಿ ಎಲ್ಲವನ್ನ ಹಾಕಿ ಪುನಃ ಬೇಯಿಸ್ಕೊಳ್ಬೇಕು.
1: ಹಾಕಿದ ಚೀಸ್ ಎಲ್ಲ ಮೆಲ್ಟ್
0: ಆಗಿ ಮಿಕ್ಸ್ ಆಗ್ಬಿಡ್ತದೆ. ಆಮೇಲೆ ತಣ್ಣಗಾದ ಮೇಲೆ ಇದನ್ನು ಚಿಕ್ಕ ಚಿಕ್ಕ ಬಾಲ್ ಗಳನ್ನಾಗಿ ಮಾಡಿ ಫಸ್ಟ್ ಒಂದು ಬಿಸ್ಕೆಟ್ ಅನ್ನು ಇಟ್ಕೊಂಡು, ಏನ್ ನಾನು ಊರನ್ನ ಮಾಡಿದ್ದೇನಲ್ವಾ ಅದನ್ನ ಇಟ್ಕೊಂಡು ಪುನಃ ಮೇಲ್ಗಡೆ ಇನ್ನೊಂದು ಬಿಸ್ಕೆಟ್ ಇಡುವಂತದ್ದು. ಆಮೇಲೆ ಅದಕ್ಕೆ ಸೈಡ್ ಅಲ್ಲಿ ಸ್ವಲ್ಪ ಗ್ಯಾಪ್ ಇರ್ತದಲ್ಲ ಅಲ್ಲಿ ಚಿಲ್ಲಿ ಸಾಸ್ ಮತ್ತೆ ಟೊಮೆಟೊ ಸಾಸ್ ಎರಡನ್ನು ಮಿಕ್ಸ್ ಮಾಡಿ ಸೇವ್ ಅಲ್ಲಿ ಹೋಳಿಸ್ಬೇಕು.
2: ತಲೆ ಅಂದ್ರೆ ತಲೆ ನೋಡಿ ಶಾರದಾ, ನೋಡು ಜನರಿಗೆ ಹೆದರ್ಕೊಂಡು ನೀತಾರೆ. ಒಳ್ಳೆ ಒಂದು ಅವಕಾಶನ ಬಿಟ್ಲು, ಆದ್ರೆ ನಾನ್ ಬಿಟ್ಟಿಲ್ಲ ಶಾರದಾ.
1: ಶಾರದಾ, ಇದು ಚೀಸ್ ಮತ್ತೆ ಚೀಸ್ ಸ್ಲೈಸ್ ಮತ್ತೆ ಬೆಣ್ಣೆ ಹೇಳಿದೀರ ಇದ್ರಲ್ಲಿ, ಆದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಆಗ್ಬಹುದು ಅನಿಸ್ತದೆ ನನಗೆ.
0: ಹೌದು, ಕಾಸ್ಟ್ಲಿ ಹೌದು. ಅದು ಚಿಕ್ಕ ಪಾರ್ಟಿ ಅಂತೇಳಿ ನಾನು ಮಾಡಿದ್ದೆ. ಅದೇ ರೀತಿ ಈಗ ದೊಡ್ಡ ಪಾರ್ಟಿ ಎಲ್ಲ ಮಾಡುವಾಗ ಅಷ್ಟು ಚೀಸ್ ಎಲ್ಲ ತರ್ಲಿಕ್ಕೆ ಸಾಧ್ಯ ಇಲ್ಲದಾಗ ಈ ಬಟಾಟಾ ಏನಿದೆ, ನಾನು ಲಾಲಿಪಾಪ್ ಹೇಗೆ ಹೇಳಿದೆ ನೋಡು, ಅದೇ ರೀತಿ ಹೂರಣ ಮಾಡ್ಕೊಂಡು ಬಟಾಟೆದ್ದು
1: ಮಕ್ಕಳಿಗೆ ಇಷ್ಟ ಆಗೋ ತರ ಏನಾದ್ರೂ ಅದರಲ್ಲಿ ಮಿಕ್ಸರ್ ಮಾಡ್ಕೊಂಡು
2: ಚಾಟ್ ಮಸಾಲಾ ಹಾಕಿದ್ಮೇಲೆ ಆಲ್ಮೋಸ್ಟ್ ಎಲ್ಲ
1: ಅದನ್ನ ಕೂಡ ನಾವು ಬಿಸ್ಕೆಟ್ ಮಧ್ಯದಲ್ಲಿ
0: ಇಟ್ಕೊಂಡು ಸಾಸ್ ಹಾಕೊಂಡು ಸೇವ್ ಅಲ್ಲಿ ಉಳಿಸ್ಕೊಂಡು ಸರ್ವ್ ಮಾಡಬಹುದು.
2: ನೀತಾ, ಈ ಪಾರ್ಟಿಯಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಒಂದು ಅಬ್ಸರ್ವ್ ಮಾಡಿದ್ದೀನಿ. ಏನ್ ಗೊತ್ತಾ, ಶಾರದಾ ನಮ್ಗೆ ತಿನ್ಲಿಕ್ಕೆ ಇದೆಲ್ಲ ತಿಂಡಿಗಳನ್ನ ಇಟ್ಲು, ಯಾವುದೇ ವಸ್ತುವನ್ನ ಹೊರಗಡೆಯಿಂದ ಅವಳು ತಂದಿಲ್ಲ, ಎಲ್ಲ ಮನೆಯಲ್ಲಿ ಮಾಡಿದ್ದೆ ಎಲ್ಲ ಇಟ್ಟಿದ್ಲು. ಅದ್ರ ಜೊತೆಗೆ ಕುಡಿಲಿಕ್ಕೆ ಡ್ರಿಂಕ್ಸ್ ಕೂಡ ಅವಳು ಮನೆಯಲ್ಲೇ ತಯಾರಿಸಿದ್ದು ಮಾಡಿದ್ಲು, ಗೊತ್ತಿದೆ ಅದು?
1: ಕುಡಿದಿದ್ದೆ, ನೆನಪಾಯ್ತೇನೆ.
0: ಕ್ಯಾರೆಟ್ ಜ್ಯೂಸ್ ಮಾಡಿದ್ದೆ,
1: ತುಂಬಾ ಚೆನ್ನಾಗಿತ್ತು. ಕ್ಯಾರೆಟ್ ಜ್ಯೂಸ್ ಅಂತ ರೆಸಿಪಿ ನಮ್ಗೆಲ್ಲ ಗೊತ್ತಿದೆ, ಅದನ್ನ ಮತ್ತೆ ಶಾರದಾ ಹೇಳಬೇಕಾಗಿಲ್ಲ.
0: ಆಮೇಲೆ ಮಕ್ಕಳಿಗೆ ಕೂಡ ಒಳ್ಳೇದದು ಹೆಲ್ತಿಗೆ.
2: ಶಾರದಾ ನೋಡಿ, ಪಾರ್ಟಿ ಅಂದ್ರೆ ಶಾರದಾಂದು.
0: ಅಂತೂ ನಮ್ ಮನೆ ಪಾರ್ಟಿಗೆ ಬಂದ್ರಿ, ತುಂಬಾ ಇಷ್ಟಪಟ್ಟು ತಿಂದ್ರಿ ಅಲ್ವಾ?
2: ನಿತಾ, ಟೈಮ್ ಆಗ್ತಾ ಇದೆ, ಇನ್ನು ಶಾರದಾ ಜೊತೆ ಮಾತಿಗೆ ನಿಂತ್ರಲ್ಲ, ನಮ್ಗೆ ಆಫೀಸ್ ಇಲ್ಲ ಮನೇನು ಇಲ್ಲ. ಎಸ್, ಹೋಗೋಣ ಅಲ್ಲ?
0: ಸರಿ ಸರಿ.
3: ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಮೂಡಿಬಂದ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ ಪ್ರಸಾರವಾಯಿತು.
0: ಇಂದಿನ ನಮ್ಮ ಶುಚಿ ರುಚಿ ಕಾರ್ಯಕ್ರಮದಲ್ಲಿ ಕಾರವಾರದ ನಿವಾಸಿಗಳಾದಂತ ಅನುರಾಧ ಐಗಳ
3: ಶೀರ್ಷಿಕೆ ಗೀತೆಯ ರಚನೆ ನೀತಾ ನಾಯ್ಕ್,

0: ಪ್ರಸ್ತುತಪಡಿಸಿದವರು ಸಂಧ್ಯಾ ಮಂಗೇಶ್ಕರ್, ನೀತಾ ನಾಯ್ಕ್, ಗೀತಾ ಪಾಲೇಕರ್ ಹಾಗೂ ಶಾರದಾ ರಾವ್.
1: ಆರೋಗ್ಯಕರ ಪೌಷ್ಟಿಕ ರುಚಿಗಳು, ಉಪಯುಕ್ತ ಅಡುಗೆ ಸಲಹೆಗಳು.
0: ನಿರ್ವಹಣೆ ಟಿ ಶಾ.

ಮತ್ತೆ ಮುಂದಿನ ಭಾನುವಾರ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲಿಯೂ ಮೂಡಿಬರುತ್ತದೆ ಕಾರ್ಯಕ್ರಮ ಶುಚಿ ರುಚಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ರೇಡಿಯೋ ಸ್ಪಂದನ ಕಾರ್ಯಕ್ರಮದಲ್ಲಿ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು. ಸಂದೇಶ ಕಳುಹಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ಮತ್ತೆ ಭೇಟಿಯಾಗೋಣ ಮುಂದಿನ ಭಾನುವಾರ

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕಾರ್ತಿಕ್ ಅವರು ಹಾಡಿರುವ ಕಾರಂಜಿ ಚಿತ್ರದ ಗೀತೆ, ಸಾಹಿತ್ಯ ಸತೀಶ್ ತಿಪ್ಟೂರವರದು, ಸಂಗೀತ ನಿರ್ದೇಶನ ವೀರ್ ಸಮರ್ಥ್.

0: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನು ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನು ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನು ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನು ಮತ್ತು ಎಳೆನೀರನ್ನು ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ಕೆಳಗ್ರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅಶೋಕ್ ಶರ್ಮಾ ಹಾಗೂ ಅನುರಾಧ ಭಟ್ ಅವರ ಯುಗಳ ಸ್ವರಗಳಲ್ಲಿ ಫೈವ್ ಇಡಿಯಟ್ಸ್ ಚಿತ್ರದ ಗೀತೆ, ರಾಮ್ ನಾರಾಯಣ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಡ್ರಮ್ಸ್ ದೇವ ಅವರದು.
2: ಪ್ರೀತಿಗೆ ಭಾಷೆನೇ ಇಲ್ಲ ಅಂತಾರೆ, ಹೌದಾ?
3: ಹೌದು, ಅದಕ್ಕೆ ನಮ್ ಕನ್ನಡ ಚಿತ್ರಗಳಲ್ಲಿ ಕವಿಗಳು ಬರೆದಿರೋ ಗಲ್ಬಸ್ಕಿ ಪದಗಳನ್ನೆಲ್ಲ ತಗೊಂಡು ನಾನೊಂದು ಹೊಸ ಭಾಷೆ ಕಂಡಿರ್ತಿದ್ದೀನಿ.
2: ಗಲ್ಬಸ್ಕಿನ?
3: ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಆ ಭಾಷೆಯಲ್ಲಿ ಹೇಳ.

0: ಕೇಳುಗರೆ, ಇದುವರೆಗೆ ಚಿತ್ರಗೀತೆಗಳನ್ನ ಆಲಿಸಿದಿರಿ ಆಕಾಶವಾಣಿ ಕಾರವಾರ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: अब टेलीलॉ के माध्यम से ना सिर्फ घर बैठे मुफ्त कानूनी सलाह ले सकते हैं, बल्कि अनुभवी वकीलों से कोर्ट में कानूनी सहायता भी पा सकते हैं।
3: तो डाउनलोड करें आज ही टेलीलॉ फॉर सिटीजंस मोबाइल ऐप, अथवा लॉगिन करें www.tele-law.in या अपने नजदीकी CSE सेंटर से संपर्क करें। न्याय विभाग, भारत सरकार द्वारा जनहित में जारी।
4: राजा शरवेगद सरदार ಇವನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗ್ ಬಂತೊಂದು ಭೂತ.
5: ಯಾರು ಯಾರು ನೀ ಯಾರು
4: ಅಂತ ಕೇಳದ ರಾಜ.
6: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
7: ಇಲ್ಲ ಇಲ್ಲ, ನಾನು ಬದುಕಬೇಕು.
4: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ನುಳಿಸ್ರಿ.
6: ಇಲ್ಲಾಂದ್ರ ನನ ಕಂಪನಿ ಕೊಡ್ರಿ.
8: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
9: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ್, ದಿನ ಪೇಟೆಗಿರ್ತಾನ.
10: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
9: ಏನ್ ಹಂಗಂದ್ರೆ
11: ಸುಮ್ನಿರಿ, ಸಾಕಿನ.
10: ಅಲ್ಲ ನೀ ಕಿಡಕಿ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಳ, ಪಾಪ ಬಿಳಿ ಅಂಗಿಯಲ್ಲ ಹಾಳಾಗುತ್ತು.
11: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ
10: ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
11: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
9: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲೆಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ.
10: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
8: ನೀವೇನಂತೀರಿ ಡ್ರೈವರ್?
12: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
8: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
9: ರೈಟ್ ರೈಟ್.
13: ಹಚ್ಚ ಹಸಿರ ಪಚ್ಚೆ ಕಾಡು,
4: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
14: ಉಸಿರಾಗುವೆ
4: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
14: ಹಸಿರಾಗುವೆ
4: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
14: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
4: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
15: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು,

0: ಬಳಕೆ ಮಾಡ್ಲಿಕ್ಕಂತ ಹೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂತ ಹೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರೆ

0: ಕುಕ್ಷಿಯೊಳಗ ಹೊಟ್ಟೆ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರ್ಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
1: ಆಕಾಶವಾಣಿ ಕಾರವಾರ, ಈಗ ಸಮಯ 6:05 ಆಗುತ್ತಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:50 ಕಿಸಾನ ವಾಣಿ, ಕೃಷಿಯೋದ್ಯಮ, ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ. ಸ್ವ ಉದ್ಯೋಗಿ ನಯನ ಶ್ರೀಧರ್ ಭಾಗವತ್ ಅವರೊಂದಿಗೆ ಮಾತುಕತೆ. ನಂತರ ಕೃಷಿ ಮಾಹಿತಿ. 7:45 ಸ್ತ್ರೀ ಸಂವೇದನೆ, ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 8:00 ಮನದ ಮಾತು. ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು, ಇದರ ಮರುಪ್ರಸಾರ. ನಂತರ ದೇಶಭಕ್ತಿ ಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಮಂಗಳೂರಿನ ಬೆಳ್ತಂಗಡಿ ಶ್ರೀ ಕೈಗಾರಿಕಾ ಸ್ಥಾವರದ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರು ಭಾಗವಹಿಸಲಿರುವ ಕಾರ್ಯಕ್ರಮದ ರೇಡಿಯೋ ವರದಿ. ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಎ ಏರಿಯಾ ಅವರ ಸೆಕ್ಸೋಫೋನ್ ವಾದನ. ಆಕಾಶವಾಣಿ ಕಡಪಾ ಕೇಂದ್ರದ ಕೊಡುಗೆ. ಇವು ಇಂದಿನ ಕಾರ್ಯಕ್ರಮಗಳು. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆಗಳು. 6:40 ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು, ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಎಂಟು ಗಂಟೆ 35 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ನಾಟಕ ರಂಗಭೂಮಿ ಕಲಾವಿದರಾದ ಹಾಗೂ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳನ್ನು ಆಲಿಸಿದಿರಿ. 9:15 ಆರೋಗ್ಯ ಕಾರ್ಯಕ್ರಮದಲ್ಲಿ ತಂಬಾಕಿನ ದುಷ್ಪರಿಣಾಮಗಳು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ವಂದನಾ ಹಿರೇಗೌಡರ್. ನಂತರ ತಂಬಾಕು ಸೇವನೆ ಹಾಗೂ ಬಾಯಿ ಆರೋಗ್ಯ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೃಷ್ಣ ಗುತ್ತಲ್. 9:30 ಮಂಜುಳಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ.

0: 10:02 ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಕೆಳಗರೆ ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆ. ಪ್ರಸ್ತುತಪಡಿಸುವವರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವಿಭಾಗತಜ್ಞರಾದ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ. ಇವರೊಡನೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಭೀಮಾ ಯೋಜನೆ, ಈ ಕುರಿತು ಮಾಹಿತಿ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40ಕ್ಕೆ ಹಿಂದಿ ಪಾಠ, 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಸಖಿ ಸಹೇಲಿ, 4 ಗಂಟೆಗೆ ಸೆಹತ್ನಾಮಾ. ನಾಳೆ ಸಂಜೆ 5 ಗಂಟೆಗೆ ನಿಲಯದಿಂದ ಚಿಣ್ಣರ ಚಿತ್ತಾರ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹೊಸೂರು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 5:30ಕ್ಕೆ ಚಿತ್ರಗೀತೆಗಳು, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. 6:50ಕ್ಕೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ, ವಿಷಯ ಸೈಬರ್ ಅಪರಾಧ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಭಾಗ 2. ಭಾಗವಹಿಸುತ್ತಾರೆ ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ನಂತರ ಕೃಷಿ ಮಾಹಿತಿಯನ್ನು ಕೇಳಲಿದ್ದೀರಿ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಣ್ಣು ಬುದ್ದುಗೌಡ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. 7:45ಕ್ಕೆ ಕನ್ನಡ ಭಾಷಣ, ಅಕ್ಕ ಮಹಾದೇವಿ ಕುರಿತು ಮಾತನಾಡುತ್ತಾರೆ ಎಎಂ ಜಯಶ್ರೀ. 8:30ಕ್ಕೆ ನಿಲಯದಿಂದ ಭಾವಗೀತೆಗಳು, 9:15ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ನಾಳೆ ರಾತ್ರಿ 9:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜನಪದ ವೈವಿಧ್ಯ ಕರಪಾಲ ಮೇಳ ಕಥಾಭಾಗ 1. ಬಿಲ್ವಶೇಖರ ವಿಲಾಸ ಪ್ರಸ್ತುತಪಡಿಸುವವರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾಳೆ ರಾತ್ರಿ 10 ಗಂಟೆಗೆ ಗೀತ ಚಂದ್ರಿಕಾ ಮೆಲೋಡಿ ಟೈಮ್. ಕೇಳುಗರೆ, ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರುವಿರಿ.

ಆಕಾಶವಾಣಿ ಕಾರವಾರ, ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: मैत्रीसंवादो विफलः भवेत् चेत् सैन्यकार्याचरणस्य विकल्पः अपि तत्परः स्यात्। श्रीमता ट्रम्पेण उक्तं यत् ईरानाय कदापि परमाणुवस्त्रनिर्माणानुमतिः नैव प्रदास्यते। तेनाश्वासितं यत् सन्धिः जाते सति होर्मुज जलडमरू मध्ये इत्येतत् शीघ्रम् उद्घाटयिष्यते। बैडमिंटन क्रीडायां सिंगापुर ओपन टूर्नामेंट इति श्रृंखलायाः निर्णायक स्पर्धा भारतस्य सात्विक साईराज रंकी रेड्डी चिराग शेट्टी इत्यनयोः युगलेन विजिता। निर्णायक स्पर्धायां भारतीय दलेन इंडोनेशियायाः मोहम्मद शोहिबुल फिक्री फजर अल्फियान इत्यनयोः युगलम् 18-21, 21-17, 21-16 इति अंकांतरालेन पराजितम्। आईपीएल क्रिकेट स्पर्धा मालिकायां निर्णायक स्पर्धा अद्य अहमदाबादस्य नरेंद्र मोदी क्रीडांगणे भविष्यति। क्रीडायां गुजरात टाइटन्स दलं रॉयल चैलेंजर्स बेंगलुरु दलेन सह स्पर्धिष्यति। स्पर्धायाः आरंभ सायं 7:30 भविष्यति इति वार्ताः।
1: आकाशवाणी इनमें केली ವಿಜ್ಞಾನದ ಮುನ್ನಡೆ ಕ್ಷಮಾ ವಿ ಅವರಿಂದ
2: ನಮ್ಮ ಆಕಾಶವಾಣಿ ಮತ್ತು ವಿಜ್ಞಾನದ ಸಾಂಗತ್ಯಕ್ಕೆ 90 ವರ್ಷದ ಸಂಭ್ರಮ
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ
2: ವಸ್ತುನಿಷ್ಠತೆಗೆ ಅನ್ವರ್ಥವಾಗಿರುವ ವಿಜ್ಞಾನವನ್ನು ಜನಸಮುದಾಯಕ್ಕೆ ತಲುಪಿಸುತ್ತಾ 90 ವರ್ಷಗಳಿಂದಲೂ ಸಾರ್ಥಕತೆ ಮೆರಿತಾ ಇರೋ ಆಕಾಶವಾಣಿಗೊಂದು ಅಭಿನಂದನೆ ತಿಳಿಸ್ತಾ, ಇಲ್ಲಿ ಯಾವ ಸತ್ಯಾಸತ್ಯತೆಯ ಪರಾಮರ್ಶೆ ನಡೀತಾ ಇದೆ ಅನ್ನೋದನ್ನು ಗಮನಿಸೋಣ. ಒಮ್ಮೆ ಮಾವಿನ ಮರಗಳು ಹೂ ಬಿಟ್ರೆ ಅಥವಾ ಬೇವಿನ ಮರಗಳು ಚಿಗುರಲು ಪ್ರಾರಂಭಿಸಿದ್ರೆ ಸಾಕು, ಸುತ್ತಮುತ್ತಲಿನ ಸರಿಸುಮಾರು ಎಲ್ಲಾ ಮಾವಿನ ಮರಗಳು ಹೂ ತಳೆದಿರುತ್ತವೆ ಅಥವಾ ಬೇವಿನ ಮರಗಳು ಚಿಗುರಿರುತ್ತವೆ. ಇದಕ್ಕೆ ಹಲವಾರು ಕಾರಣಗಳಿರುತ್ತವೆ. ಮುಖ್ಯವಾಗಿ ತಾಪಮಾನ, ಮಳೆಯ ಪ್ರಮಾಣ, ಎಲ್ಲರಿಗೂ ಗೊತ್ತಿರುವಂತೆ ಋತುಮಾನ. ಆದರೆ ಇಲ್ಲಿ ನಾವು ಒಂದೊಂದೇ ಪ್ರಭೇದವನ್ನ ಬೇರೆಯಾಗಿ ನೋಡಲು ಸಾಧ್ಯವಿಲ್ಲವಲ್ವೇ? ಇಲ್ಲಿ ಅನೇಕ ಬಿಂದುಗಳು ಸೇರಿತಾನೆ ಸಿಂಧುವಾಗಲು ಸಾಧ್ಯ. ಎಲ್ಲಾ ಪ್ರಭೇದಗಳು ಜೈವಿಕ ಅಜೈವಿಕ ಸಂಗತಿಗಳು ಸೇರಿ ಒಂದು ಪರಿಸರ ವ್ಯವಸ್ಥೆಯಾಗಿರುತ್ತೆ. ಹಾಗಾಗಿ ಭೌತಿಕವಾಗಿ 100 ಮೈಲು ದೂರವಿದ್ರೂ ಒಂದು ಮರ ಮತ್ತೊಂದರೊಂದಿಗೆ ಮಾತಾಡ್ತಾ ಇರುತ್ತೆ. ಯಾವುದೇ ಫೋನ್ ಇಲ್ಲದೆ, ಇಮೇಲ್ ಇಲ್ಲದೆ, ತನ್ನ ವೈರ್ಲೆಸ್ ತಂತ್ರಜ್ಞಾನದ ಮುಖಾಂತರ, ಅಂದ್ರೆ ರಾಸಾಯನಿಕ ಸಂದೇಶಗಳ ಮೂಲಕ. ಸಂದರ್ಭಕ್ಕೆ ತಕ್ಕ ಹಾಗೆ ಸಸ್ಯಗಳು, ಕೀಟಗಳು, ಸೂಕ್ಷ್ಮಾಣುಜೀವಿಗಳು, ಅಷ್ಟೇ ಏಕೆ, ನಾವು ಕೂಡ ರಾಸಾಯನಿಕಗಳ ಮೂಲಕ ಸಂದೇಶಗಳನ್ನು ರವಾನಿಸುತ್ತೇವೆ. ಇದನ್ನ ಅನೇಕ ಸಂಶೋಧನೆಗಳು ದೃಢಪಡಿಸಿವೆ. ತನ್ನ ಹೂವಲ್ಲಿನ ಪರಾಗ ತನ್ನದೇ ಪ್ರಭೇದದ ಮತ್ತೊಂದು ಸಸ್ಯದ ಹೂವನ್ನ ತಲುಪೋಕೆ ಅಂಚೆಯಣ್ಣನ ಹಾಗೆ ಸಹಾಯ ಮಾಡೋ ಪರಾಗಸ್ಪರ್ಶಕ ಜೇನುನೊಣಕ್ಕೋ ಪುಟಾಣಿ ಸೂರಕ್ಕಿಗೋ ರಾಸಾಯನಿಕಗಳನ್ನೊಳಗೊಂಡ ಪರಿಮಳದ ಮೂಲಕವೇ ತಾನೇ ಸಸ್ಯವೊಂದು ಆಹ್ವಾನಿಸುತ್ತೆ. ಅಥವಾ ದುರ್ವಾಸನೆಯನ್ನ ಸೂಸುವ ರಾಸಾಯನಿಕಗಳನ್ನ ಹೊರಹಾಕಿ ತನ್ನನ್ನು ತಾನು ಬೇಟೆಯಾಡೋ ಪ್ರಾಣಿಗಳಿಂದ ಕಾಪಾಡಿಕೊಳ್ಳೋಕೆ ಸಸ್ಯಗಳು ಪ್ರಾಣಿಗಳು ಪ್ರಯತ್ನ ಪಡುತ್ತವೆ. ಇಂತಹ ಉದಾಹರಣೆಯ ಪಟ್ಟಿ ದೊಡ್ಡದೇ ಇದೆ. ಇಲ್ಲಿ ರಾಸಾಯನಿಕ ಅಂಶಗಳ ಜೊತೆ ಭೌತಿಕ ಯಾಂತ್ರಿಕ ಅಂಶಗಳು ಮುಖ್ಯವಾಗುತ್ತವೆ ಅನ್ನೋದನ್ನ ಬಾಂಬೆಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಪ್ರೊಫೆಸರ್ ಅಭಿಜಿತ್ ಮಜುಮ್ದಾರ್ ಮತ್ತು ಅವರ ತಂಡದ ಸಂಶೋಧಕರು ಆಕರ ಕೋಶಕಗಳ ಭವಿಷ್ಯ ಮತ್ತು ಯಾಂತ್ರಿಕ ಅಂಶಗಳ ನಡುವಿನ ಸಂಬಂಧವನ್ನ ವಿಶದವಾಗಿ ವಿವರಿಸಿದ್ದು ರಿಸರ್ಚ್ ಮ್ಯಾಟರ್ಸ್ ಜಾಲತಾಣದಲ್ಲಿ ಪ್ರಕಟವಾಗಿದೆ. ಇಲ್ಲಿಯವರೆಗೂ ಕೇವಲ ರಾಸಾಯನಿಕ ಅಂಶಗಳೇ ನಿರ್ಧಾರಕ ಎಂದು ನಂಬಿದ್ದ ವಿಜ್ಞಾನ ಲೋಕಕ್ಕೆ ಇದೊಂದು ಅಚ್ಚರಿದಾಯಕ ಪಾಠವಾಗಿದೆ. ನಮ್ಮ ದೇಹದಲ್ಲಿನ ಒಂದೊಂದು ಅಂಗಕ್ಕೂ ಹಲವು ಬಗೆಯ ಜೀವಕೋಶಗಳು ಬೇಕಲ್ವೇ? ಕಣ್ಣೊಳಗಿನ ಬಗೆ ಬಗೆಯ ಜೀವಕೋಶಗಳು ಕರುಳಲ್ಲಿರುವ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಹಾಗೆ ಮೆದುಳಿನಲ್ಲಿರೋ ಜೀವಕೋಶಗಳು ಶ್ವಾಸಕೋಶದಲ್ಲಿರೋ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಇವುಗಳ ರಚನೆ, ಕಾರ್ಯವೈಖರಿ ಎಲ್ಲವೂ ವಿಶಿಷ್ಟ ಮತ್ತು ಅನನ್ಯ. ಆದರೆ ಒಂದು ಜೀವಕೋಶ ಸತ್ತರೆ ಅದರ ಜಾಗದಲ್ಲಿ ಮತ್ತೊಂದು ಬರಲೇಬೇಕು. ಅಥವಾ ಮಗುವೊಂದು ವಯಸ್ಕನಾಗುತ್ತಾ ಸಾಗಿದಾಗ ದೇಹ ಬೆಳೆದಂತೆ ಜೀವಕೋಶಗಳ ಸಂಖ್ಯೆಯಲ್ಲೂ ಹೆಚ್ಚಳ ಆಗಬೇಕು. ಅದಕ್ಕಾಗಿಯೇ ಸ್ಟೆಮ್ ಸೆಲ್ಸ್ ಅಂದರೆ ಆಕರ ಕೋಶಗಳು ಹೊಸ ಜೀವಕೋಶಗಳಿಗೆ ಜನ್ಮ ನೀಡುತ್ತವೆ. ಅಥವಾ ತಾವೇ ಮೆದುಳಿನ ಜೀವಕೋಶವಾಗಿಯೋ ಕರುಳಿನ ಜೀವಕೋಶವಾಗಿಯೋ ಅವಶ್ಯಕತೆಗೆ ತಕ್ಕಂತೆ ರೂಪ ತಳೆದು ಗಮ್ಯ ಕೇಂದ್ರದ ಭಾಗ ಆಗುತ್ತವೆ. ಮತ್ತಷ್ಟು ಸರಳವಾಗಿ ಹೇಳಬೇಕೆಂದ್ರೆ ಆಕರ ಕೋಶಗಳು ಕಲಿಸಿದ ಮೈದಾ ಹಿಟ್ಟಿನಂತೆ. ಅದರಿಂದ ಹೋಳಿಗೆಯೂ ಮಾಡಬಹುದು, ಪೂರಿಯ ರೂಪವನ್ನು ನೀಡಬಹುದು, ಕರಿಗಡುಬು ಮಾಡಬಹುದು, ಬೇಕರಿಯ ಸಕಲ ಉತ್ಪನ್ನಗಳನ್ನೂ ಮಾಡಬಹುದು ಅಲ್ವೇ? ಹಾಗೆ ಈ ಆಕರ ಕೋಶಗಳು ಯಾವ ಅಂಗವನ್ನು ಸೇರಿ

0: ಯಾವ ರೂಪ ಮತ್ತು ಗುಣಲಕ್ಷಣವನ್ನ ಪಡೆಯಬೇಕು ಅನ್ನೋದನ್ನ ರಾಸಾಯನಿಕ ಅಂಶಗಳು ನಿರ್ದೇಶಿಸುತ್ತವೆ ಅಂತ ತಿಳಿಯಲಾಗಿತ್ತು. ಆದರೆ ಅಜಿತ್ ಮಜುಂದಾರ್ ಮತ್ತು ತಂಡದ ವಿಜ್ಞಾನಿಗಳು ಸಾಬೀತುಪಡಿಸಿರೋ ಹಾಗೆ ಜೀವಕೋಶವು ತನ್ನ ಸುತ್ತಮುತ್ತಲಿನ ಮೇಲ್ಮೈಯ ವಿನ್ಯಾಸ, ಹಿಗ್ಗುವಿಕೆ, ಕುಗ್ಗುವಿಕೆ, ಬಿಗಿತ ಇಂತಹ ಅನೇಕ ಯಾಂತ್ರಿಕ ಭೌತಿಕ ಅಂಶಗಳ ಆಧಾರದ ಮೇಲೂ ತನ್ನ ಭವಿಷ್ಯವನ್ನ ತೀರ್ಮಾನಿಸುತ್ತವೆ. ಈ ಹೊಸ ಹೊಳಹು ಅಂಗಾಂಶ ಇಂಜಿನಿಯರಿಂಗ್ ಕ್ಯಾನ್ಸರ್ ಸಂಶೋಧನೆಗೆ ಹೊಸ ದಿಕ್ಕು ತೋರಿದೆ ಎನ್ನಬಹುದು.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
2: ಕ್ಷಮಾವಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಇದೀಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
2: ಹೇಳಿ ಹೇಳಿ ಸಾಕಾಯ್ತು.
3: ಏನಾಯ್ತು?
2: ಹೊಸ ಕಿಡ್ ಬ್ಯಾಗ್ ಬೇಕಿತ್ತು.
3: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
2: ಕರೆಕ್ಟ್.
3: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಂಕ್.
2: RBI ಹೇಳುತ್ತೆ
0: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಜಲಮೂಲಗಳನ್ನು ಹಾಗೂ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಜನತೆಗೆ ಕರೆ. ರೈಲ್ವೆ ಗೇಟ್ಗಳಲ್ಲಿ ಇತರ ವಾಹನ ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ, ರೈಲ್ವೆ ಸಚಿವ ವಿ ಸೋಮಣ್ಣ. ರಾಜ್ಯಾದ್ಯಂತ ನಾಳೆ ಶಾಲೆ ಪುನರಾರಂಭ, ಹೊಸ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿಗೆ ಉಪಕ್ರಮ. ಬಾನುಲಿಯಿಂದ ಸುಸಂಸ್ಕೃತ ಮನಸ್ಸುಗಳ ನಿರೂಪಣೆ, ಆಕಾಶವಾಣಿ 90 ವರ್ಷ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ಅಭಿಮತ. ಮುಂಗಾರು ಹಿನ್ನೆಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಸಮುದ್ರ ಆಧಾರಿತ ಮನರಂಜನಾ ಚಟುವಟಿಕೆಗಳಿಗೆ ನಾಳೆಯಿಂದ 3 ತಿಂಗಳ ನಿಷೇಧ. ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕಪ್ಗಾಗಿ ಇಂದು ಹಣಾಹಣಿ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್. ನೀರಿನ ಮೂಲಗಳನ್ನು ಪ್ಲಾಸ್ಟಿಕ್ ಹಾಗೂ ಇನ್ನಿತರ ತ್ಯಾಜ್ಯ ವಸ್ತುಗಳಿಂದ ಮುಕ್ತಗೊಳಿಸುವಂತೆ ಹಾಗೂ ಜೀವ ವೈವಿಧ್ಯ ಕಾಪಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಇಂದು ಜನತೆಗೆ ಕರೆ ನೀಡಿದ್ದಾರೆ. ಭಾರತೀಯರಲ್ಲಿ ಖಗೋಳ ವಿಜ್ಞಾನದ ಬಗ್ಗೆ ಇರುವ ವಿಶೇಷ ಆಕರ್ಷಣೆಯನ್ನು ಪ್ರಸ್ತಾಪಿಸಿರುವ ಪ್ರಧಾನಿಯವರು, ಬೆಂಗಳೂರು ಆಸ್ಟ್ರಾನಮಿಕಲ್ ಸೊಸೈಟಿ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿದೆ. ಇಲ್ಲಿ ವೀಕ್ಷಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಖಗೋಳ ಮಂಡಲ್ ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ನಾವೀನ್ಯತಾ ಕಾರ್ಯಕ್ರಮವನ್ನು ಆರಂಭಿಸಿದೆ ಎಂದು ಮನದಾಳದ ಮಾತಿನಲ್ಲಿ ತಿಳಿಸಿದ್ದಾರೆ. ರೈಲ್ವೆ ಗೇಟ್ಗಳಲ್ಲಿ ರಸ್ತೆ ವಾಹನ ಪ್ರಯಾಣಿಕರು ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಅವರು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪಟ್ಟಣದಲ್ಲಿ ಅಜ್ಜಂಪುರ ನಾಗವಂಗಲ ರಸ್ತೆ ರೈಲ್ವೆ ರಸ್ತೆ ಮೇಲ್ಸೇತುವೆ ಹಾಗೂ ಬೀರೂರು ಪಟ್ಟಣದಲ್ಲಿ ರೈಲ್ವೆ ಕೆಳಸೇತುವೆ ನಿರ್ಮಾಣದ ನೂತನ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ದೇಶದಲ್ಲಿ ರೈಲ್ವೆ ಎಲ್ಸಿ ಗೇಟ್ಗಳನ್ನು ತೆರವು ಮಾಡಿ ಮೇಲ್ಸೇತುವೆ ಕೆಳಸೇತುವೆ ನಿರ್ಮಿಸುವ ಕಾರ್ಯ ಮಾಡಲಾಗುತ್ತಿದೆ. ಈ ರೀತಿ ಗೇಟ್ಗಳ ಬದಲು ಸೇತುವೆಗಳನ್ನು ಮಾಡುವುದರಿಂದ ವಾಹನ ಸವಾರರು ರೈಲ್ವೆ ಗೇಟುಗಳಲ್ಲಿ ಕಾಯುವುದು ತಪ್ಪುತ್ತದೆ ಎಂದ ಅವರು, ಈಗಾಗಲೇ 707 ಕಾಮಗಾರಿ ಪೂರ್ಣಗೊಳಿಸಲಾಗಿದ್ದು ಪ್ರಸ್ತುತ 400ಕ್ಕೂ ಹೆಚ್ಚು ರೈಲ್ವೆ ಸೇತುವೆ ಕಾಮಗಾರಿಗಳು ನಡೆಯುತ್ತಿವೆ ಎಂದರು. ದೇಶದ 60ಕ್ಕೂ ಹೆಚ್ಚು ರೈಲು ನಿಲ್ದಾಣಗಳನ್ನು ಉನ್ನತೀಕರಣ ಮಾಡಲಾಗುತ್ತಿದ್ದು ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣವನ್ನು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು, ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ನಾಳೆ ವಿದ್ಯುಕ್ತವಾಗಿ ಶಾಲೆಗಳು ಪುನರಾರಂಭಗೊಳ್ಳಲಿದ್ದು, ಹೊಸ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಶಾಲಾ ದಾಖಲಾತಿಗಾಗಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಶಾಲೆಗೆ ಆಗಮಿಸುವ ಮಕ್ಕಳಿಗೆ ಗುಲಾಬಿ ಹೂವು ಮತ್ತು ಚಾಕಲೇಟ್ ನೀಡಿ ಆತ್ಮೀಯವಾಗಿ ಸ್ವಾಗತಿಸಲು ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮೋಹನ ದಂಡಿನ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 1,120 ಪ್ರಾಥಮಿಕ ಹಾಗೂ 163 ಪ್ರೌಢಶಾಲೆಗಳಿದ್ದು, ಈಗಾಗಲೇ ಶಾಲೆಗಳ ಪ್ರಾಂಗಣ ಸ್ವಚ್ಛಗೊಳಿಸಲಾಗಿದ್ದು ಸಿಂಗಾರಗೊಳಿಸಲಾಗಿದೆ. ಪ್ರವೇಶ ದಾಖಲಾತಿ ಪ್ರಕ್ರಿಯೆ ಜೂನ್ ಪೂರ್ತಿ ನಿರಂತರವಾಗಿ ನಡೆಯಲಿದೆ. ಜೊತೆಗೆ ಶಿಕ್ಷಕರು ಮನೆ ಮನೆಗೆ ತೆರಳಿ ಮಕ್ಕಳನ್ನು ಶಾಲೆಗೆ ದಾಖಲಿಸುವಂತೆ ಪಾಲಕರ ಮನವೊಲಿಸಲಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಾಲಾ ಹಬ್ಬವನ್ನು ಆಚರಿಸುವ ಮೂಲಕ ಶಾಲೆಗಳನ್ನು ಆರಂಭಿಸಲಾಗುವುದೆಂದು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಮೇಶ್ ತಿಳಿಸಿದ್ದಾರೆ. ಎಲ್ಲಾ ಶಾಲೆಗಳಲ್ಲಿ

0: ನಾಳೆ ಶಾಲಾ ಹಬ್ಬವನ್ನು ಆಚರಿಸಿ ಮಕ್ಕಳನ್ನು ಶಾಲೆಗೆ ಸ್ವಾಗತಿಸಲಾಗುವುದು. ಪೋಶೆಟ್ಟಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸರ್ಕಾರಿ ಶಾಲೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳನ್ನು ಶಾಲೆಗಳಿಗೆ ಆಹ್ವಾನಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬಾನುಲಿ ಒಂದು ಆಪ್ತ ಮಾಧ್ಯಮವಾಗಿದ್ದು ಅದು ನಿರಂತರವಾಗಿ ಸುಸಂಸ್ಕೃತ ಮನಸ್ಸುಗಳನ್ನು ರೂಪಿಸಿದೆ ಎಂದು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿ ನಿನ್ನೆ ಗಾಯನ ಸಮಾಜದಲ್ಲಿ ಏರ್ಪಡಿಸಿದ್ದ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಮಾತನಾಡಿದ ಅವರು, ಬಾನುಲಿ ಜನಮಾನಸದಲ್ಲಿ ಬೇರೂರಿರುವ ಪ್ರಬಲ ಮಾಧ್ಯಮವಾಗಿದ್ದು ಅತಿ ಹೆಚ್ಚು ಜನರಿಗೆ ತಲುಪುತ್ತಿದೆ. ಆಕಾಶವಾಣಿಯಲ್ಲಿ ಮನಸ್ಸನ್ನು ಅರಳಿಸುವ ಕಾರ್ಯಕ್ರಮಗಳು ಪ್ರಸಾರವಾಗುವುದರಿಂದ ಈ ಮಾಧ್ಯಮ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ಅದರಲ್ಲೂ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಇದರ ವ್ಯಾಪ್ತಿ ಮತ್ತಷ್ಟು ಹೆಚ್ಚಾಯಿತು ಎಂದು ಹೇಳಿದರು. ಉದ್ಘಾಟನಾ ಸಮಾರಂಭದಲ್ಲಿ ಬೆಂಗಳೂರು ಗಾಯನ ಸಮಾಜದ ಅಧ್ಯಕ್ಷ ಡಾಕ್ಟರ್ ಪ್ರಸಾದ್, ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಎಸ್ ಶಂಕರನಾರಾಯಣ ಪಾಲ್ಗೊಂಡಿದ್ದರು. ಸಾರಸ್ವತ ಸಿಂಚನ ಗೋಷ್ಠಿಯಲ್ಲಿ ಡಾಕ್ಟರ್ ಬಸವರಾಜ ಸಾದರ ಆಕಾಶವಾಣಿ ಸಾಹಿತ್ಯ ಕುರಿತು, ಡಾಕ್ಟರ್ ಎನ್ ರಘು ಆಕಾಶವಾಣಿ ಸಂಗೀತದ ಬಗ್ಗೆ ಹಾಗೂ ಡಾಕ್ಟರ್ ಎಂಎಸ್ ವಿದ್ಯಾ ಆಕಾಶವಾಣಿ ನಾಟಕಗಳ ಕುರಿತು ಮಾತನಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಗಾರು ಹಂಗಾಮಿನಲ್ಲಿ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ, ಹಿನ್ನೀರು ಹಾಗೂ ಸಮುದ್ರ ಆಧಾರಿತ ಸಾಹಸ ಮತ್ತು ಮನರಂಜನಾ ಚಟುವಟಿಕೆಗಳನ್ನು ನಾಳೆಯಿಂದ ಆಗಸ್ಟ್ 31ರವರೆಗೆ ಸಂಪೂರ್ಣ ನಿಷೇಧಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಲಕ್ಷ್ಮೀಪ್ರಿಯಾಕೆ ಆದೇಶ ಹೊರಡಿಸಿದ್ದಾರೆ. ಮುಂಗಾರು ಅವಧಿಯಲ್ಲಿ ಭಾರೀ ಮಳೆ, ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಳ, ಆಕಸ್ಮಿಕ ಪ್ರವಾಹ, ಸಮುದ್ರದ ಅಲೆಗಳ ಅಬ್ಬರ, ಬಲವಾದ ಗಾಳಿ ಸೇರಿದಂತೆ ವಿವಿಧ ಹವಾಮಾನ ಸಂಬಂಧಿತ ಅಪಾಯಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಆದೇಶದ ಪ್ರಕಾರ ಜಿಲ್ಲೆಯ ನದಿಗಳು, ಜಲಾಶಯಗಳು, ಹಿನ್ನೀರು ಪ್ರದೇಶಗಳು ಹಾಗೂ ಇತರ ಒಳನಾಡು ಜಲಮೂಲಗಳಲ್ಲಿ ವಿವಿಧ ಜಲಕ್ರೀಡೆಗಳು, ಸ್ಕೂಬಾ ಡೈವಿಂಗ್ ಹಾಗೂ ಇತರೆ ನೀರೊಳಗಿನ ಮನರಂಜನಾ ಚಟುವಟಿಕೆಗಳಿಗೆ ನಿಷೇಧ ವಿಧಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಆರಂಭವಾಗಿದ್ದು, ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಬಿತ್ತನೆಗೂ ಮುನ್ನ ರೈತರಿಗೆ ಉತ್ತಮ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಪೂರೈಕೆ ಹಾಗೂ ಸುರಕ್ಷಿತ ಕೀಟನಾಶಕಗಳ ಬಳಕೆ ಸಂಬಂಧ ರೈತರಿಗೆ ಅಗತ್ಯ ಮಾರ್ಗಸೂಚಿಯನ್ನು ನೀಡಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜಗಳ ಅಗತ್ಯ ದಾಸ್ತಾನು ಇದೆ. ರೈತರು ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕಳೆದ ಬಾರಿಯ ಚಾಂಪಿಯನ್ ಆಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಈ ಬಾರಿಯೂ ಕಪ್ ಗೆಲ್ಲುವ ತವಕದಲ್ಲಿದೆ. ರಜತ್ ಪಾಟೀದಾರ್ ನೇತೃತ್ವದ ಆರ್ಸಿಬಿ ತಂಡ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಅನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದೆ. ಗುಜರಾತ್ ಟೈಟಾನ್ಸ್ ಎರಡನೇ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೋಲಿಸಿ ಎರಡನೇ ಅವಕಾಶದಲ್ಲಿ ಫೈನಲ್ ಪ್ರವೇಶಿಸಿದೆ. ಟೂರ್ನಿಯಲ್ಲಿ ಸತತವಾಗಿ ಎರಡನೇ ಬಾರಿ ಫೈನಲ್ಸ್ ಪಂದ್ಯದಲ್ಲಿ ಆಡುತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭ ಹಾರೈಸಿದ್ದಾರೆ. ಇಂದು ನಡೆಯಲಿರುವ ಐಪಿಎಲ್ ಫೈನಲ್ ಪಂದ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಸಂಭ್ರಮಾಚರಣೆ ನಿಷೇಧಿಸಲಾಗಿದ್ದು ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಹಲವು ಸ್ಥಳಗಳಲ್ಲಿ ಹಾಗೂ ಕರಾವಳಿ ಮತ್ತು ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ, ನಾಗಮಂಗಲ ತಲಾ 6, ಕೊಟ್ಟಿಗೆಹಾರ ತಿಪಟೂರು ತಲಾ 5 ಸೆಂಟಿಮೀಟರ್ ಮಳೆಯಾಗಿದೆ. ರಾಜ್ಯದ ಗರಿಷ್ಠ ತಾಪಮಾನ 40.6 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೇ ಸಂಚಿಕೆಯಲ್ಲಿ ನೀಡಿದ ಸಮಾಜಮುಖಿ ಚಿಂತನೆ

0: ಸಾಧನೆಗಳು ಹಾಗೂ ರಾಷ್ಟಭಕ್ತಿಯ ಸಂದೇಶಗಳು ಪ್ರತಿಯೊಬ್ಬರಿಗೂ ಪ್ರೇರಣಾದಾಯಕವಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ರಾಮನಗರದಲ್ಲಿ ಇಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣ ಹೊರವಲಯದ ರಾಷ್ಟೀಯ ಹೆದ್ದಾರಿ 44ರಲ್ಲಿ ಇಂದು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ 6 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಲಮೂಲಗಳನ್ನು ಹಾಗೂ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಜನತೆಗೆ ಕರೆ. ರೈಲ್ವೆ ಗೇಟ್ಗಳಲ್ಲಿ ಇತರ ವಾಹನ ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ ರೈಲ್ವೆ ಸಚಿವ ವಿ ಸೋಮಣ್ಣ. ರಾಜ್ಯಾದ್ಯಂತ ನಾಳೆ ಶಾಲೆ ಪುನರಾರಂಭ. ಹೊಸ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿಗೆ ಉಪಕ್ರಮ. ಬಾನುಲಿಯಿಂದ ಸುಸಂಸ್ಕೃತ ಮನಸ್ಸುಗಳ ನಿರೂಪಣೆ. ಆಕಾಶವಾಣಿ 90 ವರ್ಷ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ಅಭಿಮತ. ಮುಂಗಾರು ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಸಮುದ್ರ ಆಧಾರಿತ ಮನರಂಜನಾ ಚಟುವಟಿಕೆಗಳಿಗೆ ನಾಳೆಯಿಂದ 3 ತಿಂಗಳ ನಿಷೇಧ. ಟಿ20 ಕ್ರಿಕೆಟ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ನಡುವೆ ಐಪಿಎಲ್ ಕಪ್ಗಾಗಿ ಇಂದು ಅಹಮದಾಬಾದ್ನಲ್ಲಿ ಹಣಾಹಣಿ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಇಲ್ಲೋಡು, ಇದು ನಿನ್ನ ಹೆಸರಿಗೆ
2: ಅಷ್ಟೇನ ಅವಸರ ಅತ್ತೆ?
1: ಅರೆ, ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
3: ಅದೇ ಅಜ್ಜಿ, ನಿಮ್ಮ ಹೆಸರಿಗೆ
4: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದ್ದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
1: ಹಾಗೆಲ್ಲ ಮಾತಾಡ್ಬೇಡಿ.
3: ಏನು
5: ಆರ್.ಬಿ.ಐ ಹೇಳುತ್ತೆ?
6: ಜಾಣರಾಗಿರಿ, ಜಾಗರೂಕರಾಗಿರಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ.
7: ಆಕಾಶವಾಣಿ ಕಾರವಾರ, ಕಿಸಾನವಾಣಿ.
8: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
7: ಆಕಾಶವಾಣಿ ಕಾರವಾರ. ಕೃಷಿಯೋದ್ಯಮ ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ.

0: ಇಂದಿನ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗಿ ಹೊನ್ನಾವರದ ನಯನ ಶ್ರೀಧರ್ ಭಾಗವತ್ ಅವರೊಂದಿಗೆ ಮಾತುಕತೆ.
1: ನಯನ ಶ್ರೀಧರ್ ಭಾಗವತ್ ಅವರೇ ನಮಸ್ಕಾರ.
2: ನಮಸ್ಕಾರ.
1: ಸುಮಾರು 2 ದಶಕಗಳಿಂದ ನಯನ ಬ್ಯೂಟಿ ಪಾರ್ಲರ್ನ ನಡೆಸಿಕೊಂಡು ಬರ್ತಾ ಇದ್ರಿ. ಸೌಂದರ್ಯ ಅಂದ್ರೆ ಏನು ನಿಮ್ಮ ದೃಷ್ಟಿಯಲ್ಲಿ?
2: ಅದು ಅವರವ್ರ ಮನಸ್ಸಿನೊಳಗೆ ಇರ್ತದೆ. ಸೌಂದರ್ಯ ಅಂದ್ರೆ ನಾವು ಹೇಳೋದಲ್ಲ, ನಾವು ಅಂದ್ರೆ ಜಸ್ಟ್ ಬಂದ್ರೆ ಐಬ್ರೋ ಮಾಡಿ ಮೇಕಪ್ ಮಾಡಿ ಆ ತರ ಮಾಡಿಕೊಡೋದು. ಸೌಂದರ್ಯ ಎಲ್ಲ ಅವರವ್ರೊಳಗೆ ಇರ್ತದೆ, ನಾವು ಮಾಡೋದಲ್ಲ, ಅದು ನಾವು ಕ್ರಿಯೇಟ್ ಮಾಡೋದಲ್ಲ.
1: ಬ್ಯೂಟಿ ಪಾರ್ಲರ್ಗೂ ಸೌಂದರ್ಯಕ್ಕೂ ನೇರವಾದ ಸಂಬಂಧ
2: ಇಲ್ಲ. ಇಲ್ಲ ಇಲ್ಲ, ಅವರವರಲ್ಲೇ ಇರ್ತದೆ, ಅದನ್ನ ಹೈಲೈಟ್ ಮಾಡೋದು ನಾವು ಅಷ್ಟೇ.
1: ಹೈಲೈಟ್ ಮಾಡ್ಲಿಕ್ಕೆ ಬ್ಯೂಟಿ ಪಾರ್ಲರ್ ಬೇಕು.
2: ಹೌದೌದೌದು ಹೌದು.
1: ಈಗ 22 ವರ್ಷದ ಹಿಂದಿನ ಒಂದು ದಿವಸಗಳನ್ನ ನೀವು ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಹೇಗಿತ್ತು ಪರಿಸ್ಥಿತಿ? ನಿಮ್ಮ ಈ ಒಂದು ಬ್ಯೂಟಿ ಪಾರ್ಲರ್ಗೆಲ್ಲ ಬೇಡಿಕೆ ಎಲ್ಲ ಹೇಗಿತ್ತು? ಜನರ ಪ್ರತಿಕ್ರಿಯೆ ಎಲ್ಲ ಹೇಗಿತ್ತು ಅವಾಗ?
2: ಆವಾಗಂದ್ರೆ ಜಸ್ಟ್ ಪಾರ್ಲರಿಗೆ ಬರ್ಲಿಕ್ಕೂ ಜನ ಒಂಥರ ಏನೋ ಮಾಡ್ತಿದ್ರು. ಈಗ ಆದ್ರೆ ಆಗಿಲ್ಲ, ಡೈರೆಕ್ಟ್ ಬರ್ತಾರೆ ಹೋಗ್ತಾರೆ. ಆವಾಗ ಒಂದು ಐಬ್ರೋಕ್ ಬರೋದಿದ್ರು, ಅಯ್ಯೋ ಪಾರ್ಲರಿಗೆ ಬಂದ್ರೆ ಜನ ಏನೋ ಹೇಳ್ತಾರೆ, ಆ ತರ ಮೆಂಟಾಲಿಟಿ ಇತ್ತು. ಈಗ ಹಾಗಿಲ್ಲ, ಯಾರು ಬೇಕಾದ್ರೂ ಬರ್ತಾರೆ, ಐಬ್ರೋ ಮಾಡ್ತಾರೆ, ಹೋಗ್ತಾರೆ. ಮತ್ತೊಂದು ಎಂತ ಕೇಳಿದ್ರೆ, ಪಾರ್ಲರಿಗೆ ಬರುವಾಗ ಅವ್ರು ಮನ್ಸಲ್ಲಿ ಏನಿರ್ತದೋ ಗೊತ್ತಿಲ್ಲ, ಏನೋ ಒಂಥರ ಪಾರ್ಲರಿಗೆ ಬಂದ್ರೆ ಜನ ಏನೋ ಹೇಳ್ತಾರೆ, ಯಾಕೆ ಹ್ಯಾಂಗ್ ಮಾಡೋದು ಅಂತ ನನಗೇನು ಗೊತ್ತಿಲ್ಲ. ನಾನು ಅದೇ ಹೇಳಿದೆ, ನೀವು ಐಬ್ರೋ ಮಾಡ್ತೀರಲ್ಲ, ಐಬ್ರೋ ಮಾಡಿ ಹೋಗಿ, ಯಾಕೆ ಆ ಕಡೆ ಈ ಕಡೆ ನೋಡೋದು ಯಾಕೆ, ನೀವು ನಿಮ್ಗೆ ಬೇಕಾ ನೀವು ಮಾಡೋಗಿ, ಹಾ ಹೆದರೋದು ಯಾಕೆ ನೀವು ಅಂತ ಕೇಳಿದ್ರೆ, ಇಲ್ಲ ಜನ ಏನೋ ಹೇಳ್ತಾರೆ, ಪಾರ್ಲರ್ ಅಂದರೆ ಏನು ಅದು ನಂಗೆ ಗೊತ್ತಿಲ್ಲ ಏನೇಳಿ. ಹಾ ಆ ಥರ, ಈಗ ಹಾಗೇನಿಲ್ಲ.
1: ಬ್ರಹ್ಮಾವರದ ರುಡ್ಸೆಟ್ನಲ್ಲಿ ನೀವು ತರಬೇತಿಯನ್ನ ಪಡ್ಕೊಂಡಿದ್ರಿ ಅಂತ ಹೇಳಿದ್ರಿ. ಈ ತರಬೇತಿಯ ಒಂದು ಅವಶ್ಯಕತೆ ಏನು? ಈ ಬ್ಯೂಟಿ ಪಾರ್ಲರ್ ಆಗ್ಬೋದು, ಟೈಲರಿಂಗ್ ಆಗ್ಬೋದು, ಇಂಥ ಒಂದು ತರಬೇತಿಯ ಅವಶ್ಯಕತೆ ಏನು?
2: ಹಾ, ನಾನು ಫಸ್ಟು ಸಿರ್ಸಿಯಲ್ಲಿ ಕಲ್ತಿದ್ದೆ. ಆ ನಂತರ ಸಿರ್ಸಿಯಲ್ಲಿ 3 ತಿಂಗಳ ಮಾಡಿದೆ. ಆವಾಗ ನಂಗೇನು ಧೈರ್ಯ ಬರಲಿಲ್ಲ, ಮತ್ತೆ ಅದು ಸಾಕಾಗಿ ಪ್ರಾಕ್ಟಿಕಲ್ ಇರಲಿಲ್ಲ ಅಲ್ಲಿ ಸಿರ್ಸಿಯಲ್ಲಿ. ಹಣ ಒಂದು ತಗೊಳ್ತಾರೆ ಬಿಟ್ಟರೆ

0: ಪ್ರಾಕ್ಟಿಕಲ್ ಇಲ್ಲ. ಆ ನಂತರ ನಾನು ಕುಮಟಾಕ್ ಬಂದೆ. ಕುಮಟಾದಲ್ಲೂ ನಂಗೆ ಪ್ರಾಕ್ಟಿಕಲ್ ಸರಿ ಆಗ್ಲಿಲ್ಲ. ಮತ್ತೆ ನಾನು ಕಲಿತು 2 ವರ್ಷ ಸುಮ್ಮನೆ ಮನೇಲಿ ಕೂತೆ. ಆ ನಂತರ ನನ್ನ ಫ್ರೆಂಡ್ ಕುಮಟಾದಲ್ಲಿ ಒಬ್ಳಿದ್ದು, ಅವಳು ನೀನು ಅಂದ್ರೆ ನಾನು ಕಾಲೇಜಿಗೆ ಬರುವಾಗ್ಲೇ ಐಬ್ರೋ ಎಲ್ಲ ಮಾಡ್ತಿದ್ದೆ. ಅದರಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ನಮ್ದು ಫ್ಯಾಮಿಲಿ ಬ್ರಾಹ್ಮಣ ಫ್ಯಾಮಿಲಿ ಅಲ್ವಾ, ಆವಾಗ ನಮ್ ತಂದೆಯವ್ರು ಏ ಮಗ ಅದೆಲ್ಲ ಬೇಡ, ಅದಕ್ಕೆಲ್ಲ ಹೋಗ್ಬೇಡ ನೀನು ಅಂತ ಹೇಳ್ತಿದ್ರು.
1: ಬ್ರಾಹ್ಮಣ ಫ್ಯಾಮಿಲಿ ಕಳಿಸುದಿಲ್ಲ,
0: ಕಳಿಸುದಿಲ್ಲ. ಆ ನಂತರ ಬೇಡ ಅಂತ ಹೇಳ್ತಿದ್ರ, ನಾನು ಸುಮ್ಮನೆ ಕೂತಿದ್ದೆ. ಆ ನಂತರ ನನ್ನ ಫ್ರೆಂಡು ಸಂಧ್ಯಾ ಅಂತ ಒಬ್ಳಿದ್ಲು ಕುಮಟಾದಲ್ಲಿ, ಅವಳು ನೀನು ಇಷ್ಟೆಲ್ಲ ಚೆನ್ನಾಗಿ ಮಾಡ್ತೆ ಯಾಕೆ ಸುಮ್ಮನೆ, ಧೈರ್ಯ ಬರುದಿಲ್ಲ ನಂಗೆ ಅಂತಂದೆ ಅವಳಿಗೆ. ನಿನಗೆ ಮಾಡ್ತಿದ್ದೆ ಅದು ನಂಗೆ ಬೇರೆಯವ್ರಿಗೆ ಮಾಡ್ಲಿಕ್ಕೆ ಧೈರ್ಯ ಬರುದಿಲ್ಲ, ಕಲಿತೆ ನಾನು 2-3 ಕಡೆಗೆ ಅಂತಂದಾಗ ಅವಳಂದ್ಲು ನೀನು ರೂಢಸೆಟ್ಟಿಗೆ ಹೋಗು. ನಿನ್ ಅವಳೇ ಎಲ್ಲ ಫಾರ್ಮ್ ಎಲ್ಲ ತರಿಸಿ ನಂಗೆ ಇಂಟರ್ವ್ಯೂ ಇಲ್ಲಿ ಬಂತು, ಇಲ್ಲಿ ಕುಮಟಾದಲ್ಲಿ ಬಂತು. ಇಂಟರ್ವ್ಯೂ ಎಲ್ಲ ತರಿಸಿ ಇಂಟರ್ವ್ಯೂ ಎಲ್ಲ ಕೊಟ್ಟೆ. ನಾನು ಹೋಗುವ ಐಡಿಯಾ ಇರಲಿಲ್ಲ ನಂದು, ಆವಾಗ ಆಗಲೇ ಮ್ಯಾರೇಜ್ ಆಗೋಗಿತ್ತು. ಮ್ಯಾರೇಜ್ ಆದ ನಂತರ ನನ್ನ ಮಗ ಹುಟ್ಟು 4-5 ತಿಂಗಳಿಗೆ ನಾನು ಸಿರ್ಸಿ ಕೋರ್ಸ್ ಹೋಗಿದ್ದು. ರೂಢಸೆಟ್ಟಿಗೆ ಹೋದಾಗ ನನ್ನ ಮಗ ಎಲ್ ಕೆ ಜಿ ಇದ್ನಲ್ಲವ, ಇದೇನು ಇವಳು ಸುಮ್ಮನೆ ಫಾರ್ಮ್ ಹಾಕಿದ್ದಾಳೆ, ನಾನೊಂದು ಇಂಟರ್ವ್ಯೂ ಕೊಟ್ಟು ಬರೋದು ಏನು ಹೋಗುದಿಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆನಂತರ ಮತ್ತೆ ಇಂಟರ್ವ್ಯೂ ಎಲ್ಲ ಆದ ನಂತರ ಅವರು ಕಾಲ್ ಮಾಡಿದ್ರ, ಮತ್ತೆ ಅವಳಿಗೆ ಕಾಲ್ ಮಾಡಿದೆ ಎಂತ ಮಾಡುದು ಹಿಂಗ್ ಬಂತು, ಹೋಗು ನೀನು ಧೈರ್ಯ ಬರ್ತದೆ ನಿನಗೆ ಹೋಗು ಅಂತಂದ್ರು ಹೇಳಿದ್ಲು ಅವಳು. ಮತ್ತೆ ಮನೆಯಲ್ಲೆಲ್ಲ ಕೇಳಿದೆ, ಮನೆಯಲ್ಲಿ ನನ್ನ ಮನೆಯವ್ರದ್ದು ತುಂಬಾ ಸಪೋರ್ಟ್ ಉಂಟು.
1: ಎಷ್ಟು ದಿವಸದ ತರಬೇತಿ, ಏನೇನು ಕಲ್ತ್ರಿ?
0: 1 ತಿಂಗಳ ಅಲ್ಲಿ, 1 ತಿಂಗಳ ಆದ್ರೆ ಪ್ರಾಕ್ಟಿಕಲ್ ಎಲ್ಲ ಅಲ್ಲಿ ಸ್ಕೂಲಿಗೆಲ್ಲ ತಗೊಂಡು ಹೋಗ್ತಾರೆ. ಹಾ, ಈ ಕಟ್ಟಿಂಗ್ ಎಲ್ಲ ಉಂಟಲ್ಲ, ಎಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಒಂದು 15 ದಿವಸ ಪ್ರಾಕ್ಟಿಕಲ್ ತೇರಿ ಮಾಡಿದ್ರೆ ಉಳಿದಿದ್ದಿಂದಲ್ಲಿ ಪ್ರಾಕ್ಟಿಕಲ್ಲೇ. ಅಲ್ಲಿಗೆ ಹೋಗಿ ಬಂದ ನಂತರ ನೋಡಿ ಫುಲ್ ಧೈರ್ಯ ಬಂತು. ಮತ್ತೆ ಅವರು ಇದು ಮಾಡ್ತಾರೆ, ಕೋಚಿಂಗ್ ಕೊಡ್ತಾರೆ ಅಲ್ಲಿ, ಎಲ್ಲ ಕೊಡ್ತಾರೆ ಅಲ್ಲಿ, ಫುಲ್ ಧೈರ್ಯನು ತುಂಬುತ್ತಾರೆ. ಮತ್ತೆ ಅದ್ರ ನಂತರ ನಾನು ಇಲ್ಲಿ ಬಂದು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಅದನ್ನು ಮಾಡಿದೆ, 60,000 ಕೊಟ್ರು, ಅದರಲ್ಲೇ ನಾನು ಶುರು ಮಾಡಿದ್ದು.
1: ಸರಿ, ಈಗ ನೀವು ಹೇರ್ ಕಟಿಂಗ್ ಆಗ್ಬೋದು ಅಥವಾ ಐಬ್ರೋಸ್ ಅಂತ ಹೇಳಿದ್ರಿ ಅಥವಾ ಬೇರೆ ಕಲರಿಂಗ್ ಆಗ್ಬೋದು ಇಂಥದನ್ನೆಲ್ಲ ಮಾಡ್ತೀರಿ, ಬ್ಯೂಟಿ ಪಾರ್ಲರ್ ನ ಪ್ರಾರಂಭ ಮಾಡುವುದಕ್ಕೆ ತರಬೇತಿಯನ್ನು ಪಡ್ಕೊಂಡ ನಂತರ ಒಂದು ಘಟಕವನ್ನ ಪ್ರಾರಂಭ ಮಾಡಬೇಕಿದ್ರಿ ಮೂಲಭೂತವಾಗಿ ಏನೇನು ಬೇಕಾಗ್ತದೆ?
0: ಅಂದ್ರೆ ಶಾಪ್ ಹಾಕ್ಬೇಕಾದ್ರೆ ಚೇರು, ಮತ್ತೆ
1: ಅದಕ್ಕಂತಲೇ ಪ್ರತ್ಯೇಕವಾದಂತ ಒಂದು ಚೇರ್ ಇದೆ, ಈಗ ಡೆಂಟಲ್ ಇದು ಚೇರ್ ಬೇರೆ.
0: ಹೌದು ಆ ತರ ಅಲ್ಲ, ಹೌದು ಅದ್ರದ್ದು. ಮತ್ತೆ ಫರ್ನಿಚರ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ, ಅದೆಲ್ಲನೂ ನಾನು ಓನೇ ಮಾಡ್ಕೊಂಡಿದ್ದು.
1: ಹೇಗೆ ಓನ್ ಅಂದ್ರೆ?
0: ಅಂದ್ರೆ ನಂದು ಇದು ಪಾರ್ಲರ್, ಇದರಲ್ಲೇ ಮಾಡ್ಕೊಂಡಿದ್ದು. ಹಾ, ಅದೆಲ್ಲ ಹೌದು.
1: ಎಷ್ಟು ಖರ್ಚು ಬಂತ ಅವಾಗ? 60,000 ಸಾಲ ತಗೊಂಡ್ರಿ?
0: ಹೌದು. ಇಲ್ಲ, ಕೈಯಿಂದ ಹಾಕ್ಲಿಲ್ಲ ನಾನು, ಅದ್ರಲ್ಲೇ ಮಾಡಿ ಬಂದ ದುಡ್ಡಿಂದನೇ ನನಗೆ ಮತ್ತೇನೇನ್ ಬೇಕೋ ನಾನು ತಗೊಂಡಿದ್ದು. ಈಗ 2 ಎಂಬ್ರಾಯ್ಡ್ರಿ ಮಷಿನ್ ತಗೊಂಡಿದ್ದೆ, ಒಂದು ಎಂಬ್ರಾಯ್ಡ್ರಿ ಮಷಿನ್ ಇದರಲ್ಲಿ ಎಲ್ಲಿ ಸಾಲ ಮಾಡಿ ತಗೊಂಡಿದ್ದು, ಅದು ಕಂತು ಆಗಿದೆ ಅದು. ಈಗ ಮತ್ತೊಂದು ಇದನ್ನ ನಾನು ಕೈಯಿಂದ ದುಡ್ಡು ಹಾಕಿ ತಗೊಂಡಿದ್ದು.
1: ಎಂಬ್ರಾಯ್ಡ್ರಿ ಬಗ್ಗೆ ಮತ್ತೆ ಸ್ವಲ್ಪ ಮಾತಾಡುವ. ಈಗ ಈ ಬ್ಯೂಟಿ ಪಾರ್ಲರ್ ಬಗ್ಗೆ ಸ್ವಲ್ಪ ಹೇಳಿ, ಚಿಕ್ಕ ಮಕ್ಕಳು ಕೂಡ ಬರ್ತಾರೆ ಅಥವಾ ಒಂದು ಮದುವೆಗೆ ಸಿದ್ಧವಾದಂತಹ ಒಂದು ಮದುಮಗಳು ಕೂಡ ಬರಬಹುದು, ಇದರಲ್ಲಿ ಏನು ವ್ಯತ್ಯಾಸ ಇದೆ? ಅವರಿಗೆ ಮಾಡುವಂತಹ ಡ್ರೆಸ್ ಆಗ್ಬೋದು ಅಥವಾ ಅವರಿಗೆ ಏನು ಐಬ್ರೋ ಆಗ್ಬೋದು ಅಥವಾ ಹೇರ್ ಕಲರಿಂಗ್ ಆಗ್ಬೋದು ಅಥವಾ ಅರೇಂಜ್ಮೆಂಟ್ ಆಗ್ಬೋದು, ಇದರ ಬಗ್ಗೆ?
0: ಅಂದ್ರೆ ಮದುವೆ ಮೇಕಪ್ ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗಿ ಮಾಡೋದು. ಆ ಕಟ್ಟಿಂಗ್ ಎಲ್ಲ ಅಂತಂದ್ರೆ ಇಲ್ಲಿ ಪಾರ್ಲರಿಗೆ ಬರ್ತಾರೆ, ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಮಾಡ್ತೇನೆ ನಾನು, ಪಾರ್ಲರಿಗೆ ಬರ್ತಾರೆ.
1: ಸ್ವಲ್ಪ ಒಂದು ಮದುಮಗಳನ್ನ ಒಂದು ಮೇಕಪ್ ಅಂದ್ರೆ ಏನೇನು ಇರ್ತದೆ?
0: ಮದುಮಗಳ ಮೇಕಪ್ ಅಂದ್ರೆ ಫೌಂಡೇಶನ್ ಹಚ್ಚಬೇಕು, ಹೈಲೈಟರ್ ಹಾಕಬೇಕು, ಮತ್ತೆ ಪ್ರೈಮರ್ ಹಾಕಬೇಕು, ಕನ್ಸೀಲರು, ಮತ್ತೆ ಐ ಶೇಡೋ, ಮತ್ತೆ ಹೈಲೈಟ್ರು, ಲಿಪ್ಟಿಕ್ಕು, ಐಬ್ರೋ ಪೆನ್ಸಿಲು, ಮತ್ತೆ ಐಲೈನರು, ಐ ಶೇಡೋ, ಇಷ್ಟಿದ್ರೆ ಸಾಕು, ಒಂದೇ ಮದುಮಗಳನ್ನ ರೆಡಿ ಮಾಡಬಹುದು.
1: ಈಗ ಪೂರ್ವ ಸಿದ್ಧತೆ ಅಂದ್ರೆ ಎಷ್ಟು ಹೊತ್ತು ಇಂಥ ಒಂದು ತಯಾರಿ ಬೇಕಾಗ್ತದೆ ಮತ್ತೆ ಮೇಕಪ್ ಮಾಡ್ಲಿಕ್ಕೆ?
0: ಹೌದು, 1 ತಾಸಲ್ಲಿ ಅಂದ್ರೆ ಸಾರಿ ಡ್ರಿಪ್ಪಿಂಗು, ಮೇಕಪ್, ಮತ್ತೆ ಹೇರ್ ಸ್ಟೈಲ್ ಇಷ್ಟು ಬರ್ತದೆ, 1-1.5 ತಾಸು ಬೇಕು.
1: ಈಗ ನೈಸರ್ಗಿಕವಾಗಿರುವಂತಹ ಒಂದು ಬಣ್ಣವನ್ನ ಅಥವಾ ಇದನ್ನ ಬಳಕೆ ಮಾಡಬೇಕು ಅಂತ ಹೇಳ್ತೀವಿ, ಈಗ ಆರ್ಟಿಫಿಷಿಯಲ್ ಆದ್ರೆ ಅದು ಬೇರೆ ಬೇರೆ ಅಲರ್ಜಿಕ್ ರಿಯಾಕ್ಷನ್ ಕೂಡ ಆಗಬಹುದು ಅಂತ ಹೇಳಿ, ಇದರ ಆಯ್ಕೆ ಎಲ್ಲ ಹೇಗೆ?
0: ಅದು ಹೌದು, ಆದ್ರೆ ಇಲ್ಲಿಗ ಬೆಂಗಳೂರು ಕಡೆಗೆಲ್ಲ ಆದ್ರೆ ತುಂಬಾ ಹೈ ಮೇಕಪ್ ಮಾಡ್ತಾರೆ, ಇಲ್ಲಿ ನಮ್ಮ ಕಡೆಗೆ ಹೈ ಮೇಕಪ್ ಬೇಡ ಅಂತ ಹೇಳ್ತಾರೆ. ಹೌದು, ನಾರ್ಮಲ್ಲೇ ಮಾಡೋದು, ನಾರ್ಮಲ್ಲೇ ಮತ್ತೆ ನಾವು ಈಗ ಆರ್ ಸಿದು ಪ್ರಾಡಕ್ಟ್ ಅಂತ ಬರ್ತದೆ, ಅದು ತುಂಬಾ ಚೆನ್ನಾಗಿ ಉಂಟು. ಆರ್ ಸಿ ಇದು ಫೌಂಡೇಶನ್. ಹಾ.

0: ಅದು ಕಂಪನಿ ಕಂಪನಿ ಅದು ಅದನ್ನ ಯೂಸ್ ಮಾಡ್ತೇವೆ, ಚೆನ್ನಾಗಿರ್ತದೆ.
1: ನೈಸರ್ಗಿಕ ಬಣ್ಣ ಅಂತದೆಲ್ಲ ಉಪಯೋಗಿಸುದಿಲ್ಲ?
0: ಇಲ್ಲ ಇಲ್ಲ, ಅಂದ್ರೆ ನಾರ್ಮಲ್ಲೇ ಇರ್ತದೆ ನಮ್ದು ಮೇಕಪ್ ಎಲ್ಲ. ಅಂದ್ರೆ ಅಷ್ಟು ಹೈ ಬೇಡ ಅಂತ ಹೇಳ್ತಾರೆ ಈ ಕಡೆಯವರು. ಬೆಂಗಳೂರು ಕಡೆಯವ್ರು ಬಂದ್ರೆ, ಈಗ ನಾನು ಫೋಟೋಶೂಟ್ ಮೇಕಪ್ ಎಲ್ಲ ಮಾಡ್ತೆ, ಅವ್ರದ್ದೆಲ್ಲ ಹೈ ಇರ್ತದೆ. ಅಂದ್ರೆ ಕೇಳಿ ಮಾಡುದು, ಮಾಡುವಾಗ ನಿಮ್ಗೆ ನಾರ್ಮಲ್ ಬೇಕಾ ಸ್ವಲ್ಪ ಜಾಸ್ತಿ ಬೇಕಾ ಏನು. ಅವರು ಫೋಟೋಶೂಟ್ ನವ್ರು ಹೆಚ್ಚಾಗಿ ಜಾಸ್ತಿನೇ ಇರ್ತದೆ. ನಂದು ಡೈಲಿ ಬೆಳಿಗ್ಗೆ ಫೋಟೋಶೂಟ್ ಮೇಕಪ್ ಇರ್ತದೆ. ಹಾ,
1: ಈಗ ಎಷ್ಟೋ ಸರಿ ಮೇಕಪ್ ಮಾಡಿದ ನಂತರ ಆ ವ್ಯಕ್ತಿಯನ್ನ ಗುರುತಿಸುವುದೇ ಸ್ವಲ್ಪ ಕಷ್ಟ ಆಗ್ತದೆ ಅಂತ ನಾವು ಕೇಳಿದೀವಿ. ಆ ಮದುಮಗಳನ್ನಂತೂ ಗುರುತಿಸುವುದು ಬಹಳ ಕಷ್ಟ ಆಗ್ತಿರುತ್ತೆ. ಈ ಬದಲಾವಣೆ ಅಗತ್ಯ ಇದೆಯಾ ಅಂತ?
0: ಇಲ್ಲ, ಅದೇ ನಾನು ಹೇಳಿದ್ದು ನಿಮ್ಗೆ. ಈಗ ಬೆಂಗಳೂರು ಕಡೆಯವರು ಹೈ ಮೇಕಪ್ ಮಾಡ್ತಾರೆ, ಅದು ಮುಖದ ಶೇಪೆ ಚೇಂಜ್ ಆಗ್ತದೆ ಬೆಂಗಳೂರು ಮಂಗಳೂರು ಕಡೆಯವೆಲ್ಲ. ಇಲ್ಲಿ ನಮ್ದು ನಾರ್ಮಲ್ ಇರ್ತದೆ, ಮುಖ ಚೇಂಜ್ ಆಗುದಿಲ್ಲ. ಹಾ, ನಾವು ಜಾಸ್ತಿ ಮಾಡಿದ್ರು ಅವರು ಇದು ಬೇಡ ತೆಗೀರಿ ವಾಪಸ್ ಮತ್ತೆ ನಮ್ದು ಮುಖ ಇದಾಗಿ ಮಾಡಿ ಅಂತ ಹೇಳ್ತಾರೆ.
1: ಅಂದ್ರೆ ಒಂದ್ಸರಿ ಹಾಕಿದ ಮೇಲೆ ಮತ್ತೆ ಚೇಂಜ್ ಮಾಡ್ತಾರೆ?
0: ಹೌದು. ಹಾ, ನಾವು ಜಾಸ್ತಿ ಮಾಡಿದ್ರೆ ಇದು ಬೇಡ ನಂಗೆ, ನಾರ್ಮಲ್ ಇರ್ಲಿ, ಕಾಂಪ್ಯಾಕ್ಟ್ ಪೌಡರ್ ಹಚ್ಚಿ ಲಿಪ್ಟಿಕ್ ಹಚ್ಚಿ ಕಡೆಗೆ ಹಚ್ಚಿ ಸಾಕು ಅಂತ ಹೇಳ್ತಾರೆ. ಟೀಕೌಡ ಇವರು ಒಪ್ಪುದಿಲ್ಲ ಅದಕ್ಕೆ. ಹಾ ಹಾ,
1: ಈಗ ಒಬ್ಬರ ಒಂದು ಮುಖವನ್ನ ನೋಡಿದಾಗ ಇವರಿಗೆ ಸೂಟ್ ಆಗುವಂತಹ ಮೇಕಪ್ ಯಾವ್ದು ಅಂತ ಮೊದಲೇ ನಿರ್ಧಾರ ಮಾಡಬಹುದಾ?
0: ಗೊತ್ತಾಗ್ತದೆ. ಹೌದು ಹೌದು ಹೌದು, ಅವ್ರದ್ದು ಮುಖ ನೋಡಿದ ಕೂಡ ಗೊತ್ತಾಗ್ತದೆ.
1: ಇಷ್ಟು ಸಾಕು
0: ಅಲ್ಲ, ನಾವು ಫಸ್ಟ್ ಮೇಕಪ್ ಮಾಡುವಾಗ್ಲೇನೆ ಕೇಳುದು, ಮತ್ತೆ ಮೇಕಪ್ ಮಾಡಿದ ನಂತರ ರಿಮೂವ್ ಮಾಡೋದು ಭಾರಿ ಕಷ್ಟ. ಅದು ವಾಟರ್ ಪ್ರೂಫ್ ಇರ್ತದ, ರಿಮೂವ್ ಮಾಡೋದು ಕಷ್ಟ. ನಾವು ಫಸ್ಟ್ ಕ್ರೀಮ್ ಹಚ್ಚುವಾಗ್ಲೇನೆ ನಿಮ್ಗೆ ನಾರ್ಮಲ್ ಬೇಕಾ ಹೈ ಬೇಕಾ ಮೀಡಿಯಂ ಬೇಕಾ ಏನ್ ಬೇಕಂತ ಕೇಳೇ ಮಾಡೋದು.
1: ಈಗ ಎಷ್ಟೋ ಸರಿ ಮದುಮಗಳಾಗುವವರಿಗೆ ಮೊದಲು ಬ್ಯೂಟಿ ಪಾರ್ಲರ್ಗೆ ಹೋಗಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಿ?
0: ನಾರ್ಮಲ್ ಮೇಕಪ್ ಮಾಡ್ತಾರೆ ಅವರಿಗೆ. ಅಲ್ಲ, ಈ ಕಡೆಯವರೆಲ್ಲ ನಾರ್ಮಲ್ ಮೇಕಪ್ ಮಾಡುದು, ಹೈ ಮೇಕಪ್ ಯಾರು ಮಾಡುದಿಲ್ಲ, ನಾರ್ಮಲ್ಲೇ ಮಾಡುದು.
1: ಸರ್, ಈಗ ಮೇಕಪ್ನ ವಿಚಾರ ಆಯ್ತು, ಈ ಹೇರ್ ಸ್ಟೈಲ್ ನ ಬಗ್ಗೆ, ಹೇರ್ ಕಲರಿಂಗ್ ಬಗ್ಗೆ ಹೇಳಿ.
0: ಹಾ, ಹೇರ್ ಸ್ಟೈಲ್ ಅಂದ್ರೆ ಅವ್ರವ್ರ ಕೂದ್ಲ ಮೇಲೆ ಡಿಪೆಂಡ್ ಆಗಿರ್ತದ, ಅವ್ರವ್ರು ಯಾವ ಯಾವ್ದು ಹೇಳ್ತಾರೆ. ಹಾ, ಕರ್ಲಿ ಹೇರ್ ಇರ್ತದೆ, ಸಿಲ್ಕಿ ಹೇರ್ ಇರ್ತದೆ. ಎಲ್ಲದು ಸಿಲ್ಕಿ ಹೇರಿಗೆ ಎಲ್ಲದು ಹೇರ್ ಸ್ಟೈಲ್ ಸೂಟ್ ಆಗುದಿಲ್ಲ, ಕರ್ಲಿ ಹೇರಿಗೆ ಎಲ್ಲದು ಸೂಟ್ ಆಗ್ತದೆ. ಅವ್ರವ್ರು ಯಾವ್ದು ಬೇಕು ಹೇಳ್ತಾರ ಕೇಳಿ. ಈಗೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಹೇರ್ ಸ್ಟೈಲ್ ಎಲ್ಲ ಪಿಕ್ ತೆಗೆದು ತೋರಿಸ್ತಾರೆ, ಈ ತರ ಮಾಡಿ ಈ ತರ ಮಾಡಿ ಅಂತ ತೋರಿಸ್ತಾರೆ. ಆ ತರ ಮಾಡಿದ್ರೆ ಆಯ್ತು. ಆ ತರ
1: ನೀವು ಕೂಡ ಅದನ್ನೆಲ್ಲ ಕಲ್ತಿರ್ಬೇಕು.
0: ಹಾ,
1: ನೀವು ತರಬೇತಿ ಪಡೆಯುವ ಸಂದರ್ಭದಲ್ಲಿ ಇದೆಲ್ಲ ಕಲ್ತಿದ್ರು ಅಥವಾ ಆನಂತರ ಕಲ್ತ್ರ?
0: ಇಲ್ಲ, ಕಲ್ತಿದ್ದೆ. ಅದೇ ರೂಟ್ ಸೆಟ್ ಅಲ್ಲಿ ಎಲ್ಲ ಮಾಡಿದ್ದಾರೆ. ಆಕ್ಚುಲಿ ನಾನು ಇಲ್ಲಿ ಮುರುಡೇಶ್ವರ ಆರ್ ಎನ್ ಶೆಟ್ಟಿದು ಡಿಪ್ಲೊಮಾ ಕಾಲೇಜ್ ಉಂಟಲ್ಲ, ಅಲ್ಲಿ ಕಂಟಿನ್ಯೂ 4 ವರ್ಷ ಕ್ಲಾಸ್ ತಗೊಂಡಿದ್ದೆ. ಹಾ, ಇಲ್ಲೇ ಅವರು 60 ಜನರು ಕೊಡ್ತಾರೆ, 60 ಜನ 30-30 ಜನರಿಗೆ ಒಂದೊಂದು ಬ್ಯಾಚ್, ಅದು ಕ್ಲಾಸ್ ತಗೊಂಡಿದ್ದೆ ನಾನು, ಕಡೆಗೆ ಬಿಟ್ಟೆ, ಆಗುದಿಲ್ಲ.
1: ಸ್ವಲ್ಪ ಈ ಹೇರ್ ಕಲರಿಂಗ್ ಬಗ್ಗೆ ಹೇಳಿ.
0: ಹೇರ್ ಕಲರಿಂಗ್ ಅಂದ್ರೆ ಬ್ಲ್ಯಾಕ್ ಹೇರ್, ಬ್ಲ್ಯಾಕ್ ಕಲರು, ಹಾ ಬರ್ಗೇಂಡಿ, ರೆಡ್ಡು. ಅಂದ್ರೆ ಈಗ ಸ್ಟ್ರೈಟ್ನಿಂಗ್ ಮಾಡ್ತಾರಲ್ಲ, ಸ್ಟ್ರೈಟ್ನಿಂಗ್ ಮಾಡಿದಾಗ ಹೈಲೈಟ್ ಮಾಡ್ತಾರೆ, ಆವಾಗ ರೆಡ್ಡು ಬರ್ಗೆಂಡಿ ಡಾರ್ಕ್ ಬರ್ಗೆಂಡಿ ಅದೆಲ್ಲ ಯೂಸ್ ಆಗ್ತದೆ, ಇಲ್ಲಾಂದ್ರೆ ನಾರ್ಮಲಿ ಅಂದ್ರೆ ಯೂಸ್ ಆಗುದಿಲ್ಲ. ಅದು ಬ್ಲ್ಯಾಕು ಮತ್ತೆ ನ್ಯಾಚುರಲ್ ಬರ್ಗೆಂಡಿ ಇರ್ತದಲ್ಲ ಅದೇ ಯೂಸ್ ಆಗುದು.
1: ಈಗ ಹೆಚ್ಚು ಸ್ಟೈಲ್ ಮಾಡುವಂತಹ ವ್ಯಕ್ತಿಗಳು ಯಾರು ಅಂತ, ಕಾಲೇಜ್ ವಿದ್ಯಾರ್ಥಿನಿಯರೋ ಅಥವಾ ಬೇರೆ ಜಾಬ್ಗೆ ಹೋಗುವವರ?
0: ಅದು ನಾ ಹೇಳಿದ್ರೆ ತಪ್ಪಾಗ್ತದ. ಇಲ್ಲ ಇಲ್ಲ,
1: ಎಲ್ಲ ಏಜ್ ಗ್ರೂಪಿನವರು ಇರ್ತಾರೆ.
0: ಅಲ್ಲ ಇರ್ತಾರೆ, ಆದ್ರೆ ಕಾಲೇಜ್ ಹೆಣ್ಮಕ್ಳು ಬಂದ್ರೆ ಐಬ್ರೋ ಕಟಿಂಗ್ ಅಷ್ಟೇ ಅವ್ರದ್ದು. ಮೀಡಿಯಂ ಏಜ್ ಅವ್ರು ಇರ್ತಾರಲ್ಲ 40-45, ಅವ್ರದ್ದು ಫೇಶಿಯಲ್ ಎಲ್ಲ ಇರ್ತದೆ, ಬ್ಲೀಚು. ಸ್ವಲ್ಪ ಏಜ್ ಆದವ್ರದ್ದು ಏನು ಇರುದಿಲ್ಲ, ಡೈ ಇರ್ತದೆ, ಹೇರ್ ಡೈ, ಹೇರ್ ಡೈ, ಹೇರ್ ಡೈ ಇರ್ತದೆ ಅಷ್ಟೇ. ಈ ಮೀಡಿಯಂ 40-45 ಇರ್ತದಲ್ಲ ಅವರೇ ಬರೋದು ಜಾಸ್ತಿ.
1: ಸರಿ, ತಲೆಗೂದಲಿನ ಆರೋಗ್ಯ ಕಾಪಾಡಿಕೊಳ್ಳಬೇಕಿದ್ರೆ ನಿಮ್ಮ ಟಿಪ್ಸ್ ಏನು?
0: ವಾರಕ್ಕೆ 3 ಸಲ ಆಯಿಲ್ ಮಸಾಜ್ ಮಾಡಬೇಕು. ಅಂದ್ರೆ ಪಾರ್ಲರಿಗೆ ಹೋಗಿ ಮಾಡ್ಬೇಕಂತಿಲ್ಲ, ಮನೆಯಲ್ಲೇನೆ ಆಯಿಲ್ ಮಸಾಜ್ ಮಾಡಿ ಮರ್ದಿನ ತಲೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು. ಅದು ನಾವು ಇದು ತೆಂಗಿನೆಣ್ಣೆಗೆ ಬೆಳ್ಳುಳ್ಳಿ ಹಾಕಿ ಆಯಿಲ್ ಮಸಾಜ್ ಮಾಡ್ತೇವೆ. ಈ ಪಾರ್ಲರ್ ಅಲ್ಲಿ ಆಯಿಲ್ ಮಸಾಜ್ ಅಂತ ಬಂದ್ರೆ ಅದು ಮಾಡ್ತೇವೆ, ಅದು ತುಂಬಾ ಚೆನ್ನಾಗಿರ್ತದೆ. ಡ್ಯಾಂಡ್ರಫ್ ಮತ್ತೆ ಹೇರ್ ಫಾಲ್ ಎಲ್ಲ ಆಗುದೆಲ್ಲ ಕಡಿಮೆ ಆಗ್ತದೆ.
1: ಎಷ್ಟು ಜನರಿಗೆ ಆಸಕ್ತಿ ಇರ್ತದೆ, ತುಂಬಾ ನೀಲವೇಣಿ ಆಗಬೇಕು ಅಂತ, ಉದ್ದ ಕೂದಲು ಬೇಕು ಅಂತ, ಕೆಲವರಿಗೆ ಚಿಕ್ಕ ಕೂದಲು ಇದ್ದು ತೊಂದರೆ ಇಲ್ಲ ಅಂತ ಇರ್ತದೆ, ಉದ್ದ ಕೂದಲು ಪಡಿಬೇಕಿದ್ರೆ ಏನ್ ಮಾಡ್ಬೇಕು?
0: ಉದ್ದ ಕೂದಲು ಅಂದ್ರೆ ಹೆರಿಡಿಟಿ. ಹೌದು, ಈಗ ಕೆಲವರು ಬಂದು ನಂಗೆ ಐಬ್ರೋ ಕೂದಲಿಲ್ಲ ಅಂತ ಹೇಳ್ತಾರೆ, ಅದು ಎಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಇಲ್ಲ ಇಲ್ಲ, ತಾನೇನ್ ತಾನೇ ಬರ್ಬೇಕು, ಅದು ಬಿಟ್ರೆ ನಮ್ಮಿಂದ ಆಗುದಿಲ್ಲ, ಅದು ತಾನೇನ್ ತಾನೇ ಇರ್ತದೆ. ಈ ಕೆಲವರು ಕಟ್ ಮಾಡ್ದಂಗು ಕೂದಲು ಉದ್ದಾಗ್ತಾ ಇರ್ತದೆ, ಹೇಗೆ ಅವ್ರು ಏನೇನು ಹಾಕಿರುದಿಲ್ಲ ಅದಕ್ಕೆ. ಈ ಕೆಲವರು ಹಾಕ್ತಾನೆ ಇರ್ತದೆ, ಅವ್ರದ್ದು ಕೂದಲು ಉದುರ್ತಾನೆ ಇರ್ತದೆ, ಹಾಗಲ್ಲ, ಅದು ನ್ಯಾಚುರಲ್ ಆಗೇ ಬರ್ತದೆ ಅದು.

0: ಆಮೇಲೆ ನಯನವರೀಗ ಬಣ್ಣ ಹಾಕುವುದು ಎಷ್ಟು ಕಷ್ಟವೋ ಬಣ್ಣವನ್ನು ತೆಗೆಯುವುದು ಕೂಡ ಅಷ್ಟೇ ಕಷ್ಟ ಅಂತ. ಈ ವೇಷ ಕಳಚುವುದು ಹೇಗೆ?
1: ಮೇಕಪ್ ರಿಮೂವರ್ ಇರ್ತದಲ್ಲ, ಹಾ ಅದರಿಂದ ಹೌದು ಸ್ಪ್ರೇ ಮಾಡಿಬಿಟ್ರಾಯ್ತು, ಕಾಟನ್ ಇಂದ ಒರೆಸಿದ್ರಾಯ್ತು. ಇಲ್ಲ ಇಲ್ಲ ಇಲ್ಲ ಇಲ್ಲ, ಏನು ಆಗುದಿಲ್ಲ. ಇಲ್ಲ ಇಲ್ಲ ಅಂತಂದ್ರೆ ನೀವು ತೆಂಗಿನೆಣ್ಣೆ ಇರ್ತದಲ್ಲ, ತೆಂಗಿನೆಣ್ಣೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿ ತೆಗೆದ್ರು ಹೋಗ್ತದೆ.
0: ಹೌದು
1: ಹೌದು ಹೌದು ಹೋಗ್ತದೆ, ಹಾಗೇನಿಲ್ಲ ಹೋಗ್ತದೆ.
0: ಸರಿ, ಈಗ ಬ್ಯೂಟಿ ಪಾರ್ಲರ್ ಆಯ್ತು, ನೀವು ತರಬೇತಿ ಪಡ್ಕೊಂಡು ಕಳೆದ 22 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ರಿ, ಜೊತೆಗೆ ಎಂಬ್ರಾಯ್ಡ್ರಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಟೈಲರಿಂಗ್ ಕೂಡ ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ.
1: ಹಾ, ಟೈಲರಿಂಗ್ ಶುರು ಮಾಡಿ ನಂದು 10 ವರ್ಷ ಆಯ್ತು. ಟೈಲರಿಂಗ್ ಚೆನ್ನಾಗುಂಟು.
0: ಏನೇನು ಡ್ರೆಸ್ ಹೊಲಿತೀರಿ?
1: ಇಲ್ಲ, ಈಗ ಆಕ್ಚುಲಿ ನಾನು ಕಲ್ತಿದ್ದು ಸಾಧನಾ ತರಬೇತಿ ಮುಕ್ತ ಟ್ರಸ್ಟ್ ಅಂತ ಉಂಟು, ಗೊತ್ತುಂಟ? ಅಲ್ಲಿ ಕಲ್ತಿದ್ದು ನಾನು. ಆಕ್ಚುಲಿ ಫಸ್ಟು ನಾನು 9th, 8th, 10th ಇರುವಾಗ ನಮ್ದು ಹೈಸ್ಕೂಲಲ್ಲೇ ಇತ್ತು, ಕಸೂತಿ, ಪೇಂಟಿಂಗು, ಸ್ಟಿಚ್ಚಿಂಗು ಎಲ್ಲ ಇತ್ತು. ಎಲ್ಲ ಕಲಿಸಿದ್ರು ನಮ್ಮ ಮೇಡಮ್, ತುಂಬ ಚಂದ ಕಲಿಸಿದ್ರು. ಆದರೆ ಆವಾಗ ನಮಗೆ ಏನು

0: ಕಲ್ತಿದ್ದು ಸಾಧನ ತರಬೇತಿ ಮುಕ್ತ ಟ್ರಸ್ಟ್ ಅಂತ ಉಂಟು, ಗೊತ್ತುಂಟ? ಅಲ್ಲಿ ಕಲ್ತಿದ್ದು ನಾನು. ಆಕ್ಚುಲಿ ಫಸ್ಟು ನಾನು 9th, 8th, 10th ಇರುವಾಗ ನಮ್ದು ಹೈಸ್ಕೂಲಲ್ಲೇ ಇತ್ತು. ಕಸೂತಿ, ಪೇಂಟಿಂಗು, ಸ್ಟಿಚ್ಚಿಂಗು ಎಲ್ಲ ಇತ್ತು. ಎಲ್ಲ ಕಲಿಸಿದ್ರು ನಮ್ಮ ಮೇಡಮ್, ತುಂಬ ಚಂದ ಕಲಿಸಿದ್ರು. ಆದರೆ ಆವಾಗ ನಮಗೆ ಏನು ಅದನ್ನೇ ನಾವು ಕಲ್ತಿದ್ದು ತಲೆಯಲ್ಲಿ ಇಟ್ಟಿದ್ರೆ ಇಷ್ಟೊತ್ತಿಗೆ ನಾನು ಇಡೀ ಇದಕ್ಕೂ ಕಲಿಸ್ಬೋದಿತ್ತು. ಆವಾಗ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅಂದರೆ ಏನೋ ಕ್ಲಾಸಲ್ಲಿ ಹೇಳ್ತಾರೆ, ನಾನು ಮಾಡೋದು ತೋರಿಸೋದು ಅಲ್ಲಿಗೆ ಕ್ಲೋಸ್ ಅದು. ಆನಂತರ ಈಗ ಮತ್ತೆ ಅಂದರೆ ಏನು ಕಲಿಬೇಕಂತ ಇಂಟ್ರೆಸ್ಟ್ ಬಂದು ಮತ್ತೆ ಕಲಿತು ಈಗ ಅದೆಲ್ಲ ನೆನಪಿಲ್ಲ ನನಗೆ. ಮಾಡ್ತೇನೆ ಯಾರಿ ವರ್ಕ್ ಎಲ್ಲ, ಅದು ಈಗ ಮತ್ತೆ ಕಲಿತು ಮಾಡಿದ್ದು. ಆವಾಗಿನ ನೆನಪಿಟ್ಟಿದ್ರೆ ಮತ್ತೆ ಕಲಿಯುವ ಅವಶ್ಯಕತೆ ಇರಲಿಲ್ಲ.
1: ಕಲಿಯುವಂತಹದ್ದು ಎನ್ನುವುದು ನಿಂತ ನೀರಲ್ಲ, ಹರಿಯುವಂತ ನೀರು.
0: ಹೌದೌದು, ಅದೇ ನಮ್ಮನೆಯವರು ಹೇಳ್ತಾರೆ, ನಿಂದು ಇಷ್ಟ ಆಯ್ತು ಇನ್ ಮತ್ತೆಂತ ಕಲಿತೇನೆ ಕೇಳ್ತಾರೆ. ಇಲ್ಲ, ಕಲಿಯೋದು ಮತ್ತು ಉಂಟು,
1: ಬದಲಾವಣೆ ಆಗ್ತಾ ಇರ್ತದೆ, ಬದಲಾವಣೆ ಜಗದ ನಿಯಮ.
0: ಈಗ ಆಕ್ಚುಲಿ ನಮ್ದು ಪಾರ್ಲರ್ ಉಂಟಲ್ಲ, ಪಾರ್ಲರ್ದು ಸೆಮಿನಾರ್ ಇರ್ತದೆ. ನಾನು ಸೆಮಿನಾರಿಗೆ ಅಟೆಂಡ್ ಆಗ್ತಾ ಇರ್ತೆ. ಇಲ್ಲಿ ಕುಮಟಾದಲ್ಲಿ ಇರ್ತದೆ, ಮಂಗಳೂರಲ್ಲಿ ಇರ್ತದೆ. ಹೇರ್ ಸ್ಟ್ರೈಟ್ನಿಂಗು ಮತ್ತೆ ಮೇಕಪ್ಪು, ಬ್ರೈಡಲ್ ಮೇಕಪ್ಪು ಎಲ್ಲದಕ್ಕೂ ಅಟೆಂಡ್ ಆಗ್ತಾ ಇರ್ತದೆ. ನಮ್ಮನೆಯವ್ರು ಹೇಳ್ತಾರೆ, ಎಷ್ಟು ವರ್ಷ ಕಲಿತೆ ಹಿಂದೆ ಸುಮ್ಮನೆ ಮನೇಲಿ ಇರ್ಮಾರ ಐತೆ ಹೇಳಿ. ಇಲ್ಲ, ನ್ಯೂ ಟೈಪ್ ಸಿಗ್ತದೆ. ನಾವು ಇಲ್ಲೇ ಕೂತಿದ್ರೆ ಏನೂ ಸಿಕ್ಕೋದಿಲ್ಲ. ಸೆಮಿನಾರಿಗೆ ಹೋದ್ರೆ ಮಾತ್ರ ನ್ಯೂ ಟೈಪ್ ಸಿಕ್ಕೋದು. ಹೋಗ್ತೇನೆ ನಾನು ಸೆಮಿನಾರಿಗೆ. ಮೊನ್ನೆ ಮಂಗಳೂರಲ್ಲಿ ಒಂದು 4 ದಿವಸ ಹೇರ್ ಎಕ್ಸ್ಟೆನ್ಷನ್ ಇದು ಸೆಮಿನಾರ್ ಇತ್ತು, ಅದಕ್ಕೆ ಹೋಗಿದ್ದೆ. ಚೆನ್ನಾಗಿತ್ತು ಅದು.
1: ಅಂದ್ರೆ ಪ್ರಪಂಚದಲ್ಲಿ ಏನೇನು ಆಗು ಹೋಗುಗಳು ಇದೆಯೋ ಗೊತ್ತಾಗ್ತದೆ.
0: ಹೌದೌದು.
1: ಸರಿ, ಸ್ವಲ್ಪ ಈ ಟೈಲರಿಂಗ್ ಬಗ್ಗೆ ಹೇಳಿ. ಈಗ ಆ ಹೊಸ ಹೊಸ ಮಾಡೆಲ್ಗಳು, ಹೊಸ ಹೊಸ ಡಿಸೈನ್ಗಳೆಲ್ಲ ಹೇಗೆ ಸೃಷ್ಟಿ ಆಗ್ತದೆ?
0: ಅದು ಕಸ್ಟಮರು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾರೆ ಫೋಟೋ ಎಲ್ಲ, ಈ ತರ ಬೇಕು, ಈ ತರ ಬೇಕು, ಈ ತರ ಬೇಕು. ಅವರು ಕಸ್ಟಮರ್ ಯಾವ್ದು ಕೊಟ್ರು ನಾವು ಹೊಲಿಬೇಕಾಗ್ತದೆ, ಅದರಿಂದ ರೆಡಿ ಮಾಡೋದು.
1: ಈ ಎಂಬ್ರಾಯ್ಡ್ರಿ ಅದ್ರ ಮೇಲೆ ಸ್ಟಿಚಿಂಗ್ ಮಾಡಿದ ಮೇಲೆ ಮಾಡುವಂತದ್ದು ಹೇಗೆ?
0: ಅಲ್ಲ, ಪೀಸ್ ಮೇಲೆ. ಹಾ, ಪೀಸ್ ಮೇಲೆ ಮಾಡುದು. ಪೀಸ್ ಮೇಲೆ ಡಿಸೈನ್ ನೆಕ್ ಹಾಕ್ಬಿಟ್ಟು ಅಗಲ ಎಷ್ಟು, ಉದ್ದ ಎಷ್ಟು, ಫ್ರಂಟ್ ನೆಕ್ ಎಷ್ಟು ಎಲ್ಲ ಮೊದಲೇ ಸ್ಕೆಚ್ ಮಾಡುದು. ಆನಂತರ ಪೆನ್ ಡ್ರೈವ್ ಇರ್ತದೆ, ಅದರಲ್ಲಿ ನಮ್ಮ ಡಿಸೈನ್ ಸಿಲೆಕ್ಟ್ ಮಾಡೋದು. ಅಲ್ಲಿ
1: ಎಲ್ಲವನ್ನು ಕೂಡ ಕೈಯಿಂದಲೇ ಹಾಕುವಂತದ್ದು ಅಥವಾ ಅದಕ್ಕೆ ಮಿಷನ್?
0: ಮಿಷನ್. ಹಾ, ಮಿಷನ್ ಮೇಲೆ ಹಾಕೋದು. ಈಗ ತುಂಬಾ ಬಂತಲ್ಲ ಇಲ್ಲಿ ಹೊನ್ನಾವರದಲ್ಲಿ. ಫಸ್ಟ್ ಹೊನ್ನಾವರದಲ್ಲಿ ಎಂಬ್ರಾಯ್ಡ್ರಿ ಮಷಿನ್ ಬಂದಿದ್ದು ನಂದು. ಈಗ ತುಂಬಾ ಬಂದಿದೆ,
1: ಸ್ಪರ್ಧೆ ಜಾಸ್ತಿ ಇದೆ.
0: ನಾನು ಹೋಗುದಿಲ್ಲ ಸ್ಪರ್ಧೆಗೆ.
1: ಹೋಗುದಲ್ಲ, ಸ್ಪರ್ಧೆ ಉಂಟಾಗಿದೆ.
0: ಹೌದೌದು, ಉಂಟು. ಕಾಂಪಿಟೇಷನ್ ಬಹಳ ಉಂಟು.
1: ಈ ಕಾಂಪಿಟೇಷನ್ ಅಲ್ಲಿ ಸರ್ವೈವ್ ಆಗುದು ಹೇಗೆ ಅಂತ?
0: ಅದು ಬಾರಿ ಕಷ್ಟ. ಯಾಕೆಂದ್ರೆ ಈಗ ಕ್ಯಾಶ್ ಕೊಟ್ಟು ದುಡ್ಡು ತಕೊಂಡವನಿಗೆ ತೊಂದರೆ ಇಲ್ಲ, ಲೋನ್ ಮಾಡಿ ತಕೊಂಡವನಿಗೆ. ಈಗ ಒಂದ್ ನೆಕ್ ಹಾಕೋದಿದ್ರೆ 3-3.5 ತಾಸು ಬೇಕು. ಮತ್ತೆ ಕೈ ಇದ್ರೆ, ಹೆವಿ ಕೈ ಇದ್ರೆ ಒಂದು ದಿನಕ್ಕೆ ಒಂದೇ ಕೈ ಒಂದೇ ನೆಕ್ಕು ಆಗೋದು. ಆವಾಗ ಈಗ ಇಲ್ಲಿ ಹೊನ್ನಾವರದಲ್ಲಿ ಅದೇ ಬಾರಿ ಬಂದಿದೆ ಅಂತ ಅಂದಲ್ಲ, ಬಾರಿ ಅಂದ್ರೆ ನಮ್ಮೊಳಗೆ ಅದು ಇದಿಲ್ಲ. ಏನ್ ಹೇಳಿ, ಎಂಬ್ರಾಯ್ಡ್ರದು ಸ್ಟಿಚ್ ಮೇಲೆ ನಮ್ದು ರೇಟು 10,000 ಸ್ಟಿಚ್ಗೆ 200 ರುಪೀಸ್ ಆಯ್ತಾ. ಈಗ ಇವರು 75 ಮಾಡ್ತಾರೆ, 100 ರುಪೀಸ್ಗೂ ಮಾಡ್ತಾರೆ, ಅದಕ್ಕಿಂತ ಕಡಿಮೆಗೂ ಮಾಡ್ತಾರೆ. ಆವಾಗ ನಮ್ದು ಕರೆಂಟ್ ಬಿಲ್ಲು 10,000-15,000 ರೂಪಾಯಿ ತಿಂಗಳ ಬರ್ತದೆ. ದಾರ, ನಾನು ಕೂತಿದ್ದು ಚಾರ್ಜು, ಮತ್ತೆ ಮಿಷನ್ನು, ಲೋನು, ಇದೆಲ್ಲ ನಾವು ಇದು ಮಾಡ್ಬೇಕಲ್ವಾ. ಆವಾಗ ಒಂದು ನೆಕ್ಕಿಗೆ 1,500 ಆಯ್ತು ಅಂತಂದ್ರೆ ಇವ್ರ ಪಕ್ಕದವ್ರು ಏನ್ ಮಾಡ್ತಾರೆ, 700 ರೂಪಾಯಿ ನಾನು ಮಾಡ್ಕೊಡ್ತೇನೆ ಅಂತ ಹೇಳ್ತಾರೆ. ಸ್ಪರ್ಧೆ ಅವಾಗ ಏನಾಗ್ತದೆ ಹೇಳಿ, ನಾವು
1: ನಿಮಗೆ ಬರುವ ಕಸ್ಟಮರ್ ಅವ್ರಿಗೆ ಹೋಗ್ತಾರೆ.
0: ಅಲ್ಲ, ಅವ್ರಿಗೆ ಹೋದ್ರೆ ತೊಂದರೆ ಇಲ್ಲ ಸರ್, ರೇಟ್ ಒಂದೇ ಇರ್ಬೇಕಂತ ಹೇಳ್ತೇನೆ ನಾನು. ರೇಟ್ ಒಂದೇ ಇದ್ರೆ ನನಗೆ ಹೋದ್ರೂ ಬೇಜಾರಿಲ್ಲ, ಅವ್ರಿಗೆ ಹೋದ್ರು ಬೇಜಾರಿಲ್ಲ. ಈಗ ಒಂದು ಕಸ್ಟಮರ್ 700 ರೂಪಾಯಿ ಮಾಡಿಸ್ಬಂದು ನಾನು ಅದೇ ಇದಕ್ಕೆ 1,500 ಅಂತಂದ್ರೆ, ಓ ಇವರು ಏನೋ ನನಗೆ ಮೋಸ ಮಾಡ್ತಿದ್ದಾರೆ. ಆಕ್ಚುಲಿ ರೇಟ್ ಅಷ್ಟೇ ಆಗಿರ್ತದ, ಅದಕ್ಕೆ ಇವರು ನನಗೆ ಮೋಸ
1: ಮಾಡ್ತಾರೆ.
0: ಅದೇ ನನಗೂ ಗೊತ್ತಾಗ್ತಾ ಇಲ್ಲ, ನನಗೂ ಗೊತ್ತಾಗ್ತಾ ಇಲ್ಲ. ಈಗ ಎಂಬ್ರಾಯ್ಡ್ರಿ ಮಷಿನ್ಗೆ ಬಂದ್ಬಿಟ್ಟು 3 ಲಕ್ಷ, ದೊಡ್ಡ ಮಷಿನ್ಗೆಲ್ಲಾದ್ರೆ 5.5 ಲಕ್ಷ. ಈಗ ನನ್ನ ಕಡೆಗೆ ಇದ್ದಿದ್ದು 3 ಲಕ್ಷ, 3,25,000 ಎರಡು. ದೊಡ್ಡ ದೊಡ್ಡ ಮಷಿನ್ಗೆಲ್ಲ 8 ಲಕ್ಷ, 5.5 ಲಕ್ಷ ಎಲ್ಲ ಉಂಟು. ಅದು ಹೆಂಗ್ ಹಂಗ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ.
1: ಈಗ ಈ ಟೈಲರಿಂಗ್ ಆಗ್ಬಹುದು, ಎಂಬ್ರಾಯ್ಡ್ರಿ ಆಗ್ಬಹುದು ಅಥವಾ ಬ್ಯೂಟಿ ಪಾರ್ಲರ್ ಆಗ್ಬಹುದು, ಇದಕ್ಕೆ ಸಹಾಯಕರಾಗಿ ನೀವು ಜನರನ್ನು ನೇಮಿಸಿಕೊಂಡಿದ್ರೆ?
0: ಹೌದು. ನನ್ನ ಕಡೆ ಒಂದು 8-10 ಜನ ಇದ್ದಾರೆ.
1: ಹೊಸದಾಗಿ ಬಂದು ತರಬೇತಿ ಪಡ್ಕೊಂಡವರ ಅಥವಾ ಈಗಾಗಲೇ ತರಬೇತಿ ಪಡೆದವರ?
0: ತರಬೇತಿ ಪಡೆದವರೇ. ಅಂದ್ರೆ ನಾನು ಮೊದಲು ಟೈಲರಿಂಗ್ ಶುರು ಮಾಡೋಕ್ಕಿಂತ ಮೊದಲು ನಾನು ಬೆಳಿಗ್ಗೆ ಟೈಲರಿಂಗ್ ಕ್ಲಾಸ್ ತಗೊಳ್ತಿದ್ದೆ, ಸಂಜೆ ಪಾರ್ಲರ್ ಕ್ಲಾಸ್ ತಗೊಳ್ತಿದ್ದೆ. ಟೈಲರಿಂಗ್ ಕರೆಕ್ಟ್ ಶುರು ಮಾಡಿದ್ಮೇಲೆ ನನಗೆ ಟೈಮ್ ಸಿಗ್ತಾ ಇಲ್ಲ, ಎಲ್ಲ ಕ್ಲಾಸನ್ನು ನಾನು ಈಗ ಬಂದ್ ಮಾಡಿದ್ದೆ. ಮತ್ತಂದ್ರೆ ಈಗ ನಂದು ಸ್ಟಿಚಿಂಗಿಗೆ ಜನ ಇದ್ದಾರೆ, ಫಾಲ್ ಹಾಕ್ಲಿಕ್ಕೆ ಜನ ಇದ್ದಾರೆ, ಮತ್ತೆ ಸಾರಿ ಗುಚ್ಚ ಹೇಳ್ತಾರಲ್ಲ ಅದು ಹಾಕ್ಲಿಕ್ಕೆ ಜನ ಇದ್ದಾರೆ. ಅದು ಸಾರಿ ಗುಚ್ಚ ಫಾಲ್ ಎಲ್ಲ ಅವ್ರು ತಕೊಂಡು ಹೋಗ್ತಾರೆ.

0: ಸ್ಟಿಚಿಂಗ್ ಮಾತ್ರ ಇಲ್ಲಿ ಬರ್ತಾರೆ.
1: ಔಟ್ಸೋರ್ಸಿಂಗ್ ಮಾಡ್ತೀರಿ?
0: ಹೌದು ಹೌದು.
1: ಒಟ್ಟಿನಲ್ಲಿ ಈ ಸ್ವ ಉದ್ಯೋಗ ನಿಮಗೆ ನೆಮ್ಮದಿಯನ್ನ ಕೊಟ್ಟಿದೆಯಾ ಹೇಗೆ, ಅಥವಾ ಆ ಒಂದು ಸಮಯದ ಹೊಂದಾಣಿಕೆ ಎಲ್ಲ ಹೇಗೆ ಮಾಡ್ತೀರಿ ನೀವು?
0: ಸಮಯದ ಹೊಂದಾಣಿಕೆ ಮಾಡೋದು ಭಾರಿ ಕಷ್ಟ. ಮನೆಯಲ್ಲಿ ಮಕ್ಕಳಂದ್ರೆ ನನ್ನ ಮಗ ದೊಡ್ಡಾಗಿದ್ದಾನೆ, ಭಾರಿ ಕಷ್ಟನೇ. ಅಂದ್ರೆ ಮನೇಲಿ ಒಬ್ರು ಕೆಲ್ಸಕ್ಕೆಲ್ಲ ಸಪೋರ್ಟ್ ಮಾಡೋರಿದ್ರೆ ನಾವು ಬೆಳಗಿನ ಸಂಜೆ ತನಕನು ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲಿ ಏನಾಗ್ತದೆ ಕೇಳಿದ್ರೆ ಎಲ್ಲ ನಾವೇ ಮಾಡೋದು, ಅಡ್ಡಿಲ್ಲ. ಆದ್ರೂ ನನ್ನ ಗಂಡ ಮನೆಯವರೆಲ್ಲ ಅಡ್ಜಸ್ಟ್ ಆಗ್ತಾರೆ. ಇವತ್ತೊಂದಿನ ಅಡಿಗೆ ಮಾಡ್ಲಿಕ್ಕೆ ಆಗದಿದ್ರೆ ಇರ್ಲಿ ಮಗ, ಇನ್ನೇನೇನೇನ ಇದ್ರೆ ಬಿಸಿ ಮಾಡುವ, ಅದೇ ಊಟ ಮಾಡುವ, ಆ ತರ ಮೆಂಟಾಲಿಟಿ ಉಂಟು. ಮನೆಯಲ್ಲಿ ನನಗೆ ಫುಲ್ ಸಪೋರ್ಟ್ ಉಂಟು. ಹೌದು.
1: ಒಟ್ಟಿನಲ್ಲಿ ಸ್ವ ಉದ್ಯೋಗದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಥವಾ ಒಂದು ಸಂದೇಶ ಏನು?
0: ಹಾ, ಸ್ವ ಉದ್ಯೋಗ ಅಂದ್ರೆ ನಾನೀಗ ನನ್ನ ಪಾರ್ಲರಿಗೆ ಟೇಲರಿಂಗಿಗೆ ಎಲ್ಲ ಬರ್ತಾರಲ್ಲ, ಹೆಂಗಸರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಹೆಣ್ಮಕ್ಳಾದ್ರೆ ಡಿಗ್ರಿ ಮುಗ್ದಿದ್ರೆ ಮುಂದೇನ್ ಮಾಡ್ತಿ ಅಂತ ಕೇಳ್ತೇನೆ ನಾನು ಅವರಿಗೆ. ಆ ಏನು ಮಾಡ್ಲಿಲ್ಲ ಅಂದ್ರೆ ಯಾಕೆ ಸುಮ್ಮನೆ ಮನೇಲಿ ಕೂರ್ತೆ, ಏನಾರು ಒಂದು ಮಾಡು, ಹೊಲಿಗೆ ಕಲಿ, ಎರಿ ವರ್ಕಿಗೆ ಹೋಗು, ಗುಚ್ಚ ಕಲಿ, ಏನಾದ್ರು ಮಾಡು. ಈಗ ನಿನಗೆ ಉಪಯೋಗಕ್ಕೆ ಬರ್ದಿದ್ರು ಮ್ಯಾರೇಜ್ ಆದ ನಂತರ ಬರ್ತದೆ ಅಂತ ನಾನು ಹೇಳ್ತೆ ಎಲ್ಲರಿಗೂ. ನಾನು ಈಗ ನನ್ನ ಹತ್ರ ಯಾವುದೇ ಒಂದು ಹೆಂಗಸು ಹೆಂಗಸಿರ್ಲಿ ಹೆಣ್ಮಕ್ಳಿರ್ಲಿ ಏನು ಕೆಲಸ ಕೊಡ್ತೀರಾ ಕೇಳಿ ಬಂದ್ರೆ ನಾನು ಯಾರಿಗೂ ಇಲ್ಲ ಅಂತ ಹೇಳುದಿಲ್ಲ, ಬನ್ನಿ ನೋಡು ಅವ್ರ ಕೆಲಸ ನೋಡುದು, ಆದ್ರೆ ಕೊಡ್ತೆ ನಾನು ಆ ತರ.
1: ನೋಡಿ ತಿಳಿಬೇಕು, ಮಾಡಿ ಕಲಿಬೇಕು.
0: ಹೌದು ಹೌದು ಹೌದು. ಮತ್ತೊಂದು ಎಂತ ಕೇಳಿದ್ರೆ ಈಗ ದುಡ್ಡು ಮೇನ್ ಅಲ್ಲ, ದುಡ್ಡು ಮೇನ್ ಅಲ್ಲ ಅಂತ ಹೇಳ್ತಾರೆ. ದುಡ್ಡು ಮೇನ್ ಅಲ್ಲ ಹೌದು, ಆದ್ರೆ ದುಡ್ಡು ಇಲ್ದಿದ್ರೆ ಏನು ನಡೆಯುವುದಿಲ್ಲ. ಒಂದು ಈಗ ನನಗೆ 10 ರೂಪಾಯಿ ಬೇಕಂದ್ರೆ ನಿಮ್ಮ ಹತ್ರ ಕೇಳಿದ್ರೆ ಕೊಡ್ತಾರಾ? ನಂಗೆ 10 ರೂಪಾಯಿ ಬೇಕಿತ್ತು, ನನ್ನ ಪರಿಚಯ ಇಲ್ಲ ನಿಮ್ಗೆ, ನನ್ಗೆ 10 ರೂಪಾಯಿ 20 ರೂಪಾಯಿ ಬೇಕಿತ್ತು ಅಂತ ಹೇಳ್ತೇನೆ, ನೀವು ಕೊಡ್ತಾರಾ? ಇಲ್ಲ ಅಲ್ಲ. ನಾವು ದುಡಿದ್ರೆ ಮಾತ್ರ ದುಡಿಬೇಕು, ಎಲ್ಲಾ ಹೆಂಗಸರು ದುಡಿಬೇಕು, ಮನೇಲಿ ಖಾಲಿ ಕೂರಬಾರ್ದು, ಇದೇ ನಾನು ಹೇಳುದು.
1: ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರಿ ನಯನ ಶ್ರೀಧರ್ ಭಾಗವತ್ ಅವರೇ. ಸ್ವಉದ್ಯೋಗವನ್ನ ಮಾಡ್ತಾ ಇದ್ರು, ವಿಶೇಷವಾಗಿ ಬ್ಯೂಟಿ ಪಾರ್ಲರ್ ಮತ್ತು ಎಂಬ್ರಾಯ್ಡರಿ ಟೈಲರಿಂಗ್ ಇದನ್ನು ಕೂಡ ಮಾಡ್ಕೊಂಡು ಬಂದಿದ್ರಿ, ಕಳೆದ 2 ದಶಕಗಳಿಂದ ಮಾಡ್ಕೊಂಡು ಬಂದಿದ್ರಿ. ಜೊತೆಗೆ ಸ್ವ ಉದ್ಯೋಗದ ಒಂದು ದೃಢತೆಯಿಂದ ನಾವು ಮುನ್ನುಗ್ಗಬೇಕು, ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವುದರ ಜೊತೆಗೆ ಒಂದಷ್ಟು ಜನರಿಗೂ ಕೂಡ ತರಬೇತಿ ಆಗ್ಬಹುದು, ಒಂದು ಉದ್ಯೋಗ ಅವಕಾಶವೂ ಆಗ್ಬಹುದು, ಅದನ್ನ ನೀಡಬೇಕು ಅಂತ ಒಂದು ಸಂದೇಶವನ್ನು ಕೂಡ ನೀಡಿದಿರಿ. ತುಂಬಾ ಸಂತೋಷ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಸ್ವ ಉದ್ಯೋಗಿ ನಯನ ಶ್ರೀಧರ್ ಭಾಗವತ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಕೆಳಗರೆ ಇನ್ನು ಮುಂದೆ ಕೃಷಿ ಮಾಹಿತಿ. ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್.
9: ಭಾರತದಲ್ಲಿ ವಾರ್ಷಿಕವಾಗಿ ಸುಮಾರು 1.60 ಲಕ್ಷ ಟನ್ ಒಣ ಅಡಿಕೆ ಸಿಪ್ಪೆ ಲಭ್ಯವಿರುತ್ತೆ ಎಂದು ಅಂದಾಜು ಮಾಡಲಾಗಿದೆ. ಅಡಿಕೆ ತೋಟಗಳಿಂದ ಸುಮಾರು ವಾರ್ಷಿಕ 3.75 ಲಕ್ಷ ಟನ್ಗಳಷ್ಟು ಎಲೆಗರಿಗಳು ದೊರೆಯುತ್ತೆ. ಇದಲ್ಲದೆ ಸುಮಾರು 1,000 ಮಿಲಿಯನ್ಗಳಷ್ಟು ಅಡಿಕೆ ಹಾಳೆಗಳು ಸಿಗ್ತಾ ಇದೆ. ಇದರಿಂದ ಸುಮಾರು 2.5 ಲಕ್ಷ ಟನ್ಗಳಷ್ಟು ತ್ಯಾಜ್ಯ ವಸ್ತು ಅಡಿಕೆಯಿಂದ ದೊರೆಯುತ್ತೆ. ಸಾಂಪ್ರದಾಯಿಕ

ಪ್ರಾಯಿಕವಾಗಿ ಕರ್ನಾಟಕದ ಮಲೆನಾಡು ಪ್ರದೇಶಗಳಲ್ಲಿ ಮಾತ್ರ ಬೆಳೆಯಲಾಗ್ತಾ ಇದ್ದ ಈ ಅಡಿಕೆ ಬೆಳೆ ಈಗ ಅರೆ ಮಲೆನಾಡು ಹಾಗೂ ಬಯಲುಸೀಮೆಗೂ ವ್ಯಾಪಿಸಿದೆ. ನಮ್ಮ ರಾಜ್ಯದಲ್ಲಿ ಅಡಿಕೆ ಬೆಳೆಯ ವಿಸ್ತೀರ್ಣ 70%ರಷ್ಟು ಹೆಚ್ಚಿದ್ದು ಇದು ಅಡಿಕೆ ಬೆಳೆಯ ಜನಪ್ರಿಯತೆ ಹಾಗೂ ಲಾಭದಾಯಕತೆಯ ಸೂಚನೆ. ಪ್ರತಿ ವರ್ಷವೂ ಒಂದೇ ಸಮನಾಗಿ ಬೆಳೆಯ ವಿಸ್ತೀರ್ಣ ಏರಿಕೆಯಾಗ್ತಾ ಇದ್ರೂ ಉತ್ಪಾದಕತೆಯಲ್ಲಿ ಯಾವುದೇ ಹೆಚ್ಚಳ ನಿರೀಕ್ಷಿತ ಮಟ್ಟದಲ್ಲಿ ಸಾಧ್ಯವಾಗ್ತಾ ಇಲ್ಲ. 2015-16 ಸಾಲಿನಲ್ಲಿ 67,827 ಟನ್ ಅಡಿಕೆಯನ್ನ ನೆರೆಯ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳಲಾಗಿದೆ. ಬೆಳೆಯ ಉತ್ಪಾದಕತೆಯನ್ನ ಹೆಚ್ಚಿಸಲು ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಅತ್ಯಂತ ಅವಶ್ಯಕ. ಆದ್ರಿಂದ ಸಂದರ್ಭಕ್ಕೆ ತಕ್ಕಂತೆ ಮಣ್ಣಿನ ರಸಸಾರ ನಿಯಂತ್ರಣ, ಬೇರಿನ ಪ್ರದೇಶದಲ್ಲಿ ಸೂಕ್ತ ನೀರಿನ ಪ್ರಮಾಣ, ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಸೂಕ್ತ ಪರೀಕ್ಷೆಗಳ ಆಧಾರದ ಮೇಲೆ ಕೈಗೊಳ್ಳಬೇಕಾಗಿದೆ. ವರ್ಷ ಕಳೆದಂತೆ ನಮ್ಮ ಅವಶ್ಯಕತೆಗಳಿಗಾಗಿ ಸಾವಯವ ಗೊಬ್ಬರ ತಯಾರಿಸುವ ಬೆಳೆಗಾರರ ಸಂಖ್ಯೆ ಕಡಿಮೆಯಾಗಿದೆ. ಅದರಲ್ಲೂ ವಿಶೇಷವಾಗಿ ಮಲೆನಾಡು ಮತ್ತು ತೀರ ಪ್ರದೇಶದ ಅಡಿಕೆ ಬೆಳೆಗೆ ಬಯಲುಸೀಮೆಯಿಂದ ಗೊಬ್ಬರದ ಸರಬರಾಜು ಅನಿವಾರ್ಯವಾಗಿದೆ. ಸಾಗಾಣಿಕೆ ವೆಚ್ಚವೂ ಸೇರಿ ಕೊಟ್ಟಿಗೆ ಕುರಿ ಕೋಳಿ ಹಾಗೂ ಎಲ್ಲಾ ಬಗೆಯ ಸಾವಯವ ಗೊಬ್ಬರಗಳ ಬೆಲೆಯೂ ಬಹಳ ಜಾಸ್ತಿಯಾಗಿದ್ದು ಮಣ್ಣಿನ ಗುಣಮಟ್ಟ, ರಚನೆ, ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹಾಗೂ ಲಘು ಪೋಷಕಾಂಶಗಳ ಸರಬರಾಜಿನ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನ ಬೀರ್ತಾ ಇದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ ಅಡಿಕೆ ಬೆಳೆಗಾರರು ತಮ್ಮ ತೋಟದಲ್ಲಿಯೇ ಲಭ್ಯವಿರುವಂತಹ ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಕಾಂಪೋಸ್ಟ್ ಗೊಬ್ಬರವನ್ನ ತಯಾರಿಸುವುದು ಸೂಕ್ತ. ಕರ್ನಾಟಕ ರಾಜ್ಯದಲ್ಲಿ 2.17 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯನ್ನ ಬೆಳೆಯಲಾಗ್ತಾ ಇದ್ದು 3.24 ಲಕ್ಷ ಟನ್ ಅಡಿಕೆಯನ್ನ ಉತ್ಪಾದಿಸಲಾಗ್ತಾ ಇದೆ. ಹಸಿ ಅಡಿಕೆಯನ್ನ ಸುಲಿದಾಗ ಅಥವಾ ಚಾಲಿ ಅಡಿಕೆಯನ್ನ ಒಣ ಅಡಿಕೆಯಿಂದ ಬೇರ್ಪಡಿಸಿದಾಗ ಬಹಳ ಪ್ರಮಾಣದ ಅಡಿಕೆ ಸಿಪ್ಪೆಯ ರಾಶಿ ನಿರ್ಮಾಣವಾಗುತ್ತೆ. ಪ್ರತಿ ಹೆಕ್ಟೇರ್ ತೋಟದಲ್ಲಿ 7,015 ಕೆಜಿ ಎಲೆ, 375 ಕೆಜಿ ಹೊನೆ ಹಾಗೂ 1,600 ಕೆಜಿ ಅಡಿಕೆಯ ಸಿಪ್ಪೆಯ ಅಂದಾಜು ಒಣತ್ಯಾಜ್ಯ ಲಭ್ಯವಿರುತ್ತೆ. ಈ ತ್ಯಾಜ್ಯ ವಸ್ತುಗಳನ್ನ ರಸ್ತೆ ಬದಿಯ ಖಾಲಿ ಜಾಗದಲ್ಲಿ ಸುರಿಯೋದು ಅಥವಾ ಸ್ವಲ್ಪ ಸಮಯದ ನಂತರ ಬೆಂಕಿ ಹಾಕಲಾಗುವುದು, ಇದರಿಂದ ತ್ಯಾಜ್ಯ ವಿಲೇವಾರಿಯೂ ಸರಿಯಾಗಿ ಆಗೋದಿಲ್ಲ. ಇದು ವಾಯು ಹಾಗೂ ಜಲಮಾಲಿನ್ಯಕ್ಕೆ ಕಾರಣವಾಗುತ್ತೆ. ಪರಿಸರ ನಾಶದ ಜೊತೆಗೆ ಅಡಿಕೆ ಸಿಪ್ಪೆಯು ನೀರು ಹೋಗುವ ಚರಂಡಿ, ಬಾವಿ, ಹೊಂಡ, ನದಿಗಳಲ್ಲಿ ಶೇಖರವಾಗುತ್ತಾ ನೀರಿನ ಹರಿಯುವಿಕೆಯಲ್ಲಿ ಅಡಚಣೆ ಹಾಗೂ ನೀರಿನ ಸಂಗ್ರಹಣ ಪ್ರಮಾಣವನ್ನ ಕುಂಠಿತಗೊಳಿಸುತ್ತೆ. ಆದ್ರಿಂದ ಅಡಿಕೆ ಸಿಪ್ಪೆಯ ಸರಿಯಾದ ಉಪಯೋಗ ಪ್ರತಿ ಬೆಳೆಗಾರರ ಜವಾಬ್ದಾರಿ. ಅಡಿಕೆ ಸಿಪ್ಪೆಯಲ್ಲಿ ಹೆಚ್ಚಾಗಿರುವಂತಹ ಇಂಗಾಲ, ಸಾರಜನಕದ ಅನುಪಾತ, ಲಿಗ್ನಿನ್, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಪ್ರಮಾಣ ಅಡಿಕೆ ಸಿಪ್ಪೆಯ ಕೊಳೆಯುವಿಕೆಯಲ್ಲಿರುವ ಪ್ರಮುಖ ಅಡಚಣೆ. ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಇಂಗಾಲ, ಸಾರಜನಕದ ಅನುಪಾತ 20:1 to 30:1 ಅತಿ ಅವಶ್ಯಕವಾಗಿರುತ್ತದೆ. ಇಲ್ಲವಾದರೆ ಗೊಬ್ಬರ ತಯಾರಿಕೆಯಲ್ಲಿ ಹೆಚ್ಚಿನ ಸಮಯ ಬೇಕಾಗುತ್ತೆ. ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆಸಿದ ಸಂಶೋಧನೆಯಿಂದ ಕಡಿಮೆ ಅವಧಿಯಲ್ಲಿ ಸೂಕ್ಷ್ಮ ಜೀವಿಗಳನ್ನ ಬಳಸಿ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರವನ್ನ 160-180 ದಿನಗಳಲ್ಲಿ ತಯಾರಿಸಬಹುದು. ಈ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರಿಸುವುದಕ್ಕೆ ಒಣಗಿದ ಅಡಿಕೆ ಸಿಪ್ಪೆಯನ್ನ ಮಾತ್ರ ಉಪಯೋಗಿಸಬೇಕು. ಆದ್ರಿಂದ ಹಸಿ ಅಡಿಕೆಯನ್ನ ಸುಲಿಸಿ ನಂತರ ಬರುವ ಸಿಪ್ಪೆಯನ್ನು 2-3 ತಿಂಗಳವರೆಗೆ ಬಯಲಿನಲ್ಲಿ ಒಣಗಿಸಬೇಕು. ಚಾಲಿ ಅಡಿಕೆ ಸಿಪ್ಪೆಯನ್ನ ನೇರವಾಗಿ ಉಪಯೋಗಿಸಬಹುದು. ಗುಂಡಿಯ ತಳಭಾಗದಲ್ಲಿ ನೆಲದ ಮೇಲೆ ತೆಳುವಾಗಿ ಒಣ ಎಲೆ, ಸ್ವಲ್ಪ ಪ್ರಮಾಣದ ಕೆಂಪು ಮಣ್ಣು ಹರಡಿ ಇದರ ಮೇಲೆ ಕಾಲು ಭಾಗ ಅಡಿಕೆ ಸಿಪ್ಪೆಯನ್ನ ತುಂಬಿ ನಂತರ 1 ಕೆಜಿ ಸೂಕ್ಷ್ಮ ಜೀವಿಗಳ ಮಿಶ್ರಣ, 1 ಕೆಜಿ ಯೂರಿಯಾ ಹಾಕಿ ಸಗಣಿ ಬಗಡ ಸಿಂಪಡಿಸಿ ಪುನಃ 2 ಬಾರಿ ಕಾಲು ಭಾಗದಷ್ಟು ಅಡಿಕೆ ಸಿಪ್ಪೆಯನ್ನ ತುಂಬಿ ಯೂರಿಯಾ ಸೂಕ್ಷ್ಮ ಜೀವಿಗಳ ಮಿಶ್ರಣ ಹಾಗೂ ಸಗಣಿಯನ್ನ ಹಾಕಿ ಮೇಲ್ಭಾಗವನ್ನ ತೆಂಗಿನ ಸೋಗಿನಿಂದ ಮುಚ್ಚಿ ಸಾಧ್ಯವಾದರೆ ಚಪ್ಪರ ಮಾಡಿ ಸೂರ್ಯನ ಬಿಸಿಲು ಭಾಗಶಃ ಬೀಳುವಂತೆ ಮಾಡಿದರೆ ಒಳ್ಳೆಯದು. 2-3 ದಿನಗಳಿಗೊಮ್ಮೆ ನೀರನ್ನ ಹಾಕಿ ತೇವಾಂಶವನ್ನ ಕಾಪಾಡಿಕೊಳ್ಬೇಕು. ತಿಂಗಳಿಗೊಮ್ಮೆ 3 ತಿಂಗಳವರೆಗೆ ಗುದ್ದಲಿಯಿಂದ ಅಡಿಕೆ ಸಿಪ್ಪೆಯನ್ನ ತಿರುವಿ ಹಾಕಬೇಕು. 3 ತಿಂಗಳ ನಂತರ ಪ್ರತಿ ಗುಂಡಿಗೆ 5 ಕೆಜಿ ಎರೆಹುಳುಗಳನ್ನ ಬಿಡಬೇಕು. ಪ್ರತಿ ವಾರ ತೆಳುವಾಗಿ ಸೆಗಣಿ ಗೊಬ್ಬರವನ್ನ ಹಾಕಿ ತೇವಾಂಶವನ್ನ ಕಾಪಾಡಿಕೊಳ್ಬೇಕು. ಎರೆಹುಳು ಹಾಕಿದ ನಂತರ ಯಾವುದೇ ರೀತಿಯ ಮಿಶ್ರಣ ಮಾಡಬಾರದು. ಮಳೆಗಾಲದಲ್ಲಿ ನೀರು ನಿಂತರೆ ಕೆಳಭಾಗದಲ್ಲಿ ಒಂದು ಪೈಪ್ ಹಾಕಿ ಹೆಚ್ಚಾದ ನೀರನ್ನ ತೆಗಿಬೇಕು. ಹೀಗೆ ಮಾಡಿದಲ್ಲಿ 6 ತಿಂಗಳಲ್ಲಿ ಉತ್ಕೃಷ್ಟವಾದ ಗೊಬ್ಬರ ತಯಾರಾಗುತ್ತೆ. ಕೃಷಿಯಲ್ಲಿ ಮಣ್ಣಿನ ಸುಸ್ಥಿರತೆ ಕಾಪಾಡೋದು ಬಹಳ ಅವಶ್ಯ. ಇದಕ್ಕಾಗಿ ತೋಟದಲ್ಲಿ ದೊರಕುವ ಸಂಪನ್ಮೂಲಗಳನ್ನ ಬಳಸಿ
ಗೊಬ್ಬರಗಳನ್ನ ತಯಾರು ಮಾಡಿ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸಬಹುದು. ತ್ಯಾಜ್ಯ ವಸ್ತುಗಳನ್ನು

0: ಮರುಬಳಕೆ ಮಾಡುವ ಕೃಷಿ ತಂತ್ರಜ್ಞಾನವು ಕಡಿಮೆ ವೆಚ್ಚದ್ದಾಗಿದ್ದು ಪರಿಸರ ಸ್ನೇಹಿ ಮತ್ತು ರೈತ ಸ್ನೇಹಿ ವಿಧಾನವಾಗಿದೆ. ತ್ಯಾಜ್ಯ ವಸ್ತುಗಳನ್ನ ಸರಿಯಾಗಿ ಕೊಳೆಯಿಸಿ ಉತ್ತಮ ಗೊಬ್ಬರವನ್ನಾಗಿ ಮಾಡಿ ಆರೋಗ್ಯಕರ ಮಣ್ಣಿನ ವಾತಾವರಣ ಕಾಪಾಡುವುದರಲ್ಲಿ ಮತ್ತು ಮಣ್ಣಿನ ಸುಸ್ಥಿರತೆ ಕಾಪಾಡುವುದು ತುಂಬಾ ಸಹಾಯಕವಾಗಿರುತ್ತೆ.
1: ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್, ಈ ಕುರಿತು ಕೃಷಿ ಮಾಹಿತಿ ಇದುವರೆಗೆ ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ ಕೇಳುಗರೆ, ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಿಗೌಡ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು.

ತೊಟ್ಲಿಗೆ ಬಂದದ್ದು ಹನ್ನೆರಡು ನೇಣು, ತೊಟ್ಲಿಗೆ ಬಂದದ್ದು ಹನ್ನೆರಡು ಒಲಗಿ ಸರ್ಪ ಭೋಜನದ ಹಾಸುಗಿ ಆಸೆ ಮೆಕ್ಕಿದ ಕೆಂಪೆ ತಲದಿ ಮುಂಬಾತೆ ಗುಮ್ಮ ಗೈಲಂಬ ಕೀಲನ ಜಡಿಯ ಗೋಪಿ ಗಬ ಗಾಪಳ ಹುಟ್ಟಿ ಅರಿಯೋ ಜೋಜನಂದಳೆ ಗೋಪಿ ಉರಿಯೋ ಜೋಜನಂದಳೆ ಗೋಪಿ.

0: ಇದುವರೆಗೆ ಗೌರಿಗೌಡ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ.
1: ನಾನು ಟೈಮ್ ಮಷೀನ್ ಹೊಂಟೆ, ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ. ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
2: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
1: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತಾನ ಮನುಷ್ಯ.
2: ಹಳೆ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
1: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ.
3: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಆಕಾಶವಾಣಿ ಕಾರವಾರ. ಈಗ ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಭಾರತದ ಬೆಲೆ ಕಟ್ಟಲಾಗದ ಪಾರಂಪರಿಕ ತಾಣಗಳನ್ನು ಸಂರಕ್ಷಿಸಲು ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡಿದ ಅವರು, ಜ್ಞಾನ ಭಾರತ ಅಭಿಯಾನದಡಿಯಲ್ಲಿ ಮಲ್ಹರ್ ಮತ್ತು ಛತ್ತೀಸ್ಗಢಗಳಲ್ಲಿನ ಪ್ರಮುಖ ಶೋಧನೆಗಳ ಬಗ್ಗೆ ಪ್ರಸ್ತಾಪಿಸಿದರು. 6-7 ಶತಮಾನದ ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನರಿಗೆ ಸಂಬಂಧಿಸಿದ 3 ಅಪರೂಪದ ತಾಮ್ರದ ಫಲಕಗಳು ಇಲ್ಲಿ ಪತ್ತೆಯಾಗಿವೆ ಎಂದು ಹೇಳಿದರು. ತಮ್ಮ ಇತ್ತೀಚಿನ ನೆದರ್ಲ್ಯಾಂಡ್ಸ್ ಭೇಟಿಯ ಬಗ್ಗೆ ಹೇಳುತ್ತಾ, ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ವಾಪಸ್ ನೀಡಲಾಯಿತು. ಇವು ಚೋಳ ಸಾಮ್ರಾಜ್ಯದ ಸಾಧನೆಗಳನ್ನು ಅನಾವರಣಗೊಳಿಸಿವೆ. ಚೋಳರಾಜರು ಆಗ್ನೇಯ ಏಷ್ಯಾ ರಾಷ್ಟಗಳೊಂದಿಗೆ ಸಂಪರ್ಕ ಹೊಂದಿದ್ದರು ಎಂಬ ಬಗ್ಗೆ ಇವು ತಿಳಿಸುತ್ತವೆ ಎಂದು ಅವರು ಹೇಳಿದರು. ಮಾವಿನ ತಳಿಗಳ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿಗಳು, ವಿಭಿನ್ನ ತಳಿಗಳ ಮಾವು ವಿಶಿಷ್ಟ ಸ್ವಾದ ಮತ್ತು ಸುವಾಸನೆ ಭರಿತವಾಗಿವೆ. ಕಾಶಿಯ ಲಂಗ್ರ, ಮಹಾರಾಷ್ಟದ ಆಲ್ಫೋನ್ಸೋ, ಗುಜರಾತ್ನ ಕೇಸರ್ ಮತ್ತು ಪಶ್ಚಿಮ ಬಂಗಾಳದ ಹಿಮ್ಸಾಗರ್ ಬಗ್ಗೆ ತಿಳಿಸುತ್ತಾ ಮಾವಿನ ಬೆಳೆ ಬೆಳೆಯುವ ರೈತರ ಕೊಡುಗೆಯನ್ನು ಶ್ಲಾಘಿಸಿದರು. ಕೃಷಿ ಆರ್ಥಿಕತೆಗೆ ರೈತರ ಕೊಡುಗೆ ಅನನ್ಯ ಎಂದು ಅವರು ಹೇಳಿದರು. ಜಾರ್ಖಂಡ್ನ ರಾಂಚಿಯಲ್ಲಿ ಇತ್ತೀಚೆಗೆ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವಿವಿಧ ಸ್ಪರ್ಧೆಗಳಲ್ಲಿ 4 ರಾಷ್ಟೀಯ ದಾಖಲೆಗಳನ್ನು ಮುರಿದಿರುವ ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ಅವರನ್ನು ಅಭಿನಂದಿಸಿದ್ದಾರೆ. ಸಮಾಜಕ್ಕಾಗಿ ಉತ್ತಮ ಕೆಲಸ ಮಾಡುವ ಸುತ್ತಮುತ್ತಲಿನ ಜನರನ್ನು ಗುರುತಿಸಿ ಅವರನ್ನು ಶ್ಲಾಘಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು ಕಾರ್ಯಕ್ರಮದಲ್ಲಿ ಮನವಿ ಮಾಡಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೇಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತದ ಜಲ ಸಂಶೋಧನೆ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ನವದೆಹಲಿಯಲ್ಲಿ ನಾಳೆ ನೀರಿನ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿದೆ. ಜಲಸಂಪನ್ಮೂಲ ನಿರ್ವಹಣೆ, ಅತ್ಯಾಧುನಿಕ ಸಂಶೋಧನೆ ಉತ್ತೇಜಿಸಲು ನೀರಿನ ಉಪಕ್ರಮ ಪ್ರಾರಂಭಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಅಂಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನಾಗರಿಕರು, ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ನೀರಿನ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ ಉಪಕ್ರಮಗಳನ್ನು ಪ್ರದರ್ಶಿಸಲು ಅನುವು ಮಾಡಿಕೊಡುವ ಮೂಲಕ ಸಮುದಾಯ ನೇತೃತ್ವದ ನೀರಿನ ಸಂರಕ್ಷಣಾ ಪ್ರಯತ್ನಗಳನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾದ ಜಲಸಂಚಯ ಜನ್ ಭಾಗಿದಾರಿ ಕ್ಯಾಚ್ ದಿ ರೇನ್ ಡಿಜಿಟಲ್ ವೇದಿಕೆ ಉದ್ಘಾಟನೆಗೂ ಈ ಕಾರ್ಯಾಗಾರ ಸಾಕ್ಷಿಯಾಗಲಿದೆ. ಜಲಸಂಪನ್ಮೂಲ ಮೌಲ್ಯಮಾಪನ, ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನಗಳನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ. ಹರಿಯಾಣದ ಪಂಚಕುಲಾ ಜಿಲ್ಲೆಯ ರಾಮಗಢ ಪ್ರದೇಶದಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಟರ್ಮಿನಲ್ ಬ್ಯಾಲಿಸ್ಟಿಕ್ ಸಂಶೋಧನಾ ಪ್ರಯೋಗಾಲಯದಲ್ಲಿ ಅತ್ಯಂತ ಶಕ್ತಿಶಾಲಿ ಬಾಂಬ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಹಿರಿಯ ವಾಯುಪಡೆಯ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಈ ಪರೀಕ್ಷಾ

0: ಪದಾರ್ಥ ಪ್ರಯೋಗ ನಡೆಯಿತು. ಪರೀಕ್ಷಾ ಸ್ಥಳದ ಸುತ್ತಲಿನ 2 ಕಿಲೋಮೀಟರ್ ತ್ರಿಜ್ಯವನ್ನು ಸೂಕ್ಷ್ಮ ವಲಯವೆಂದು ಘೋಷಿಸಲಾಯಿತು. ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಗಣ್ಯರು ಇಂದು ಪುಣ್ಯಶ್ಲೋಕ್ ರಾಜಮಾತಾ ಅಹಲ್ಯಾದೇವಿ ಹೋಳ್ಕರ್ ಅವರ 301ನೇ ಜನ್ಮದಿನಾಚರಣೆ ಅಂಗವಾಗಿ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಾಳೆ ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಬೆಳೆ ಉಳಿಸಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ SIR ಅಭಿಯಾನದ 3ನೇ ಹಂತದಡಿ ಮತದಾರರ ನೋಂದಣಿ ಮತ್ತು ಪರಿಶೀಲನೆ ಪ್ರಕ್ರಿಯೆಯು ಒಡಿಶಾ, ಮಿಜೋರಾಂ, ಸಿಕ್ಕಿಂ ಮತ್ತು ಮಣಿಪುರ ರಾಜ್ಯಗಳಲ್ಲಿ ನಿನ್ನೆ ಪ್ರಾರಂಭವಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಜೂನ್ 28ರಂದು ಅಥವಾ ಅದಕ್ಕೂ ಮುನ್ನ ನೋಂದಣಿ ನಮೂನೆಗಳು ಸಲ್ಲಿಕೆಯಾಗುವ ಎಲ್ಲ ಅರ್ಹ ಮತದಾರರನ್ನು ಕರಡು ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ನಿಗದಿತ ದಿನಾಂಕದೊಳಗೆ ತಮ್ಮ ನೋಂದಣಿ ನಮೂನೆಗಳನ್ನು ಸಲ್ಲಿಸಲು ಸಾಧ್ಯವಾಗದ ಮತದಾರರು ಹಕ್ಕುಗಳು ಮತ್ತು ಆಕ್ಷೇಪಗಳ ಅವಧಿಯಲ್ಲಿ ನಿಗದಿತ ಘೋಷಣಾ ಪತ್ರದೊಂದಿಗೆ ಫಾರ್ಮ್ 6ರ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಎಸ್ಐಆರ್ನ ಈ ಪರಿಶೀಲನಾ ಹಂತದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪ್ರಸ್ತುತ ಇರುವ ಎಲ್ಲ ಮತದಾರರಿಗೆ ನೋಂದಣಿ ನಮೂನೆಗಳನ್ನು ಒದಗಿಸುತ್ತಾರೆ. ಮತದಾರರು ಸರಿಯಾಗಿ ಭರ್ತಿ ಮಾಡಿದ ನಮೂನೆಯನ್ನು BLO ಮೂಲಕ ಅಥವಾ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಯಾವುದೇ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಮತ್ತು ಯಾವುದೇ ಅನರ್ಹ ವ್ಯಕ್ತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗಬಾರದು ಎಂಬುದು ಎಸ್ಐಆರ್ನ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE ತನ್ನ ಸೇವಾ ಪೂರೈಕೆದಾರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಹೇಳಿದೆ. ಈ ವ್ಯವಸ್ಥೆ ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿರಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಸಿಬಿಎಸ್ಇ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಆರ್ಸಿಬಿ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಇಂಡೋನೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿ ಭಾರತದ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. BWF ಸೂಪರ್ 750 ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 18-21, 21-17, 21-16 ಸೆಟ್ಗಳಿಂದ ಇಂಡೋನೇಷ್ಯಾದ ಮೊಹಮ್ಮದ್ ಶೋಹಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಜೋಡಿಯನ್ನು ಮಣಿಸಿ ಸಿಂಗಾಪುರ ಮುಕ್ತ ಪುರುಷರ ಡಬಲ್ಸ್ ಪ್ರಶಸ್ತಿ ಜಯಿಸಿದ ಭಾರತದ ಮೊದಲ ಜೋಡಿ ಎನಿಸಿದೆ. ಚೀನಾದ ನೈಋತ್ಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಸಂದರ್ಭದಲ್ಲಿ 5 ಸಾವನ್ನಪ್ಪಿದ್ದು ಒಬ್ಬರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಯುನ್ನಾನ್ ಪ್ರಾಂತ್ಯದ ಬೈವೋ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಗಣಿಯಲ್ಲಿ ಕುಸಿತ ಸಂಭವಿಸಿದಾಗ 6 ಜನರು ಸಿಲುಕಿದ್ದು, ರಕ್ಷಣಾ ತಂಡ ಅವರೆಲ್ಲರನ್ನು ಆಸ್ಪತ್ರೆಗೆ ಸಾಗಿಸಿದರೂ 5 ಬದುಕುಳಿಯಲಿಲ್ಲ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ

ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ആകാശവാണി ಕೇಳಿ ಸ್ತ್ರೀ ಸಂವೇದನೆ ಈ ಕುರಿತು ರಾಯಚೂರಿನ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ.
1: ಸ್ತ್ರೀ ಸಂವೇದನೆ ಎಂದರೆ ಮಹಿಳೆಯರು ತಮ್ಮ ಬದುಕಿನ ಅನುಭವ, ನೋವು, ಶೋಷಣೆ ಮತ್ತು ಪಿತೃಪ್ರಧಾನ ವ್ಯವಸ್ಥೆಯ ವಿರುದ್ಧದ ಪ್ರತಿರೋಧವನ್ನು ಸಾಹಿತ್ಯ ಹಾಗೂ ಅಭಿವ್ಯಕ್ತಿಯ ಮೂಲಕ ವ್ಯಕ್ತಪಡಿಸುವ ಪ್ರಕ್ರಿಯೆಯಾಗಿದೆ. ಸ್ತ್ರೀ ಅಸ್ಮಿತೆಯ ಹುಡುಕಾಟ, ಆತ್ಮವಿಶ್ವಾಸ ಮತ್ತು ಸಮಾನತೆಯ ಚಿಂತನೆಯಾಗಿದ್ದು ಕೇವಲ ಪುರುಷ ವಿರೋಧಿ ಅಲ್ಲ, ಬದಲಾಗಿ ಸ್ತ್ರೀಪರ ದೃಷ್ಟಿಕೋನವನ್ನು ಪ್ರತಿಪಾದಿಸುತ್ತದೆ. ಮುಂದಿನ ಕೆಲವು ವಿಷಯಗಳನ್ನು ಅಂತರ್ಜಾಲದ ಸಹಾಯದಿಂದ ಅಳವಡಿಸಿಕೊಳ್ಳಲಾಗಿದೆ. ಪ್ರಮುಖವಾದ ಅಂಶಗಳು: ಸಾಹಿತ್ಯಿಕ ಅಭಿವ್ಯಕ್ತಿ. ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರು ತಮ್ಮ ನೋವು ಮತ್ತು ಸಂಕಟಗಳನ್ನು ಕಾವ್ಯಕಥೆಗಳ ಮೂಲಕ ದನಿಯೆತ್ತಿದ್ದಾರೆ. ಪಿತೃಪ್ರಧಾನ ವ್ಯವಸ್ಥೆಯ ವಿರೋಧ. ಶತಮಾನಗಳಿಂದ ಚಾರಿತ್ರಿಕ ದಾಖಲೆಗಳಿಂದ ದೂರವಿದ್ದ ಮಹಿಳೆ ಈಗ ಶೋಷಣೆ ಮತ್ತು ಅಸಮಾನತೆಯ ವಿರುದ್ಧ ಪ್ರತಿರೋಧ ವ್ಯಕ್ತಪಡಿಸುತ್ತಿದ್ದಾಳೆ. ಅಸ್ತಿತ್ವದ ಹುಡುಕಾಟ. ಶೀಲವೆಂದರೆ ಹೆಣ್ಣು, ಹೆಣ್ಣಿಗೆ ಮಾತ್ರ ಎಂಬ ನಿಲುವು, ಧೋರಣೆ, ಅಭಿಪ್ರಾಯ ಇದನ್ನು ನಿರಾಕರಿಸಿ ತಮ್ಮದೇ ಆದ ಅಸ್ತಿತ್ವ ಮತ್ತು ಸ್ವಾತಂತ್ರ್ಯ ಹುಡುಕುವುದು. ಸಾಮಾಜಿಕ ನ್ಯಾಯ. ಲಿಂಗ ತಾರತಮ್ಯ ಮತ್ತು ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತುವ ಮೂಲಕ ಸ್ತ್ರೀ ಸಬಲೀಕರಣ. ಸಮಾನತೆ ಮತ್ತು ಗೌರವ. ಇಬ್ಬರಲ್ಲೂ ಲಿಂಗ ಸಮಾನತೆಯ ಅರಿವು ಮೂಡಿಸಿ ಮಹಿಳೆಯನ್ನು ಕೇವಲ ಭೋಗದ ವಸ್ತುವಾಗಿ ನೋಡದೆ ಸಹಭಾಗಿ ವ್ಯಕ್ತಿಯಾಗಿ ಗೌರವಿಸುವುದು. ಸುಲಭವಾಗಿ ಹೇಳುವುದಾದರೆ ಸ್ತ್ರೀ ಸಂವೇದನೆ ಎಂಬುದು ಹೆಣ್ಣಿನ ಬದುಕಿನ ನೋವು ನಲಿವುಗಳಿಗೆ ಸ್ಪಂದಿಸಿ ಆಕೆಯನ್ನು ಸಮಾನವಾಗಿ ಕಾಣುವ ಮನೋಭಾವವಾಗಿದೆ. ಸ್ತ್ರೀ ಸಂವೇದನೆ ಎಂದರೆ ಪುರುಷ ದ್ವೇಷಿ ಎಂದರ್ಥವಲ್ಲ, ಅದೊಂದು ಸಾಮಾಜಿಕ ಸಂವೇದನೆಯಾಗಬೇಕು ಎಂದು ಖ್ಯಾತ ಸಾಹಿತಿಗಳಾದ ಬರಗೂರು ರಾಮಚಂದ್ರಪ್ಪ ಅವರು ಒಂದೆಡೆ ತಿಳಿಸಿದ್ದಾರೆ. ನಾಗಚಂದ್ರ ಕವಿಯ ಸಮಕಾಲೀನನು ಎಂದು ಪ್ರಸಿದ್ಧಿ ಪಡೆದಿರುವ ಕಂತಿ ಎಂಬ ಕವಯಿತ್ರಿ ಕೇವಲ ಒಂದು ಕಲ್ಪನೆ ಎನ್ನುವುದಾದರೆ, ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಮೊಟ್ಟಮೊದಲ ಕವಯಿತ್ರಿ ಮಹಾದೇವಿ ಅಕ್ಕ. ಕಂತಿ ದಂತಕಥೆಯ ನಿರ್ಮಿತಿ ಅಲ್ಲವೆಂದಾದರೂ ಅವಳದು ಚತುರ ಕವಿತೆ, ಅನುಭವಜನ್ಯವಾದ ಹೃದಯ ಗೀತವಲ್ಲ, ಆದರೆ ಅಧ್ಯಾತ್ಮ ಮತ್ತು ಗದ್ಯ ಕವಿತ್ವ ಇವುಗಳ ಸಮ್ಮಿಳನಕ್ಕಾದರೂ ಅಕ್ಕ ಮಹಾದೇವಿ ಮೊದಲಗಿತಿ ಎಂದು ಡಾಕ್ಟರ್ ರಾಮಶ್ರೀ ಮುಗುಳಿಯವರು ತಮ್ಮ ಕನ್ನಡ ಸಾಹಿತ್ಯದಲ್ಲಿ ನುಡಿದಿದ್ದಾರೆ. ಅವರು ರಚಿಸಿದ ವಚನಗಳಿಂದ ಅವಳ ಆಧ್ಯಾತ್ಮಿಕ ಸಾಹಸ ಮತ್ತು ಸಿದ್ಧಿಗಳಲ್ಲಿ ಅಗ್ರಸ್ಥಾನ ಪಡೆದಿರುವಂಥ ಮಹಾಶಿವಶರಣೆ ಆಕೆ. ಸಾಂಪ್ರದಾಯಿಕ ಸಮಾಜದ ಬಂಧನಗಳನ್ನು ತಿರಸ್ಕರಿಸಿ, ಲಗ್ನ ಸಂಸ್ಥೆ ಸಂಸಾರವನ್ನು ಧಿಕ್ಕರಿಸಿ, ಶಿವನನ್ನೇ, ಚನ್ನಮಲ್ಲಿಕಾರ್ಜುನನನ್ನೇ, ಸಾವಿಲ್ಲದ ಕೇಡಿಲ್ಲದ ಚಲುವ ಶಿವನನ್ನೇ ತಾನು ಒಲಿದು ಪತಿಯೆಂದು ಸ್ವೀಕರಿಸಿರುವನು, ಶರಣ ಸತಿ ಲಿಂಗಪತಿ ಎಂಬ ಭಾವನೆಯೊಂದಿಗೆ ಬೆರೆತವಳು ಅಕ್ಕ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂದು ಆಕೆ ಈ ಒಂದು ಭಾವಗೀತೆಯಂತೆ ಇರುವಂತಹ ಸದಾ ಸ್ಫೂರ್ತಿಯನ್ನು ಕೊಡುವ ಚಿಲುಮೆಯ ಒಂದು ಕೃತಿ ಇದಾಗಿದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಸಂದರ್ಭದ ತಕ್ಕಂತೆ ಸ್ತುತಿ ನಿಂದೆ ಬಂದಾಗ ಹಿಗ್ಗದೆ ಕುಗ್ಗದೆ ಸಮಾಧಾನಿಯಾಗಿರಬೇಕು ಎನ್ನುವಂಥ ವಿಷಯ ಇಲ್ಲಿ ಅಭಿವ್ಯಕ್ತವಾಗ್ತದೆ. ಎಷ್ಟು ಸರಳವಾಗಿ ಈ ದೇಹವನ್ನು ನೋಡಿಕೊಳ್ಳುವೆ ಎಂಬುದಕ್ಕೆ ಅಕ್ಕ ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಮೇಲಾಗಿ ಒಬ್ಬಂಟಿ ಎಂಬ ಭೀತಿ ತನಗಿಲ್ಲ, ಏಕೆಂದರೆ ಆತ್ಮಸಂಗಾತಕ್ಕೆ ನೀ ನೆನಗುಂಟು ಎಂಬ ದೃಢ ನಿಷ್ಠೆ ಅವಳಿಗೆ

ಚನ್ನಮಲ್ಲಿಕಾರ್ಜುನನ ಮೇಲಿದೆ ಎಂಬುದನ್ನು ಸಾರಿದ ದಿಟ್ಟ ವೀರ ಮಹಿಳೆ. ಇನ್ನೊಬ್ಬ ಶಿವಶರಣೆ ಐದಕ್ಕಿ ಲಕ್ಕಮ್ಮ. ಅತಿಯಾಸೆ ಪಡಬಾರದು ಎಂಬುದನ್ನು ತನ್ನ ವಚನದಲ್ಲಿ ಬಹಳ ದಿಟ್ಟತನದಿಂದ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೇ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೇ ಅಯ್ಯ, ಈ ಸಕ್ಕಿಯಾಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಎನ್ನುವ ವಚನದಲ್ಲಿ ಅರಸೊತ್ತಿಗೆಯನ್ನು ಧೀರತನದಿಂದ ಪ್ರತಿಭಟಿಸಿದವಳು. ಆಸೆ, ರೋಷ, ದುರಾಸೆ ಮುಂತಾದವು ಶಿವಶರಣಿಗೆ ಸಲ್ಲದ ಗುಣಗಳು ಎಂದು ತನ್ನ ಪತಿ ಮಾರಯ್ಯನಿಗೆ ತಿಳಿಹೇಳಿ ಕಾಯಕದ ಮಹತ್ವವನ್ನೂ ಕೂಡ ತಿಳಿಸಿದವಳು ಆಕೆ. ಅರಿವಿಂಗೆ ಬೇರೊಂದು ಒಡಲುಂಟೆ ಎಂದು ಆಕೆ ಲಿಂಗತಾರತಮ್ಯವನ್ನ ಪ್ರಶ್ನಿಸುತ್ತಾಳೆ. ಅಂದರೆ ಅರಿವು ಸ್ತ್ರೀ ಪುರುಷ ಎಂಬ ಭೇದವಿಲ್ಲದೆ ಎಲ್ಲರೂ ಗಳಿಸಿಕೊಳ್ಳಬೇಕಾಗಿರುವಂಥ ಒಂದು ದೈವಿಕವಾಗಿರುವಂಥ ಶಕ್ತಿ ಎನ್ನುವ ಮಾತನ್ನ ಅವಳು ಒಪ್ಪುವಳು. ನಾಸ್ತಿನಾಥ ಅಂಕಿತ ಹೊಂದಿರುವ ಗೊಗ್ಗವ್ವೆ ಅವಳ ಒಂದು ವಚನ: ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ಈ ಉಭಯ ಜ್ಞಾನ ಹೆಣ್ಣೋ ಗಂಡೋ ಎಂದು ಲಿಂಗಭೇದದ ಸ್ಪಷ್ಟ ನಿರಾಕರಣೆಯನ್ನ ನಾವಲ್ಲಿ ಕಾಣುತ್ತೇವೆ. ಹೀಗೆ ಹದಿಬದೆಯ ಧರ್ಮ ಎಂಬ ಕೃತಿ ರಚಿಸಿದ ಸಂಚಿ ಹೊನ್ನಮ್ಮಳ ನುಡಿಗಳು ಲಿಂಗಭೇದದ ಬಗ್ಗೆ ಸಮಾಜಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕುವರನಾದೊಡೆ ಬಂದ ಗುಣವೇನದರಿಂದ, ಕುವರಿಯಾದೊಡೆ ಕುಂದೇನು, ಅವರೀರ್ವರೋಳ್ ಏಳ್ಗೆ ಒಡೆದವರಿಂದ ಸವನಿಪುದು ಇಹಪರ ಸೌಖ್ಯ ಎನ್ನುವ ಮಾತನ್ನ ಹೇಳುತ್ತಾ ಆ ಸಮಾಜದ ಗೊಡ್ಡು ಪರಂಪರೆಗೆ ಈ ಮಾತಿನ ಮೂಲಕ ಅವಳು ಸೆಡ್ಡು ಹೊಡೆದಿದ್ದಾಳೆ. ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು ಎಂದು ಹೆಣ್ಣನ್ನು ತುಚ್ಛವಾಗಿ ಕಾಣುತ್ತಿದ್ದ ಕಾಲದಲ್ಲಿ ಹೆಣ್ಣಿಲ್ಲದೆ ಯಾವ ಸಮಾಜವೂ ಮುಂದುವರಿಯುವುದಿಲ್ಲ. ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹೆಣ್ಣನ್ನು ಹಿಯಾಳಿಸಿ ನೋಡುವ ಕಣ್ಣಿದ್ದು ಕುರುಡರಂತಿರುವ ಮೂರ್ಖ ಸಮಾಜವನ್ನು ಪ್ರಶ್ನಿಸುತ್ತಾಳೆ. ಸಂಚಿ ಹೊನ್ನಮ್ಮಳ ಹದಿಬದೆಯ ಧರ್ಮದ ಕೃತಿಯ ಈ ವಿಚಾರಗಳ ಬಗ್ಗೆ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ತಮ್ಮ 56ನೆಯ ಮನ್ ಕಿ ಬಾತ್ನಲ್ಲಿ ತಿಳಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆ ಹಾಗೂ ಗೌರವ ತಂದುಕೊಟ್ಟಿದೆ. ಹರಿದಾಸ ಸಾಹಿತ್ಯದಲ್ಲಿ ಸ್ತ್ರೀತ್ವಕ್ಕಿಂತ ಹೆಚ್ಚಾಗಿ ಗೃಹಸ್ಥ ಜೀವನ, ಭಕ್ತಿ, ಹೆಣ್ಣಿನ ಕಷ್ಟ ದುಃಖಗಳು ಅಭಿವ್ಯಕ್ತಿಯಾಗಿವೆ. ಹೆಂಡತಿ ಸಂತತಿ ಸಾಸಿರವಾಗಲಿ ಎಂಬ ಹಾರೈಕೆ ಪುರಂದರದಾಸರಲ್ಲಿ ಕಾಣುತ್ತೇವೆ. ಮುಖ್ಯವಾಗಿ ಭಕ್ತಿ ಲೋಕನೀತಿ ದಾಸರ ಮೂಲ ಗುರಿ. ಶಿವಶರಣೆಯರನ್ನು ಬಿಟ್ಟರೆ ಮಹಿಳೆಯರು ದಾಸ ಸಾಹಿತ್ಯದಲ್ಲಿ ರಚನೆ ಮಾಡಿದ್ದು ಬಹಳ ವಿರಳ. ಗಲಗಲಿ ಅವ್ವ, ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ ಮುಂತಾದ ಪ್ರಮುಖ ದಾಸರನ್ನು ನಾವಿಲ್ಲಿ ಗುರುತಿಸಬಹುದು. ಮಹಿಳಾ ಸಂವೇದನೆಯ ದೃಷ್ಟಿಯಿಂದ ನೋಡಿದಾಗ ಹರಪನಹಳ್ಳಿ ಭೀಮವ್ವ ಬರೆದ ಸೀರಿ ಹಾಡು ಗಮನಾರ್ಹವಾದುದು. ನಾಲ್ಕು ಗೋಡೆಯ ಮಧ್ಯದಲ್ಲಿದ್ದ ಸ್ತ್ರೀಯರು ಯಮುನಾ ತಟಕ್ಕೆ ಹೋಗಿ ಮಿಂದು ಕಾತ್ಯಾಯನಿ ಪೂಜೆಯ ನೆವದಿಂದ ಹೊರಹೊರಡುವರು. ದಾರಿಯುದ್ದಕ್ಕೂ ಬರುವ ಪ್ರಕೃತಿ ವರ್ಣನೆ, ಓಡುತ್ತಾವೇ ಜಲ ಸೆಳುವಿನಿಂದ, ಆಹಾ ಮಾಡೋಣ ಹ್ಯಾಂಗೆ ಸ್ನಾನವ ನಾವು ಎನ್ನುತ್ತಲಿ ಯಮುನೆಗೆ ತಮ್ಮ ಹಸ್ತ ಮುಗಿದರಾಗ ಎಂದು ಸ್ನಾನ ಮುಗಿಸಿ ದಡದ ಬಳಿ ಬಂದು ನೋಡಿದಾಗ ಅಲ್ಲಿ ಸೀರೆಗಳಿರಲಿಲ್ಲ. ಅದನ್ನು ನೋಡಿ ಸದನಕ್ಕೆ ಹೋದರೆ ಕದನ ಬಾಳಾಗೋದು ಎಂದು ಮಮ್ಮಲ ಮರಗುವರು. ನಾಚಿಕಿಲ್ಲದೆ ಹೀಗೆ ಮನೆಗೆ ಹೋದ್ರೆ ನಮ್ಮಾವ ಕೋಲು ಕೋಲಲ್ಲಿ ಹೊಡೆದು ಹೊರಗಾಕುವ ಎನ್ನುವಳು. ಇನ್ನೊಬ್ಬಳು ನಮ್ಮತ್ತೆ ನೆತ್ತಿ ನೆತ್ತಿಗೆ ಹೊಡೆದಟ್ಟುವಳು. ಹೀಗೆ ಚಿಂತೆ ವ್ಯಾಕುಲದಿಂದ ದುಃಖಿತರಾಗಿ ಅಡವಿ ಸೇರೋಣ ಎಂದುಕೊಳ್ಳುವರು. ಅರಣ್ಯ ಸೇರಿಕೊಂಬುವುದು ಹೇಗೆ, ಹೋಗಿ ಕಣ್ಣಿಟ್ಟ ಪುರುಷರು ಬಿಡುವರೇ ನಮ್ಮನ್ನು ಎನ್ನುವಲ್ಲಿ ಕಾಮುಕ ಪುರುಷರ ಅಟ್ಟಹಾಸದ ಸ್ಪಷ್ಟ ಚಿತ್ರಣವನ್ನ ನಾವಿಲ್ಲಿ ಕಾಣುತ್ತೇವೆ. ಆಧುನಿಕ ಮಹಿಳಾ ಸಾಹಿತ್ಯದಲ್ಲಿ ಅಕ್ಷರ ಕ್ರಾಂತಿಯೊಂದಿಗೆ ಬೆಳೆದ ಸ್ತ್ರೀ ಸಮೂಹ ವಿಶಿಷ್ಟ ಮಹಿಳಾ ಶೈಲಿ ವಸ್ತು ವೈವಿಧ್ಯತೆಯೆಡೆಗೆ ತನ್ನನ್ನು ಗುರುತಿಸಿಕೊಳ್ಳುವ ಪ್ರಯತ್ನದೊಂದಿಗೆ ಪುರುಷ ಸಾಹಿತ್ಯದೊಂದಿಗೆ ಸಂವಾದಿಯಾಗಿ ನಿಲ್ಲುವ ಹುಡುಕಾಟವಿದೆ. ಅದರಲ್ಲೂ ಜನಪದ ಸಾಹಿತ್ಯದಲ್ಲಿ ಹೆಣ್ಣಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ಗಂಡು ಮಕ್ಕಳು ಒಂಬತ್ತು ಕೊಡು, ಬಂಡಿಯ ಕಳಸಕ್ಕೆ ಒಪ್ಪುವಂಥ ಒಬ್ಬ ಹೆಣ್ಣು ಮಗಳ ಕೊಡುದೇವ ಎಂಬ ಒಬ್ಬ ಸ್ತ್ರೀ ಬೇಡಿಕೊಳ್ಳುತ್ತಾಳೆ ಎಂದಾಗ ಆ ಸ್ತ್ರೀಗೆ ಎಂತಹ ಬೆಲೆ ಇತ್ತು ಎನ್ನುವುದು ತಿಳಿಯುವುದು. ಅಂಜಿಕೆ ತೋರಿದರೆ ಅಂಜುವ ಮಗಳಲ್ಲ, ಇಲ್ಲಿ ಪುರುಷ ದಬ್ಬಾಳಿಕೆಗೆ ಹೆದರಿ ಬಾಳುವ ಹೆಣ್ಣು ತಾನಲ್ಲ ಎಂಬ ಧೈರ್ಯ ಆತ್ಮಗೌರವವನ್ನು ಕಾಣುತ್ತೇವೆ. ಸಂಪೂರ್ಣವಾಗಿ ಮಹಿಳಾ ವಿರಚಿತ ಮಹಿಳಾ ಸಾಹಿತ್ಯ

0: ಸಾಹಿತ್ಯದ ಹಿನ್ನೆಲೆಯಲ್ಲಿ ಹಲವು ನೆಲೆಗಳನ್ನು ನೋಡಬಹುದು. ಸ್ವಾತಂತ್ರ್ಯ ಪೂರ್ವದ ಸಾಹಿತ್ಯದಲ್ಲಿ ಸ್ತ್ರೀ ಸಂಕಟ ಮುಂತಾದ ವಿಷಾದವಿದ್ದರೂ ಕೌಟುಂಬಿಕ ಜವಾಬ್ದಾರಿ ಹೊರಬೇಕೆನ್ನುವ ಭಾವ ಗೋಚರಿಸುತ್ತದೆ. ಕೊಡಗಿನ ಗೌರಮ್ಮ, ತಿರುಮಲೆಯ ರಾಜಮ್ಮ, ತಿರುಮಲಾಂಬ ಮುಂತಾದವರ ಕೃತಿಗಳಲ್ಲಿ ದಾರ್ಶನಿಕತೆಯ ಕಡೆಗೆ ಅವರ ಒಲವು ನಿಲುವು ಕಾಣುತ್ತೇವೆ. ಇದು ಎಂಕೆ ಇಂದಿರಾ, ತ್ರಿವೇಣಿ, ಅನುಪಮ ನಿರಂಜನ್ ಇವರ ಕೃತಿಗಳಲ್ಲೂ ಕೂಡ ನಾವು ಕಾಣುತ್ತೇವೆ. ಸಾಮಾಜಿಕ ಕಳಕಳಿ ಅಲ್ಲಿದ್ದರೂ ಹೆಣ್ಣು ಅನುಭವಿಸುವ ಸಂಕಟಗಳಿಂದ ಹೊರಬರುವ ಮಾರ್ಗಗಳ ಬಗ್ಗೆ ಮೌನವೇ ಅಲ್ಲಿ ಉತ್ತರವಾಗಿದೆ. ವೀಣಾ ಶಾಂತೇಶ್ವರ್ ಅವರ ನಿರಾಕರಣೆ, ವೈದೇಹಿ, ಬಿ ಟಿ ಲಲಿತಾ ನಾಯಕ್ ಅವರ ಕೃತಿಗಳಲ್ಲಿ ಪಾತ್ರಗಳ ಪ್ರತಿಭಟನೆ ಇದ್ದರೂ ನ್ಯಾಯ ಸಿಗದೆಂಬ ನಿರಾಸೆಯ ಹೊಂದಾಣಿಕೆ ಇದೆ. ಮುಂದಿನ ಘಟ್ಟದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ವ್ಯಕ್ತಿತ್ವ ಎದ್ದು ಕಾಣುವುದು. ಪ್ರತಿಭಾ ನಂದಕುಮಾರ, ಮುಕ್ತಾಯಕ್ಕ ಮುಂತಾದವರು ಸಮಕಾಲೀನ ಸಂಗತಿಗಳಿಗೆ ದನಿಯಾಗುತ್ತಾ ಸ್ತ್ರೀ ಸ್ವತಂತ್ರ ದೃಷ್ಟಿಕೋನವನ್ನು ತನ್ನೊಳಗಿನ ಸ್ವಯಂ ಸ್ಫೂರ್ತಿಯಿಂದ ವ್ಯಕ್ತಗೊಳಿಸಿದ್ದಾರೆ. ಇಷ್ಟಾಗಿಯೂ ಸ್ತ್ರೀಯರ ಬೌದ್ಧಿಕತೆಯನ್ನು, ಅಸ್ತಿತ್ವವಾದವನ್ನು ಕಡೆಗಣಿಸುವ ಜನರೇ ಹೆಚ್ಚಾಗಿರುವುದರಿಂದ ಇದಕ್ಕೆ ಕಾಲವೇ ಉತ್ತರವನ್ನು ನೀಡಬೇಕು. ಆದರೆ ಅಮುಗೆಯ ರಾಯಮ್ಮಳ ಒಂದು ವಚನ ಇಲ್ಲಿ ಜ್ಞಾಪಕಕ್ಕೆ ಬರುತ್ತಿದೆ. ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳಿಯಬೇಕು, ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು. ಇಲ್ಲಿ ಮಹಿಳೆಗೆ ತನ್ನ ಬದುಕಿನ ಎಲ್ಲದಕ್ಕೂ ತಾನೇ ತೆರೆದುಕೊಳ್ಳುತ್ತ ಪರಿಹಾರವನ್ನು ತಾನೇ ಮಾಡಿಕೊಳ್ಳಬೇಕು ಎಂಬ ಈ ವಚನ ಇಂದಿಗೂ ಕೂಡ ಪ್ರಸ್ತುತವಾಗಿದೆ.
1: ಇದುವರೆಗೆ ಸ್ತ್ರೀ ಸಂವೇದನೆ ಈ ಕುರಿತು ಮಾತನಾಡಿದವರು ರಾಯಚೂರಿನ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ, ಶಿವ ಶರಣರ ನಾಡು
0: ನಮ್ಮ ಕನ್ನಡ ನಾಡು.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶಬಾಂಧವರೇ, ನಮಸ್ಕಾರ. ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸುತ್ತಿರುವುದು ನನಗೆ ಬಹಳ ಸಂತೋಷವೆನಿಸಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಮ್ಮ ಜನರು ರಾಷ್ಟ್ರ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಸಾಕಷ್ಟು ಗಮನಾರ್ಹ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮತ್ತು ಅವರ ಪ್ರಯತ್ನಗಳ ಬಗ್ಗೆ ಕೇಳಿದಾಗ ನಮ್ಮಲ್ಲಿ ಹೊಸ ಸ್ಫೂರ್ತಿಯ ಸೆಲೆ ಹುಟ್ಟುತ್ತದೆ. ಇಂದು ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಅಂತಹ ಒಂದು ರಾಷ್ಟ್ರೀಯ ಸಾಧನೆಯ ಕುರಿತು ಪ್ರಸ್ತಾಪಿಸುವ ಮೂಲಕ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಕೆಲವೇ ದಿನಗಳ ಹಿಂದೆ ಜಾರ್ಖಂಡ್ನ ರಾಂಚಿಯಲ್ಲಿ ರಾಷ್ಟ್ರೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ದೇಶದ ಮೂಲೆ ಮೂಲೆಗಳಿಂದ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟ್ರೀಯ ದಾಖಲೆಗಳನ್ನು ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲ್ದೀಪ್ ಕುಮಾರ್ ಈ ಕ್ರೀಡಾಪಟುಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊಸ ದಾಖಲೆಗಳನ್ನು ಸ್ಥಾಪಿಸಿದರು. ಮೊದಲನೆಯದಾಗಿ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದೇಶಾದ್ಯಂತ 100 ಮೀಟರ್ ಓಟದ ಸ್ಪರ್ಧೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಪುರುಷರ 100 ಮೀಟರ್ ಓಟದ ರಾಷ್ಟ್ರೀಯ ದಾಖಲೆಯನ್ನು 3 ಬಾರಿ ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್ ಮತ್ತು ಅನಿಮೇಶ್ ಕುಜೂರ್ ಈ ಅಸಾಧಾರಣ ಸಾಧನೆ ಮಾಡಿದ ಇಬ್ಬರು ಕ್ರೀಡಾಪಟುಗಳಾಗಿದ್ದಾರೆ. ಈ ಬಾರಿಯ ಮನದ ಮಾತಿನಲ್ಲಿ ಈ ಇಬ್ಬರು ಕ್ರೀಡಾಪಟುಗಳೊಂದಿಗೆ ಮಾತನಾಡಬೇಕೆಂದು ನಾನು ಬಯಸಿದೆ. ಅನಿಮೇಶ್ ಜಿ ನಮಸ್ಕಾರ, ಗುರಿಂದರ್ ವೀರ್ ನಿಮಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್.
3: ನಮಸ್ತೆ ಸರ್.
4: ನಮಸ್ತೆ ಸರ್.
2: ಸರಿ ಸೋದರರೇ, ನೀವಂತೂ ನಿಜವಾಗಿಯೂ ಅದ್ಭುತವಾದ ಸಾಧನೆಗೈದಿದ್ದೀರಿ. ನಿಮ್ಮಿಬ್ಬರ ಜೋಡಿ ಅಪಾರ ಸಾಧನೆ ಮೆರೆದಿದೆ. ಸಂಗೀತ ಕ್ಷೇತ್ರದಲ್ಲಿ ನಾವು ಅನೇಕ ಬಾರಿ ಜುಗಲ್ಬಂದಿಗಳನ್ನು ನೋಡಿದ್ದೇವೆ, ಆದರೆ ಈಗ ನಾವು ಕ್ರೀಡಾ ಕ್ಷೇತ್ರದಲ್ಲಿಯೂ ಜುಗಲ್ಬಂದಿಯನ್ನು ನೋಡುತ್ತಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಸವಾಲನ್ನು ಒಡ್ಡಿದರೆ ಇನ್ನೊಬ್ಬರು ತಕ್ಷಣವೇ ಅದನ್ನು ಎದುರಿಸಲು ಸನ್ನದ್ಧರಾಗಿ ನಿಲ್ಲುತ್ತಾರೆ, ಆದರೆ ಮೊದಲಿಗರು ಮತ್ತೊಮ್ಮೆ ಉಚ್ಚಮಟ್ಟವನ್ನು ಏರುತ್ತಾರೆ. ಇದು ನಿಜವಾಗಿಯೂ ಆಸಕ್ತಿಕರ ಸಾಹಸಗಾಥೆಯಾಗಿದೆ. ಮನದ ಮಾತಿನ ಕೇಳುಗರು ನಿಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಳಬೇಕು ಮತ್ತು ನಿಮ್ಮ ಅಸಾಧಾರಣ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ.
3: ನಮಸ್ತೆ ಸರ್, ನನ್ನ ಹೆಸರು ಅನಿಮೇಶ್ ಕುಜೂರ್. ನಾನು 200 ಮೀಟರ್ ಮತ್ತು 400 ಮೀಟರ್ ಓಟಗಳಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ದೇನೆ ಮತ್ತು ನಾನು ಛತ್ತೀಸ್ಗಢ ಮೂಲದವನು. ಪ್ರಸ್ತುತ ನಾನು ಒಡಿಶಾವನ್ನು ಪ್ರತಿನಿಧಿಸುತ್ತಾ ಸ್ಪರ್ಧಿಸುತ್ತಿದ್ದೇನೆ. 2021 ನಾನು ಶಾಲೆಯಿಂದ ಪಾಸಾದ ತಕ್ಷಣ ಅಥ್ಲೆಟಿಕ್ಸ್ನಲ್ಲಿ ನನ್ನ ಪಯಣ ಆರಂಭವಾಯಿತು. ನಾನು ಅಂಬಿಕಾಪುರದ ಸೈನಿಕ್ ಶಾಲೆಯ ಹಳೆಯ ವಿದ್ಯಾರ್ಥಿ. ಹಿಂದೆ ನಾನು ಫುಟ್ಬಾಲ್ ಆಡುತ್ತಿದ್ದೆ. ಆದಾಗ್ಯೂ COVID-19 ಸಾಂಕ್ರಾಮಿಕದ ಸಮಯದಲ್ಲಿ ನನ್ನ ಪೋಷಕರು ನನಗೆ ಓಡಲು ಅಥವಾ ಆಟವಾಡಲು ಹೊರಗೆ ಹೋಗಲು ಸ್ವಲ್ಪ ಅವಕಾಶ ನೀಡುತ್ತಿದ್ದರು. ಸಾಂಕ್ರಾಮಿಕ ರೋಗ ಕಡಿಮೆಯಾಗಲು ಆರಂಭಿಸಿದಾಗ ಫುಟ್ಬಾಲ್ ತಂಡದ ನನ್ನ ಸ್ನೇಹಿತರು ರಾಜ್ಯ ಕ್ರೀಡಾಕೂಟ ನಡೆಯಲಿದೆ ಎಂದು ನನಗೆ ಮಾಹಿತಿ ನೀಡಿದರು ಮತ್ತು ಭಾಗವಹಿಸಲು ನನ್ನನ್ನು ಪ್ರೋತ್ಸಾಹಿಸಿದರು. ನಾನು ಭಾಗವಹಿಸಿದ್ದೆ. ಆ ಸಮಯದಲ್ಲಿ ಈ ಸ್ಪರ್ಧೆಯು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಗೆ ವೇದಿಕೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅಲ್ಲಿಂದ ನಾನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದೆ ಮತ್ತು ಇಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಸೌಭಾಗ್ಯ ನನಗೆ ಲಭಿಸಿದೆ.
2: ಮತ್ತು ಗುರಿಂದರ್ ವೀರ್ ಅವರೇ, ನಿಮ್ಮ ಬಗ್ಗೆ ಹೇಳುವಿರಾ?
4: ನಮಸ್ತೆ ಸರ್, ನನ್ನ ಹೆಸರು ಗುರಿಂದರ್ ವೀರ್. ನಾನು ಭಾರತೀಯ ನೌಕಾಪಡೆಯಲ್ಲಿ ಪ್ಯಾಟಿ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತ ನಾನು ಭಾರತದ ಅತ್ಯಂತ ವೇಗದ ಓಟಗಾರನಾಗಿದ್ದೇನೆ.

ನಾನು ಇತ್ತೀಚೆಗೆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ 10.09 ಸೆಕೆಂಡುಗಳ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದೇನೆ. 10.1 ಸೆಕೆಂಡ್ನ ಸವಾಲನ್ನು ಮುರಿದ ಮೊದಲ ಭಾರತೀಯ ಕ್ರೀಡಾಪಟು ನಾನು ಟ್ರ್ಯಾಕ್ನಲ್ಲಿ. ಜೊತೆಗೆ ಸಮವಸ್ತ್ರ ಧರಿಸಿ ಕೂಡ ನನ್ನ ದೇಶಕ್ಕೆ ಸೇವೆ ಸಲ್ಲಿಸಲು ಶ್ರಮಿಸುತ್ತಿದ್ದೇನೆ. ನನ್ನ ತಂದೆ ಮತ್ತು ಅಜ್ಜ ಇಬ್ಬರೂ ಕ್ರೀಡಾಪಟುಗಳಾಗಿದ್ದರು. ದೀಪಾವಳಿ ಅಥವಾ ಹೊಸ ವರ್ಷದಂತಹ ಹಬ್ಬ ಬಂದಾಗಲೆಲ್ಲ ನಾವು ನಮ್ಮ ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಭಾರತದ ಸಾಂಸ್ಕೃತಿಕ ಸಂಪ್ರದಾಯ. ಹಾಗಾಗಿ ನಾನು ನನ್ನ ತಂದೆಯ ಟ್ರೋಫಿಗಳು ಮತ್ತು ಪದಕಗಳನ್ನು ಆಗ ಸ್ವಚ್ಛಗೊಳಿಸುತ್ತಿದ್ದೆ.

0: ಅಪ್ಪ, ನೀವು ಈ ಟ್ರೋಫಿಯನ್ನ ಎಲ್ಲಿ ಗೆದ್ದಿದ್ದೀರಿ? ಈ ಪದಕವನ್ನು ನೀವು ಎಲ್ಲಿ ಗೆದ್ದಿದ್ದೀರಿ? ಈ ಛಾಯಾಚಿತ್ರವನ್ನು ಯಾವಾಗ ತೆಗೆಯಲಾಗಿದೆ? ಪ್ರತಿಕ್ರಿಯೆಯಾಗಿ ಅವರು ತಮ್ಮ ಕಥೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಸ್ಪರ್ಧಿಸಲು ನಾನು ಇಲ್ಲಿಗೆ ಆಡಲು ಹೋಗಿದ್ದೆ, ನಾನು ಈ ರಾಷ್ಟ್ರೀಯ ಪದಕ ಗೆದ್ದೆ, ನನ್ನ ತಂಡವನ್ನು ಈ ರೀತಿ ಗೆಲ್ಲಿಸಿದೆ ಎಂದೆಲ್ಲ ವಿವರಿಸುತ್ತಿದ್ದರು. ಅವರ ಕಥೆಗಳಿಂದ ಪ್ರೇರಿತನಾಗಿ, ಅಪ್ಪ, ನಾನೂ ಕೂಡ ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳ ಬಯಸುತ್ತೇನೆ ಎಂದು ಹೇಳುತ್ತಿದ್ದೆ. ಅವರು ಪ್ರತಿದಿನ ಬೆಳಗ್ಗೆ ಓಟಕ್ಕೆ ಹೋಗುತ್ತಿದ್ದರಿಂದ ನಾನು ಅವರನ್ನು, ಅಪ್ಪ, ದಯವಿಟ್ಟು ನಿಮ್ಮೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಲು ಪ್ರಾರಂಭಿಸಿದೆ. ಆದ್ದರಿಂದ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಿದ್ದಂತೆ ತಾವು ಕ್ರೀಡೆಯಲ್ಲಿ ಕಲಿತ ಕೌಶಲ್ಯಗಳನ್ನು ನನಗೆ ಹೇಳಿಕೊಳ್ಳಲಾರಂಭಿಸಿದರು. ಹಾಗಾಗಿ ಅದರಲ್ಲಿ ನನ್ನ ಆಸಕ್ತಿ ಬೆಳೆಯಲಾರಂಭಿಸಿತು. ಉಸೇನ್ ಬೋಲ್ಟ್ ಅವರ ವಿಶ್ವ ದಾಖಲೆ ಮುರಿಯುವುದನ್ನು ನಾನು ಕಣ್ಣಾರೆ ಕಂಡೆ. ಇದಕ್ಕೆ ಸಂಬಂಧಿಸಿದ ಒಂದು ಮೋಜಿನ ಸಂಗತಿ ಇದೆ. ಒಂದು ದಿನ ನಾನು ಟಿವಿ ನೋಡುತ್ತಿದ್ದಾಗ ನನ್ನ ತಾಯಿ ಅದನ್ನು ಆಫ್ ಮಾಡಿದರು. ಮಗನೇ, ಈಗ ಓದುವ ಸಮಯ, ಓದಿಕೊಳ್ಳಲು ಹೋಗು ಎಂದು ಹೇಳಿದರು. ಆಗ ನಾನು, ಸರಿ, ನೀನು ಈಗ ನನಗೆ ಟಿವಿ ನೋಡಲು ಬಿಡುವುದಿಲ್ಲ, ಆದರೆ ಒಂದು ದಿನ ನೀನು ಟಿವಿ ಪರದೆಯ ಮೇಲೆ ನನ್ನನ್ನು ಹುಡುಕುವೆ, ನನ್ನನ್ನು ತೋರಿಸಿ, ನೋಡಿ, ಗುರಿಂದರ್ ಓಡುತ್ತಿದ್ದಾನೆ ಎಂದು ಹೇಳುವ ದಿನ ಬರುತ್ತದೆ ಎಂದು ಸವಾಲು ಹಾಕಿದೆ. ಮತ್ತು ನಿಜಕ್ಕೂ ನನ್ನ ತಾಯಿ ನಾನು ದೂರದರ್ಶನದಲ್ಲಿ ಓಡುವುದನ್ನು ನೋಡಿದಾಗಲೆಲ್ಲ ಅದು ನನಗೆ ಅಪಾರ ಸಂತೋಷವಾಗುತ್ತದೆ.
1: ವಾಹ್ ವಾಹ್ ವಾಹ್, ನಿಮ್ಮದಂತೂ ಬಹಳ ಅದ್ಭುತವಾದ ಭಾವನೆ.
0: ಹೌದು ಸರ್, ನನ್ನದು ಮಧ್ಯಮ ವರ್ಗದ ಕುಟುಂಬ. ಇದಲ್ಲದೆ ನನ್ನ ತಂದೆ ಸ್ವತಃ ವಾಲಿಬಾಲ್ ಆಡುತ್ತಿದ್ದರು, ಆದರೆ ಮನೆಯ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಕ್ರೀಡಾ ವೃತ್ತಿ ಜೀವನವನ್ನು ತ್ಯಜಿಸಬೇಕಾಯಿತು. ಅವರ ಸ್ವಂತ ಕನಸು ನನಸಾಗಲಿಲ್ಲ, ನನ್ನ ಮೂಲಕ ಆ ಕನಸನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಅವರು ಕಂಡರು. ಅವರ ಮಗ ಅದನ್ನು ನನಸಾಗಿಸುವವನು ಎಂದು ನಂಬಿದ್ದರು. ನಾನು ಆಗಾಗ್ಗೆ ಅವರೊಂದಿಗೆ ಚರ್ಚಿಸುತ್ತಿದ್ದೆ ಮತ್ತು ಮಿಲ್ಖಾ ಸಿಂಗ್ ಎಷ್ಟು ಶ್ರಮಿಸುತ್ತಿದ್ದರು ಎಂಬುದರ ಕುರಿತು ಕಥೆಗಳನ್ನು ನಾನು ಗಮನವಿಟ್ಟು ಕೇಳುತ್ತಿದ್ದೆ. ನಾನು ನನ್ನ ತಂದೆಗೆ, ಒಂದು ದಿನ ನಾನು ನಿಮ್ಮ ಕನಸನ್ನು ನನಸು ಮಾಡುವೆ ಎಂದು ಹೇಳುತ್ತಿದ್ದೆ. ಆಗ ತಂದೆಯವರು, ಕನಸುಗಳು ಹಾಗೆ ನನಸಾಗುವುದಿಲ್ಲ, ಅವುಗಳಿಗೆ ಅಪಾರ ಪ್ರಮಾಣದ ಕಠಿಣ ಪರಿಶ್ರಮ, ಸಂಪೂರ್ಣ ಏಕಾಗ್ರತೆ ಮತ್ತು ಪ್ರಯತ್ನ ಬೇಕಾಗುತ್ತದೆ ಎಂದು ಹೇಳುತ್ತಿದ್ದರು. ಮಿಲ್ಖಾ ಸಿಂಗ್ ಅವರ ಕಠಿಣ ಪರಿಶ್ರಮದಿಂದಾಗಿ ರಕ್ತವನ್ನು ವಾಂತಿ ಮಾಡಿಕೊಳ್ಳುತ್ತಿದ್ದರು, ಬಿರು ಬಿಸಿಲಿನಲ್ಲಿ ಓಡುತ್ತಿದ್ದವರು, ಅವರು ದಿನವಿಡೀ ತರಬೇತಿ ಪಡೆಯುತ್ತಿದ್ದರು. ಅವೆಲ್ಲ ನನಗೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದ್ದವು. ನಾನು ಓಡಿದರೆ ನನ್ನ ದೇಶಕ್ಕಾಗಿ ಓಡುತ್ತೇನೆ, ಪದಕ ಗೆದ್ದು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೇನೆ ಎಂಬ ನಂಬಿಕೆಯನ್ನು ನನ್ನಲ್ಲಿ ತುಂಬಿದ ನನ್ನ ತಂದೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದ್ದರು. ಇದಲ್ಲದೆ ನಾನು 100 ಮೀಟರ್ ಓಟವನ್ನು ನನ್ನ ಸ್ಪರ್ಧೆಯಾಗಿ ಆರಿಸಿಕೊಂಡಾಗ ಎಲ್ಲರೂ ನನ್ನನ್ನು ತಡೆಯಲು ಪ್ರಯತ್ನಿಸಿದರು. 100 ಮೀಟರ್ ಓಟವನ್ನು ಆಯ್ಕೆ ಮಾಡಬೇಡಿ, ಇದು ಭಾರತೀಯರಿಗಾಗಿ ಅಲ್ಲ, ಭಾರತೀಯರ ದೇಹ ರಚನೆ 100 ಮೀಟರ್ ಓಟಕ್ಕಾಗಿ ಸೂಕ್ತವಲ್ಲ ಎಂದು ಹೇಳಿದರು. ಆದರೆ ನನ್ನ ತಂದೆ ಮತ್ತು ನಾನು ಯಾವಾಗಲೂ ದೃಢವಾಗಿದ್ದೆವು. ಗುರಿಂದರ್, ನಾವು ನಮ್ಮ ಆಯ್ಕೆಯನ್ನು ಮಾಡಿದ್ದೇವೆ ಮತ್ತು ಹಿಂದೆ ಸರಿಯುವ ಮಾತೇ ಇಲ್ಲ, ನಾವದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುವವರಿಗೆ ಖಂಡಿತ ಮಾಡಿ ತೋರಿಸುವ ಮೂಲಕ ಅವರು ತಪ್ಪು ಎಂದು ಸಾಬೀತುಪಡಿಸೋಣ. ನೀನು ಸಾಧಿಸಿ ತೋರಿಸುವೆ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ತಂದೆ ಹೇಳುತ್ತಿದ್ದರು. ನನ್ನ ತಂದೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆಯನ್ನು ಇಟ್ಟಾಗ ನಾನು ಆ ನಂಬಿಕೆಯನ್ನು ನನ್ನ ಆಂತರಿಕ ಶಕ್ತಿಯಾಗಿಸಿಕೊಂಡು ಮುನ್ನಡೆದಿದ್ದೇನೆ. ಇಂದು ಪ್ರತಿಯೊಬ್ಬ ಭಾರತೀಯನೂ ಸ್ಪ್ರಿಂಟ್ ರನ್ನಿಂಗ್ನಲ್ಲಿ ಮುಂದುವರಿಯುವಂತೆ ಹುರಿದುಂಬಿಸುತ್ತಿದ್ದೇನೆ.
1: ನೋಡಿ, ನೀವಿಬ್ಬರೂ ನಿಜವಾಗಿಯೂ ಅಸಾಧಾರಣವಾದದ್ದನ್ನು ಸಾಧಿಸಿದ್ದೀರಿ. ಕೇವಲ 2 ದಿನಗಳ ಅವಧಿಯಲ್ಲಿ ನೀವು ಜೊತೆಯಾಗಿ 3 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದೀರಿ. 100 ಮೀಟರ್ ಓಟದ ಬಗ್ಗೆ ಗುರಿಂದರ್ ವೀರ್ ಹೇಳಿದಂತೆ, ಜನರು ಸಾಮಾನ್ಯವಾಗಿ ಭಾರತೀಯ ದೇಹ ಈ ಸ್ಪರ್ಧೆಗೆ ಸೂಕ್ತವಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆಯೂ ನೀವು ಪರಿಶ್ರಮ ಪಟ್ಟು ಈ ಸಾಧನೆಗೈದಿದ್ದೀರಿ. ನಿಮ್ಮ ಯಶಸ್ಸಿನ ಹಿಂದಿನ ಉತ್ಸಾಹ, ದೃಢ ನಿಶ್ಚಯ, ಮನಸ್ಥಿತಿ ಎಂಥದ್ದು? ಏನು ಯೋಚಿಸಿದ್ದೀರಿ? ಹೇಗೆ ಅಭ್ಯಾಸ ಮಾಡುತ್ತಿದ್ದೀರಿ? ಎಷ್ಟು ಕಷ್ಟಕರ ಈ ಪ್ರಕ್ರಿಯೆ ಎಂದು ನಿಮ್ಮಿಬ್ಬರನ್ನೂ ನಾನು ಮತ್ತು ಮನದ ಮಾತಿನ ಕೇಳುಗರು ಸಹ ಆಲಿಸಬಯಸುತ್ತಾರೆ.
0: ಹೌದು ಸರ್, ನಾನು ಗುರಿಂದರ್. ಆರಂಭದಲ್ಲಿ ಸರ್ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದೆ. ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆಯೇ ಅಥವಾ ನಾನು ಸರಿಯಾದ ಆಯ್ಕೆಯನ್ನು ಮಾಡಿದ್ದೇನೆಯೇ ಎಂಬ ಸಂದೇಹಗಳು ಹಲವು ಬಾರಿ ಮೂಡಿದವು. ಏಕೆಂದರೆ ಪ್ರತಿ ಬಾರಿಯೂ ನೀವು ಗೆಲ್ಲುವುದಿಲ್ಲ, ಕೆಲವೊಮ್ಮೆ ನೀವು ಸರಳವಾಗಿ ಕಲಿಯುತ್ತೀರಿ. ನಾನು ಸೋಲನ್ನು ಅನುಭವಿಸಿದಾಗಲೆಲ್ಲ, ನನ್ನ ಪ್ರದರ್ಶನವು ನಿರೀಕ್ಷೆಗಳನ್ನು ತಲುಪಲು ಸಾಧ್ಯವಾಗದಿದ್ದಾಗಲೆಲ್ಲ ಅಥವಾ ನಾನು ಗಾಯಗೊಂಡಾಗಲೆಲ್ಲ ನನ್ನ ಕುಟುಂಬವು ನನ್ನೊಂದಿಗೆ ನಿಂತು ಬೆಂಬಲವನ್ನು ನೀಡುತ್ತಿತ್ತು. ಅವರು ನನಗೆ ಧೈರ್ಯ ತುಂಬುತ್ತಾ, ಪರವಾಗಿಲ್ಲ, ಒಂದು ದಿನ ಉತ್ತಮವಾಗಿಲ್ಲ ಅಥವಾ 1 ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಎಂದರೆ ನಿಮ್ಮ ಇಡೀ ಜೀವನ ಹಾಳಾಯಿತು ಎಂದಲ್ಲ, ಎಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಎಂದು ಹುರಿದುಂಬಿಸುತ್ತಿದ್ದರು. ನನ್ನ

0: ತರಬೇತುದಾರ ಕೂಡ ನನಗೆ ಪಾಠವನ್ನು ಕಲಿಸಿದರು. ನೀನು ಇದನ್ನು ಸಾಧಿಸಲಾಗದಿದ್ದರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಜನರು ಈ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿದಾಗ ಮತ್ತು ಹುರಿದುಂಬಿಸಿದಾಗ ನಮ್ಮ ಪ್ರೇರಣೆಗೆ ಎಂದಿಗೂ ಧಕ್ಕೆಯಾಗುವುದಿಲ್ಲ.
1: ಅನಿಮೇಶ್ ಅವರೇ,
2: ಸರ್, 2021 ನಾನು ಮೊದಲು ಅಥ್ಲೆಟಿಕ್ಸ್ ಪ್ರಾರಂಭಿಸಿದಾಗ ಎಲ್ಲರೂ ನನಗೆ, ನೋಡಿ ಇದು ಹೊಸ ಕ್ಷೇತ್ರ, ನಿಮ್ಮಿಂದ ಇದು ಸಾಧ್ಯವೋ ಇಲ್ಲವೋ ಎಂದು ಸಂಶಯ ವ್ಯಕ್ತಪಡಿಸುತ್ತಿದ್ದರು. ಆಗ ನಾನು, ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೇನೆ, ನಾನು ಅದನ್ನು ನಿಭಾಯಿಸಿಯೇ ತೀರುತ್ತೇನೆ ಎಂದು ಹೇಳುತ್ತಿದ್ದೆ. ನನ್ನ ತಂದೆ ಕೂಡ ನನಗೆ ನಿರಂತರವಾಗಿ ನೆನಪಿಸುತ್ತಿದ್ದರು, ನೀನು ಈ ಕ್ಷೇತ್ರಕ್ಕೆ ಪ್ರವೇಶಿಸಿ ಆಗಿದೆ ಎಂದಾದ ಮೇಲೆ ಎಂದಿಗೂ ಹಿಂತಿರುಗಿ ನೋಡಬೇಡ. ಎಲ್ಲರೂ ಇದನ್ನು ಮಾಡುವ ಅಥವಾ ಅದನ್ನು ಮಾಡುವ ಬಗ್ಗೆ ಯೋಚಿಸುತ್ತಾರೆ, ಆದರೆ ಬಹಳ ಕಡಿಮೆ ಜನರು ಮಾತ್ರ ಇದನ್ನು ಅನುಸರಿಸುತ್ತಾರೆ ಮತ್ತು ಅದನ್ನು ಸಾಧಿಸುತ್ತಾರೆ. ನೀನು ಈ ಕ್ಷೇತ್ರ ಪ್ರವೇಶಿಸಿದ್ದೀಯಾ, ಆದ್ದರಿಂದ ಅದಕ್ಕೆ ಬದ್ಧವಾಗಿರು, ಇದರಲ್ಲೇ ಮುಂದುವರಿ ಎಂದು ಹೇಳುತ್ತಿದ್ದರು. ನಿನಗೆ ಬೇಕಾದ ಎಲ್ಲವನ್ನೂ ನಾವು ಒದಗಿಸುತ್ತೇವೆ, ಕುಟುಂಬ ಬೆಂಬಲ, ಆರ್ಥಿಕ ಬೆಂಬಲ, ನಾವು ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ. ನೀನು ಕಷ್ಟಪಟ್ಟು ಅಭ್ಯಾಸ ಮಾಡುವುದರ ಮೇಲೆ ಗಮನ ಕೇಂದ್ರೀಕರಿಸು ಮತ್ತು ಭಾರತೀಯರು ಸಹ ಓಡಬಹುದು ಎಂದು ಭಾರತಕ್ಕೆ ತೋರಿಸು ಎನ್ನುತ್ತಿದ್ದರು. ಜನರು ನನಗೆ ಮತ್ತು ಇತರರಿಗೆ ಹೇಳುತ್ತಿದ್ದರು, sub-10 ಅಥವಾ sub-10.1 ಸ್ಪ್ರಿಂಟ್ ರನ್ನಿಂಗ್ಗೆ ಭಾರತೀಯರು ಅನುವಂಶಿಕ ರಚನೆ ಸೂಕ್ತವಾಗಿಲ್ಲ ಎಂದು, ಆದರೆ ಈಗ ಭಾರತೀಯರು ನಿಜವಾಗಿಯೂ ಅದನ್ನು ಮಾಡಬಹುದು ಎಂದು ನಾವಿಬ್ಬರು ಸಾಬೀತುಪಡಿಸುತ್ತಿದ್ದೇವೆ. ಇದು ನಮಗೆ ತುಂಬ ಕಷ್ಟಕರವೇನಲ್ಲ, ನಾವು ಏನನ್ನಾದರೂ ಸಾಧಿಸಲು ಸಮರ್ಥರಾಗಿದ್ದೇವೆ. ಆದ್ದರಿಂದ ಸರ್, ಈ ಎಲ್ಲ ವಿಷಯಗಳು ನನ್ನನ್ನು ಬಹಳ ಪ್ರೇರೇಪಿಸುತ್ತವೆ. ನಾವು ನಮ್ಮ ತರಬೇತಿಯನ್ನು ಮುಂದುವರಿಸುತ್ತಿದ್ದಂತೆ ನಿರಂತರವಾಗಿ ನಮ್ಮ ವೈಯಕ್ತಿಕ ದಾಖಲೆಗಳನ್ನು ಮುರಿಯುತ್ತಿದ್ದೇವೆ. ಇದು ಇತರ ಭಾರತೀಯರಿಗೂ ಅವರು ಸಹ ಅಂತಹ ಸಾಧನೆಗಳನ್ನು ಸಾಧಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ನಾವು ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಸರ್. ಇದಲ್ಲದೆ ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ನಾವಿಬ್ಬರು ಆಯ್ಕೆ ಆಗಿರುವುದರಿಂದ ಈ ಸ್ಪರ್ಧೆಯಲ್ಲಿ ಇನ್ನೂ ಉತ್ತಮ ಪ್ರದರ್ಶನ ನೀಡಲು ದೃಢ ನಿಶ್ಚಯ ಕೈಗೊಂಡಿದ್ದೇವೆ.
1: ಸರಿ, ನೋಡಿ, ನನ್ನ ಮನದಲ್ಲೂ ಒಂದು ಕುತೂಹಲವಿದೆ ಮತ್ತು ಇತರರಿಗೂ ಹಾಗೆಯೇ ಇರಬಹುದು ಎಂದುಕೊಳ್ಳುತ್ತೇನೆ. ನೀವಿಬ್ಬರೂ ಒಳ್ಳೆಯ ಸ್ನೇಹಿತರು ಎಂದು ನಾನು ಕೇಳಿದ್ದೇನೆ. ನಿಮ್ಮಿಬ್ಬರ ನಡುವೆ ಏನಾದರೂ ಒಪ್ಪಂದ ಅಥವಾ ಸ್ನೇಹಪರ ಪೈಪೋಟಿ ನಡೆಯುತ್ತಿದೆಯೇ? ನೀನು ನನ್ನ ದಾಖಲೆಯನ್ನು ಮುರಿದರೆ ನಾನು ನಿನ್ನ ದಾಖಲೆಯನ್ನು ಮುರಿಯುತ್ತೇನೆ ಎಂದು. ಅನಿಮೇಶ್, ನೀವೇಕೆ ಈ ಕುರಿತು ಮೊದಲು ಹೇಳಬಾರದು?
2: ಸರ್, ಹಿಂದಿನ ದಾಖಲೆ 10.18 ಸೆಕೆಂಡ್ಗಳಾಗಿದ್ದವು. ಅದು ನಾನೇ ಮಾಡಿದ ದಾಖಲೆ. ನಂತರ ಸೆಮಿಫೈನಲ್ನಲ್ಲಿ ಸೋದರ ಗುರಿಂದರ್ ವೀರ್ 10.17 ಸೆಕೆಂಡ್ಗಳ ಸಮಯದೊಂದಿಗೆ ಅದನ್ನು ಮುರಿದರು. ತರುವಾಯ ಎರಡನೇ ಸೆಮಿಫೈನಲ್ನಲ್ಲಿ ನಾನು 10.15 ಸೆಕೆಂಡ್ಗಳ ಸಮಯದೊಂದಿಗೆ ಮತ್ತೊಮ್ಮೆ ದಾಖಲೆ ಮಾಡಿದೆ. ಆದ್ದರಿಂದ ಆ ಕ್ಷಣದಲ್ಲಿ ನನ್ನ ಸೆಮಿಫೈನಲ್ ನಡೆದಾಗ ನಾವಿಬ್ಬರೂ ನಿಜವಾಗಿಯೂ ಸಂತೋಷಪಟ್ಟೆವು. ಹೌದು, ಇದು ಅದ್ಭುತ. ಇಂದು ದಾಖಲೆ ಮುರಿಯಿತು ಮತ್ತು ನಾವಿಬ್ಬರೂ ಒಟ್ಟಿಗೆ ಅದನ್ನು ಮುರಿದಿದ್ದೇವೆ ಎಂದು, ಏಕೆಂದರೆ ಸ್ಪರ್ಧೆಯ ಸಮಯದಲ್ಲಿ ಸ್ವಾಭಾವಿಕವಾಗಿ ಪೈಪೋಟಿಯ ಭಾವನೆ ಇದ್ದರೂ ನಾವಿಬ್ಬರೂ ಮೊದಲೇ ದೃಢ ನಿರ್ಧಾರವನ್ನು ಮಾಡಿದ್ದೆವು. ವಾಸ್ತವವಾಗಿ ಇದಕ್ಕೂ ಮೊದಲು ನಾವು ಸೌದಿ ಅರೇಬಿಯಕ್ಕೆ ಸ್ಪರ್ಧಿಸಲು ಪ್ರಯಾಣಿಸಿದ್ದೆವು ಮತ್ತು ನಾವು ಅಲ್ಲಿಯೂ ರೂಮ್ಮೇಟ್ಗಳಾಗಿದ್ದೆವು. ಆಗಲೂ ಭಾರತೀಯ ಸ್ಪ್ರಿಂಟ್ ರನ್ನಿಂಗ್ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ, ಆ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಮ್ಮ ಸಾಧನೆ ಎಲ್ಲರನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಚರ್ಚಿಸುತ್ತಿದ್ದೆವು.
1: ಗುರಿಂದರ್ ವೀರ್, ನೀವು ಏನು ಹೇಳಬಯಸುತ್ತೀರಿ?
0: ನಾವಿಬ್ಬರೂ ಅಸಾಧಾರಣ ಪ್ರದರ್ಶನ ನೀಡುವುದೆಂದು ನಿರ್ಧರಿಸಿದ್ದೆವು. ಆದ್ದರಿಂದ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಅಗತ್ಯವಿದ್ದಾಗ ಸರ್, ನಾವು ಪರಸ್ಪರ ಬೆಂಬಲಕ್ಕೆ ನಿಲ್ಲುತ್ತೇವೆ. ಉದಾಹರಣೆಗೆ, ದಾಖಲೆ ಸ್ಥಾಪಿಸುವ ಮುನ್ನ ಮೊದಲು ನಾನು ದಾಖಲೆಯನ್ನು ಮುರಿದೆ, ನಂತರ ಅನಿಮೇಶ್ ದಾಖಲೆ ಮಾಡಿದರು. ನಾವು ಅಭ್ಯಾಸ ಮಾಡುತ್ತಿದ್ದಾಗ ನಾನು ಅನಿಮೇಶ್ಗೆ ಪಾಯಿಂಟ್ಗಳನ್ನು ನೀಡುತ್ತಿದ್ದೆ. ಅನಿಮೇಶ್, ಆ ಆರಂಭಿಕ ಬ್ಲಾಕ್ ಸರಿಯಾಗಿ ಕಾಣುತ್ತಿದೆ, ಅಲ್ಲಿ ಕುಳಿತು ಸ್ಟ್ರೈಡ್ ಅಭ್ಯಾಸ ಮಾಡು, ಇಲ್ಲಿ ನಮ್ಮ ಅಭ್ಯಾಸ ಮಾಡೋಣ, ಈ ಸ್ಥಳ ಅದಕ್ಕೆ ಸೂಕ್ತವಾಗಿದೆ ಎಂದು. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ನಾವು ಪರಸ್ಪರ ಸಹಾಯ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಸುಧಾರಿಸುತ್ತಾನೆ ಮತ್ತು ನಾವು ಸಹ ಸುಧಾರಿಸುತ್ತೇವೆ. ಆ ಸ್ನೇಹ ಭಾವ ಅತ್ಯಗತ್ಯ. ಆದರೆ ಸರ್, ನಾವು ಟ್ರ್ಯಾಕ್ನಿಂದ ಹೊರಗಿದ್ದಾಗ ಸ್ಪರ್ಧೆಯ ಕ್ಷೇತ್ರದ ಹೊರಗೆ ನಾವು ಸ್ನೇಹಿತರು. ಆದರೆ ನಾವು ಟ್ರ್ಯಾಕ್ಗೆ ಕಾಲಿಟ್ಟ ಕ್ಷಣ ನಾವು ಸ್ಪರ್ಧಿಗಳಾಗುತ್ತೇವೆ. ಆ ಸಮಯದಲ್ಲಿ ಮನಸ್ಥಿತಿಯು, ನಾನು ಅವನಿಗಿಂತ ವೇಗವಾಗಿ ಓಡಲಿದ್ದೇನೆ ಮತ್ತು ನಾನು ಇವನಿಗಿಂತ ವೇಗವಾಗಿ ಓಡಲಿದ್ದೇನೆ ಎಂಬುದಕ್ಕೆ ಬದಲಾಗುತ್ತದೆ.
1: ನೋಡಿ, ನಿಮ್ಮಲ್ಲಿ

0: ಸ್ಪರ್ಧೆ ಎಂಬುದು ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸಲು, ಭವಿಷ್ಯದಲ್ಲಿ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಕೈಗೊಳ್ಳಲಾಗಿದೆ ಮತ್ತು ನೀವು ನಿಜವಾಗಿಯೂ ಸಕಾರಾತ್ಮಕ ಮನೋಭಾವದಿಂದ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಈ ಕ್ರೀಡಾ ಮನೋಭಾವ ಸ್ಪರ್ಧಿಸುವುದು, ಪರಸ್ಪರ ಸವಾಲು ಹಾಕುವುದು, ಮುಂದೆ ಸಾಗಲು ಶ್ರಮಿಸುವುದು ಮತ್ತು ಪರಸ್ಪರ ಮುಂದುವರಿಯಲು ಸಹಾಯ ಮಾಡುವುದರ ನಡುವಿನ ಸಮತೋಲನ ನಿಜವಾಗಿಯೂ ಗಮನಾರ್ಹವಾಗಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನೀವು ಅದ್ಭುತವಾದ ಕೆಲಸ ಮಾಡಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನೀವು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದೇ ರೀತಿ ಶ್ರಮಿಸುತ್ತೀರಿ, ನೀವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವ ಗುರಿ ಹೊಂದಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು.
1: ಧನ್ಯವಾದಗಳು ಸರ್.
2: ತುಂಬಾ ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸಮಯದಲ್ಲಿ ದೇಶದ ಬಹುಭಾಗಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸುಡುವ ಸೂರ್ಯ ಮತ್ತು ಬಿಸಿಗಾಳಿಯಂತಹ ಹವಾಮಾನದ ಸಮಯದಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನೀರು ಕುಡಿಯುತ್ತೀರಿ, ನೀವು ಬಿಸಿಲಿನಲ್ಲಿ ಹೊರಗೆ ಹೋಗಬೇಕಾದರೆ ಎಚ್ಚರಿಕೆಯಿಂದ ಹೋಗಿ. ಅಲ್ಲದೆ ಈ ನಿಟ್ಟಿನಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೇಸಿಗೆಯನ್ನು ಎದುರಿಸಲು ಪರಿಹಾರಗಳು ಹೆಚ್ಚಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ಕಂಡುಬರುತ್ತವೆ. ತಾಪಮಾನ ತೀವ್ರಗೊಳ್ಳುತ್ತಿದ್ದಂತೆ ನಮ್ಮ ಮನೆಗಳಲ್ಲಿನ ಸ್ವಾದ ಬದಲಾಗುವುದನ್ನು, ಪಾಕ ಪದ್ಧತಿ ರೂಪಾಂತರಗೊಳ್ಳುವುದನ್ನು ನೀವು ಸಹ ಗಮನಿಸಿರಬಹುದು. ಕೆಲವು ಸ್ಥಳಗಳಲ್ಲಿ ನೀರಿಗಾಗಿ ಮಣ್ಣಿನ ಮಡಕೆಗಳನ್ನು ಬಳಸಲು ಆರಂಭಿಸಿದರೆ ಇನ್ನು ಕೆಲವೆಡೆ ಮೊಸರನ್ನು ಹೆಪ್ಪು ಹಾಕಿ ಸಿದ್ಧಪಡಿಸಲಾಗುತ್ತದೆ. ಇನ್ನೂ ಕೆಲವೆಡೆ ಮಾವಿನಕಾಯಿಗಳನ್ನು ಕುದಿಸಲಾಗುತ್ತದೆ. ಇದು ಸ್ಥಳೀಯ ಪಾನೀಯಗಳ ಋತುವಿನ ಆರಂಭ ಸೂಚಿಸುತ್ತದೆ. ನಿಮಗೆ ಖಂಡಿತವಾಗಿಯೂ ಈ ಸ್ಥಳೀಯ ಪಾನೀಯಗಳ ಬಗ್ಗೆ ಗೊತ್ತಿರಬಹುದು. ನೀವು ಉತ್ತರ ಭಾರತಕ್ಕೆ ಪ್ರಯಾಣಿಸಿದರೆ ಅನೇಕ ಸ್ಥಳಗಳಲ್ಲಿ ನೀವು ಆಮ್ಪನ್ನಾ ಕಾಣಬಹುದು. ಇದು ಮಾವಿನಕಾಯಿಯ ರುಚಿ ಜೊತೆಗೆ ಬಿಸಿಲಿನ ತಾಪದಿಂದ ಉಪಶಮನ ಒದಗಿಸುತ್ತದೆ. ಪಂಜಾಬ್ ಅಥವಾ ಹರಿಯಾಣಕ್ಕೆ ಹೋದರೆ ನೀವು ದೊಡ್ಡ ದೊಡ್ಡ ಲೋಟಗಳಲ್ಲಿ ನೀಡುವ ಲಸ್ಸಿಯ ಸ್ವಾದವನ್ನು ಕಾಣುತ್ತೀರಿ. ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಮಜ್ಜಿಗೆ ಬಹುತೇಕ ಎಲ್ಲಾ ಊಟಗಳಿಗೆ ಅತ್ಯಗತ್ಯ ಸಂಗತಿಯಾಗಿರುತ್ತದೆ. ಬಿಹಾರ್, ಜಾರ್ಖಂಡ್ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಸತ್ತು ಶರ್ಬತ್ ಲಭಿಸುತ್ತದೆ. ಅದರ ಸ್ವಾದ ನಿಜವಾಗಿಯೂ ಹೋಲಿಸಲಾಗದಂತಹದ್ದು. ಏಕೆಂದರೆ ಅದು ನಿಮ್ಮ ಹಸಿವನ್ನು ನೀಗಿಸುವುದಲ್ಲದೆ ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಕೊಂಕಣ ಪ್ರದೇಶ ಮತ್ತು ಗೋವಾದಲ್ಲಿ ನಿಮಗೆ ಕೋಕಂ ಶರ್ಬತ್ ಮತ್ತು ಸೋಲ್ ಕಡಿ ಸಿಕ್ಕುತ್ತದೆ. ದಕ್ಷಿಣ ಭಾರತದಲ್ಲಿ ಪಾನಕ, ನೀರ್ಮೋರ್ ಮತ್ತು ಸಾಂಬಾರಿವೆ. ಒಡಿಶಾದಲ್ಲಿ ಬೇಲ್ಪನ ಅಂದರೆ ಬಳುವಲಕಾಯಿಯ ಪಾನಕ. ಇವು ಕೇವಲ ಪಾನೀಯಗಳಲ್ಲ, ಅವು ಭಾರತದ ವೈವಿಧ್ಯಮಯ ಪ್ರದೇಶಗಳ ಸಾಂಸ್ಕೃತಿಕ ಸಂಪ್ರದಾಯಗಳ ಅವಿಭಾಜ್ಯ ಅಂಗವಾಗಿದೆ. ಇದಲ್ಲದೆ ಅವು ಏಕ್ ಭಾರತ್ ಶ್ರೇಷ್ಠ ಭಾರತ್ ಈ ಚೈತನ್ಯದ ಕುರುಹೂ ಆಗಿದೆ. ಒಂದು ವಿಷಯವನ್ನು ಖಂಡಿತ ನೆನಪಿನಲ್ಲಿಡಿ, ಇವುಗಳಲ್ಲಿ ಬಹಳಷ್ಟು ಸಿದ್ಧತೆಗಳು ನಮ್ಮ ಅಡುಗೆ ಮನೆಗಳು ಮತ್ತು ನಮ್ಮ ಹೊಲಗದ್ದೆಗಳಿಂದಲೇ ಹುಟ್ಟಿಕೊಂಡಿರುವಂತಹವಾಗಿವೆ. ಅವುಗಳಿಗೆ ಪ್ರಮುಖ ವಾಣಿಜ್ಯ ಬ್ರ್ಯಾಂಡಿಂಗ್ನ ಬೆಂಬಲ ಇಲ್ಲದಿರಬಹುದು, ಆದರೆ ತಲೆಮಾರುಗಳ ಅನುಭವ ಇದರಲ್ಲಿ ಮಿಳಿತವಾಗಿದೆ. ಈ ಬೇಸಿಗೆ ಋತುವಿನಲ್ಲಿ ಈ ಸ್ಥಳೀಯ ಪಾನೀಯಗಳನ್ನು ಎಲ್ಲರೂ ಸಂಪೂರ್ಣವಾಗಿ ಆನಂದಿಸಿ. ಸ್ನೇಹಿತರೆ, ಬೇಸಿಗೆ ಬರುತ್ತಿದ್ದಂತೆಯೇ ಪ್ರತಿಯೊಂದು ಮನೆಯಲ್ಲಿಯೂ ಮಾತಿನ ಮಧ್ಯೆ ಬರುವ ಮತ್ತೊಂದು ವಿಷಯವೆಂದರೆ ಅದು ಮಾವು. ಮನೆಗಳಲ್ಲಿ ಮಾವು ಮಾತುಕತೆಯ ವಿಷಯವಾಗುತ್ತದೆ. ಭಾರತದಲ್ಲಿ ಬೇಸಿಗೆ ಋತುವಿನಲ್ಲಿ ಮಾವಿನ ಬಗ್ಗೆ ಮಾತುಕತೆ ಆಡದ ಮನೆಯೇ ಇಲ್ಲ ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಮಾವು, ತನ್ನದೇ ಆದ ರುಚಿ, ತನ್ನದೇ ಆದ ಪರಿಮಳ ಇರುತ್ತದೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಆಪೂಸ್ ಅಲ್ಫಾನ್ಸೋ, ಗುಜರಾತ್ನ ಕೇಸರ್ ಇದಂತೂ ಮಾವಿನ ರಸದ ಜೀವಾಳ. ಉತ್ತರ ಪ್ರದೇಶದ ದಶಹರಿ ಮತ್ತು ನನ್ನ ಕಾಶಿಯ ಲಂಗ್ಡಾ. ಅಂದಹಾಗೆ ಲಂಗ್ಡಾ ಮಾವಿಗೆ ಒಂದು ವಿಶೇಷತೆ ಇದೆ, ಹಣ್ಣಾದ ನಂತರವೂ ಅದರ ಬಣ್ಣ ಕೆಲವೊಮ್ಮೆ ಹಸಿರಾಗಿಯೇ ಇರುತ್ತದೆ. ಬಿಹಾರದ ಜರ್ದಾಲು ಹಣ್ಣಿನ ಸುವಾಸನೆಯನ್ನು ದೂರದಿಂದಲೇ ಗುರುತಿಸಬಹುದು. ಚೌಸಾ, ಮಾಲ್ಡಾ, ಪ್ರತಿಯೊಂದು ಹೆಸರಿಗೂ ಅದರೊಂದಿಗೆ ಸಂಬಂಧಿಸಿದ ನೆನಪುಗಳಿವೆ.

ದಕ್ಷಿಣ ಭಾರತಕ್ಕೆ ಹೋಗಿ ನೋಡಿ, ಅಲ್ಲಿ ಬಂಗನ್ಪಲ್ಲಿ, ತೋತಾಪುರಿ, ನೀಲಂ, ಮಲಗೋವಾ, ಬಂಗಾಳದಲ್ಲಿ ಹಿಮಸಾಗರ್, ಒಡಿಶಾ ಮತ್ತು ಆಂಧ್ರಪ್ರದೇಶದಲ್ಲಿ ಸುವರ್ಣರೇಖಾ ಇವೆಲ್ಲ ಇವೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಸ್ಥಳ ಬದಲಾದಂತೆ ಮಾವಿನ ರೂಪ, ಬಣ್ಣ, ರುಚಿಯೂ ಬದಲಾಗುತ್ತದೆ. ಸ್ನೇಹಿತರೆ, ಮಾವಿನ ಈ ಪಯಣ ಈಗ ಗ್ರಾಮದಿಂದ ಜಾಗತಿಕ ಮಾರುಕಟ್ಟೆಯವರೆಗೂ ತಲುಪುತ್ತಿದೆ. ಇಂದು ಮನದ ಮಾತಿನ ಮೂಲಕ ನಾನು ಮಾವು ಕೃಷಿಯಲ್ಲಿ ತೊಡಗಿರುವ ರೈತ ಸೋದರ ಸೋದರಿಯರನ್ನು ಪ್ರಶಂಸಿಸುತ್ತಿದ್ದೇನೆ. ನೀವು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ಕೇವಲ ಸಾಮಾನ್ಯ ರೈತರಲ್ಲ, ನೀವು ವಿಶೇಷ ರೈತರು. ಇದನ್ನು ಹೀಗೆಯೇ ಮುಂದುವರಿಸಿ. ಸ್ನೇಹಿತರೆ, ಬೇಸಿಗೆ ಈ ದಿನಗಳಲ್ಲಿ ಶಾಲೆಗಳಿಗೆ ರಜೆಯಂತೂ ಇದ್ದೇ ಇರುತ್ತದೆ. ಆದರೆ ನಿಮಗೂ ಪ್ರವೇಶ ಪಡೆದುಕೊಳ್ಳಬೇಕೆಂದು ಮನಸ್ಸಾಗುವ ಒಂದು ತರಗತಿಯ ಬಗ್ಗೆ ನಾನು ಈಗ ಹೇಳುತ್ತೇನೆ. ಸ್ನೇಹಿತರೆ, ಮಕ್ಕಳು, ಯುವಜನರು ಮತ್ತು ವೃದ್ಧರು ಬರುವ, ಯಾವುದೇ ಶುಲ್ಕವಿಲ್ಲದ, ದೊಡ್ಡ ಕಟ್ಟಡವಿಲ್ಲದ, ತರಗತಿ ಕೊಠಡಿಗಳಿಲ್ಲದ, ಆದರೆ ನದಿಯಲ್ಲಿ ನಡೆಯುವಂತಹ ಒಂದು ಆಸಕ್ತಿದಾಯಕ ಶಾಲೆಯ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಇದೊಂದು ಕಥೆಯಲ್ಲ, ಇದೊಂದು ಪ್ರಾಮಾಣಿಕ ಪ್ರಯತ್ನ. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ ಅವರು ಇಂತಹದ್ದೇ ಒಂದು ಸ್ವಿಮ್ಮಿಂಗ್ ಕ್ಲಬ್ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೂ 15,000 ಅಧಿಕ ಮಂದಿ ಇಲ್ಲಿ ಈಜುವುದನ್ನು ಕಲಿತಿದ್ದಾರೆ. ಸಾಜಿಯವರು ದಿವ್ಯಾಂಗ ಮಕ್ಕಳಿಗೆ ಕೂಡ ಈಜು ಕಲಿಸಿದ್ದಾರೆ. ಈ ಪ್ರಯತ್ನದ ಹಿಂದೆ ಒಂದು ನೋವು ಕೂಡ ಅಡಗಿದೆ. ಕೆಲವು ವರ್ಷಗಳ ಹಿಂದೆ ಒಂದು ದೋಣಿ ಅಪಘಾತದಲ್ಲಿ ಹಲವಾರು ವಿದ್ಯಾರ್ಥಿಗಳ ಸಾವು ಸಂಭವಿಸಿತ್ತು. ಈ ದುರ್ಘಟನೆ ಸಾಜಿಯವರನ್ನು ತೀವ್ರವಾಗಿ ಬೆಚ್ಚಿಬೀಳಿಸಿತು. ಆ ಮಕ್ಕಳಿಗೆ ಈಜುವುದು ಹೇಗೆಂದು ತಿಳಿದಿದ್ದರೆ ಬಹುಶಃ ಬದುಕಿ ಉಳಿಯುತ್ತಿದ್ದರೇನೋ ಎಂಬ ಯೋಚನೆಯಿಂದಲೇ ಆರಂಭವಾದದ್ದು ಅವರ ಈ ಅಭಿಯಾನ. ಸ್ನೇಹಿತರೆ, ಸಾಜಿ ವಲಾಶೇರಿಲ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜನರಿಗೆ ಸೇವೆ ಸಲ್ಲಿಸಲು ಅಪಾರ ಸಂಪನ್ಮೂಲಗಳು ಬೇಕಾಗಿಲ್ಲ. ಬೇಕಾಗಿರುವುದು ಒಳ್ಳೆಯ ಉದ್ದೇಶ, ಸ್ಥಿರವಾದ ಪ್ರಯತ್ನ. ಇವುಗಳಿಂದ ಸಾವಿರಾರು ಜನರ ಜೀವನದಲ್ಲಿ ಪರಿವರ್ತನೆ ತರಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ಕೆಲವು ದಿನಗಳಲ್ಲಿ ನನಗೆ ಯುರೋಪ್ ಮತ್ತು ನೆದರ್ಲ್ಯಾಂಡ್ಸ್ಗೆ ಹೋಗುವ ಅವಕಾಶ ದೊರೆತಿತ್ತು. ನಾನು ಅಲ್ಲಿ ಹಲವಾರು ಸಭೆಗಳಲ್ಲಿ ಪಾಲ್ಗೊಂಡಿದ್ದೆ. ಆ ವೇಳೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಹೆಮ್ಮೆಯಿಂದ ತುಂಬುವಂತೆ ಮಾಡುವ ಘಳಿಗೆಯೊಂದು ಬಂದಿತ್ತು. ನೆದರ್ಲ್ಯಾಂಡ್ಸ್ನಲ್ಲಿ ಆಯೋಜನೆಯಾಗಿದ್ದ ಒಂದು ವಿಶೇಷ ಸಮಾರಂಭದಲ್ಲಿ ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ಹಿಂದಿರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ಪ್ರಧಾನಿಯವರೂ ಉಪಸ್ಥಿತರಿದ್ದರು. ಈ ತಾಮ್ರ ಫಲಕಗಳ ಕುರಿತಂತೆ ನನಗೆ ದೇಶ ವಿದೇಶಗಳಿಂದ ಸತತವಾಗಿ ಸಂದೇಶಗಳು ಬರುತ್ತಲೇ ಇವೆ. ಜನರು ಸಂತಸ ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತದ ತಮಿಳು ಸಮುದಾಯದಲ್ಲಿ ಇದರ ಬಗ್ಗೆ ವಿಶೇಷ ಉತ್ಸಾಹವಿದೆ. ಸ್ನೇಹಿತರೆ, ಈ ತಾಮ್ರ ಫಲಕಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಆದ್ದರಿಂದ ಇಂದು ಅವುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದರಲ್ಲಿ 21 ದೊಡ್ಡ ಮತ್ತು 3 ಸಣ್ಣ ತಾಮ್ರದ ಫಲಕಗಳಿವೆ. ಅವು ಮುಖ್ಯವಾಗಿ ಮೊದಲನೇ ರಾಜರಾಜೇಂದ್ರ ಚೋಳ ಅವರ ತಂದೆ ರಾಜರಾಜ ಚೋಳ ನೀಡಿದ ವಾಗ್ದಾನವನ್ನು ಈಡೇರಿಸುವುದಕ್ಕೆ ಸಂಬಂಧಿಸಿವೆ. ಅವು ಆನೈಮಂಗಲಂ ಗ್ರಾಮವನ್ನು ಬೌದ್ಧ ಮಠಕ್ಕೆ ದಾನ ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. ಈ ತಾಮ್ರ ಫಲಕಗಳು ಚೋಳ ರಾಜವಂಶದ ಸಾಧನೆಗಳನ್ನು ವಿವರಿಸುತ್ತವೆ. ಅವು ಚೋಳ ಸಾಮ್ರಾಜ್ಯದ ಬಲವಾದ ಸಮುದ್ರ ಶಕ್ತಿಯನ್ನು ಬಹಿರಂಗಪಡಿಸುತ್ತವೆ. ಅವು ಆಗ್ನೇಯ ಏಷ್ಯಾದ ದೇಶಗಳೊಂದಿಗಿನ ಅವರ ಸಂಬಂಧಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ. ಚೋಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಸ್ನೇಹಿತರೆ, ನಮ್ಮ ಸರ್ಕಾರ ಭಾರತದ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದೆ. ಈ ಅನುಕ್ರಮದಲ್ಲಿ ಜ್ಞಾನ ಭಾರತಂ ಅಭಿಯಾನದ ಅಡಿಯಲ್ಲಿ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಕೂಡ ಒಂದು ಮಹತ್ವಪೂರ್ಣ ಅನ್ವೇಷಣೆ ಮಾಡಲಾಗಿದೆ. ಇಲ್ಲಿ 3 ಅಪರೂಪದ ತಾಮ್ರದ ಫಲಕಗಳು ಪತ್ತೆಯಾಗಿವೆ. ಇವು ಪಾಂಡುವಂಶೀ ರಾಜವಂಶದ ಮಹರ್ಷಿ ಬಾಲಾರ್ಜುನನ ಆಳ್ವಿಕೆಯ ಕಾಲದ್ದೆಂದು ನಂಬಲಾಗಿದೆ. ಈ ಶಾಸನಗಳು 6-7 ಶತಮಾನದ್ದು, ಅಂದರೆ 1400-1500

ಹಳೆಯದೆಂದೂ ಈ ತಾಮ್ರದ ಫಲಕಗಳನ್ನು ಪ್ರಾಚೀನ ಬ್ರಾಹ್ಮೀ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆಯೆಂದೂ ತಜ್ಞರು ನಂಬುತ್ತಾರೆ. ಇವುಗಳಿಂದ ಆ ಕಾಲದ ಆಡಳಿತ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಮುಖ ಮಾಹಿತಿ ದೊರೆಯುತ್ತದೆ. ಸ್ನೇಹಿತರೆ, ನಾವು ಭಾರತೀಯರಲ್ಲಿ ಖಗೋಳ ವಿಜ್ಞಾನ ಅಂದರೆ ಆಸ್ಟ್ರಾನಮಿ ಬಗ್ಗೆ ಯಾವಾಗಲೂ ವಿಶೇಷ ಆಕರ್ಷಣೆ ಇದೆ. ನಮ್ಮ ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಅಲ್ಲಿ ಗಣಿತಶಾಸ್ತ್ರದ ಅದ್ಭುತ ಆವಿಷ್ಕಾರಗಳಾಗಿವೆ. ನೇವಿಗೇಷನ್ ಆಗಿರಲಿ, ಪಂಚಾಂಗವಿರಲಿ, ನಮ್ಮ ಹಬ್ಬ ಹರಿದಿನಗಳಿರಲಿ, ಇವುಗಳೆಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ನಮ್ಮ ದೇಶದಲ್ಲಿ ಈ ಖಗೋಳ ಶಾಸ್ತ್ರ ಪ್ರತಿ ಪೀಳಿಗೆಯಲ್ಲೂ ಕುತೂಹಲ ಹುಟ್ಟುಹಾಕಿದೆ, ಅವರನ್ನು ಅನ್ವೇಷಣೆಗೆ ಪ್ರೇರೇಪಿಸಿದೆ. ಇಂದಿನ ಯುವಜನರಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಉತ್ಸಾಹ, ಕುತೂಹಲ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಆಸ್ಟ್ರಾನಮಿ ಕ್ಲಬ್ಸ್ ಬಹಳ ಜನಪ್ರಿಯವಾಗುತ್ತಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೂ, ಶಾಲೆಗಳಿಂದ ಹಿಡಿದು ಉದ್ಯಾನವನಗಳವರೆಗೂ ಈ ಸಂಬಂಧ ಚಟುವಟಿಕೆಗಳು ಕಂಡುಬರುತ್ತವೆ. ನನಗೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ತಿಳಿದು ಬಂತು. ಇಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತದೆ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಈ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಸ್ನೇಹಿತರೆ, ರಾತ್ರಿಯ ವೇಳೆ ನಕ್ಷತ್ರಗಳನ್ನು ವೀಕ್ಷಿಸುವುದು ಬಹಳ ಅದ್ಭುತ ಅನುಭವ ಎನಿಸುತ್ತದೆ. ಆಸ್ಟ್ರೋ ಕೇರಳ ಹೆಸರಿನ ಒಂದು ಸಂಸ್ಥೆ ನೈಟ್ ಅಬ್ಸರ್ವೇಷನ್ ಕ್ಯಾಂಪ್ಸ್ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತದೆ. ಇಲ್ಲಿ ಯುವ ಸ್ನೇಹಿತರು ಟೆಲಿಸ್ಕೋಪ್ ತಯಾರಿಕೆ ಮತ್ತು ಸ್ಟಾರ್ ಮ್ಯಾಪ್ಸ್ನ ಉಪಯೋಗವನ್ನು ಕಲಿಯುತ್ತಾರೆ. ರಾಜ್ಕೋಟ್ನ ಬಿಗ್ ಬ್ಯಾಂಗ್ ಆಸ್ಟ್ರಾನಮಿ ಕ್ಲಬ್ ಗೀರ್ನ ಅರಣ್ಯಗಳಿಂದ ಹಿಡಿದು ಕಚ್ನ ರನ್ವರೆಗೆ ಅನೇಕ ಆಸ್ಟ್ರಾನಮಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ, ಇದು ಕೂಡ ಅತ್ಯಂತ ಪುರಾತನ ಖಗೋಳ ಶಾಸ್ತ್ರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ವೀಕ್ಷಣಾ ಸೌಲಭ್ಯಗಳೊಂದಿಗೆ ಪುಸ್ತಕಗಳು, ಗ್ರಂಥಾಲಯ ಮತ್ತು ಟೆಲಿಸ್ಕೋಪ್ ಲೈಬ್ರರಿ ಸೌಲಭ್ಯವೂ ಇದೆ. ನಾನು ICAAC ಅನ್ನು ಕೂಡ ಉಲ್ಲೇಖಿಸಲು ಬಯಸುತ್ತೇನೆ. ಇದೊಂದು ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ನೇತೃತ್ವದ ನೆಟ್ವರ್ಕ್ ಆಗಿದ್ದು, ಖಗೋಳಶಾಸ್ತ್ರ ಮತ್ತು ಆಸ್ಟ್ರೋಫಿಸಿಕ್ಸ್ ಕ್ಲಬ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ. ಸ್ನೇಹಿತರೆ, ನಿಮ್ಮ ಹವ್ಯಾಸಕ್ಕಾಗಿ ಸಮಯ ಮೀಸಲಿಡುವುದು ಮತ್ತು ಯಾವಾಗಲೂ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುವುದು ಬಹಳ ಅಗತ್ಯ. ಈ ರಜಾ ದಿನಗಳಲ್ಲಿ ಯುವಜನರು ಖಗೋಳಶಾಸ್ತ್ರ ಕ್ಲಬ್ಗೆ ಸೇರಿಕೊಳ್ಳಬೇಕೆಂದು, ತಾರಾಲಯಕ್ಕೆ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಮನದ ಮಾತು ಕಾರ್ಯಕ್ರಮವನ್ನು ಟಿವಿಯಲ್ಲಿ ವೀಕ್ಷಿಸುತ್ತಿರುವವರಿಗೆ ಒಂದು ವಿಡಿಯೋ ಖಂಡಿತವಾಗಿಯೂ ವೀಕ್ಷಿಸಬೇಕೆಂದು ಹೇಳುತ್ತೇನೆ. ಈ ವಿಡಿಯೋ ಕಳೆದ ಕೆಲವು ದಿನಗಳಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಇದರಲ್ಲಿ ಕೆಲವರು ಬಹಳ ಧೈರ್ಯದಿಂದ, ಬಹಳ ಜಾಗರೂಕತೆಯಿಂದ ಒಂದು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಪೂರ್ಣ ಪ್ರಯತ್ನಕ್ಕೆ ಸುಮಾರು 13 ಗಂಟೆಗಳ ಕಾಲ ಹಿಡಿಯಿತೆಂದು ತಿಳಿದು ನಿಮಗೆ ಆಶ್ಚರ್ಯವೆನಿಸಬಹುದು. ಕೊನೆಯಲ್ಲಿ ಆ ಡಾಲ್ಫಿನ್ ರಕ್ಷಿಸಲ್ಪಟ್ಟಿತು. ಸ್ನೇಹಿತರೆ, ಭಾರತದ ಮೊದಲ ಗಂಗಾ ಡಾಲ್ಫಿನ್ ರಕ್ಷಣಾ ಆ್ಯಂಬುಲೆನ್ಸ್, ಡಾಲ್ಫಿನ್ ರೆಸ್ಕ್ಯೂ ಆ್ಯಂಬುಲೆನ್ಸ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದೆ. ಅಲ್ಲಿನ ಕಾಲುವೆಯಲ್ಲಿ ಗಂಗಾ ಡಾಲ್ಫಿನ್ ಸಿಲುಕಿಕೊಂಡಿತ್ತು. ಆ ಸಮಯದಲ್ಲಿ ನಮಾಮಿ ಗಂಗಾ ಅಭಿಯಾನದ ಅಡಿಯಲ್ಲಿ ನಿರ್ಮಿಸಲಾದ ಈ ಆ್ಯಂಬುಲೆನ್ಸ್ ಅದಕ್ಕೆ ಒಂದು ಭರವಸೆಯ ಕಿರಣದಂತೆ ಅದರ ಬಳಿ ತಲುಪಿತು. ನಂತರ ಅದನ್ನು ಎಚ್ಚರಿಕೆಯಿಂದ ರಕ್ಷಿಸಲಾಯಿತು, ಅದನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಲಾಯಿತು, ನಂತರ ಸುರಕ್ಷಿತವಾಗಿ ರಾಪ್ತಿ ನದಿಯಲ್ಲಿ ಬಿಡಲಾಯಿತು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಒಂದು ಜೀವ ಪುನಃ ತನ್ನ ಮನೆಗೆ ಮರಳಿತು. ಸ್ನೇಹಿತರೆ, ಈ ಡಾಲ್ಫಿನ್ ರೆಸ್ಕ್ಯೂ ಆ್ಯಂಬುಲೆನ್ಸ್ ಬಹಳ ವಿಶೇಷವಾದುದು. ಇದನ್ನು ಒಂದು ನಡೆದಾಡುವ ಆಸ್ಪತ್ರೆಯ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಡಾಲ್ಫಿನ್ ಅನ್ನು ಸುರಕ್ಷಿತವಾಗಿ ಇರಿಸುವಂತಹ ವ್ಯವಸ್ಥೆ ಇದೆ. ಆಮ್ಲಜನಕ ಪೂರೈಕೆಯ ಸೌಲಭ್ಯವಿದೆ, ವಿಶೇಷ ಸ್ಟ್ರೆಚರ್ ಇದೆ, ರಕ್ಷಿಸುವ ಉಪಕರಣವಿದೆ. ಅಂದರೆ ಯಾವುದಾದರೂ ಡಾಲ್ಫಿನ್ ಗಾಯಗೊಂಡರೆ, ಕಾಲುವೆಯಲ್ಲಿ ಸಿಲುಕಿಕೊಂಡರೆ

ಅಥವಾ ನದಿಯಿಂದ ಹೊರಬಂದರೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಬಹುದಾಗಿದೆ. ಸ್ನೇಹಿತರೆ, ನಾವು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಿದಾಗ ನಾವು ಕೇವಲ ಒಂದು ಜಾತಿಯನ್ನಷ್ಟೇ ಅಲ್ಲದೆ ಗಂಗೆಯ ಜೀವ ವೈವಿಧ್ಯವನ್ನು ಉಳಿಸಿದಂತಾಗುತ್ತದೆ. ನಾವು ನದಿಯ ಸಂಪೂರ್ಣ ಜೀವನ ವ್ಯವಸ್ಥೆಯನ್ನು ಉಳಿಸುತ್ತೇವೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಪ್ರಕೃತಿಯ ಅಮೂಲ್ಯ ಪರಂಪರೆಯನ್ನು ಕಾಪಾಡುತ್ತೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮ್ಮಲ್ಲಿ ಅನೇಕರಿಗೆ ನದಿ, ಕೆರೆ ಅಥವಾ ಬಾವಿಯ ನೀರಿನೊಂದಿಗೆ ನೆನಪು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಕೆಲವರಿಗೆ ಕೆರೆಯಲ್ಲಿ ಈಜಿದ ನೆನಪಿರಬಹುದು, ಕೆಲವರಿಗೆ ಗೆಳೆಯರೊಂದಿಗೆ ಕೆರೆಯ ಸಮೀಪ ಆಟವಾಡಿದ ನೆನಪಿರಬಹುದು, ಕೆಲವರಿಗೆ ಆ ಮಣ್ಣಿನ ಸುವಾಸನೆ ನೆನಪಿರಬಹುದು. ಬಾಲ್ಯಕಾಲದ ಇಂತಹ ನೆನಪುಗಳು ಜೀವನದುದ್ದಕ್ಕೂ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುತ್ತವೆ. ಸ್ನೇಹಿತರೆ, ನೆನಪುಗಳನ್ನು ಸಂರಕ್ಷಿಸುವ ಇಂತಹ ಪ್ರೇರಣಾದಾಯಕ ವಿಷಯವೊಂದು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಿಂದ ಬೆಳಕಿಗೆ ಬಂದಿದೆ. ಬಸ್ತಿಯ ನಿವಾಸಿ ಆಕಾಶ್ ಗುಪ್ತಾ ತಮ್ಮ ಗ್ರಾಮದಲ್ಲಿದ್ದ ಮನೋರಮಾ ನದಿಯನ್ನು ನೋಡಿ ಬಹಳ ದುಃಖಿತರಾಗುತ್ತಿದ್ದರು. ಏಕೆಂದರೆ ಅವರು ಬಾಲ್ಯದಿಂದಲೂ ಈ ನದಿಯನ್ನು ಸದಾ ಸ್ವಚ್ಛ ಹಾಗೂ ಜೀವಂತವಾಗಿ ಹರಿಯುವುದನ್ನು ನೋಡುತ್ತಾ ಬಂದಿದ್ದರು. ಕಾಲಕ್ರಮೇಣ ಈ ನದಿಯಲ್ಲಿ ಪ್ಲಾಸ್ಟಿಕ್ ಸಂಗ್ರಹವಾಗತೊಡಗಿತು, ಕೊಳಕು ಹೆಚ್ಚಾಗುತ್ತಲೇ ಇತ್ತು. ಇದಕ್ಕಾಗಿ ಯಾರನ್ನೂ ದೂರದೆ ಹೊಸ ಆರಂಭಕ್ಕೆ ಶ್ರೀ ಆಕಾಶ್ ನಿರ್ಧರಿಸಿದರು. ದೂರಲ್ಲ, ಹೊಸ ಆರಂಭ ಎನ್ನುವುದು ಅವರ ಮಂತ್ರವಾಯಿತು. ಅವರ ಬಳಿ ಇದ್ದದ್ದು ಬಲೆ, ಸನಿಕೆ ಮತ್ತು ಬುಟ್ಟಿ ಮಾತ್ರ. ಆದರೆ ಅವರಲ್ಲಿದ್ದ ಬಹು ದೊಡ್ಡ ಶಕ್ತಿ ಎಂದರೆ ಏನನ್ನಾದರೂ ಬದಲಾಯಿಸಬಹುದೆಂಬ ಸಂಕಲ್ಪ. ಈ ಯುವಕರು ನದಿಯಲ್ಲಿ ಇಳಿಯುತ್ತಿದ್ದರು ಮತ್ತು ನೀರಿನಲ್ಲಿದ್ದ ತ್ಯಾಜ್ಯ ಹೊರತೆಗೆಯುತ್ತಿದ್ದರು. ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಹೊರತರುತ್ತಿದ್ದರು. ಅನೇಕ ಬಾರಿ ಒಂದು ದಿನದಲ್ಲಿ 50-60 ಕಿಲೋನಷ್ಟು ತ್ಯಾಜ್ಯ ನದಿಯಿಂದ ಹೊರಬರುತ್ತಿತ್ತು. ಕ್ರಮೇಣ ಮನೋರಮಾ ನದಿಯ ಆ ಭಾಗ ಸ್ವಚ್ಛವಾಗಿ ಕಾಣತೊಡಗಿತು. ಸುತ್ತಮುತ್ತಲಿನ ಜನರು ಕೂಡ ಈ ಕೆಲಸದತ್ತ ಗಮನ ಹರಿಸತೊಡಗಿದರು. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಹೆಚ್ಚಾಯಿತು. ಸ್ನೇಹಿತರೆ, ಗೋವಾದಿಂದ ಇಂತಹದ್ದೇ ಪ್ರೇರಣಾದಾಯಕ ಕಥೆಯೊಂದು ಹೊರಬಂದಿದೆ. ಗೋವಾದ ಬಾಲಕೃಷ್ಣ ಅಯ್ಯ ಓರ್ವ ನಿವೃತ್ತ ಶಿಕ್ಷಕರು, ಆದರೆ ಸಮಾಜಕ್ಕಾಗಿ ಕೆಲಸ ಮಾಡುವ ಅವರ ಉತ್ಸಾಹ ಇಂದಿಗೂ ಕುಗ್ಗದೆ ಅದೇ ರೀತಿ ಉಳಿದಿದೆ. ಮಡ್ಡಿ ತೋಲಾಪ್ ಪ್ರದೇಶದಲ್ಲಿದ್ದ ನೀರಿನ ಸಮಸ್ಯೆ ಅವರನ್ನು ಬಹಳ ಚಿಂತಿತರನ್ನಾಗಿಸಿತ್ತು. ಅವರು ಪರಿಹಾರಕ್ಕಾಗಿ ಕೆಲಸ ಆರಂಭಿಸಿದರು. ಕೊಳವೆ ಮಾರ್ಗ ಅಳವಡಿಸುವ ಕಾರ್ಯದಲ್ಲಿ ಬಾಲಕೃಷ್ಣ ಅವರು ಮಹತ್ವದ ಪಾತ್ರ ವಹಿಸಿದರು. ಇದರಿಂದಾಗಿ ಅನೇಕ ಮನೆಗಳಿಗೆ ನೀರು ತಲುಪುವಂತಾಯಿತು. ಪ್ರತಿದಿನ ನೀರಿಗಾಗಿ ಬವಣೆ ಅನುಭವಿಸುತ್ತಿದ್ದ ಕುಟುಂಬಗಳಿಗೆ ಇದು ಅತಿದೊಡ್ಡ ಪರಿಹಾರ ದೊರೆತಂತಾಯಿತು. ಸ್ನೇಹಿತರೆ, ಕಳೆದ ವರ್ಷ ನನಗೆ ಅತ್ಯಂತ ಅದ್ಭುತ ಅನುಭವವಾಯಿತು. ಇದು ಮನ್ ಕಿ ಬಾತ್ನೊಂದಿಗೆ ಕೂಡ ಸಂಬಂಧಿಸಿದೆ. ಹೀಗಾಗಿ ನಾನು ಅದರ ವಿಷಯ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ತಮಿಳುನಾಡಿನ ನಾಗರ್ಕೋಯಿಲ್ನಲ್ಲಿ ಓರ್ವ ಶಿಕ್ಷಕಿಯೊಂದಿಗೆ ನನ್ನ ಭೇಟಿಯಾಯಿತು. ಸುಮಾರು 3 ದಶಕಗಳ ಹಿಂದೆಯೇ ನಾನು ಅವರನ್ನು ಭೇಟಿಯಾಗಿದ್ದೆ. ನಾನು ಮಾತನಾಡುತ್ತಿರುವುದು ಗಿರಿಜಾ ಅಮ್ಮನವರ ಬಗ್ಗೆ. ಈ ಭೇಟಿಯ ಸಮಯದಲ್ಲಿ ಕೆಲವು ಯುವ ವಿದ್ಯಾರ್ಥಿಗಳು ಕೂಡ ಅವರೊಂದಿಗಿದ್ದರು. ಸ್ನೇಹಿತರೆ, ಗಿರಿಜಾ ಅಮ್ಮ ಅವರು ಸುಮಾರು 15 ಶಾಲೆಗಳನ್ನು ನಡೆಸುತ್ತಾರೆ. ಇವುಗಳ ಪೈಕಿ ಚೆನ್ನೈನ ಜಯಗೋಪಾಲ್ ಗರೋಡಿಯಾ ಹಿಂದೂ ವಿದ್ಯಾಲಯ ಮುಖ್ಯವಾದದ್ದು. ಈಕೆಯ ದೇಶಭಕ್ತಿಯ ಮನೋಭಾವ ಪ್ರತಿ ಭಾರತೀಯನಿಗೂ ಸ್ಫೂರ್ತಿದಾಯಕವಾಗಿದೆ. ಮನದ ಮಾತಿನಿಂದ ಪ್ರೇರಣೆ ಪಡೆದ ಅವರು ದೇಶದ ಅನೇಕ ಸೈನಿಕರಿಗೆ ಕೊಡುಗೆ ನೀಡುವುದಾಗಿ ಸಂಕಲ್ಪ ತೊಟ್ಟರು. ಇದಕ್ಕಾಗಿ ಅವರು ತಮ್ಮೆಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು. ಪ್ರತಿದಿನವೂ ವೀರ ಸೈನಿಕರಿಗಾಗಿ 1 ರೂಪಾಯಿ ಕೊಡುಗೆ ನೀಡಬೇಕೆಂದು ಅವರು ಮಕ್ಕಳಲ್ಲಿ ಕೇಳಿಕೊಂಡರು. ಅಂದರೆ 1 ವರ್ಷದಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ 365 ರೂಪಾಯಿ ಸಂಗ್ರಹವಾಯಿತು. ಈ ಸಣ್ಣ ಸಣ್ಣ ಕೊಡುಗೆಯಿಂದ ಸರಿಸುಮಾರು 40 ಲಕ್ಷ ರೂಪಾಯಿ ಸಂಗ್ರಹವಾಯಿತು. ಗಿರಿಜಾ ಅಮ್ಮ ಅವರು ಈ ಸಂಪೂರ್ಣ ಮೊತ್ತದ ಚೆಕ್ಕನ್ನು ನನಗೆ ನೀಡಿದರು. ಭಾರತ ಮಾತೆಗೆ ಅವರ ಹೃದಯದಲ್ಲಿದ್ದ ಸಮರ್ಪಣಾ ಭಾವ ಅದೆಷ್ಟು ಆಳವಾಗಿತ್ತೆಂಬುದು ಅವರೊಂದಿಗಿನ ಮಾತುಕತೆಯಿಂದ ನನಗೆ ಮನದಟ್ಟಾಯಿತು. ಕಳೆದ ವರ್ಷವಷ್ಟೇ ಚೆನ್ನೈನ ಪ್ರಥಮ ಹಿಂದೂ ವಿದ್ಯಾಲಯ ತನ್ನ 50 ವರ್ಷಗಳನ್ನು ಪೂರ್ಣಗೊಳಿಸಿತು. ದೇಶದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಶಾಲೆಯ ನೆಟ್ವರ್ಕ್ನ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ಇದರೊಂದಿಗೆ ಕೈಜೋಡಿಸಿರುವ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ

0: ಹಾಗೆ ಅಭಿನಂದಿಸುತ್ತೇನೆ ಮತ್ತು ವೀರ ಸೈನಿಕರಿಗಾಗಿ ಕೊಡುಗೆ ನೀಡಿದ ಆ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿ ಗ್ರಾಮದಲ್ಲಿ, ಪ್ರತಿ ನಗರದಲ್ಲಿ ನಮಗೆ ಸ್ಫೂರ್ತಿ ಪ್ರೇರಣೆ ನೀಡುವಂತಹ ಏನಾದರೊಂದು ನಡೆಯುತ್ತಲೇ ಇದೆ. ಹಲವು ಬಾರಿ ಈ ಪ್ರಯತ್ನಗಳ ಬಗ್ಗೆ ಹೆಚ್ಚು ಮಾತುಕತೆ ನಡೆಯುವುದಿಲ್ಲ. ಆದರೆ ನಮಗೆ ಇವುಗಳ ಬಗ್ಗೆ ತಿಳಿದು ಬಂದಾಗ ನಮ್ಮ ದೇಶದ ಮತ್ತು ನಮ್ಮ ಜನರ ಶಕ್ತಿಯಿಂದ ದೇಶ ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತಿದೆ ಎಂಬ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಇಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನೋಡಿ ಎನ್ನುವುದು ನಿಮ್ಮೆಲ್ಲರಲ್ಲಿ ನನ್ನ ಮನವಿ. ಸಮಾಜಕ್ಕಾಗಿ ಉತ್ತಮ ಕೆಲಸ ಕಾರ್ಯ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಪ್ರಶಂಸಿಸಿ ಅವರಿಂದ ಕಲಿಯಿರಿ. ಸಾಧ್ಯವಾದಲ್ಲಿ ನೀವು ಕೂಡ ಯಾವುದಾದರೊಂದು ಉತ್ತಮ ಕೆಲಸದಲ್ಲಿ ಕೈಜೋಡಿಸಿ. ಮುಂದಿನ ತಿಂಗಳ ಮನದ ಮಾತಿನಲ್ಲಿ ಮತ್ತಷ್ಟು ಪ್ರೇರಣಾದಾಯಕ ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅನೇಕ ಅನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದಿರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಇದೀಗ ಒಂದು ದೇಶಭಕ್ತಿ ಗೀತೆ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಶಬೀರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಳ ಸ್ವರಗಳಲ್ಲಿರುವ ಬೇತಾಬ್ ಚಿತ್ರದ ಗೀತೆ. ಆನಂದ್ ಭಕ್ಷಿಯವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನವಿದೆ RD ಬರ್ಮನ್ ಅವರದು.

ಕೆಳಗರೆ ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 9:30 ಗಳಾಗುತ್ತಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ಪ್ರಾರಂಭ.

0: ಆಕಾಶವಾಣಿ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಳಗ್ಗೆ ಧರ್ಮಸ್ಥಳದಲ್ಲಿ ಭಾಗವಹಿಸಿದ ಬೆಳ್ತಂಗಡಿಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.
1: ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಳಿಗ್ಗೆ ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭವು ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷರಾದ ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ಘನ ಉಪಸ್ಥಿತಿಯಲ್ಲಿ

ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ನಡೆಯಿತು. ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಹಾಗೂ ಇತರ ಗಣ್ಯರು ವೇದಿಕೆಗೆ ಬಂದ ನಂತರ ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆಗಳನ್ನು ಹಾಡಲಾಯಿತು. ನಂತರ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ವಿಧ್ಯುಕ್ತ ಚಾಲನೆ ನೀಡಲಾಯಿತು. ಬಳಿಕ ಪ್ರಾರ್ಥನಾ ಗೀತೆಯನ್ನು ಹಾಡಲಾಯಿತು.

0: ಸಿರಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಕೆಎನ್ ಜನಾರ್ದನ ಅವರು ಸ್ವಾಗತಿಸಿದರು.
1: ಆನ್ ಬಿಹಾಫ್ ಎಂಟೈರ್ ಸಿರಿ ಫ್ಯಾಮಿಲಿ ಗ್ಯಾದರ್ಡ್ ಹಿಯರ್, ಐ ಎಕ್ಸ್ಟೆಂಡ್ ಮೈ ಹಾರ್ಟ್ ಫೆಲ್ ಅಂಡ್ ರೆಸ್ಪೆಕ್ಟ್ಫುಲ್ ವೆಲ್ಕಮ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಹೂ ಆರ್ ಪ್ರೆಸೆಂಟ್ ಇನ್ ದಿಸ್ ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್ ಫಂಕ್ಷನ್. ಧರ್ಮಸ್ಥಳದ ಈ ಪವಿತ್ರ ನೆಲೆಗೆ ಆಗಮಿಸಿರತಕ್ಕಂತಹ ಎಲ್ಲ ಗಣ್ಯರಿಗೆ ನನ್ನ ಅನಂತ ಕೃತಜ್ಞತೆಗಳು.
0: ಬಳಿಕ ಉಪರಾಷ್ಟ್ರಪತಿಗಳು ಸೇರಿದಂತೆ ಇತರ ಗಣ್ಯರನ್ನು ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆಗಳನ್ನು ನೀಡುವ ಮೂಲಕ ಗೌರವಿಸಲಾಯಿತು. ನಂತರ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ವರ್ಚುವಲ್ ಮೂಲಕ ಬೆಳ್ತಂಗಡಿಯಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಫಲಕವನ್ನು ಅನಾವರಣಗೊಳಿಸಿದರು. ಬಳಿಕ ಸಿರಿ ಉತ್ಪನ್ನಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿದರು. ತದನಂತರ ಬೆಳ್ತಂಗಡಿಯಲ್ಲಿ 7 ಎಕರೆ ಜಾಗದಲ್ಲಿ 71 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಕಿರು ವಿಡಿಯೋ ಪ್ರದರ್ಶನ ನಡೆಯಿತು. ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿದರು.
2: ಇಂದು ನನ್ನ ಮನಸ್ಸು ದಶಕಗಳ ಹಿಂದೆ ಹೋಗುತ್ತದೆ. ಗ್ರಾಮಾಭಿವೃದ್ಧಿ ಯೋಜನೆ ಆರಂಭದ ದಿನ ನಾನು ಮತ್ತು ನನ್ನ ಶ್ರೀಮತಿಯವರು ಹಳ್ಳಿ ಹಳ್ಳಿಯ ಕೆಲವು ಮನೆಗಳಿಗೆ ಭೇಟಿ ನೀಡಿದ್ದೆವು. ಆ ಸಂದರ್ಭದಲ್ಲಿ ಕಂಡ ಸತ್ಯ ಏನು ಅಂತಂದರೆ, ಪರಿಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿ ಸರಿ ಇರಲಿಲ್ಲ. ಸ್ವಂತ ಜಮೀನು ಇದ್ದರೂ ಹೊರಗೆ ಹೋಗಿ ದುಡಿಯುವ ಕಾರಣವಿತ್ತು. ಯಾಕೆಂದರೆ ಎಲ್ಲ ಜವಾಬ್ದಾರಿ ಹೆಂಗಸರ ಮೇಲಿತ್ತು. ಗಂಡಂದಿರಿಗೆ ಕೆಲವರು ಮಕ್ಕಳಿಗೆ ಕುಡಿಯುವ ಅಭ್ಯಾಸ ಇತ್ತು. ನಮ್ಮ ಆರೋಗ್ಯ ಕನಸು ಎಲ್ಲ ಬಿಟ್ಟು ಮನೆ ಮಕ್ಕಳಿಗಾಗಿ ದುಡಿಯುವ ಮಹಿಳೆಯರು ಏನಾದರೂ ಮಾಡಲೇಬೇಕು ಅಂತೇಳಿ ಶ್ರಮ ಪಡ್ತಾಯಿದ್ರು. ಆಗ ನಮಗೆ ಕಂಡದ ಇವರಿಗೆ ಏನಾದರೂ ಕೃಷಿಗೆ ಸಹಾಯ ಮಾಡಬೇಕು. ಹಾಗೆ ದೀರ್ಘಾವಧಿ ಕೃಷಿ ಮತ್ತು ಅಲ್ಪಾವಧಿ ಕೃಷಿ ಅಂತ ಎರಡು ಕೃಷಿಯನ್ನು ಮಾಡಿದೆವು. ಅಂದರೆ ದೀರ್ಘಾವಧಿ ಕೃಷಿಯಲ್ಲಿ ತೆಂಗು, ರಬ್ಬರ್, ಅಡಿಕೆ ಮುಂತಾದ ಗಿಡಗಳನ್ನು ಕೊಟ್ಟರೆ ಅಲ್ಪಾವಧಿ ಕೃಷಿಯಲ್ಲಿ ಹಾಲು, ಹೈನುಗಾರಿಕೆ ಮತ್ತು ಹೂವು ಮತ್ತದ ಜೊತೆಗೆ ಕೆಲವಾರು ತರಕಾರಿಗಳನ್ನು ಬೆಳೆಯುವಂಥ ಕಾರ್ಯಕ್ರಮ ಅಲ್ಪಾವಧಿ ಕೃಷಿಯಾಗಿ ಕೊಟ್ಟೆವು. ಈ ನಿಧಾನಕ್ಕೆ ಸ್ವಲ್ಪ ಸುಧಾರಣೆ ಆದರೆ ಅವಕಾಶಕ್ಕಾಗಿ ಬೇರೆ ಹಳ್ಳಿಗಳಿಗೆ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗುವಂಥ ಅನಿವಾರ್ಯತೆ ಹೆಚ್ಚಾಯಿತು. ಇದನ್ನು ಕಂಡು ನಾವು ಹಳ್ಳಿಗಳಲ್ಲಿ ಹೊಲಿಗೆ ಮತ್ತು ಜ್ಯೂಸ್, ಅಗರಬತ್ತಿ, ತಿಂಡಿ, ಕೆಮಿಕಲ್ಸ್ ಮುಂತಾದ ವಸ್ತುಗಳನ್ನು ತಯಾರಿಸುವಂಥ ಘಟಕಗಳನ್ನು ಪ್ರಾರಂಭಿಸಿದ್ದೆವು. ಈ ಪ್ರಾರಂಭದಾಗಿ ವಿವಿಧ ಗ್ರಾಮಗಳಲ್ಲಿ ನಿರ್ವಹಣೆ ಮಾಡುವುದು ಕಷ್ಟ ಅಂತಿಲ್ಲ. ಅದಕ್ಕಾಗಿ 2004 ಸಿರಿ ಸ್ಥಾಪನೆಯಾಯಿತು. ಸೆಕ್ಷನ್ 8 ನಾನ್ ಪ್ರಾಫಿಟ್ ಸಂಸ್ಥೆ, ಅಂದರೆ ಲಾಭರಹಿತ ಸಂಸ್ಥೆಯಾಗಿ ಬೆಳೆಯಿತು. ದೊಡ್ಡ ಮಾರುಕಟ್ಟೆ ದೊರೆಯಿತು. ಈಗ ಸಬಲೀಕರಣ ಚಳವಳಿಯಾಗಿ ಬೆಳೆದಿದೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಹೊಸ ಅಧ್ಯಾಯ. ಮಾತೃಶ್ರೀ ಅಂದರೆ ತಾಯಿತನ, ತಾಯಿ ತ್ಯಾಗ ಮತ್ತು ಕರುಣೆ ಸಲ್ಲಿಸೋಗೋರು. ಇದು ಇಲ್ಲಿ ಕೆಲಸ ಮಾಡೋ ಬರೀ ಕಾರ್ಮಿಕರಲ್ಲ, ಇವರು ಸೃಷ್ಟಿಕರ್ತೆಯವರು, ದೇಶದ ಶಕ್ತಿ. ಅದಕ್ಕಾಗಿ ಈ ಹೆಸರು ಆತ್ಮನಿರ್ಭರ್ ಭಾರತ ಈ ಕನಸು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ರೋಡ್ ಸೆಟ್ ಸಿರಿಯಲ್ಲಿ ಸಾಕಾರ ಆಗಿದೆ. 7 ಎಕರೆ ಭವ್ಯ ಸಿರಿ ಕಟ್ಟಡ ನಮ್ಮ ಕನಸು ನನಸಾಗಿದೆ. ಅದರಲ್ಲಿ ಸುಮಾರು 3,000 ಮಹಿಳೆಯರು ಒಟ್ಟಿಗೆ ದುಡಿಯುವಂತಹ ವಾತಾವರಣ ನಿರ್ಮಾಣ ಆಗಿದೆ.
0: ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಹೇಳಿದ್ದು ಹೀಗೆ.
3: ಶ್ರೀ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಔದ್ಯೋಗಿಕ ಪರಿಯೋಜನಾಕ್ಕೆ ಸಾಥ್ ಗ್ರಾಮೀಣ ವಿಕಾಸ, ಗ್ರಾಮೀಣ ಮಹಿಳಾವು ಕಾ ಆರ್ಥಿಕ ಸಶಕ್ತೀಕರಣ, ಸ್ಥಾನೀಯ ಉದ್ಯೋಗಕ್ಕೂ ಪ್ರೋತ್ಸಾಹನ, ಗ್ರಾಮೀಣ ಯುವಾಕ್ಕೆ ರೋಜ್ಗಾರ ಔರ್ ಆತ್ಮನಿರ್ಭರ ಭಾರತ ತಥಾ ಸ್ಥಾನೀಯ ಉದ್ಯಮಿತಾಕ್ಕೆ ಬಡಾವಾ ದೇನೆಕ್ಕೆ ದಿಶಾ ಮೇ ಮಹತ್ವಪೂರ್ಣ ಪಹಲ್ ಹೇ. ನಿಶ್ಚಿತ ಹೀ ಸಿರಿ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕ್ಷೇತ್ರಕ್ಕೆ ವಿಕಾಸ, ನಿವೇಶ, ಆಕರ್ಷಣ ಔರ್ ಔದ್ಯೋಗಿಕ ಪ್ರಗತಿಗೆ ದಿಶಾ ಮೇ

ಆಕಾಶವಾಣಿ ಬೆಂಗಳೂರು. ಸಮಯ 9:45. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳು. ಮೊದಲಿಗೆ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ ಶಾಸ್ತ್ರಿ ಎಲ್ಎನ್ ಬದ್ರಿ ಮತ್ತು ಮೈಸೂರು ರಮೇಶ್ ಅವರ ಸ್ವರದಲ್ಲಿ. ಗೀತರಚನೆ ಹಾಗೂ ಸಂಗೀತ ಸಂಯೋಜನೆ ಮಾಡಿದವರು ಕೆ ಕಲ್ಯಾಣ್.

0: ಮತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ.
1: ಏ ಬೇಗ ನಿನ್ ಕಾರ್ಡ್ ಮತ್ತೆ

0: ಕೊಡೆ, ನನ್ ಕಾರ್ಡ್ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್,
0: ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಗರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಹೇ ಆಜ್ ಕಿ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಮೇ ಹಮ್ ಪ್ರಸ್ತುತ ಕರ್ ರಹೆ ಹೇ ಶ್ರೀ ಅಸ್ನಾಪುರಂ ಯರಯ್ಯಾ ಎವಂ ಮಂಡಲಿ ಕಾ ಸ್ಯಾಕ್ಸೋಫೋನ್ ವಾದನ್. ಶ್ರೀ ಅಸ್ನಾಪುರಂ ಯರಯ್ಯಾ ಆಂಧ್ರ ಪ್ರದೇಶ ಕೆ ಪ್ರಸಿದ್ಧ ಸ್ಯಾಕ್ಸೋಫೋನ್ ವಾದಕ್ ಹೇ. ಪ್ರಾರಂಭಿಕ ಪ್ರಶಿಕ್ಷಣ ಶ್ರೀ ಜಿ ವೆಂಕಟ ರಮಣ ಸೇ ಪ್ರಾಪ್ತ ಕರ್ನೆ ಕೆ ಬಾದ್ ಉನ್ಹೊನ್ನೆ ಶ್ರೀ ಕಲ್ಲೂರಿ ಮಲಯ್ಯ ಸೇ ಉಚ್ಚ ಪ್ರಶಿಕ್ಷಣ ಲಿಯಾ ಔರ್ ಆಕಾಶವಾಣಿ ಕಡಪ್ಪಾ ಕೆ ಎ ಗ್ರೇಡ್ ಕಲಾಕಾರ ಕೆ ರೂಪ ಮೇ ಮಾನ್ಯತಾ ಪ್ರಾಪ್ತ ಕಿ. ಆಪ್ನೆ ಭಾರತ ಕೆ ವಿಭಿನ್ನ ಸಾಂಸ್ಕೃತಿಕ ಸಭಾವೋ ಔರ್ ಮಂದಿರೋ ಮೇ ವ್ಯಾಪಕ ರೂಪ ಸೇ ಕಾರ್ಯಕ್ರಮ ಪ್ರಸ್ತುತ ಕಿಯೇ ಹೇ. ಆಪ್ಕೋ ಕಂಚಿ ಕಾಮ್ ಕೋಟಿ ಅಸ್ಥಾನ ವಿದ್ವಾನ್ ಕಿ ಪ್ರತಿಷ್ಠಿತ ಉಪಾಧಿ ಸೇ ಸನ್ಮಾನಿತ ಕಿಯಾ ಗಯಾ ಹೇ.
2: ದಿಸ್ ಈಸ್ ಆಕಾಶವಾಣಿ. ಇನ್ ಟುನೈಟ್ಸ್ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ವಿ ಬ್ರಿಂಗ್ ಯು ಎ ಸ್ಯಾಕ್ಸೋಫೋನ್ ರಿಸೈಟಲ್ ಬೈ ಶ್ರೀ